ಆತ್ಮೀಯ ಕೇಳುಗರೇ, ನಮಸ್ಕಾರ. ಇದು 101.8 ಮೆಗಾಹರ್ಟ್ಸ್ ಕಂಪನಾಂಕದ ಮೇಲೆ ಆಕಾಶವಾಣಿ ವಿಜಯಪುರ ಕೇಂದ್ರ. ಇಂದು 2026 ಇಸವಿ ಸೆಪ್ಟೆಂಬರ್ ತಿಂಗಳು 18 ತಾರೀಕು ಶುಕ್ರವಾರ. ಈಗ ಸಮಯ 5:58:10. ನಿಲಯದ ಬೆಳಗಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಆತ್ಮೀಯ ಕೇಳುಗರಿಗೆಲ್ಲ ಹನುಮಂತ ಚವನ್ ಮಾಡುವ ಆತ್ಮೀಯ ನಮಸ್ಕಾರಗಳು.

ಆತ್ಮರೇ, ಇದು ಆಕಾಶವಾಣಿ ವಿಜಯಪುರ. ಈಗ ಸಮಯ 6 ಗಂಟೆ. ಇನ್ನು ಮುಂದೆ ಕೇಳಿ, ನಿಲಯದಿಂದ ಇಂದು ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ ಹೀಗಿವೆ. ಈ ಬೆಳಗ್ಗೆ 6:10 ವಂದನಾ ಕಾರ್ಯಕ್ರಮದಲ್ಲಿ ಕನ್ನಡ ಭಕ್ತಿಗೀತನ ಕೂಡ ಕೇಳಿವರಿ. 6:30 ಚಿಂತನ ಕಡ್ಲೇರ ತುಳಸಿ ಮೋಹನ್ ಅವರಿಂದ. 6:35 ಎಂದರಂತೆ ರೈತರಿಗೆ ಸಲಹೆ ಹಾಗೂ 6:40 ಜಾನಪದ ಸಂಗೀತ ಕಾರ್ಯಕ್ರಮ ಕೇಳುತ್ತೀರಿ. 7 ಗಂಟೆಗೆ ಸೇವಾ ಮಾಹಿತಿ. ಈ ಬೆಳಗ್ಗೆ 7:15 ಭಾವಗೀತೆಗಳ ಕಾರ್ಯಕ್ರಮ ಕೇಳಿವರಿ. ಆತ್ಮರೆ, ಈ ಬೆಳಗ್ಗೆ 7:45 ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಆಲಿಸುವರಿ. ಹಾಗೂ 8:30 ರಂಗಭೂಮಿ ಕಲಾವಿದ ರಾಜ್ ಮೊಹಮ್ಮದ್ ಮುಲ್ಲಾ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಮುತ್ತುರಾಜ್ ಎಲಗತ್ತಿ. 9:05 ಪ್ರಾಯೋಜಿತ ಕಾರ್ಯಕ್ರಮ ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತೀಯ ಕ್ಯಾನ್ಸರ್ ಸೊಸೈಟಿ, ಕರ್ನಾಟಕ ಸರ್ಕಾರ. ಈ ಮುಂಚೆನೆ 9:10 ಚಜ್ಜಿರೊಟ್ಟಿ ಚೌಳಿಕಾಯಿ ಕಾರ್ಯಕ್ರಮ ಕೇಳಿವರಿ. ಆತ್ಮರೆ, ಈ ಬೆಳಗ್ಗೆ 9:20 ಆಕಾಶವಾಣಿ ವಿಜಯಪುರ ಕೇಂದ್ರದ 29ನೇ ಸಂಸ್ಥಾಪನಾ ದಿನದ ಸಂದರ್ಭದಲ್ಲಿ ವಿಶೇಷ ನೇರ ಫೋನ್ ಇನ್ ಕಾರ್ಯಕ್ರಮ. ಕೇಳುಗರು ಈ ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ಕರೆ ಮಾಡಿ ಶುಭಾಶಯ ಕೋರಬಹುದು. ತಾವು ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆ ಇದಾಗಿದೆ: 270-340 ಅಥವಾ 270-350. ಎಷ್ಟಡಿ ಕೋಡ್ ಸಂಖ್ಯೆ 08352.

ಈ ಬೆಳಗ್ಗೆ 10 ಗಂಟೆಗೆ ಬೆಂಗಳೂರು ಆಕಾಶವಾಣಿ ಕೇಂದ್ರದ ಕಾರ್ಯಕ್ರಮ ಪ್ರಸಾರವಾಗಲಿದೆ. 12 ಗಂಟೆ 5 ನಿಮಿಷಕ್ಕೆ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಭರತನಾಟ್ಯ ಕಲಾವಿದೆ ರೂಪಾ ಆರ್ ಪತ್ತಾರ್ ಅವರೊಂದಿಗೆ ಸಂದರ್ಶನ. ಇವರೊಂದಿಗೆ ಭಾಗವಹಿಸುತ್ತಾರೆ ನೀರಜ ಕಾರಟಗಿ. 12:30 ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ಆಯುರ್ವೇದ ದಿವಸದ ಸಂದರ್ಭದಲ್ಲಿ ಆಯುರ್ವೇದದ ಮಹತ್ವ ಕುರಿತು ಹಾಸನದ ರಾಜೀವ್ ಆಯುರ್ವೇದ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆಯ ತಜ್ಞ ವೈದ್ಯರಾದ ಡಾಕ್ಟರ್ ಎಸ್ ಎ ನಿತಿನ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್. 12:00 ಪ್ರಗತಿ ಪಥ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಆಪರೇಷನ್ ಗ್ರೀನ್ ಈ ಕಾರ್ಯಕ್ರಮ ಕೇಳುತ್ತೀರಿ. 12:40 ಗಾಂಧಿ ಸ್ಮೃತಿ ಕಾರ್ಯಕ್ರಮ ಕೇಳಬಹುದು. ಇನ್ನು ನಿಲಯದ ಈ ಸಂಜೆಯ ಪ್ರಸಾರ ಕಾರ್ಯಕ್ರಮದಲ್ಲಿ 5:00 ಕನ್ನಡ ಚಿತ್ರಗೀತೆಗಳು, 5:40 ವಾರಕ್ಕೊಂದು ಕಥೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. 5:55 ಚಜ್ಜೆ ರೊಟ್ಟಿ ಚೌಳಿಕಾಯಿ ಕಾರ್ಯಕ್ರಮ ಕೇಳುತ್ತೀರಿ. ತದನಂತರ 6:10 ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳುವುದಿದೆ. 6:30 ಅವಲೋಕನ ಹಾಗೂ ಈ ಸಂಜೆ 6:51 ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ, ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಕೋಳಿ ಸಾಗಾಣಿಕೆಯ ಅನುಭವ ಕುರಿತು ವಿಜಯಪುರ ಜಿಲ್ಲೆ ವಿಜಯಪುರ ತಾಲೂಕಿನ ಖತೇಜಾಪುರ ಗ್ರಾಮದ ರೈತರಾದ ಪ್ರವೀಣ್ ಮಲ್ಲಪ್ಪ ಬಿರಾದರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಶಿದ್ರ ಎನ್ ಸಾಳುಂಕೆ. ತದನಂತರ ಜಾನಪದ ಕಾರ್ಯಕ್ರಮ ಕೇಳುವಿರಿ. ಆತ್ಮರೆ ಈ ರಾತ್ರಿ 7:45 ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಿವರಿ ಹಾಗೂ 8:00 ಗಾತಾ ರಹೇ ಮೇರಾ ದಿಲ್ ಹಿಂದಿ ಚಿತ್ರಗೀತೆನ ಕೂಡ ಆಲಿಸಿವರಿ. 8:30 ಪುಷ್ಪಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಈ ರಾತ್ರಿ 9:15 ಸ್ಪಾಟ್ಲೈಟ್ ಕಾರ್ಯಕ್ರಮ ಕೇಳುತ್ತೀರಿ ಹಾಗೂ 9:30 ಕರೆಂಟ್ ಅಫೇರ್ಸ್ ಕಾರ್ಯಕ್ರಮ ಕೇಳುತ್ತೀರಿ ದೆಹಲಿ ಆಕಾಶವಾಣಿ ಕೇಂದ್ರದಿಂದ. ಹಾಗೂ ರಾತ್ರಿ 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಗಾಯನ ರೂಪಕುಲ MSGN ಲಾವಣ್ಯ ಅವರಿಂದ ಕೇಳಿವರಿ. ರಾತ್ರಿ 10:30 ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಬಹುದು ಬೆಂಗಳೂರು ಆಕಾಶವಾಣಿ ಕೇಂದ್ರದಿಂದ. ಆತ್ಮರೆ ಈ ಬೆಳಗ್ಗೆ 9:20 ಆಕಾಶವಾಣಿ ವಿಜಯಪುರ ಕೇಂದ್ರದ 29ನೇ ಸಂಸ್ಥಾಪನಾ ದಿನದ ಸಂದರ್ಭದಲ್ಲಿ ವಿಶೇಷ ನೇರ ಫೋನ್ ಇನ್ ಕಾರ್ಯಕ್ರಮ. ಕೇಳುಗರು ಈ ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ಕರೆ ಮಾಡಿ ಶುಭಾಶಯ ಕೋರಬಹುದು. ಆತ್ಮರೆ ಇದುವರೆಗೆ ನಿಲಯದಿಂದ ಇಂದು ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ. ಇದು ಆಕಾಶವಾಣಿ ವಿಜಯಪುರ. ಈಗ ಸಮಯ 6:05 ಆಗಲಿದೆ. ಇನ್ನು ಮುಂದೆ ಕೇಳಿ ಇಂಗ್ಲಿಷ್ ವಾರ್ತೆಯನ್ನು ದೆಹಲಿ ಆಕಾಶವಾಣಿ ಕೇಂದ್ರದಿಂದ ಸಹ ಪ್ರಸಾರದಲ್ಲಿ.

ಆತ್ಮರೇ, ಇದೊಂದು ಗಮನಿಸಿ. ಈ ಬೆಳಗ್ಗೆ 9:20 ಆಕಾಶವಾಣಿ ವಿಜಯಪುರ ಕೇಂದ್ರದ 29ನೇ ಸಂಸ್ಥಾಪನಾ ದಿನದ ಸಂದರ್ಭದಲ್ಲಿ ವಿಶೇಷ ನೇರ ಫೋನಿನ ಕಾರ್ಯಕ್ರಮ. ಕೇಳುಗರು ಈ ನೇರ ಫೋನಿನ ಕಾರ್ಯಕ್ರಮಕ್ಕೆ ಕರೆ ಮಾಡಿ ಶುಭಾಶಯ ಕೋರಬಹುದು. ಈ ಕಾರ್ಯಕ್ರಮದಲ್ಲಿ ತಾವು ಬಳಸಬೇಕಾದ ದೂರವಾಣಿ ಸಂಖ್ಯೆಗಳು ಇದಾಗಿವೆ: 270340 ಹಾಗೂ 270350. ಎಸ್ಟಡಿ ಕೋಡ್ ಸಂಖ್ಯೆ 08352. ಬನ್ನಿ ಕೇಳೋಣ ಪುತ್ತೂರು ನರಸಿಂಹನಾಯಕ ಅವರ ಧ್ವನಿಯಲ್ಲಿ ಈ ವಂದನಾ ಕಾರ್ಯಕ್ರಮದಲ್ಲಿ.

ಆತ್ಮರೇ, ಈ ಕಾರ್ಯಕ್ರಮದ ಕೊನೆಗೆ ತುಣುಕೋಣ ಒಂದು ದೇಶಭಕ್ತಿ ಗೀತೆಯನ್ನು ವೃಂದ ಗಾಯನದಲ್ಲಿ. ರಚನೆ ದಿವಾಕರ್ ಹೆಗಡೆಯರವರದ್ದು.

ಆತ್ಮರೇ, ಇದುವರೆಗೆ ವಂದನಾ ಕಾರ್ಯಕ್ರಮ ಪ್ರಸಾರವಾಯಿತು. ಇದು ಆಕಾಶವಾಣಿ ವಿಜಯಪುರ. ಈಗ ಸಮಯ 6:30. ಬನ್ನಿ ಕೇಳೋಣ ಚಿಂತನವನ್ನು ಬೆಂಗಳೂರು ಆಕಾಶವಾಣಿ ಕೇಂದ್ರದಿಂದ ಸಹ ಪ್ರಸಾರದಲ್ಲಿ ಸರಿಯಾಗಿ 6:30.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ.
1: ಆಕಾಶವಾಣಿ ಚಿಂತನ, ಕಡ್ಲೇರ ತುಳಸಿ ಮೋಹನ್ ಅವರಿಂದ.
2: ಸಮಾಜದಲ್ಲಿ ಪುರುಷರು ಮತ್ತು ಮಹಿಳೆಯರು ಲಿಂಗಭೇದವಿಲ್ಲದೆ ಸಮಾನ ಹಕ್ಕುಗಳು, ಅವಕಾಶಗಳು ಮತ್ತು ಗೌರವವನ್ನು ಪಡೆದು ಬಾಳುವುದು ಸ್ತ್ರೀ ಸಮಾನತೆಯ ಪ್ರಧಾನ ಲಕ್ಷಣ. ಓರ್ವ ಮಹಿಳೆ ತಾನು ಸುಖವಾಗಿ ಬಾಳಲು ಬೇಕಾದ ಪೂರ್ಣ ಜ್ಞಾನವನ್ನು ಮೊದಲು ಹೊಂದಬೇಕು. ತನ್ನ ಬಾಳಿನ ಬಗ್ಗೆ ನಿರ್ಣಯ ತೆಗೆದುಕೊಳ್ಳುವ ಸ್ವಾತಂತ್ರ್ಯ ಅವಳಿಗಿರಬೇಕು. ತನ್ನಲ್ಲಿರುವ ಸಂಪನ್ಮೂಲಗಳನ್ನು ಬಳಸಿಕೊಳ್ಳುವ ಅವಕಾಶವೂ ಅವಳಿಗಿರಬೇಕು. ಶಿಕ್ಷಣ, ಉದ್ಯೋಗ, ವೈವಾಹಿಕ ಜೀವನ ಮತ್ತು ಆರೋಗ್ಯ, ಈ ವಿಚಾರಗಳಲ್ಲಿ ತನ್ನದೇ ನಿರ್ಣಯಗಳನ್ನು ತೆಗೆದುಕೊಳ್ಳುವ ಹಕ್ಕು ಅವಳಿಗಿರಬೇಕು. ಅಲ್ಲದೆ ಸಾಮಾಜಿಕ ಚಟುವಟಿಕೆಗಳು ಮತ್ತು ರಾಜಕೀಯ ರಂಗದಲ್ಲಿ ಅವಳು ಆಸಕ್ತಳಾಗಿದ್ದರೆ ಅಲ್ಲಿಯೂ ಸ್ವತಂತ್ರವಾಗಿ, ಸ್ವಾಭಿಮಾನಿಯಾಗಿ, ಆತ್ಮವಿಶ್ವಾಸದಿಂದ ಅವಳು ಮುನ್ನುಗ್ಗುವಂತಿರಬೇಕು. ಶಿಕ್ಷಣವು ಪುರುಷ ಮತ್ತು ಸ್ತ್ರೀ ಇಬ್ಬರ ಪಾಲಿಗೂ ಪ್ರಮುಖ ಸಾಧನ. ಸ್ತ್ರೀಯರ ವಿಮೋಚನೆಗಂತೂ ಶಿಕ್ಷಣ ಅತ್ಯವಶ್ಯ. ಆದರೆ ಲಿಂಗ ಆಧಾರಿತ ಅಸಮಾನತೆ ಇಂದು ನಿನ್ನೆಯ ಸಮಸ್ಯೆ ಅಲ್ಲ. ಸ್ತ್ರೀ ಅಸಮಾನತೆ ನಮ್ಮ ದೇಶಕ್ಕೆ ಮಾತ್ರ ಸೀಮಿತವಲ್ಲ, ಇದು ಸಾರ್ವತ್ರಿಕ ಸಮಸ್ಯೆ. ಆದರೆ ಜೀವನದಲ್ಲಿ ಹೆಣ್ಣಿಗೂ

0: ವಿಶೇಷ ಗೌರವ ಸ್ಥಾನ ನೀಡಬೇಕು ಎನ್ನುವುದು ಎಲ್ಲರೂ ಒಪ್ಪಬೇಕಾದ ಸಾಮಾಜಿಕ ಮೌಲ್ಯ. ಲಿಂಗ ಅಸಮಾನತೆಯ ವಿಚಾರವು ಪ್ರದೇಶದಿಂದ ಪ್ರದೇಶಕ್ಕೆ, ಕಾಲದಿಂದ ಕಾಲಕ್ಕೆ ಭಿನ್ನವಾಗಿರುತ್ತದೆ. ಆದರೆ ವಿಶ್ವದ ಎಲ್ಲ ಸಮಾಜಗಳಲ್ಲೂ ಹೆಣ್ಣನ್ನು ಅಸಮಾನ ದೃಷ್ಟಿಯಿಂದ ಕಂಡಿರುವುದಂತೂ ಸತ್ಯ. ಕೌಟುಂಬಿಕ, ಸಾಮಾಜಿಕ, ಆರ್ಥಿಕ, ಆಡಳಿತ, ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಈ ಎಲ್ಲ ಕ್ಷೇತ್ರಗಳಲ್ಲೂ ರೂಢಿಗತವಾಗಿ ಬೆಳೆದು ಬಂದಿರುವ ನಂಬಿಕೆಗಳೇ ಪ್ರಾಧಾನ್ಯತೆ ಪಡೆದಿವೆ. ಇದು ಪುರುಷ ಪ್ರಧಾನ ವ್ಯವಸ್ಥೆಯ ಪರಿಣಾಮ. ಲಿಂಗ ಆಧಾರಿತ ಅಸಮಾನತೆಗೆ ಅಜ್ಞಾನ ಮತ್ತು ಮೂಢನಂಬಿಕೆಗಳೇ ಪ್ರಧಾನ ಕಾರಣವಾಗಿವೆ. ಈ ಕಾರಣದಿಂದಾಗಿ ಮೊದಲಿನಿಂದಲೂ ಸ್ತ್ರೀಯು ಪುರುಷನಿಗೆ ಅಧೀನಳಾಗಿದ್ದಾಳೆ. ಮಕ್ಕಳಿಗೆ ಜನ್ಮ ನೀಡುವುದು ಮತ್ತು ಮಕ್ಕಳ ಲಾಲನೆ ಪೋಷಣೆ ಹೆಣ್ಣಿನದೇ ಕರ್ತವ್ಯ ಎಂದು ತಿಳಿಯಲಾಗಿದೆ. ಇದು ಆಕೆಯ ದೌರ್ಬಲ್ಯ ಎಂದು ತಪ್ಪಾಗಿ ಭಾವಿಸುವುದೂ ಇದೆ. ಆದರೆ ಇಂದು ಸಮಾಜ ಬದಲಾಗಿದೆ. ಹೆಣ್ಣು ಮಕ್ಕಳು ಉನ್ನತ ಶಿಕ್ಷಣ ಪಡೆದು ಸಮಾಜದ ಮುಖ್ಯವಾಹಿನಿಗೆ ಬರುತ್ತಿದ್ದಾರೆ. ಉತ್ತಮ ವೃತ್ತಿ ಗಳಿಸಿ ಸ್ವಾವಲಂಬನೆಯ ಮೂಲಕ ಹೆಣ್ಣು ಕುಟುಂಬಕ್ಕೆ ಭದ್ರ ಆರ್ಥಿಕ ಆಧಾರವಾಗಿರುವುದಕ್ಕೆ ಹಲವು ನಿದರ್ಶನಗಳಿವೆ. ಶಿಕ್ಷಣ, ವಿಜ್ಞಾನ, ವೈದ್ಯಕೀಯ ರಂಗ, ಸಮಾಜ ಸೇವೆ ಹಾಗೂ ಸೈನಿಕ ರಂಗದಲ್ಲೂ ಹೆಣ್ಣು ಮೈಲಿಗಲ್ಲು ಸ್ಥಾಪಿಸಿದ್ದಾಳೆ. ಸ್ತ್ರೀ ಸಮಾನತೆ ಹಾಗೂ ಮಹಿಳಾ ಸಬಲೀಕರಣದ ಕುರಿತು ನಾವು ಇಷ್ಟು ಅಭಿಮಾನದ ಮಾತುಗಳನ್ನಾಡಿದರೂ ಮಹಿಳೆಗೆ ಸುರಕ್ಷತೆಯ ಕೊರತೆ ಇದ್ದೇ ಇದೆ. ಪ್ರಗತಿಯ ನಡುವೆಯೂ ಅವಳು ಹಲವು ಗಂಭೀರ ಸವಾಲುಗಳನ್ನು ಎದುರಿಸುತ್ತಿದ್ದಾಳೆ. ಮಹಿಳೆಯರ ಮೇಲಿನ ದೌರ್ಜನ್ಯ, ಹಲ್ಲೆ ಇನ್ನೂ ನಿಂತಿಲ್ಲ. ಮನೆ ಮತ್ತು ಕಚೇರಿ ಎರಡನ್ನೂ ನಿಭಾಯಿಸುವ ಭರದಲ್ಲಿ ಹೆಣ್ಣು ತೀವ್ರ ಮಾನಸಿಕ ಹಾಗೂ ದೈಹಿಕ ಒತ್ತಡಕ್ಕೆ ಒಳಗಾಗುತ್ತಿದ್ದಾಳೆ. ಇದನ್ನು ಪುರುಷ ಸಮಾಜ ಪೂರ್ಣ ಪ್ರಮಾಣದಲ್ಲಿ ಅರ್ಥ ಮಾಡಿಕೊಂಡಿದೆ ಎಂದು ಹೇಳುವಂತಿಲ್ಲ. ಸ್ತ್ರೀ ಕೇವಲ ತನ್ನ ಹಕ್ಕುಗಳಿಗಾಗಿ ಹೋರಾಡುವವಳಲ್ಲ. ಹೋರಾಡುವ ಅಗತ್ಯವೂ ಅವಳಿಗಿಲ್ಲ. ಅಯಾಚಿತವಾಗಿ ಅವೆಲ್ಲವೂ ಅವಳಿಗೆ ಸಿಗಬೇಕಾದದ್ದು ಧರ್ಮ. ಹೆಣ್ಣಿಗೆ ಅನುಕಂಪ ಬೇಕಾಗಿಲ್ಲ. ಆಕೆಗೆ ಬೇಕಾದದ್ದು ಸುರಕ್ಷಿತ ವಾತಾವರಣ ಮತ್ತು ಅವಳ ಸಾಧನೆಗೆ ತಕ್ಕ ಗೌರವ. ಹೆಣ್ಣು ತನ್ನ ಸ್ವಂತ ಸಾಮರ್ಥ್ಯದಿಂದ ಸಮಾಜವನ್ನು ಬದಲಾಯಿಸುವ ಶಕ್ತಿ ಪಡೆದಿದ್ದಾಳೆ. ಸಂವಿಧಾನಾತ್ಮಕವಾಗಿ ಸ್ತ್ರೀ ಪುರುಷರಿಗೆ ಸಮಾನ ಸ್ಥಾನಮಾನವಿದ್ದರೂ ಸಾಮಾಜಿಕವಾಗಿ ಇನ್ನೂ ಮಹಿಳೆ ಸಂಪೂರ್ಣವಾದ ಸಮಾನತೆಯನ್ನು ಅನುಭವಿಸುತ್ತಿಲ್ಲ. ಇದು ಕಾನೂನಿನಲ್ಲಿ ಮಾತ್ರ ಇದ್ದರೆ ಸಾಲದು. ಮಾನಸಿಕ ಸಿದ್ಧತೆ ಅವಶ್ಯ. ಮಹಿಳಾ ಪರ ಚಿಂತನೆ ಮತ್ತು ಹೋರಾಟ ಸಾರ್ಥಕವಾದಾಗ ಮಾತ್ರ ಸ್ತ್ರೀ ಸಬಲೀಕರಣ ಸಾಧ್ಯವಾಗುತ್ತದೆ.
1: ಇದುವರೆಗೆ ಕಡ್ಲೇರ ತುಳಸಿ ಮೋಹನ್ ಅವರಿಂದ ಚಿಂತನ ಕೇಳಿದಿರಿ. ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ.

0: ಆತ್ಮರೇ, ಇದು ಆಕಾಶವಾಣಿ ವಿಜಯಪುರ. ಈಗ ಸಮಯ 6:35. ಬನ್ನಿ ಕೇಳೋಣ ರೈತರಿಗೆ ಸಲಹೆ ಕಾರ್ಯಕ್ರಮವನ್ನು.
1: ಎಲ್ಲ ರೈತ ಬಂಧುರಿಗೂ ನಮಸ್ಕಾರಗಳು. ನನ್ನ ಹೆಸರು ಡಾಕ್ಟರ್ ಶಿವಶಂಕರ ಮೂರ್ತಿ ಅಂತ. ಇಂಡಿಯಲ್ಲಿರ್ತಕ್ಕಂತಹ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಹಿರಿಯ ವಿಜ್ಞಾನಿ ಹಾಗೂ ಮುಖ್ಯಸ್ಥನಾಗಿ ಕೆಲಸ ಮಾಡ್ತಿದ್ದೇನೆ. ಈಗಾಗಲೇ ರೈತರು ಕಬ್ಬನ್ನು ನಾಟಿ ಮಾಡಿದರೆ, ನಾಟಿ ಮಾಡಿ ಬಹುಶಃ 1 ತಿಂಗಳು 1.5 ತಿಂಗಳು ಆಗಿರ್ತದೆ. ಈ ಸಮಯದಲ್ಲಿ ಕಬ್ಬಿಗೆ ಮಣ್ಣೇರ್ತಕ್ಕಂಥದ್ದು ಬಹಳ ಮುಖ್ಯ. ಕಬ್ಬಿನಲ್ಲಿ 2 ಬಾರಿ ನಾವು ಬುಡಕ್ಕೆ ಮಣ್ಣೇರಿಸ್ಬೇಕಾಗ್ತದೆ. 1, ಕಬ್ಬು ನಾಟಿ ಮಾಡಿದ 45ನೇ ದಿನಕ್ಕೆ. 2ನೇ ಬಾರಿ 75ರಿಂದ 85ನೇ ದಿನಕ್ಕೆ. ಇಲ್ಲಿ ಕಬ್ಬಿಗೆ ಮಣ್ಣೇರಿಸ್ತಕ್ಕಂಥ ಒಂದು ಕೆಲಸ ಬಹಳ ಮುಖ್ಯ. ಮೊದಲನೇ ಬಾರಿ ಮಣ್ಣೇರಿಸಿದಾಗ ಹೆಚ್ಚಿನ ಮರಿಗಳನ್ನು ಪಡಲಿಕ್ಕೆ, 2ನೇ ಬಾರಿ ಮಣ್ಣಿರ್ತಕ್ಕಂಥದ್ದು ಮರಿಯನ್ನು ನಿಲ್ಲಿಸಲಿಕ್ಕೆ, ಅಂದರೆ ನಮಗೆ ಬೇಕಾದಷ್ಟು ಮರಿಯನ್ನು ಕಾಪಾಡಿಕೊಂಡು ನಾವು ಹೆಚ್ಚಿನ ಆಗುವುದನ್ನು ತಪ್ಪಿಸಲಿಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ರೈತ ಬಾಂಧವರು ಎಲ್ಲರೂ ಸರಿಯಾದ ಸಮಯದಲ್ಲಿ ಕಬ್ಬಿನ ಬುಡಕ್ಕೆ ಮಣ್ಣೇರಿಸ್ತಕ್ಕಂಥದ್ದು ಭಾಳ ಮುಖ್ಯ. ಇದರ ಜೊತೆಗೆ ಮಣ್ಣೇರಿಸುವ ಮುನ್ನ ಕಬ್ಬಿಗೆ ಬೇಕಾದಂತಹ ಜೈವಿಕ ಜೀವಾಣು ಗೊಬ್ಬರ, ಯಾರ್ಯಾರು ರೈತರು ನಾಟಿ ಮಾಡುವಾಗ ಜೈವಿಕ ಜೀವಾಣು ಗೊಬ್ಬರಗಳನ್ನು ಬಳಸಿರ್ತಲೋ, ಅವರು ಕಬ್ಬಿಗೆ ಬುಡಕ್ಕೆ ಮಣ್ಣೇರಿಸುವ ಮುನ್ನ ಪ್ರತಿ ಎಕರೆಗೆ ಅಜಿಥೋಬ್ಯಾಕ್ಟರ್ ಅಥವಾ ಅಜೋಸ್ಪರ್ಲಮ್ 4

0: ಕೆಜಿ, ಪಿಎಸ್ಬಿ 4 ಕೆಜಿ, ಕೆಎಸ್ಪಿ 4 ಕೆಜಿ ಮತ್ತು ಮೆಟ್ರೇಜಿಯಂ 5 ರಿಂದ 10 ಕೆಜಿಯನ್ನು ನಾವು 20 ಬುಟ್ಟಿ ತಿಪ್ಪೆಗೊಬ್ಬರ ಪ್ಲಸ್ 50 ಕೆಜಿ ಬೇವಿನ ಜೊತೆ ಮಿಕ್ಸ್ ಮಾಡಿ ಮಣ್ಣೇರಿಸುವ ಮುನ್ನ ಕಬ್ಬಿನ ಸಾಲಿನಲ್ಲಿ ಹಾಕಿ ಕಬ್ಬಿಗೆ ಬುಡಕ್ಕೆ ಮಣ್ಣೇರಿಸುವುದರಿಂದ ಹೆಚ್ಚಿನ ಲಾಭವನ್ನು ಹೆಚ್ಚಿನ ಇಳುವರಿಯನ್ನು ಪಡೆಯಲಿಕ್ಕೆ ಸಾಧ್ಯತೆ ಇದೆ. ಹೆಚ್ಚಿನ ಮಾಹಿತಿಗಾಗಿ ಕೃಷಿ ವಿಜ್ಞಾನ ಕೇಂದ್ರದ ಹಿರಿಯ ವಿಜ್ಞಾನಿ ಹಾಗೂ ಮುಖ್ಯಸ್ಥರಾದಂತಹ ಡಾಕ್ಟರ್ ಶಿವಶಂಕರಮೂರ್ತಿ ಎಂ ಅವರನ್ನು ಸಂಪರ್ಕ ಮಾಡಬಹುದು. ನನ್ನ ನಂಬರ್ 9880218662. ಧನ್ಯವಾದಗಳು.
1: ಆತ್ಮರೆ, ಇದುವರೆಗೆ ರೈತರಿಗೆ ಸಲಹೆ ಕಾರ್ಯಕ್ರಮ ಕೇಳಿದಿರಿ. ಆತ್ಮೀಯ ಕೇಳುಗರೆ, ಈ ಬೆಳಗ್ಗೆ 8:30 ರಂಗಭೂಮಿ ಕಲಾವಿದ ರಾಜ್ ಮಹಮ್ಮದ್ ಮುಲ್ಲಾ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಮುತ್ತುರಾಜ್ ಎಲಗತ್ತಿ. ಈ ಬೆಳಗ್ಗೆ 9:20 ಆಕಾಶವಾಣಿ ವಿಜಯಪುರ ಕೇಂದ್ರದ 29ನೇ ಸಂಸ್ಥಾಪನಾ ದಿನದ ಸಂದರ್ಭದಲ್ಲಿ ವಿಶೇಷ ನೇರ ಫೋನಿನ ಕಾರ್ಯಕ್ರಮ. ಕೇಳುಗರು ಈ ನೇರ ಫೋನಿನ ಕಾರ್ಯಕ್ರಮಕ್ಕೆ ಕರೆ ಮಾಡಿ ಶುಭಾಶಯ ಕೋರಬಹುದು. ತಾವು ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆಗಳು ಹೇಗಿವೆ? 270-340 ಹಾಗೂ 270-350. ಎಸ್ಟೇಡಿ ಕೋಡ್ ಸಂಖ್ಯೆ 08352. ಮತ್ತೊಮ್ಮೆ 270-340 ಹಾಗೂ 270-350. ಈ ಕಾರ್ಯಕ್ರಮ ಈ ಬೆಳಗ್ಗೆ 9:20 10 ಗಂಟೆವರೆಗೆ ಈ ಕಾರ್ಯಕ್ರಮ ನೇರ ಪ್ರಸಾರದಲ್ಲಿ ಇರುತ್ತದೆ.
2: ಅಯ್ಯಯ್ಯೋ, ಮರ ಕಡ್ದೆ ಹಾಕ್ಬಿಟ್ರು.
3: ಪಾಪ ಗಿಡ ಅಳ್ಳಿ ಕತ್ತದ, ತೂ ಎಲ್ಲಾರು ಕೂಡಿ ಕೊಂದ ಹಾಕ್ಬಿಟ್ರು. ಅಷ್ಟು ತಿಳಿಬಾರ್ದ ಇವರಿಗೆ? ಗಾಳಿ, ಹೂವು, ಹಣ್ಣು, ಮಣ್ಣು, ನೀರು ಅಂತೆಲ್ಲ ಮರ ಕೊಡೋ ಸಂಪತ್ತಿನ ಲೆಕ್ಕ ಹಾಕಿದ್ರ ಕನಿಷ್ಠ 20-30 ಲಕ್ಷ ರೂಪಾಯಿ ಆಗ್ತದಂತ.
2: ಗಿಡ ಗಿಡ ಅಳ್ಬೇಡ, ನಾನು ಇಲ್ಲೇ ಒಂದ್ಸತಿ ನೆಡ್ತೀನಿ, ದಿನಾಲು ಅದಕ್ಕೆ ನೀರು ಹಾಕಿ ಬೆಳೆಸಿ ದೊಡ್ಡ ಮಾಡ್ತೀನಿ.
4: ಬನ್ನಿ, ಹಸಿರ ಪ್ರೀತಿ ಹುಟ್ಟಿಸುವ ಈ ಪ್ರಯತ್ನದಲ್ಲಿ ನೀವು ಕೈ ಜೋಡಿಸಿ.
1: ಆತ್ಮರೆ, ಈ ಮಧ್ಯಾಹ್ನ 12:30 ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ಆಯುರ್ವೇದ ದಿವಸದ ಸಂದರ್ಭದಲ್ಲಿ ಆಯುರ್ವೇದದ ಮಹತ್ವ ಕುರಿತು ಹಾಸನದ ರಾಜೀವ್ ಆಯುರ್ವೇದ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆಯ ತಜ್ಞ ವೈದ್ಯರಾದ ಡಾಕ್ಟರ್ ಎಸ್ ಎ ನಿತಿನ್ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್ ಹಾಗೂ ಮಧ್ಯಾಹ್ನ 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಭರತನಾಟ್ಯ ಕಲಾವಿದೆ ರೂಪಾ ಆರ್ ಪತ್ತಾರ್ ಅವರೊಂದಿಗೆ ಸಂದರ್ಶನ. ಇವರೊಂದಿಗೆ ಭಾಗವಹಿಸುತ್ತಾರೆ ನೀರಜಾ ಕೋರಾಟಗಿ. ಈ ಕಾರ್ಯಕ್ರಮ ಕಲಬುರಗಿ ಆಕಾಶವಾಣಿ ಕೇಂದ್ರದ ಕೊಡುಗೆ. ಆತ್ಮರೆ, ಇದು ಆಕಾಶವಾಣಿ ವಿಜಯಪುರ. ಈಗ ಸಮಯ 6:40. ಬನ್ನಿ ಕೇಳೋಣ ಜಾನಪದ ಸಂಗೀತ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳಿ ಒಂದು ಚೌಡಕಿ ಪದವನ್ನು ಗೌರವ ಯಮನಪ್ಪ ಮಾದರ್ ಹಾಗೂ ತಂಡದವರಿಂದ.

ಆತ್ಮೀಯ ಕೇಳುಗರೇ, ಇದುವರೆಗೆ ಜಾನಪದ ಸಂಗೀತ ಕಾರ್ಯಕ್ರಮ ಪ್ರಸಾರವಾಯಿತು. ಇದು ಆಕಾಶವಾಣಿ ವಿಜಯಪುರ. ಈಗ ಸಮಯ 6:55 ಆಗಲಿದೆ. ನಮ್ಮೊಂದಿಗೆ ಕೇಳಿ ಸಂಸ್ಕೃತ ವಾರ್ತೆಯನ್ನು ದೆಹಲಿ ಆಕಾಶವಾಣಿ ಕೇಂದ್ರದಿಂದ ಸಹ ಪ್ರಸಾರದಲ್ಲಿ.

0: ಹೊಟ್ಟೆ ತಕ್ಕಷ್ಟು ಆಹಾರವಿರಲಿ.
1: ಇನ್ನು ಮುಂದೆ ಕೇಳಿ ಬೆಂಗಳೂರು ಆಕಾಶವಾಣಿ ಕೇಂದ್ರದ ಕಾರ್ಯಕ್ರಮಗಳನ್ನು ಸಹ ಪ್ರಸಾರದಲ್ಲಿ ಸರಿಯಾಗಿ 7:02.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಆಕಾಶವಾಣಿ, ಇನ್ನು ಮುಂದೆ ಪ್ರಕಟಣೆಗಳು, ನಂತರ ಸರಿಯಾಗಿ 7:05 ಪ್ರದೇಶ ಸಮಾಚಾರ ಕೇಳುವಿರಿ ಧಾರವಾಡ ಕೇಂದ್ರದಿಂದ.
1: ಕೇಳುಗರೆ, ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ 9:05 ಹಾಗೂ 6:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ, 8:45 ಹಾಗೂ 6:00 ವಿವಿಧ ಭಾರತಿ 102.9

0: ಪ್ರದೇಶ ಸಮಾಚಾರ ಕೇಳುವಿರಿ. ಧಾರವಾಡ ಕೇಂದ್ರದಿಂದ
1: ಕೇಳುಗರೆ, ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 9:05 ಹಾಗೂ ಸಂಜೆ 6:15 ಎಫ್ಎಂ ರೈನ್ಬೋ 101.3 ಮೆಗಾ ಹರ್ಟ್ಸ್ ನಲ್ಲಿ, ಬೆಳಗ್ಗೆ 8:45 ಹಾಗೂ ಸಂಜೆ 6 ಗಂಟೆಗೆ ವಿವಿಧ ಭಾರತಿ 102.9 ಎಫ್ಎಂ ನಲ್ಲಿ, ಬೆಳಗ್ಗೆ 9:30 ಹಾಗೂ ರಾತ್ರಿ 7:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ ಸಿ

0: ಇವನಮ್ಮವಾ ಇವನಮ್ಮವಾ ಎಂದು ಜಾತಿ ಕುಲ ಪಂಥಗಳಲ್ಲಿದ್ದ ಭೇದಗಳನ್ನ ಅಳಿಸಿ ಸಾಮಾಜಿಕ ಪರಿವರ್ತನೆಗೈದ ಅಣ್ಣ ಬಸವಣ್ಣ.
1: ಇವನಮ್ಮವ ಇವನಮ್ಮವ ಇವನಮ್ಮವ ಎಂದೆನಿಸಯ್ಯ.
2: ಅಕ್ಕ ಮಹಾದೇವಿ ಯಾರಿ ಶಿವ ಶರಣರ ನಾಡು
0: ನಮ್ಮ ಕನ್ನಡ.

0: ಇಲ್ಲದವರಿಗೆ ಆಸರೆಯಾಗುವುದೇ ನಿಜವಾದ ಮಾನವ ಧರ್ಮ.
1: ನಮ್ಮ ಆಹಾರದ ಒಂದಂಶ,
0: ನಮ್ಮ ಸಮಯದ ಒಂದಂಶ,
1: ನಮ್ಮ ಆದಾಯದ ಒಂದಂಶ,
0: ನಮ್ಮ ಜ್ಞಾನದ ಒಂದಂಶವನ್ನು ಸಮಾಜದಲ್ಲಿ ಅಗತ್ಯ ಇರುವವರಿಗೆ ಮೀಸಲಿಡೋಣ.
1: ಆಗ ನಮ್ಮ ಬದುಕು ಪಾವನವಾಗುವುದು.
0: ಸಮಾಜ ನಮಗೆ ನೀಡಿದ್ದನ್ನು ಸಮಾಜಕ್ಕೆ ಹಿಂದಿರುಗಿಸೋಣ.

ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು. ಮಂಗಳೂರಿನಲ್ಲಿ ಇಂದು ಮುಖ್ಯಮಂತ್ರಿ ಅಧ್ಯಕ್ಷತೆಯಲ್ಲಿ ಸಚಿವ ಸಂಪುಟ ಸಭೆ. ಧಾರವಾಡ ಜಿಲ್ಲೆಯಲ್ಲಿ 17 ಬಾಲ ಹಾಗೂ ಕಿಶೋರ ಕಾರ್ಮಿಕ ಮಕ್ಕಳು ಪತ್ತೆ. ಕಸಮುಕ್ತ ಭಾರತ ಸ್ವಚ್ಛತೆಯೇ ಸೇವೆ ಪಾಕ್ಷಿಕ ಅಭಿಯಾನಕ್ಕೆ ಚಾಲನೆ. ರಾಷ್ಟ್ರೀಯ ಬಿದಿರು ಮಿಷನ್, ಇಂದು ವಿಶ್ವ ಬಿದಿರು ದಿನಾಚರಣೆ. ಮೇಕ್ ಇನ್ ಇಂಡಿಯಾ ಪ್ರಕಲ್ಪ ಜಾರಿಗೊಂಡು 12 ವರ್ಷ ಪೂರ್ಣ. ಈಗ ವಾರ್ತೆಗಳ ವಿವರ. ಕರಾವಳಿ ಮತ್ತು ಮಲೆನಾಡು ಭಾಗಗಳಿಗೆ ಹೊಸ ರೂಪ ನೀಡಿ ಇಲ್ಲಿನ ಮಾನವ ಸಂಪತ್ತು ಹಾಗೂ ನೈಸರ್ಗಿಕ ಸಂಪನ್ಮೂಲಗಳನ್ನು ಸಮರ್ಪಕವಾಗಿ ಬಳಸಿಕೊಳ್ಳಲು ಸರ್ಕಾರ ಯೋಜಿಸಲಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಇಂದು ಮಂಗಳೂರಿನಲ್ಲಿ ನಡೆಯಲಿರುವ ಸಚಿವ ಸಂಪುಟ ಸಭೆಯಲ್ಲಿ ಪಾಲ್ಗೊಳ್ಳಲು ನಿನ್ನೆ ರಾತ್ರಿ ಅವರು ಮಂಗಳೂರು ತಲುಪಿ ವಿಮಾನ ನಿಲ್ದಾಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು. 340 ಕಿಲೋಮೀಟರ್ ಉದ್ದದ ಕರಾವಳಿ ತೀರವಿದೆ. ವಲಸೆ ತಡೆಗಟ್ಟಲು ವಿಶೇಷವಾಗಿ ಯೋಜಿಸಬೇಕಿದೆ. ಡಾ ಕಸ್ತೂರಿ ರಂಗನ್ ವರದಿ ಬಗ್ಗೆ ಭಿನ್ನ ಅಭಿಪ್ರಾಯಗಳಿವೆ. ಚರ್ಚೆಯ ಬಳಿಕ ಶೀಘ್ರ ನಿರ್ಧಾರ ಪ್ರಕಟಿಸಲಾಗುವುದು. ರೈತರ ಸಮಸ್ಯೆ ಚರ್ಚಿಸಲು ವಿಶೇಷ ಅಧಿವೇಶನ ಕರೆಯಲಾಗಿದೆ ಎಂದರು. ಧಾರವಾಡ ಜಿಲ್ಲೆಯಲ್ಲಿ ಒಟ್ಟು 17 ಬಾಲ ಹಾಗೂ ಕಿಶೋರ ಕಾರ್ಮಿಕ ಮಕ್ಕಳನ್ನು ಸಂಬಂಧಿತ ಇಲಾಖೆಗಳು ಜಂಟಿ ಕಾರ್ಯಾಚರಣೆಯಲ್ಲಿ ಪತ್ತೆ ಹಚ್ಚಿವೆ. ಆ ಪೈಕಿ 12 ಮಕ್ಕಳನ್ನು ಪಾಲಕರ ಸುಪರ್ದಿಗೆ ನೀಡಲಾಗಿದ್ದು 5 ಮಕ್ಕಳನ್ನು ಮಕ್ಕಳ ಕಲ್ಯಾಣ ಸಮಿತಿ ಸುಪರ್ದಿಗೆ ವಹಿಸಲಾಗಿದೆ. ಹುಬ್ಬಳ್ಳಿ ತಾಲೂಕಿನಲ್ಲಿ 10 ಮಕ್ಕಳು, ಧಾರವಾಡ ತಾಲೂಕಿನಲ್ಲಿ 1 ಮಗು, ಕಲಘಟಗಿ ತಾಲೂಕಿನಲ್ಲಿ 2 ಕಿಶೋರರು, ನವಲ್ಗುಂದ ತಾಲೂಕಿನಲ್ಲಿ 2 ಮಕ್ಕಳು, ಅಣ್ಣಿಗೇರಿ ತಾಲೂಕಿನಲ್ಲಿ 2 ಮಕ್ಕಳು ಸೇರಿ ಒಟ್ಟು 17 ಬಾಲ ಹಾಗೂ ಕಿಶೋರ ಕಾರ್ಮಿಕ ಮಕ್ಕಳನ್ನು ರಕ್ಷಿಸಲಾಗಿದೆ. ಬಾಲ ಮತ್ತು ಕಿಶೋರ

0: ಕಾರ್ಮಿಕ ನಿಷೇಧ ಕಾಯ್ದೆ 2016 ಅಡಿ ಮಾಲೀಕರ ವಿರುದ್ಧ ಪ್ರಕರಣ ದಾಖಲಾಗಿವೆ. ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆ ಹಾಗೂ ರಾಷ್ಟೀಯ ಪೋಷಣ್ ಮಾಸಾಚರಣೆ ಹಿನ್ನೆಲೆ ವಿಜಯನಗರ ಜಿಲ್ಲೆಯ ಗಾದಿಗನೂರಿನಲ್ಲಿ ತಾಯಿ ಮಗುವಿನ ಆರೋಗ್ಯ ಹಾಗೂ ಸ್ತನಪಾನ ಜಾಗೃತಿ ಕಾರ್ಯಕ್ರಮ ಜರುಗಿತು. ಜಿಲ್ಲೆಯ ಮಿಷನ್ ಶಕ್ತಿ ಸಂಯೋಜಕಿ ವಿದ್ಯಾ ಹಾಗೂ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ಡಾ ದಿವ್ಯಾ ಮಾಹಿತಿ ನೀಡಿ, ಗರ್ಭಿಣಿಯರು ತಾಯಂದಿರು ಪೌಷ್ಟಿಕ ಆಹಾರ ಸೇವನೆಗೆ ಆದ್ಯತೆ ನೀಡಬೇಕು, ಮಗುವಿಗೆ ತಪ್ಪದೆ ಎದೆಹಾಲು ಉಣಿಸಬೇಕು, ಮಗುವಿನಲ್ಲಿ ರೋಗನಿರೋಧಕ ಶಕ್ತಿಯನ್ನು ಇದು ವರ್ಧಿಸುತ್ತದೆ ಎಂದರು. ಚಾಮರಾಜನಗರ ತಾಲೂಕು ಹರವೇ ಗ್ರಾಮದಲ್ಲಿ ಜಿಲ್ಲಾಧಿಕಾರಿ ಶ್ರೀರೂಪ ಪೋಷಣ ಮಾಸಾಚರಣೆಗೆ ಚಾಲನೆ ನೀಡಿದರು. ಅಪೌಷ್ಟಿಕತೆ ಮತ್ತು ರಕ್ತಹೀನತೆಯ ಸಮಸ್ಯೆ ತೊಡೆದುಹಾಕಲು ತಾಯಂದಿರ ಸಹಕಾರ ಅಗತ್ಯ ಎಂದರು. ಅಕ್ಟೋಬರ್ 2 ಗಾಂಧಿ ಜಯಂತಿವರೆಗೆ ನಡೆಯಲಿರುವ ಸ್ವಚ್ಛತೆಯೇ ಸೇವೆ ಎಂಬ ಪಾಕ್ಷಿಕ ಅಭಿಯಾನಕ್ಕೆ ಪ್ರತಿಜ್ಞಾವಿಧಿ ಸ್ವೀಕರಿಸುವ ಮೂಲಕ ರಾಜ್ಯಾದ್ಯಂತ ಚಾಲನೆ ನೀಡಲಾಗಿದೆ. ನೈರ್ಮಲ್ಯ, ತ್ಯಾಜ್ಯ ವಿಂಗಡಣೆ, ಘನತ್ಯಾಜ್ಯದ ವೈಜ್ಞಾನಿಕ ವಿಲೇವಾರಿ ಕುರಿತು ಜನಜಾಗೃತಿ ಮೂಡಿಸಲಾಗುತ್ತಿದೆ. ಸ್ವಯಂ ಪ್ರೇರಣೆಯಿಂದ ಸ್ವಚ್ಛತಾ ಆಂದೋಲನದಲ್ಲಿ ಪಾಲ್ಗೊಳ್ಳಲು ಪ್ರೋತ್ಸಾಹಿಸಲಾಗುತ್ತಿದೆ. ನಗರಾಭಿವೃದ್ಧಿ ಖಾತೆ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಮಂಗಳೂರಿನ ತಣ್ಣೀರುಬಾವಿ ಕಡಲತೀರದಲ್ಲಿ ಸ್ವಚ್ಛತಾ ಅಭಿಯಾನಕ್ಕೆ ಚಾಲನೆ ನೀಡಿದರು. ಬಿದಿರು ಪರಿಸರ ಉಳಿಸಿ ಬದುಕು ಪೋಷಿಸಿ ಎಂಬ ಧ್ಯೇಯದೊಂದಿಗೆ ಗಡಿಯಾಚೆಗೂ ಹಸಿರು ಚಿನ್ನ ಬೆಳೆಸಲು ಪ್ರೇರೇಪಿಸುವ ವಿಶ್ವ ಬಿದಿರು ದಿನಾಚರಣೆ ಇಂದು. ರಾಷ್ಟೀಯ ಬಿದಿರು ಮಿಷನ್ ಬಿದಿರಿನ ಮಹತ್ವ, ಸುಸ್ಥಿರ ಬಳಕೆ ಮತ್ತು ಸಂರಕ್ಷಣೆಯ ಮೂಲಕ ಪರಿಸರ, ಆರ್ಥಿಕತೆ ಹಾಗೂ ಜನಜೀವನ ಸಮೃದ್ಧಗೊಳಿಸುವ ಉದ್ದೇಶದೊಂದಿಗೆ ಬಿದಿರು ಬೆಳೆಸಲು ರೈತರಿಗೆ ಸಬ್ಸಿಡಿ ನೀಡಿ ಪ್ರೋತ್ಸಾಹಿಸುತ್ತಿದೆ. ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ದಾವಣಗೆರೆ ಜಿಲ್ಲೆ ಹರಿಹರದ ಬಿದಿರು ಸಂಸ್ಥೆ ಕಾರ್ಯದರ್ಶಿ ಜಬೀಉಲ್ಲಾ ಟಿ.
1: ಬಿದಿರು ಹುಲ್ಲು ಜಾತಿಗೆ ಸೇರಿದ ಸಸ್ಯವೆಂದು ಸರ್ಕಾರವು ಇದರ ಸಾಗಾಟದ ಮೇಲೆ ಇದ್ದ ನಿರ್ಬಂಧನವನ್ನು ಸಡಿಲಿಸಿ ಮಾರ್ಗೋಪಾಯ ಮಾಡಿಕೊಟ್ಟಿದೆ. ಬಿದಿರನ್ನು ಬೆಳೆಸುವ ಮುನ್ನ ಕೆಲವೊಂದು ಸಂಗತಿಗಳನ್ನು ಗಮನಿಸುವುದು ಸೂಕ್ತ. ಮುಳ್ಳು ಬಿದಿರನ್ನು ಹೊರತುಪಡಿಸಿ ಸಾವಿರಾರು ಜಾತಿಯ ಬಿದಿರಿನ ತಳಿಗಳಿದ್ದು ಅದರ ಸೂಕ್ತ ಮಾಹಿತಿಯೊಂದಿಗೆ ನಮ್ಮ ಭೌಗೋಳಿಕ ಮತ್ತು ಮಳೆಯಾಧಾರಿತ ಲಕ್ಷಣಗಳನ್ನು ಗಮನಿಸಿ ಬೆಳೆಸುವುದು ಒಳ್ಳೆಯ ಮಾರ್ಗ. ಕೆಎನ್ ಗಣೇಶಯ್ಯನವರು ತಮ್ಮ ಪುಸ್ತಿಕೆಯಲ್ಲಿ ಒಂದು ಬಿದಿರಿನ ಮೆಳೆಯು 100,000 ಜಾಸ್ತಿ ಎಲೆಗಳನ್ನು ಹೊಂದಿದ್ದು ಸುತ್ತಮುತ್ತಲಿನ ವಾತಾವರಣವನ್ನು ಹೇಗೆ ಸಮತೋಲನವಾಗಿ ಇಡಲು ಸಹಾಯಕ ಎಂದು ದಾಖಲಿಸಿದ್ದಾರೆ. ಕರ್ನಾಟಕವು ಪಶ್ಚಿಮ ಘಟ್ಟದ ಮುಖ್ಯ ಮತ್ತು ಬಹು ವಿಸ್ತೀರ್ಣವಾದ ಪ್ರದೇಶವನ್ನು ಹೊಂದಿದ್ದು ಇದರ ಪರಿಸರದಲ್ಲಿ ಶಮೆ ಅಥವಾ ಡೆಂಡ್ರಾಕ್ಲಮಸ್ ಸ್ಟಾಕ್ಸಿ ಎನ್ನುವ ಬಿದಿರಿಗೆ ಹೇಳಿ ಮಾಡಿಸಿದಂತಹ ವಾತಾವರಣವನ್ನು ಕಲ್ಪಿಸಿದೆ. ಬರಗಾಲವನ್ನು ಮೆಟ್ಟಿ ನಿಲ್ಲುವ ಶುದ್ಧ ಗಾಳಿ, ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸಿ ಸುತ್ತಮುತ್ತಲಿನ ವಾತಾವರಣವನ್ನು ತಂಪಾಗಿಸಲು ಸಹಕರಿಸುತ್ತದೆ.
0: ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ಪೂರ್ಣಗೊಳಿಸಿದ ಹಿನ್ನೆಲೆ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ಆಯೋಜಿತವಾಗಿದೆ. ಜನಸೇವೆಯೇ ದೇಶ ಸೇವೆ ಎಂಬ ಧ್ಯೇಯದೊಂದಿಗೆ ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಕೇಂದ್ರ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತದ ಗುರಿ ಸಾಧನೆಯತ್ತ ಹೆಜ್ಜೆ ಇರಿಸಿದೆ. ಎಲ್ಲರನ್ನೂ ಒಳಗೊಂಡ ಅಭಿವೃದ್ಧಿ ಮತ್ತು ಸಾಮಾಜಿಕ ಸಬಲೀಕರಣದ ಮೂಲಕ ದೇಶದ ಜನರ ಜೀವನದಲ್ಲಿ ಮಹತ್ವದ ಪರಿವರ್ತನೆಯನ್ನು ತರಲಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದು ಮೇಕ್ ಇನ್ ಇಂಡಿಯಾ ಹಾಗೂ ಮೇಡ್ ಇನ್ ಇಂಡಿಯಾ ಪ್ರಕಲ್ಪಗಳ ಕುರಿತ ಒಳನೋಟ ಇಲ್ಲಿದೆ. ಭಾರತದಲ್ಲಿ ತಯಾರಿಸಿ

0: ಭಾರತೀಯ ಸಾಮರ್ಥ್ಯವನ್ನು ಬೆಳೆಸಿ ಜಗತ್ತಿಗೆ ಉತ್ಪನ್ನಗಳನ್ನು ಪೂರೈಸಿ ಎಂಬ ಆಶಯದೊಂದಿಗೆ 2014 ಸೆಪ್ಟೆಂಬರ್ 25ರಂದು ಮೇಕ್ ಇನ್ ಇಂಡಿಯಾಕ್ಕೆ ಕೇಂದ್ರ ಸರ್ಕಾರ ಚಾಲನೆ ನೀಡಿತು. ಸುಗಮ ವ್ಯವಹಾರ ಹೂಡಿಕೆ ಆಕರ್ಷಿಸುವ ಮೂಲಕ ಭಾರತವನ್ನು ಸ್ಪರ್ಧಾತ್ಮಕ ಉತ್ಪಾದನಾ ತಾಣವನ್ನಾಗಿಸುವ ಯೋಜಿತ ಪ್ರಯತ್ನದ ಫಲವಾಗಿ ಮೇಕ್ ಇನ್ ಇಂಡಿಯಾದಿಂದ ಮೇಡ್ ಇನ್ ಇಂಡಿಯಾವರೆಗೆ ಜಾಗತಿಕ ಉತ್ಪಾದನೆ ಬ್ರ್ಯಾಂಡ್ ರೂಪ ಪಡೆದುಕೊಂಡಿತು. 2014-15ರಲ್ಲಿ ಇಲೆಕ್ಟ್ರಾನಿಕ್ಸ್ ಉತ್ಪಾದನೆ 1.9 ಲಕ್ಷ ಕೋಟಿ ರೂಪಾಯಿ ಇತ್ತು. 2025-26ರಲ್ಲಿ 13.11 ಲಕ್ಷ ಕೋಟಿ ರೂಪಾಯಿಗೆ ಏರಿಕೆಯಾಯಿತು. ಇಲೆಕ್ಟ್ರಾನಿಕ್ಸ್ ರಫ್ತು 4.24 ಲಕ್ಷ ಕೋಟಿ ರೂಪಾಯಿಗೆ ತಲುಪಿ ಭಾರತ ನಿವ್ವಳ ರಫ್ತುದಾರನಾಗಿ ರೂಪಾಂತರಗೊಂಡಿತು. ಮೇಕ್ ಇನ್ ಇಂಡಿಯಾ ಪ್ರಕಲ್ಪದಡಿ 20 ಲಕ್ಷ ಕೋಟಿ ರೂಪಾಯಿಗಳಷ್ಟು ಉತ್ಪಾದನೆ, 14 ಲಕ್ಷಕ್ಕೂ ಅಧಿಕ ಉದ್ಯೋಗ ಸೃಷ್ಟಿ ಹಾಗೂ 2.40 ಲಕ್ಷ ಕೋಟಿ ರೂಪಾಯಿಗಿಂತ ಹೆಚ್ಚು ಹೂಡಿಕೆಗಳನ್ನು ಸಾಧ್ಯವಾಗಿಸಿದೆ. ಭದ್ರಾ ಅಚ್ಚುಕಟ್ಟು ಪ್ರದೇಶ ನೀರಾವರಿ ಸಲಹಾ ಸಮಿತಿ ಅಧ್ಯಕ್ಷ ಮಧು ಬಂಗಾರಪ್ಪ ನೇತೃತ್ವದ ಸಮಿತಿ ನಿನ್ನೆ ಮಧ್ಯರಾತ್ರಿ 12 ಗಂಟೆಯಿಂದ ಅಕ್ಟೋಬರ್ 2ನೇ ತಾರೀಖಿನವರೆಗೆ ಭದ್ರಾ ಜಲಾಶಯದ ಕಾಲುವೆಗಳಿಗೆ ಕುಡಿಯಲು ನೀರು ಹರಿಸುವ ನಿರ್ಧಾರ ಕೈಗೊಂಡಿದೆ. ಕೇಂದ್ರ ಪುರಸ್ಕೃತ 2ನೇ ಆವೃತ್ತಿಯ ಸ್ವದೇಶ್ ದರ್ಶನ ಯೋಜನೆ ಅಡಿ ಬೀದರ್ ಕೋಟೆ ಮತ್ತು ಪಾಪನಾಶ ಕೆರೆ ಅಭಿವೃದ್ಧಿಯನ್ನು 25 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕೈಗೆತ್ತಿಕೊಳ್ಳಲಾಗುತ್ತಿದೆ. ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಹಾಗೂ ಸಂಸದ ಸಾಗರ್ ಖಂಡ್ರೆ ಕಾಮಗಾರಿಗೆ ಚಾಲನೆ ನೀಡಿದರು. ಸಂಕ್ಷಿಪ್ತ ಸುದ್ದಿಗಳು. ದಾವಣಗೆರೆಯ ದೇವರಾಜ್ ಅರಸು ಬಡಾವಣೆಯ ವಿಶೇಷ ಚೇತನ ಹೆಣ್ಣುಮಕ್ಕಳ ಶಾಲೆಗೆ ಡಾ ಜಿಎಂ ಸಿದ್ದೇಶ್ವರ್ ಪ್ರಧಾನಮಂತ್ರಿಯವರ 76ನೇ ಜನ್ಮದಿನಾಚರಣೆ ಅಂಗವಾಗಿ ಅಗತ್ಯ ಪರಿಕರ ನೀಡಿದರು. ಚಿತ್ರದುರ್ಗದ ಶ್ರೀ ನೀಲಕಂಠೇಶ್ವರ ದೇವಸ್ಥಾನದಲ್ಲಿ ಸಂಸದ ಗೋವಿಂದ ಕಾರಜೋಳ್ ಪ್ರಧಾನಮಂತ್ರಿಯವರ ಜನ್ಮದಿನದ ಅಂಗವಾಗಿ ಸೇವಾ ಸಂಕಲ್ಪ ಅಭಿಯಾನಕ್ಕೆ ಚಾಲನೆ ನೀಡಿದರು. ಗದಗ ನಗರದ ಶ್ರೀ ಸ್ವಾಮಿ ವಿವೇಕಾನಂದ ಸಭಾಭವನದಲ್ಲಿ ಹಾವೇರಿ ಸಂಸದ ಬಸವರಾಜ ಬೊಮ್ಮಾಯಿ ವಿಶೇಷ ಚೇತನರಿಗೆ ಕೇಂದ್ರದ ವಿಶೇಷ ಯೋಜನೆ ಅಡಿ ಸಲಕರಣೆ ನೀಡಿ ಸೇವಾ ಸಂಕಲ್ಪ ಅಭಿಯಾನ ಉದ್ಘಾಟಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮಂಗಳೂರಿನಲ್ಲಿ ಇಂದು ಮುಖ್ಯಮಂತ್ರಿ ಅಧ್ಯಕ್ಷತೆಯಲ್ಲಿ ಸಚಿವ ಸಂಪುಟ ಸಭೆ. ಧಾರವಾಡ ಜಿಲ್ಲೆಯಲ್ಲಿ 17 ಬಾಲ ಹಾಗೂ ಕಿಶೋರ ಕಾರ್ಮಿಕ ಮಕ್ಕಳು ಪತ್ತೆ. ಕಸಮುಕ್ತ ಭಾರತ ಸ್ವಚ್ಛತೆಯೇ ಸೇವೆ ಪಾಕ್ಷಿಕ ಅಭಿಯಾನಕ್ಕೆ ಚಾಲನೆ. ರಾಷ್ಟೀಯ ಬಿದಿರು ಮಿಷನ್, ಇಂದು ವಿಶ್ವ ಬಿದಿರು ದಿನಾಚರಣೆ. ಮೇಕ್ ಇನ್ ಇಂಡಿಯಾ ಪ್ರಕಲ್ಪ ಜಾರಿಗೊಂಡು 12 ವರ್ಷ ಪೂರ್ಣ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35ಕ್ಕೆ.
1: ಆತ್ಮೀಯ ಕೇಳುಗರೆ, ಇದು ಆಕಾಶವಾಣಿ ವಿಜಯಪುರ. ಈಗ ಸಮಯ 7:15:43. ಬನ್ನಿ ಕೇಳೋಣ ಭಾವಗೀತೆಗಳ ಕಾರ್ಯಕ್ರಮವನ್ನು. ಆರಂಭದಲ್ಲಿ ಡಾಕ್ಟರ್ ಡಿ ಎಸ್ ಕುಲಕರ್ಣಿ ಅವರ ಸಾಹಿತ್ಯಕ್ಕೆ ಹಾಡಿದ್ದಾರೆ ವಾಣಿಶ್ರೀ ಕುಲಕರ್ಣಿಯವರು.

0: ಆತ್ಮರೇ, ಇದುವರೆಗೆ ಭಾವಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಇದು ಆಕಾಶವಾಣಿ ವಿಜಯಪುರ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಕೆಮ್ಮು, ದಮ್ಮು, ಅಲರ್ಜಿ, ಅಸ್ತಮಾ, ಉಸಿರಾಟದ ತೊಂದರೆ, ಕಫದ ತೊಂದರೆ, ನಿಮೋನಿಯಾ, ಎದೆಯಲ್ಲಿ ಬಿಗಿತ, ಕ್ಷಯರೋಗ, ಈ ಲಕ್ಷಣಗಳು ಯಾರಿಗಾದರೂ ಕಂಡು ಬಂದಲ್ಲಿ ತಕ್ಷಣ ಸಂಪರ್ಕಿಸಿ
2: ಡಾಕ್ಟರ್ ನೇಮಗೌಡ ಶ್ವಾಸಕೋಶ ಮತ್ತು ಎದೆ ರೋಗಗಳ ಆಸ್ಪತ್ರೆ, ಸೈನಿಕ ಶಾಲೆ ಎದುರು, ಅಥಣಿ ರಸ್ತೆ, ವಿಜಯಪುರ.
1: ಡಾಕ್ಟರ್ ಸಂತೋಷ್ ಆರ್ ನೇಮಗೌಡ ಅವರನ್ನು ಸಂಪರ್ಕಿಸಲು ದೂರವಾಣಿ ಸಂಖ್ಯೆ 355926, ಎಸ್ಟಿಡಿ ಕೋಡ್ ಸಂಖ್ಯೆ 08352.
3: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
4: ಸಾಯಿ ಬಾಲ್.
5: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
0: ಆತ್ಮರೆ, ಈ ಬೆಳಗ್ಗೆ 8:30 ರಂಗಭೂಮಿ ಕಲಾವಿದ ರಾಜ್ ಮಹಮ್ಮದ್ ಮುಲ್ಲಾ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಮುತ್ತುರಾಜ್ ಯಲಗತ್ತಿ, ತದನಂತರ ಕನ್ನಡ ಚಿತ್ರಗೀತನ ಕೇಳಿವರೆ. ಹಾಗೂ ಈ ಬೆಳಗ್ಗೆ 9:20 ಆಕಾಶವಾಣಿ ವಿಜಯಪುರ ಕೇಂದ್ರದ 29ನೇ ಸಂಸ್ಥಾಪನಾ ದಿನದ ಸಂದರ್ಭದಲ್ಲಿ ವಿಶೇಷ ನೇರ ಫೋನಿನ ಕಾರ್ಯಕ್ರಮ. ಕೇಳುಗರು ಈ ನೇರ ಫೋನಿನ ಕಾರ್ಯಕ್ರಮಕ್ಕೆ ಕರೆ ಮಾಡಿ ಶುಭಾಶಯ ಕೋರಬಹುದು. ಕರೆ ಮಾಡಲು ಬಳಸಬೇಕಾದ ದೂರವಾಣಿ ಸಂಖ್ಯೆ ಹೀಗಿವೆ: 270340 ಹಾಗೂ 270350. ಎಷ್ಟೇಳಿ ಕೋಡ್ ಸಂಖ್ಯೆ 08352. ಈ ಕಾರ್ಯಕ್ರಮ 9:20 10:00 ಈ ಕಾರ್ಯಕ್ರಮ ನೇರ ಪ್ರಸಾರ ಇರುತ್ತದೆ. ಆತ್ಮೀಯರೇ,
6: ಇದರಲ್ಲಿ ಕೇಂದ್ರ ಮಂತ್ರಿಗಳು, ಲೋಕಸಭಾ ಸದಸ್ಯರು
7: ಹಿಂಗ ನೆಲ ಒರೆಸುದು ಕೈಯಾಗೇನದು ಏನ್ ತಿಳ್ತೈತಿ ಅಂತ ಪುಸ್ತಕ ಹಿಡ್ಕೊಂಡ್ಯೋ ಹೋಗಿ ಅದನ್ನ ಹತ್ಲ ಕಡಿ. ಇನ್ನು ಬಟ್ಟಿ ಒಗಿಬೇಕು, ಕಾರ್ ತೊಳಿಬೇಕು, ಎಷ್ಟು ಕೆಲಸ ಐತಿ.
8: ಅವರ ನಾನು ಸಾಲಿಗೆ ಹೋಗ್ತೀನಿ ರೀ, ಬಟ್ಟಿ ತೊಳಿತೀನಿ.

0: ನೀ ಕಾರ್ ಒರೆಸ್ತೀನ್ರಿ ಅವರ, ಎಲ್ಲ ಕೆಲಸ ಮುಗಿಸಿ ಶಾಲಿಗೆ ಹೋಗ್ತೀನ್ರಿ, ಓದ್ಕೋತೀನ್ರಿ ಅವರ.
1: ನಿನಗೆ ಹಾಕಲ್ಲ ಮೂಳ ಸಾಲಿ, ನಿಮ್ಮಪ್ಪ ತಿಂಗಳ 5,000 ರೂಪಾಯಿ ನಿನ್ ಕುರಿ ತಗೊಂಡ್ ಹೋಗ್ಯಾನಲ್ಲ ಕುಡಿಯಾಕ, ಅದನ್ ಯಾರು ತೀರಿಸ್ತಾರ? ನೆಟ್ ಹೇಳಿದ ಕೆಲಸ ಮಾಡ್ಕೊಂಡಿರ ಸಾಲಿ ಗೀಲಿ ಅಂತಂದ್ರ ಸೊಂಟ ಮುರಿತೀನಿ ಹುಷಾರ್.
0: ಅವರ ಹೊಡಿಬೇಡ್ರಿ ಹೊಡಿಬೇಡ್ರಿ, ನಿಮ್ ಮನೆ ಕೂಲಿ ಆಡ್ರಿ, ನಾನು ಸಾಲಿ ಯಾಕ ಬುಟ್ಟನ್ ಜೊತೆ ಆಟ ಆಡಕ್ ಹೋಗಂಗಿಲ್ರಿ ಅವರ, ಹೊಡಿಬೇಡ್ರಿ ಹೊಡಿಬೇಡ್ರಿ.
2: ಬಾಲ ಕಾರ್ಮಿಕ ಪದ್ಧತಿ ಶಿಕ್ಷಾರ್ಹ ಅಪರಾಧ. ಪಾಲಕರೇ ಮಾಲೀಕರೇ, 14 ವರ್ಷದ ಒಳಗಿನ ಮಕ್ಕಳನ್ನು ಕೆಲಸದಿಂದ ದೂರ ಇಡಿ, ಇಲ್ಲದಿದ್ದರೆ ಶಿಕ್ಷೆ ನಿಮಗೆ. ನೆನಪಿರಲಿ.

ಇದು ಆಕಾಶವಾಣಿ ವಿಜಯಪುರ. ಈಗ ಸಮಯ 7:34 ಆಗಲಿದೆ. ಇನ್ನು ಮುಂದೆ ಕೇಳಿ ಬೆಂಗಳೂರು ಆಕಾಶವಾಣಿ ಕೇಂದ್ರದ ಕಾರ್ಯಕ್ರಮಗಳನ್ನು ಸಹ ಪ್ರಸಾರದಲ್ಲಿ

0: ಸೊಗಸಾದ ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳ ಸರಮಾಲೆ ಗೀತ ಚಂದ್ರಿಕೆ.
1: ಅಂದ ಚಂದದ ಮನೆಯ ಕಿಟಕಿಯಲ್ಲಿ ಒಂದು ಸುಂದರ.
2: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಆಕಾಶವಾಣಿ, ಇನ್ನು ಮುಂದೆ ಪ್ರಕಟಣೆ, ನಂತರ ಕನ್ನಡದಲ್ಲಿ ವಾರ್ತೆಗಳು.
3: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಎಚ್ ಚೇತನಾ ರಾಜೇಂದ್ರ. ಮುಖ್ಯಾಂಶಗಳು: ಜಾಗತಿಕ ಸೆಮಿಕಂಡಕ್ಟರ್ ಉತ್ಪಾದನಾ ಕೇಂದ್ರವಾಗಿ ಭಾರತ ಪರಿವರ್ತನೆ, ಪ್ರಧಾನಿ ನರೇಂದ್ರ ಮೋದಿ. ಎಚ್ಎಎಲ್ನಿಂದ ಭಾರತೀಯ ವಾಯುಪಡೆಗೆ ಇಂದು ತೇಜಸ್ ಹಾಗೂ HTT-40 ತರಬೇತಿ ವಿಮಾನಗಳ ಹಸ್ತಾಂತರ. ಇಂಧನ ಭದ್ರತೆ ಹಾಗೂ ಆರ್ಥಿಕ ಹಿತಾಸಕ್ತಿ ರಕ್ಷಣೆಗೆ ಭಾರತ ಬದ್ಧ, ವಿದೇಶಾಂಗ ಸಚಿವಾಲಯ. ಟಿ20 ಕ್ರಿಕೆಟ್: ಆಫ್ಘಾನಿಸ್ತಾನ ವಿರುದ್ಧ ಭಾರತಕ್ಕೆ 3-0 ಅಂತರದಲ್ಲಿ ಸರಣಿ ಜಯ. ವಾರ್ತೆಗಳ ವಿವರ: ಪೂರೈಕೆ ಸರಪಳಿಗಳನ್ನು ಅಸ್ತ್ರವಾಗಿ ಬಳಸುತ್ತಿರುವ ಜಾಗತಿಕ ಪರಿಸ್ಥಿತಿಯ ನಡುವೆ ಭಾರತವನ್ನು ವಿಶ್ವಾಸಾರ್ಹ ಸೆಮಿಕಂಡಕ್ಟರ್ ತಯಾರಿಕಾ ಕೇಂದ್ರವಾಗಿ ರೂಪಿಸಲಾಗುತ್ತಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ. ನವದೆಹಲಿಯ ಯಶೋಭೂಮಿಯಲ್ಲಿ ನಿನ್ನೆ ನಡೆದ ಸೆಮಿಕಾನ್ ಇಂಡಿಯಾದ 5ನೇ ಆವೃತ್ತಿಗೆ ಚಾಲನೆ ನೀಡಿ ಅವರು ಮಾತನಾಡಿದರು. ಜಗತ್ತು ಹೊಸ ಹಾಗೂ ವಿಶ್ವಾಸಾರ್ಹ ತಯಾರಿಕಾ ತಾಣಗಳನ್ನು ಎದುರು ನೋಡುತ್ತಿದೆ. ಈ ಅಗತ್ಯವನ್ನು ಪೂರೈಸಲು ಭಾರತ ಸತತವಾಗಿ ಸಜ್ಜಾಗುತ್ತಿದೆ ಎಂದು ತಿಳಿಸಿದ್ದಾರೆ. ನಿರ್ಣಾಯಕ ಕೈಗಾರಿಕೆಗಳಲ್ಲಿನ ಭಾರತದ ಬೆಳವಣಿಗೆಯು ಜಾಗತಿಕ ಪೂರೈಕೆ ಸರಪಳಿಗಳನ್ನು ಬಲಪಡಿಸುವುದರ ಜೊತೆಗೆ ವಿಶ್ವಾದ್ಯಂತ ಬದಲಾಗುತ್ತಿರುವ ಪೂರೈಕೆ ಸರಪಳಿ ಸವಾಲುಗಳ ನಡುವೆಯೂ ಹೊಸ ಅವಕಾಶಗಳನ್ನು ಸೃಷ್ಟಿಸಲಿದೆ ಎಂದು ಪ್ರಧಾನಿ ಹೇಳಿದ್ದಾರೆ. ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಬೆಂಗಳೂರಿನಲ್ಲಿ ಇಂದು ಭಾರತೀಯ ವಾಯುಪಡೆಗೆ ಲಘು ಯುದ್ದ ವಿಮಾನ ತೇಜಸ್ ತರಬೇತಿ ವಿಮಾನಗಳು ಮತ್ತು 40 HTT ತರಬೇತಿ ವಿಮಾನಗಳನ್ನು ಹಸ್ತಾಂತರಿಸಲಿದೆ. ಸಾರ್ವಜನಿಕ ವಲಯದ ಉದ್ಯಮವಾದ ಪವನ್ ಹ್ಯಾನ್ಸ್ ಲಿಮಿಟೆಡ್ಗೆ ಧ್ರುವ್ ಮುಂದಿನ ಪೀಳಿಗೆಯ ಹೆಲಿಕಾಪ್ಟರ್ಗಳನ್ನು ಹಸ್ತಾಂತರಿಸಲಿದೆ. ಸಮಾರಂಭದಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮತ್ತು ನಾಗರಿಕ ವಿಮಾನಯಾನ ಸಚಿವ ರಾಮ್ ಮೋಹನ್ ನಾಯ್ಡು ಭಾಗವಹಿಸಲಿದ್ದಾರೆ. ಈ ವೇದಿಕೆಗಳ ಸೇರ್ಪಡೆಯು ಸ್ಥಳೀಯ ಸಾಮರ್ಥ್ಯಗಳನ್ನು ಬಲಪಡಿಸುವ ಮತ್ತು ವಿದೇಶಿ ಮೂಲಗಳ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡುವತ್ತ ಮತ್ತೊಂದು ಹೆಜ್ಜೆಯಾಗಿದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಏರೋಸ್ಪೇಸ್ ಮತ್ತು ರಕ್ಷಣಾ ವಲಯಗಳಲ್ಲಿ ಸ್ಥಳೀಯ ವಿನ್ಯಾಸ ಅಭಿವೃದ್ಧಿ

0: ಮತ್ತು ಉತ್ಪಾದನೆಯನ್ನು ಉತ್ತೇಜಿಸಲು ಸರ್ಕಾರ ಹೆಚ್ಚಿನ ಆದ್ಯತೆ ನೀಡಿದೆ ಎಂದು ಎಚ್ಎಎಲ್ ತಿಳಿಸಿದೆ. ತಮ್ಮ ಆರ್ಥಿಕ ಹಿತಾಸಕ್ತಿಗಳನ್ನು ರಕ್ಷಿಸಲು ಹಾಗೂ ಇಂಧನ ಭದ್ರತೆಯನ್ನು ಖಚಿತಪಡಿಸಿಕೊಳ್ಳಲು ಅಗತ್ಯವಿರುವ ಎಲ್ಲಾ ಕ್ರಮಗಳನ್ನು ಕೈಗೊಳ್ಳುವುದಾಗಿ ಭಾರತ ತಿಳಿಸಿದೆ. 140 ಕೋಟಿ ಜನರ ಇಂಧನ ಭದ್ರತೆಯನ್ನು ಖಚಿತಪಡಿಸಿಕೊಳ್ಳಲು ಭಾರತ ಬದ್ಧವಾಗಿದೆ. ವೈವಿಧ್ಯಮಯ ಮೂಲಗಳಿಂದ ಇಂಧನ ಪೂರೈಕೆ ಪಡೆಯುವ ಮೂಲಕ ಹಾಗೂ ಬದಲಾಗುತ್ತಿರುವ ಮಾರುಕಟ್ಟೆ ಪರಿಸ್ಥಿತಿಗಳಿಗೆ ಅನುಗುಣವಾಗಿ ಈ ಬದ್ಧತೆಯನ್ನು ಮುಂದುವರಿಸಲಾಗುವುದು ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ರಷ್ಯಾದ ಕಚ್ಚಾ ತೈಲವನ್ನು ಖರೀದಿಸುವ ದೇಶಗಳ ಮೇಲೆ ಶೇಕಡ 100ರವರೆಗೆ ಸುಂಕ ವಿಧಿಸಲು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರಿಗೆ ಅವಕಾಶ ನೀಡುವ ಮಸೂದೆಯನ್ನು ಅಮೆರಿಕದ ಪ್ರತಿನಿಧಿಗಳ ಸಭೆ ಅಂಗೀಕರಿಸಿದ ಹಿನ್ನೆಲೆಯಲ್ಲಿ ಭಾರತ ಈ ಹೇಳಿಕೆ ನೀಡಿದೆ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅವರು ಇಂದು ಮಹಾರಾಷ್ಟಕ್ಕೆ ಭೇಟಿ ನೀಡಲಿದ್ದಾರೆ. ತಮ್ಮ ಭೇಟಿಯ ಸಂದರ್ಭದಲ್ಲಿ ಅವರು ಮುಂಬೈ, ಲೋನಾವಾಲಾ ಮತ್ತು ಪುಣೆಯಲ್ಲಿ ನಡೆಯಲಿರುವ ವಿವಿಧ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಪುಣೆ ಜಿಲ್ಲೆಯ ಲೋನಾವಾಲಾದಲ್ಲಿರುವ ಕೈವಲ್ಯಧಾಮದ ಗೋರ್ಧನ್ ದಾಸ್ ಸೆಕ್ಟಾರಿಯಾ ಕಾಲೇಜ್ ಆಫ್ ಯೋಗ ಅಂಡ್ ಕಲ್ಚರಲ್ ಸಿಂಥಸಿಸ್ನ ಅಮೃತ ಮಹೋತ್ಸವ ಸಮಾರಂಭದಲ್ಲಿ ಉಪರಾಷ್ಟಪತಿಯವರು ಭಾಗವಹಿಸಲಿದ್ದಾರೆ. ನಂತರ ಸಂಜೆ ನೆಹರು ಕ್ರೀಡಾಂಗಣದಲ್ಲಿ ನಡೆಯಲಿರುವ ಪುಣೆ ಉತ್ಸವದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಳ್ಳಲಿದ್ದಾರೆ. ವಿಕಸಿತ ಭಾರತದತ್ತ ಭಾರತದ ಪಯಣಕ್ಕೆ ಅಗತ್ಯವಿರುವ ಹಣಕಾಸು ಒದಗಿಸುವ ಕುರಿತು 2 ದಿನಗಳ ಸಮ್ಮೇಳನವನ್ನು ಕೇಂದ್ರ ಹಣಕಾಸು ಸಚಿವಾಲಯ ಇಂದಿನಿಂದ ನವದೆಹಲಿಯಲ್ಲಿ ಆಯೋಜಿಸಲಿದೆ. ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಹಣಕಾಸು ಸಚಿವರು ಹಾಗೂ ಹಣಕಾಸು ಕಾರ್ಯದರ್ಶಿಗಳು ಸಮ್ಮೇಳನದಲ್ಲಿ ಭಾಗವಹಿಸಲಿದ್ದಾರೆ. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಸೇರಿದಂತೆ ಹಲವು ರಾಜ್ಯಗಳ ಮುಖ್ಯಮಂತ್ರಿಗಳು ಮತ್ತು ಹಣಕಾಸು ಸಚಿವರು ಪಾಲ್ಗೊಳ್ಳಲಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ನಡೆಯಲಿರುವ ವಿಧಾನಸಭಾ ಉಪಚುನಾವಣೆ ಹಿನ್ನೆಲೆಯಲ್ಲಿ ಅಖಿಲ ಭಾರತ ತೃಣಮೂಲ ಕಾಂಗ್ರೆಸ್ನ 2 ಬಣಗಳು ಪಕ್ಷದ ಹೆಸರು ಮತ್ತು ಹೂವು ಮತ್ತು ಹುಲ್ಲು ಚಿಹ್ನೆಯನ್ನು ಬಳಸಬಾರದು ಎಂದು ಭಾರತೀಯ ಚುನಾವಣಾ ಆಯೋಗ ಸೂಚಿಸಿದೆ. ಮಧ್ಯಂತರ ಆದೇಶದಲ್ಲಿ ಆಯೋಗದಿಂದ ತಮ್ಮ ಬಣಗಳನ್ನು ಗುರುತಿಸಲು ಬಳಸಬಹುದಾದ ಹೆಸರುಗಳನ್ನು ಇಂದು ಬೆಳಗ್ಗೆ 11 ಗಂಟೆಯೊಳಗೆ ಸಲ್ಲಿಸುವಂತೆ 2 ಬಣಗಳಿಗೆ ಸೂಚಿಸಲಾಗಿದೆ. ನಾಯಕರಾದ ಮಮತಾ ಬ್ಯಾನರ್ಜಿ ಮತ್ತು ಅರೂಪ್ ರಾಯ್ ನೇತೃತ್ವದ ಪಕ್ಷದ 2 ಬಣಗಳ ಮುಖಂಡರ ವಾದ ಆಲಿಸಿದ ಬಳಿಕ ಚುನಾವಣಾ ಆಯೋಗ ಈ ಮಧ್ಯಂತರ ಆದೇಶ ಹೊರಡಿಸಿದೆ. 6ನೇ ತರಗತಿ ವಿದ್ಯಾರ್ಥಿಗಳಿಗೆ ಕಡ್ಡಾಯ 3 ಭಾಷಾ ನೀತಿ ಜಾರಿಯನ್ನು 2027ರ ಶೈಕ್ಷಣಿಕ ಸಾಲಿನವರೆಗೆ ಮುಂದೂಡುವ ಬಗ್ಗೆ ಪರಿಶೀಲಿಸುವಂತೆ ಕೇಂದ್ರೀಯ ಪ್ರೌಢಶಿಕ್ಷಣ ಮಂಡಳಿ ಸಿಬಿಎಸ್ಇಗೆ ನಿನ್ನೆ ಸುಪ್ರೀಂಕೋರ್ಟ್ ಸೂಚಿಸಿದೆ. ವಿದ್ಯಾರ್ಥಿಗಳಿಗೆ ಪರಿವರ್ತನಾ ಅವಧಿಯಲ್ಲಿ ಅನುಕೂಲವಾಗುವಂತೆ ನೀತಿ ಜಾರಿ ಮುಂದೂಡಲು ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್, ನ್ಯಾಯಮೂರ್ತಿಗಳಾದ ಜಾಯ್ಮಾಲ್ಯ, ಬಾಗ್ಚಿ ಮತ್ತು ವಿ ಮೋಹನ ಅವರನ್ನೊಳಗೊಂಡ ಪೀಠ ಸಲಹೆ ನೀಡಿದೆ. ಈ ವರ್ಷ 6ನೇ ತರಗತಿಯಲ್ಲಿ 3 ಭಾಷೆಗಳನ್ನು ಕಲಿಯಲು ಬಯಸುವ ವಿದ್ಯಾರ್ಥಿಗಳಿಗೆ ಅವಕಾಶ ಮುಂದುವರೆಸುವಂತೆಯೂ ಪೀಠ ತಿಳಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ನಡೆಯುತ್ತಿದೆ. ಜನಸೇವೆಯೇ ದೇಶಸೇವೆ ಎಂಬ ಮಂತ್ರದಡಿ ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047ರ ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಎಲ್ಲರನ್ನೊಳಗೊಂಡ ಅಭಿವೃದ್ದಿ ಮತ್ತು ಸಾಮಾಜಿಕ ಸಬಲೀಕರಣದ ಮೂಲಕ ದೇಶದ ಜನರ ಜೀವನದಲ್ಲಿ ಮಹತ್ವದ ಪರಿವರ್ತನೆಯನ್ನು ತರಲಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ವರದಿಯ ವಿಷಯ ಇಂಡಿಯಾ ಸೆಮಿಕಂಡಕ್ಟರ್ ಮಿಷನ್ 2021. 2021ರ ಜಾಗತಿಕ ಚಿಪ್ ಕೊರತೆಯು ವಾಹನ ಹಾಗೂ ವಿದ್ಯುನ್ಮಾನ ಉತ್ಪಾದನಾ ರಂಗಗಳ ಮೇಲೆ ಭಾರೀ ಪ್ರಭಾವ ಬೀರಿದ ಹಿನ್ನೆಲೆಯಲ್ಲಿ ಭಾರತ ವಿದೇಶಿ ಪೂರೈಕೆ ಸರಪಳಿಯ ಮೇಲಿನ ತನ್ನ ಅವಲಂಬನೆಯನ್ನು ತಗ್ಗಿಸಲು 76,000 ಕೋಟಿ ರೂಪಾಯಿಗಳ ವೆಚ್ಚದ ಸೆಮಿಕಾನ್ ಇಂಡಿಯಾ ಯೋಜನೆಗೆ ಡಿಸೆಂಬರ್ 21, 2021ರಂದು ಚಾಲನೆ ನೀಡಿತು. ಈ ಬೃಹತ್ ಯೋಜನೆಯ ಉಸ್ತುವಾರಿ ಹಾಗೂ ಅನುಷ್ಠಾನಕ್ಕಾಗಿ ಇಂಡಿಯಾ ಸೆಮಿಕಂಡಕ್ಟರ್ ಮಿಷನ್ ಅನ್ನು ಸೃಜಿಸಲಾಯಿತು.

0: ಯಡಿಯಲ್ಲಿ ಇಲ್ಲಿಯವರೆಗೆ ಸುಮಾರು 1.6 ಲಕ್ಷ ಕೋಟಿ ರೂಪಾಯಿ ಮೌಲ್ಯದ 10 ಪ್ರಮುಖ ಯೋಜನೆಗಳಿಗೆ ಅನುಮೋದನೆ ನೀಡಲಾಗಿದ್ದು, ಇವುಗಳಲ್ಲಿ 2 ಚಿಪ್ ತಯಾರಿಕಾ ಘಟಕಗಳು ಹಾಗೂ 8 ಪ್ಯಾಕೇಜಿಂಗ್ ಘಟಕಗಳು ಸೇರಿವೆ. ಈ ಪೈಕಿ 4 ಘಟಕಗಳಲ್ಲಿ ಈಗಾಗಲೇ ಪ್ರಾಯೋಗಿಕ ಉತ್ಪಾದನೆ ಪ್ರಾರಂಭವಾಗಿದೆ. ಕೈಗಾರಿಕಾ ಸಾಮರ್ಥ್ಯವು ಒಂದೇ ಪ್ರದೇಶಕ್ಕೆ ಸೀಮಿತವಾಗದಂತೆ ಗುಜರಾತ್, ಅಸ್ಸಾಂ ಸೇರಿದಂತೆ ವಿವಿಧ ರಾಜ್ಯಗಳಲ್ಲಿ ಈ ಘಟಕಗಳನ್ನು ವಿಸ್ತರಿಸಲಾಗುತ್ತಿದ್ದು, ಭಾರತ ತನ್ನ ಸವಾಲನ್ನು ಭವಿಷ್ಯದ ಕೈಗಾರಿಕಾ ಯೋಜನೆಯನ್ನಾಗಿ ಪರಿವರ್ತಿಸಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ 76ನೇ ಜನ್ಮದಿನದ ಅಂಗವಾಗಿ ಬಿಜೆಪಿ ನಿನ್ನೆ ದೇಶಾದ್ಯಂತ 1 ತಿಂಗಳ ಸೇವಾ ಸಂಕಲ್ಪ ಅಭಿಯಾನಕ್ಕೆ ಚಾಲನೆ ನೀಡಿದೆ. ವಿಕಸಿತ ಭಾರತ ಜಿರಾಮ್ಜಿ ಯೋಜನೆಯು ವಿಕಸಿತ ಗ್ರಾಮಗಳ ನಿರ್ಮಾಣಕ್ಕೆ ಹೇಗೆ ಕೊಡುಗೆ ನೀಡಬಹುದು ಎಂಬುದನ್ನು ಪರಿಶೀಲಿಸುವಂತೆ ಕೇಂದ್ರ ರೈತರ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ನವದೆಹಲಿಯಲ್ಲಿ ನಡೆದ ರಾಷ್ಟೀಯ ಕಾರ್ಯಾಗಾರದಲ್ಲಿ ಮಾತನಾಡಿದ ಅವರು, ಉದ್ಯೋಗ ಒದಗಿಸುವುದರ ಜೊತೆಗೆ ಗ್ರಾಮೀಣ ಸಮುದಾಯಗಳಿಗೆ ದೀರ್ಘಕಾಲ ಉಪಯುಕ್ತವಾಗುವ ಆಸ್ತಿಗಳನ್ನು ಸೃಷ್ಟಿಸಿ ಗ್ರಾಮಗಳನ್ನು ಸ್ವಾವಲಂಬಿ ಮತ್ತು ಅಭಿವೃದ್ಧಿಪಡಿಸುವಂತಿರಬೇಕು ಎಂದು ಹೇಳಿದ್ದಾರೆ. ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಎನ್ಟಿಎ 2026ರ ಜೂನ್ ತಿಂಗಳ ಯುಜಿಸಿ ನೆಟ್ ಪರೀಕ್ಷೆಯ ಇಂಗ್ಲಿಷ್, ವಾಣಿಜ್ಯ ಮತ್ತು ಸಮಾಜಶಾಸ್ತ್ರ ವಿಷಯಗಳ ಅಂತಿಮ ಉತ್ತರ ಸೂಚಿಗಳನ್ನು ಬಿಡುಗಡೆ ಮಾಡಿದೆ. ಅಂತಿಮ ಉತ್ತರ ಕೀಲಿಗಳು ಅಧಿಕೃತ ಜಾಲತಾಣದಲ್ಲಿ ಲಭ್ಯವಿದೆ. ಪರೀಕ್ಷೆಯನ್ನು ಈ ತಿಂಗಳ 9 ಮತ್ತು 10ರಂದು ದೇಶದ 272 ನಗರಗಳ 454 ಕೇಂದ್ರಗಳಲ್ಲಿ ನಡೆಸಲಾಗಿತ್ತು. ವಿದೇಶಾಂಗ ವ್ಯವಹಾರಗಳ ಸಚಿವಾಲಯವು ಪಾಸ್ಪೋರ್ಟ್ ನಿಯಮಗಳ 1980ಕ್ಕೆ ತಿದ್ದುಪಡಿ ಮಾಡುವ 2026ರ ಪಾಸ್ಪೋರ್ಟ್ ತಿದ್ದುಪಡಿ ನಿಯಮಗಳನ್ನು ಅಧಿಸೂಚನೆ ಮೂಲಕ ಪ್ರಕಟಿಸಿದೆ. ತಿದ್ದುಪಡಿಯ ಪ್ರಕಾರ 15 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳಿಗೆ ನೀಡಲಾಗುವ 36 ಪುಟಗಳ ಸಾಮಾನ್ಯ ಪಾಸ್ಪೋರ್ಟ್ನ ಅವಧಿ 5 ವರ್ಷಗಳಾಗಿರುತ್ತದೆ ಅಥವಾ ಮಗು 18 ವರ್ಷ ತುಂಬುವವರೆಗೆ ಇರುತ್ತದೆ. ನವದೆಹಲಿಯಲ್ಲಿ ನಿನ್ನೆ ರಾತ್ರಿ ನಡೆದ ಭಾರತ ಆಫ್ಘಾನಿಸ್ತಾನ ನಡುವಿನ ಟಿ20 ಕ್ರಿಕೆಟ್ ಸರಣಿಯ 3ನೇ ಹಾಗೂ ಅಂತಿಮ ಪಂದ್ಯದಲ್ಲಿ ಭಾರತ ಆಫ್ಘಾನಿಸ್ತಾನವನ್ನು 127 ರನ್ಗಳಿಂದ ಸೋಲಿಸಿ 3-0 ಅಂತರದಲ್ಲಿ ಸರಣಿ ಜಯಗಳಿಸಿದೆ. ಟಾಸ್ಕ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ್ದ ಭಾರತ ನಿಗದಿತ 20 ಓವರ್ಗಳಲ್ಲಿ 7 ವಿಕೆಟ್ ನಷ್ಟಕ್ಕೆ 221 ರನ್ ಗಳಿಸಿತು. 222 ರನ್ಗಳ ಗುರಿ ಬೆನ್ನತ್ತಿದ ಆಫ್ಘಾನಿಸ್ತಾನ ತಂಡ 14.1 ಓವರ್ಗಳಲ್ಲಿ 94 ರನ್ಗಳಿಗೆ ತನ್ನೆಲ್ಲ ವಿಕೆಟ್ ಕಳೆದುಕೊಂಡಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜಾಗತಿಕ ಸೆಮಿಕಂಡಕ್ಟರ್ ಉತ್ಪಾದನಾ ಕೇಂದ್ರವಾಗಿ ಭಾರತ ಪರಿವರ್ತನೆ, ಪ್ರಧಾನಿ ನರೇಂದ್ರ ಮೋದಿ. ಎಚ್ಎಎಲ್ನಿಂದ ಭಾರತೀಯ ವಾಯುಪಡೆಗೆ ಇಂದು ತೇಜಸ್ ಹಾಗೂ ಎಚ್ಟಿಟಿ 40 ತರಬೇತಿ ವಿಮಾನಗಳ ಹಸ್ತಾಂತರ. ಇಂಧನ ಭದ್ರತೆ ಹಾಗೂ ಆರ್ಥಿಕ ಹಿತಾಸಕ್ತಿ ರಕ್ಷಣೆಗೆ ಭಾರತ ಬದ್ದ, ವಿದೇಶಾಂಗ ಸಚಿವಾಲಯ. ಟಿ20 ಕ್ರಿಕೆಟ್ ಆಫ್ಘಾನಿಸ್ತಾನ ವಿರುದ್ದ ಭಾರತಕ್ಕೆ 3-0 ಅಂತರದಲ್ಲಿ ಸರಣಿ ಜಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12:00.
1: ಆತ್ಮೀಯ ಕೇಳುಗರೆ, ಇದು ಆಕಾಶವಾಣಿ ವಿಜಯಪುರ. ಈಗ ಸಮಯ 7:45:30. ಬನ್ನಿ ಕೇಳೋಣ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು. ಆರಂಭದಲ್ಲಿ ಕೇಳೋಣ ಮಾನವ ದಾನವ ಚಿತ್ರದ ಒಂದು ಗೀತೆಯನ್ನು. ಈ ಗೀತೆಯನ್ನು ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ರಚನೆ ಆರ್ ಎನ್ ಜಯಗೋಪಾಲ್.

ಇನ್ನು ಮುಂದೆ ಕೇಳಿ ಕಾಶಿ ಚಿತ್ರದ ಒಂದು ಗೀತೆಯನ್ನು. ಈ ಗೀತೆಯನ್ನು ಹಾಡಿದ್ದಾರೆ ರಾಜೇಶ್ ಹಾಗೂ ಮನೋರವರು.

ಆತ್ಮರೇ, ಇದುವರೆಗೆ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ತಾವು ಕೇಳಿದ್ರಿ. ಇದು ಆಕಾಶವಾಣಿ ವಿಜಯಪುರ, ಸರಿಯಾಗಿ 8 ಗಂಟೆಗೆ ಕೇಳಿ ಬರೀ ದೆಹಲಿ ಆಕಾಶವಾಣಿ ಕೇಂದ್ರದ ಕಾರ್ಯಕ್ರಮಗಳನ್ನು ಸಹ ಪ್ರಸಾರದಲ್ಲಿ.

0: Recently, all newspapers have headlined the unprecedented revolt at Tata Sons. The Indian Express headlines, battle rages, Tata Sons board clears five more years for Chandra Noel objects. While the Tribune headlines, no Tata to Chandra, as board clears five-year extension, Noel calls it invalid. The Asian Age headlines, Tata Sons okays fresh five-year term for Chandrasekharan. Ready, reliable, Modi pitches India for global chip-making headlines, the Indian Express. While the Tribune says, Modi pitches India as semicon powerhouse. The Times of India headlines, US clears bill to slap levies on countries buying Russian fuel, even as the Hindu headlines, Russian sanctions bill, India faces tariff threat. And finally, a story in the Tribune says, that buying prescription medicines from a medical store could soon be recorded on CCTV with the footage to be kept for at least 3 months. And with that, it's back to you, Pramod.
1: Thank you, Dina. And now before we end the bulletin, the headlines once again. Election Commission freezes Trinamool Congress's name and symbol, asks rival factions to pick new ones for West Bengal by polls. Joint Parliamentary Committee on Foreign Contribution Regulation Amendment Bill to hold its first meeting in New Delhi today. NTA releases final answer keys of UGC NET June 2026 exam for English, Commerce and Sociology. IMD forecasts heavy rainfall in Bihar, Odisha, Sub-Himalayan West Bengal, Sikkim, Kerala and Rajasthan today. And in men's cricket, India crush Afghanistan by 127 runs in 30-20 international to win the series 3-0. And with that, we end the morning news. Have a nice day.
2: ಆತ್ಮರೇ ಇದು ಆಕಾಶವಾಣಿ ವಿಜಯಪುರ ಈಗ ಸಮಯ 8:30 ಆತ್ಮರೇ ಗಮನಿಸಿ ಈ ಬೆಳಗ್ಗೆ 9:20 ಆಕಾಶವಾಣಿ ವಿಜಯಪುರ ಕೇಂದ್ರದ 29ನೇ ಸಂಸ್ಥಾಪನಾ ದಿನದ ಸಂದರ್ಭದಲ್ಲಿ ವಿಶೇಷ ನೇರ ಫೋನಿನ ಕಾರ್ಯಕ್ರಮ ಕೇಳುಗರು ಈ ನೇರ ಫೋನಿನ ಕಾರ್ಯಕ್ರಮಕ್ಕೆ ಕರೆ ಮಾಡಿ ಶುಭಾಶಯ ಕೋರಬಹುದು ತಾವು ಕರೆ ಮಾಡಲು ಬಳಸಬೇಕಾದ ದೂರವಾಣಿ ಸಂಖ್ಯೆಗಳು ಹೀಗಿವೆ 270340 ಹಾಗೂ 270350 ಎಸ್ಟಡಿ ಕೋಡ್ ಸಂಖ್ಯೆ 083352 ಈ ಕಾರ್ಯಕ್ರಮ ಈ ಬೆಳಗ್ಗೆ 9:20 ಪ್ರಸಾರವಾಗಲಿದೆ ನೇರ ಪ್ರಸಾರದಲ್ಲಿ ಆದ್ಮೇಲೆ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ
3: ಆಕಾಶವಾಣಿ ಇನ್ನು ಮುಂದೆ ಕೇಳಿ ರಂಗಭೂಮಿ ಕಲಾವಿದ ರಾಜ್ ಮೊಹಮ್ಮದ್ ಮುಲ್ಲಾ ಅವರೊಂದಿಗೆ ಸಂದರ್ಶನ ಸಂದರ್ಶಕರು ಮುತ್ತುರಾಜ್ ಯಲಗಟ್ಟಿ
4: ಆತ್ಮೀಯ ಕೇಳುವರಿಗೆಲ್ಲ ಇಂದಿನ ವಿಶೇಷ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತ ಅಂತ ಹೇಳ್ತಾ ಇರೋದು ನಾನು ಆರ್ಜೆ ಮುತ್ತುರಾಜ್ ಯಲಗಟ್ಟಿ ಸ್ನೇಹಿತರೆ ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರ ವೃತ್ತಿಯ ರಂಗಭೂಮಿ ನಾಟಕಕಾರ ಹಾಗೂ ನಾಟಕ ರಚನೆಕಾರರಾಗಿರ್ತಕ್ಕಂಥ ರಾಜ್ ಮೊಹಮ್ಮದ್ ಮುಲ್ಲಾ ಅವರು ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡಿಕೊಂಡು ಒಂದಿಷ್ಟು ಹೊತ್ತು ಅವರ ಈ ನಾಟಕ ರಚನೆ ಮತ್ತು ಅವರ ನಾಟಕ ವೃತ್ತಿ ರಂಗಭೂಮಿಯ ಅನುಭವದ ಕುರಿತು ಒಂದಿಷ್ಟು ಮಾತಾಡ್ತಾ ಹೋಗೋಣ ಮೊದಲಿಗೆ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ರಾಜ್ ಮೊಹಮ್ಮದ್ ಮುಲ್ಲಾ ಅವರೇ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ತಮಗೆ
5: ನಮಸ್ಕಾರ ಸರ್
4: ಸರಿ ಸರಿ ಈಗ ನಿಮ್ಮ ಬಗ್ಗೆ ಮಾತಾಡ್ತಾ ಹೋಗೋಣ ಅದಕ್ಕಿಂತ ಮೊದಲು ಒಂದಿಷ್ಟು ಪರಿಚಯವನ್ನು ನಮ್ಮ ಕೆಳಗರಿಗೆ ಮಾಡ್ಕೋತೀರಿ ತಾವು ಮೂಲತಃ ತಾವು ಯಾವ ಊರದವರು
5: ಸರ್ ನಾನು ತಂದೆ ಊರು ಕೋಟಿಕಲ್ ಬಾಗಲಕೋಟೆ ಜಿಲ್ಲೆ ಹಾಗೆ ತಾಯಿ ಊರು ತಿಕೋಟ ನಾನು ಹುಟ್ಟಿರುವುದು ತಿಕೋಟದಲ್ಲಿ ತಾಯಿ ಊರು ಆಯೋರು ಅಲ್ಲೇ ಇದ್ರು ಹುಟ್ಟಿದ್ದು ತಿಕೋಟದಲ್ಲಿ ಶಿಕ್ಷಣ ಸಾಕಷ್ಟು ಅಪ್ಪರ್ ನೌಕರಿ ಇರೋದ್ರಿಂದ ಊರು ಬದಲಾವಣೆ ಆಗ್ತಾ ಹೋಯ್ತು
4: ಏನು ನೌಕರಿ ಮಾಡ್ತಿದ್ರು
5: ಪಶು ಸಂಗೋಪನೆಯಲ್ಲಿ ಅಟೆಂಡರ್ ಡಿ ದರ್ಜೆ ನೌಕರರು ಅಲ್ಲಿಂದ ಅವರು ಹೆಂಗೆಂಗ ವರ್ಗ ಆಗ್ತೈತಿ ಹೆಂಗಂಗ ಬೇರೆ ಕಡೆ ತಿರುಗಾಡೋದು ಬಂತು ಶಿಕ್ಷಣ ನನ್ನ ತಲೆಗೆ ಯಾಕೋ ಅಷ್ಟು ಹತ್ತಲಿಲ್ಲ ಬದಲಾವಣೆ ಆದಂಗೆಲ್ಲ ಏನಾಯ್ತು
4: ನಾನು ಒಟ್ಟೆ ಶಿಕ್ಷಣ ಕಲಿತೆ ಇಲ್ಲ ಸ್ಕೂಲು
5: ಇಲ್ಲ ಸರಿಯಾಗಿ ಕಲಿಯಕ್ಕೆ ಆಗ್ಲಿಲ್ಲರಿ ಈ ಊರು ಬಿಟ್ಟು ಆ ಊರಿಗೆ ಹೋದಾಗ ನಾನು ಮತ್ತೆ ಅದು ಹೆದರ್ತಿದ್ನೋ ಅಥವಾ ಅದು ಹೆಂಗೋ ಐದನೇ ತಿಲ್ಲ ದಿನ ಅಂದ್ರೆ ಮತ್ತೆ ವಾಪಸ್ ಎರಡನೇ ತೆಕ್ಕ ಮೂರನೇ ತೆಕ್ಕ ಕುಂದ್ರಸೋರು ಅದೊಂಥರ ಬೇಜಾರಾಗೋದೇನು ಹಿಂಗಾಗಿ ಶಿಕ್ಷಣ ಸರಿಯಾಗಿ ಕಲಿಯಕ್ಕಾಗಲಿಲ್ಲ ಕೊನೆಗೆ ಹೋಗಿ ವಾಪಸ್ ಗುಳೇದು ಕೂಡ ತಂದೆಯವರು ಹೋಗಿದ್ದು ಅಲ್ಲಿ ಮಾತ್ರ 9th ಪಾಸ್ ಆಗಿದ್ದೆ ಎಸ್ ಎಸ್ ಎಲ್ ಸಿ ಇನ್ನೇನು ಹಾಲ್ ಟಿಕೆಟ್ ಬರಬೇಕಾಗಿತ್ತು ಬರಲಿಲ್ಲ ಅವಾಗ ಒಬ್ಬರು ಪಿ1 ಅವತ್ತು ನನ್ನ ಕರೆದು ಹೇಳಿಬಿಟ್ರು ನೋಟಿಸ್ ಹೊಂಟೈತಿ ಒತ್ತೈತಿ ನಿಮ್ಮ ಅಪ್ಪನ ಕೈಲಿ ಅಂತ ಅಷ್ಟೇ ಹೆದರಿಕೆಯಿಂದ ನಾನು ಊರ ಬಿಟ್ಬಿಟ್ಟಿದ್ದೆ ಊರು ಬಿಟ್ಟು ಹೋಗ್ಬಿಡೋಣ ಅಂತ ಅಲ್ಲಿ ಖಾಲಿ ಇದ್ದಾಗ ಪೇಪರ್ ಮೊಟ್ಟೆ ಲಿಂಬುಳೆ ದನಸಂತೆ ಆಗ್ತಿತ್ತು ಅಮ್ಮಿಂಗಡದಲ್ಲಿ 4-5-6 ಪೇಪರ್ ಮೊಟ್ಟೆ ಮಾರೋ ಅದರಿಂದ ಬಂದ ದುಡ್ಡಿಂದ ಸಿನಿಮಾ ನೋಡೋದು ನನ್ನ ಚೈನಿ ಮಾಡ್ಕೊಂತಿದ್ದೆ ಅದ್ರಾಗ ಸಿನಿಮಾದಂಗ ನೋಡ ಅವರಂಗ ಇರೋದು
4: ಈ ಹವ್ಯಾಸ ಈ ಪ್ರಸ್ತುತ ಎಲ್ಲಿ ಅದಿರ್ತಾವ
5: ಸದ್ಯ ಇರೋದು ಬಾದಾಮಿ ರೀ
4: ಬಾದಾಮಿ ಒಳಗೆ
5: ಬಾಗಲಕೋಟೆ ಜಿಲ್ಲೆ
4: ಕುಟುಂಬದಾಗ
5: ಮನೆಯಲ್ಲಿ ಇರೋದು ನನ್ನ ಹೆಂಡತಿ ಮಕ್ಕಳು ನಾವು ಅದೇವಿ ಮೊಮ್ಮಕ್ಕಳು ಇರ್ತಾರೆ

0: ಸರಿಗ ಈ ಈ ವೃತ್ತಿ ರಂಗಭೂಮಿ ಬಗ್ಗೆ ಆಸಕ್ತಿ ಹೆಂಗೆ ಬಂತು ತಮಗೆ?
1: ಆಸಕ್ತಿ ಅಂದ್ರೆ ಹೇಳಿದ ನಿಮಗೆ ಪ್ರಪ್ರಥಮವಾಗಿ ಶಾಲೆಯೊಳಗೆ ನಾವು ಕಲಿಬೇಕಾದ್ರೆ ಅಮ್ಮಿಂಗಡದಲ್ಲಿ ಸೇರ್ತಿರ್ಲಿಲ್ಲ ನಾನು ನಾಟಕಗಳನ್ನು. ಸಿನಿಮಾ ನೋಡೋ ಹವ್ಯಾಸ ಭಾಳ ಇತ್ತು. ಅಂದ್ರೆ ನನ್ನ ದೃಷ್ಟಿಯೊಳಗೆ ಸಿನಿಮಾ ಅಂದ್ರೆ ಭಾರಿ, ನಾಟಕ ಅಂದರೆ ಏನು ಮಾಡ್ತಾರೆ ಇವರು ಅನ್ನೋ ಅಷ್ಟು ಮಟ್ಟಿಗೆ ಇತ್ತು. ಅಂಥದ್ರಲ್ಲಿ ಅದು ಒಂದು ಪ್ರಕರಣ ನೋವಿನಿಂದ ಮನೆಯೊಳಗೆ ಜಗಳಾಡಿದಾಗೆಲ್ಲ ನನ್ನ ಸ್ನೇಹಿತರು ಬಂದು ಇದು ಮಾಡ್ತಿದ್ರು. ಊಟ ಬಿಟ್ಟು ತಿರುಗಾಡೋದಕ್ಕೆ ತಾನು ನನ್ನ ಮಲ್ಲಿಕಾರ್ಜುನ ಯರ್ಗೆರೆ ಅಂತ ಒಬ್ಬ ಸ್ನೇಹಿತ, ತನಗೂ ತಂದೆ ತಾಯಿ ಇರಲಿಲ್ಲ, ಬೇರೆ ಕಡೆ ಕಾಕನ ಮನೆ ದುಡ್ಡು ಕೊಟ್ಟು ಊಟ ಮಾಡ್ತಿದ್ದ. ಅಂಥ ಸಂದರ್ಭದಲ್ಲಿ ನಾನು ಮನೆ ಬಿಟ್ಟು ಹೊರಗೆ ಹಾಕಿದಾಗ ನನಗೆ ಹಾಕ್ತಿದ್ರು ಅಪ್ಪರು ಹೊರಗೆ ಉಡಾಳದನಂತ. ಅವಾಗ ತಾನು ಉಣಬೇಕಾದ ಊಟ ಅವ ನನಗೆ ತೊಗೊಂಡ್ಬಂದು ನಾನು ಮನೆಯಾಗ ಉಂಡು ಬಂದೀನಿ ನೀವು ಉಣ್ಣು ಅಂತ ಉಣಿಸ್ತಿದ್ದ. ಅಂಥ ಒಳ್ಳೆ ಸ್ನೇಹಿತ ಅವ ನಾಟಕದ ಪಾತ್ರ ಮಾಡಿದ್ದ, ನಾನು ಅವ್ನಿಗೆ ಸೇರ್ತಿರ್ಲಿಲ್ಲ. ಒಂದ್ಸರಿ ನಾ ಭಾಳ ನೋವನಾಗಿದ್ದೆ ಅಪ್ಪರ ಜೋಡಿ ಜಗಳಾಡಿ, ಸುಮ್ಮನೆ ಬಾ ಸಮಾಧಾನಕ್ಕಂತ ಕರ್ಕೊಂಡು ಹೋದಾಗ ಕುತ್ಕೊಂಡಾಗ ನನ್ನ ಪಾಲಿಗೆ ಒಂದು ಪಾತ್ರ ಅವರು ಗುರುಗಳು ಹೇಳಿದರು, ಆ ಚಿಂತೆಯಿಂದ ಹೊರಗೆ ಬಾ ನೀನು ಮಾಡಿ ನೋಡು ಕಲಾ ತಾಯಿ ಸೇವೆ ಮಾಡಿ ನೋಡು, ಹಂಗೆ ನಾವು ಒಳ್ಳೆ ಆಗೋದಿಲ್ಲ ಅಂದ್ರೂ ಕೇಳಲಿಲ್ಲ. ಅವನ ಗೆಳೆಯ ಮಲ್ಲಿಕಾರ್ಜುನ ಯರಗೇರಿ ಅವನ ಮಾತಿಗೆ ಕಟ್ಟು ಬಿದ್ದು ಅದು ಒಂದು ಪಾತ್ರ ಮಾಡಿಸಿದರು. ಅದು
0: ಯಾವ ಪಾತ್ರ ಅದ?
1: ಒಂದು ಡಾಕ್ಟರ್ ಪಾತ್ರ ರೀ, ಸಣ್ಣದು. ಒಂದ್ಸಲ ಹೋಗಿ ಒಂದೇ ಮಾತು ಮಾತಾಡೋದಿತ್ತು, ಅದು ಒಂದು ಮಾತು ಎಂದು ಹೊಡೋದು ಮಾಡು ಮಾಡು ಅಂತಂದರು. ಸರಿ ಅದೇ ಇಷ್ಟೇ ನಾನು ನೋಡ್ಕೊಂತ ಒಂದು ಒಂದು ಮಾತು ಎಂದು ಹೊಡೋದಂತ ಅವ್ರ ಜೋಡಿ ಮಾತಾಡ್ತಿದ್ದೆ ಕೊಡ್ತಿದ್ದೆ ಬಂದೆ. ನನ್ನಷ್ಟು ನಾನೇ ಹೆಮ್ಮೆ ಪಡ್ತಿದ್ನಿ. ಅಂದರೆ ನಾಟಕದ ದಿನ ಏನಾಯಿತು ಅಂತಂದ್ರೆ ಸ್ವಲ್ಪ ನನಗೆ ಅದು ನೋಡಿರ್ಲಿಲ್ಲಲ್ಲ, ನಾಟಕನೂ ನೋಡಿರಲಿಲ್ಲ, ಅದು ಯಾವಾಗ ಬರುತ್ತೋ ಅಂತ ಕಾದು ಕಾದೇ ಸುಸ್ತಾಗಿ ಹೋಗಿದ್ದೆ. ತದನಂತರ ಡಾಕ್ಟ್ರಿಯಲ್ಲಿ ಅಂತೇಳಿ ನಮ್ಮ ಡೈರೆಕ್ಟ್ರು ಹುಣಸ್ಯಾಳ್ ಲಕ್ಷ್ಮಣ್ ಅವರು ಅಂತಿದ್ರು, ಅವರು ಎಲ್ಲಿದ್ರೆ ಡಾಕ್ಟರ್ ಅಂದ ತಕ್ಷಣ ಮನೆ ಬಾಕಲ್ ಒಳಗಿಂದ ಬಂದುಬಿಟ್ಟಿದ್ದೆ, ಅದು ತಪ್ಪು ಅಂತ ಈಗಿನ ಅನುಭವ ಹೇಳ್ತೈತಿ, ಅವಾಗ ನನಗದು ಗೊತ್ತಿಲ್ಲ. ಬಂದಾಗ ಅವರು ಹಣಿಗೆ ಬಡ್ಕೊಂಡ್ಬಿಟ್ರು, ನಾನೇನೋ ತಪ್ಪು ಮಾಡಿದೆ ಅನ್ನೋ ಭಯದಿಂದ ಅದು ಒಂದು ಮಾತು ಕಳೆದು ಬಿಟ್ಟೆ. ಅದು ಈಗ ಗೊತ್ತು ನನಗೆ. ಒಂದು ಮಾತು ಏನು ಅಂದರೆ, ನಾನು ಮಾಡೋ ಪ್ರಯತ್ನ ಮಾಡಿದ್ದೀನಿ ಸಂತೋಷ, ಇನ್ಮೇಲೆ ಭಗವಂತನ ಇಚ್ಛೆ ಅಂತ ಹೇಳಬೇಕಾದ್ರೆ.
0: ಅಂದರೆ ಡಾಕ್ಟರ್ ಪೇಷಂಟಿಗೆ ಹೇಳಬೇಕಾದ ವಾಕ್ಯ
1: ಅವ್ನು ಚೆಕ್ ಮಾಡಿ ಅವ್ನು ಕೇಳ್ತಾನ ಹೇಳಬೇಕಾದದ್ದು. ನನ್ನ ಬಾಯಿಗೆ ಮಾತೇ ಬರವಲ್ದು, ಏನೋ ತಪ್ಪು ಮಾಡೀನಿ,
0: ಭಯ
1: ಭಯ ಮಾತು ಹೊರಳಿಲ್ಲ. ಅವರೆಲ್ಲರೂ ಬೇದ್ರು, ಸೀನ್ ಹಾಳು ಮಾಡಿದೆ ಅಂತೇಳಿ ಡೈರೆಕ್ಟ್ರು ಹುಡುಗರು ಎಲ್ಲರೂ ನನ್ನ ಜೊತೆಗಿದ್ದವರು ನನ್ನ ಗೆಳೆಯನೂ ಭಾಳ ಬೇದ್ರು, ಮನಸ್ಸಿಗೆ ಭಾಳ ಕೆಟ್ಟ ಅನಿಸ್ಬಿಡ್ತು. ಅವಾಗ ನಾಟಕ ನಾನು ಮಾಡಿ ತೋರಿಸ್ತೀನಿ
0: ಚಲೋ ತಗೊಂಡ್ರಿ
1: ತಗೊಂಡು.
0: ಯಾವ ನಾಟಕ ಅಂತ ನೆನಪದದು?
1: ಅದು ಇವ್ರಿ ನಮ್ಮ ಬಿ ವಿ ಈಶ ಅವ್ರದ್ದು. ಈಗ ಹಂಗಾತು,
0: ಈಗ ಹಂಗಾತು,
1: ಆ ನಾಟಕದಲ್ಲಿ ಫಸ್ಟ್ ಪಾತ್ರ ಮಾಡಿದ್ದು. ತದನಂತರ ಒಂದಕ್ಕಿಂತ ಒಂದು ಇದು ಮತ್ತೆ ಬೇರೆ ನಾಟಕ ತಗೊಂಡ್ಬಂದ್ರು, ಅದರಲ್ಲಿ ಒಂದು ಕಥಾನಾಯಕನ ಪಾತ್ರ ಕೊಟ್ಟರು. ಎಲ್ಲರೂ ಅಪಹಾಸ್ಯ ಮಾಡಿದ್ರು, ಅವನಿಗೆ ಇದು ಮಾಡಿದವರು ಹೀರೋ ಮಾಡ್ತಾನ ಅಂತ. ಇಲ್ಲ, ಅವನ ಬಾಯಿ ಸ್ವಚ್ಛ ಐತಿ ಅಂತೇಳಿ ನನಗೆ ಭಾಳ ಹೆಚ್ಚಿಗೆ ಗುರುತಿಸಿದ್ದು. ಅಮ್ಮಿಂಗಡದಾಗ ಭಾಳ ಜನ ಅರಂಗ ಗುರುಗಳು ಭಾಳ ಜನ ಇದ್ದಾರೆ, ಅದರಲ್ಲಿ ಬಾಬು ಗೌಳಿ ಅವರು ದಿವಂಗತರಿ, ಅವ್ರು ನನಗೆ ಕೊಟ್ಟ ಭಿಕ್ಷೆ ಅಷ್ಟಿಷ್ಟಲ್ಲ. ಇವತ್ತು ರಂಗಭೂಮಿಯೊಳಗೆ ನನಗೆ ಒಂಚೂರು ಏನೋ ಅದೇನಂದ್ರೆ ಅವ್ರ ಹೆಸರಿನ ಮೇಲೆ ಅವ್ರು ಗುರುತಿಸಿ ಅವನ ಬಾಯಿ ಸ್ವಚ್ಛ ಐತಿ. ಉಳಿದ್ರೆಲ್ಲ ಅಣಕ ಮಾಡೋರು ನನ್ಗೆ ಅಲ್ಲಿದು, ಆ ಅಣಕ ಭಾಳ ದಿನ ಉಳಿದಿತ್ತು. ಅಂತವಂಗ ಹೀರೋ ಮಾಡಿ, ಅದು ಹೀರೋ ಸಿಗ್ತಿರ್ಲಿಲ್ಲ ನನಗೆ, ಬೇರೆ ಪಾತ್ರ ಹಾಕಿದ್ರು. ಅದರಲ್ಲಿ ಅವನ ಕುರುಡಕ್ಕನ ಅವನ ತಾನು ಪ್ರೀತಿಸಿದ ಹುಡುಗಿನ ಅಣ್ಣ ಮದುವೆ ಆಗ್ತಾನ, ಆ ಒಂದು ಕಾರಣಕ್ಕೆ ಅಲ್ಲಿ ಒಬ್ಬ ಹೀರೋ ಮಾಡೋ ಹುಡುಗ ಒಲ್ಲೆ ಅಂತ ಹೇಳ್ಬಿಟ್ಟ ಆ ನಾಟಕ. ನಮ್ಮ ಬಾಬುಗಳವರಿಗೆ ಅದನ್ನು ಮಾಡಿಸ್ಬೇಕು ಅನ್ನೋ ಪ್ರೀತಿ ಇತ್ತು. ಆ ಪಾತ್ರ ನಾನು ಅಂದ್ರೆ ಅವ್ರು ಆ ಪ್ರಯೋಗ ಮಾಡಿದ್ರು, ಈ ನಾಟಕ ಅಚ್ಚುಕಟ್ಟಾಗಿ ಮಾಡಿಸ್ಬೇಕು ಅನ್ನೋದಿತ್ತು. ಅವನು ಸರ್ದಿದ್ದಕ್ಕೆ ಈ ಪಾತ್ರ ನೀವಲ್ಲಿ ಅಂದ್ರೆ ಬಿಡು, ನಾ ರಾಜ್ ಮಹಮ್ಮದ್ ಕೈಲಿ ಮಹಮ್ಮದ್ ಅವಾಗ ನಾ ಮೊದಲು ಕರೆ ಅಂದ್ರೆ ಮಹಮ್ಮದನ ಕೈಲಿ ಮಾಡಿಸ್ತೀನಿ. ಆವಾಗ ಅವರು ಅಪಹಾಸ್ಯ ಮಾಡಿಬಿಟ್ರು ಎಲ್ಲರು, ಇದ್ರೆ ಏನಂತ ಅವ್ನ ಬಾಯಿ ಸ್ವಚ್ಛ ಐತಿನ ಅವನ ಕಡೆ ಮಾಡಿಸ್ತೀನಿ ಅಂತ ನೋಡ್ಬೇಕಾಗಿತ್ತು. ಆ ಪಾತ್ರ ಮಾಡಿಸಿದ್ರು, ಭಾಳ ಅಚ್ಚುಕಟ್ಟಾಗಿ ಆಯಿತು. ಅದಾದ ನಂತರ ನನಗೆ ಇವರು ಗುರುಗಳೆಲ್ಲರು ಸೇರಿ, ನಾನು ಮುಂದೆ ಕವಿ ಆದಾಗ ಬರುತ್ತೆ ಅದು, ಅದನ್ನೊಂದು ಮಾಡಿದೆ ಕೈ ಬಿಟ್ಟು. ಅಷ್ಟರೊಳಗೆ ಅದು ಇನ್ನೂ ಸಣ್ಣವನೇ, ಎಸ್ ಎಸ್ ಎಲ್ ಸಿ ಬಂತು, ಹೋಗ್ತಿದ್ದೆ ಬರ್ತಿದ್ದೆ. ಹಾಲು ಟಿಕೆಟ್ ಕೊಡಲಿಲ್ಲ, ಕೊಡ್ಲಾರ್ದಕ್ಕೆ ಅದು ನಮ್ಮಪ್ಪರ ಹತ್ರ ನೋಟಿಸ್ ಹೊರಟೈತಿ ಅಂದಾಗ ನನಗಿನ್ನು ಹೊಡಿತಾರಲ್ಲ ಅಂತೇಳಿ ಊರು ಬಿಟ್ಟು ಸಿನಿಮಾ ನೋಡೋಣ ಅಂತ ಹೋಗ್ಬಿಟ್ಟವ ನಾನು. ಬಸ್ ಸ್ಟ್ಯಾಂಡಿಗೆ ಬಂದೆ, ಬಾಗಲಕೋಟೆ ಬಂದ್ರೆ ಬಾಗಲಕೋಟೆ ಹತ್ತಬೇಕು, ಇಳಕಲ್ ಕಡೆ ಬಸ್ ಬಂದ್ರೆ ಇಳಕಲ್ ಕಡೆ ಹತ್ತಬೇಕು ಅಂತ. ನನ್ನ ಪುಣ್ಯಕ್ಕೆ ಇಳಕಲ್ ಕಡೆ ಬಂತು, ಇಳಕಲ್ಲಾಗ ಒಂದು ಸಿನಿಮಾ ನೋಡಿ ಬಂದ್ರೆ ಅದು ಮುಂದೆ ಏನೋ ನೋಡೋಣ ಅಂತ ಹೋದವನು. ಅಲ್ಲಿ ಹೋದಾಗ ನನ್ನ ಜೊತೆ ಅಲ್ಲಿ ಹೀರೋಯಿನ್ ಮಾಡಿದವರು ಬಸ್ ಸ್ಟ್ಯಾಂಡಾಗ ನಿಂತಿದ್ರು, ಒಂದು ಹಳ್ಳಿಗೆ ಹೊರಟಿದ್ರು ಅವರು ನಾಟಕಕ್ಕೆ. ಅವ್ರ ಯಜಮಾನ್ರನ್ನ ನಾನು ನೋಡಿರಲಿಲ್ಲ, ಅವ್ರು ನಾಟಕಕ್ಕೆ ಬಂದಿದ್ರು ಅಷ್ಟೇ. ಅವ್ರನ್ನ ಎಲ್ಲ ಕಂಡ ತಕ್ಷಣ ನಾನು ನೋಡ್ಬೇಕಲ್ಲ ಅಂತ ಅವ್ರನ್ನ ಮಾತಾಡ್ಸಾಕಂತ ಹೋದೆ. ಅವರು ಏ ಈ ಹುಡುಗ ಮೊನ್ನೆ ನಾಟಕ ಪಾರ್ಟ್ ಚಂದ ಮಾಡಿತ್ತು ಅಂತ ಪರಿಚಯ ಮಾಡಿಕೊಟ್ರು. ಏನು ಈ ಸಿನಿಮಾ ಕೊಂಡು ನೀವು ಎಲ್ಲಿ ಹೊಂಟಿರಿ, ನಾಟಕ ಕೊಂಡಿವಪ್ಪ ಕಂದಗಾಲಿಗೆ ಅಂದರು. ಇಳಕಲ್ ಪಕ್ಕದಲ್ಲಿ ಒಂದು ಹಳ್ಳಿ ರೀ, ಅವಾಗೆಲ್ಲ ಸಣ್ಣ ಸಣ್ಣ ಕ್ಯಾಂಪ್ ಮಾಡ್ತಿದ್ರು. ನಾನು ಬರ್ಬೋದೇನ್ರಿ ಅಂತ ಕೇಳಿದೆ. ಈ ಬಾಲ ಅದಕ್ಕೇನು ನಮಗೆ ತೊಂದರೆ ಐತಿ ಅಂದರು. ಆಯ್ತು ಹಂಗಾರಂತ ಅವ್ರ ಜೋಡಿ ಹೋಗಿ ನಾಟಕ ನೋಡಿದ್ರಾತಂತ ಹೋದವ ನಾನು. ಅಲ್ಲಿ ಹೋದಾಗ ನನಗೊಂದು ವಿಶೇಷ ಕಾದಿತ್ತು.

0: ಅಲ್ಲಿ ಒಬ್ಬರು ಪಾತ್ರಧಾರಿ ಅವತ್ತು ನಾಟಕ ಬಿಟ್ಟು ಹೋಗ್ಬಿಟ್ಟಿದ್ರು. ಅವ್ರು ಹೋಗ್ಬಿಟ್ಟಾರ, ಇವ್ರಿಗೆ ನಾಟಕ ಇಲ್ಲ ಅಂತ ಹೇಳಿದಾಗ ಇವ್ರು ನಿರಾಶೆ ಆದರು. ಮೊದಲೇ ಗೊತ್ತಿದ್ರು ನಾವು ಬರ್ತಿದ್ದಿಲ್ಲ, ಗೊತ್ತು ಮಾಡಿಸುವಂಥ ಕಾಲನೂ ಅಲ್ಲ, ಫೋನ್ ಮಾಡೋಕೆ ಆಗ್ತಿದ್ದಿಲ್ಲ. ಹೆಂಗೆ ಮಾಡೋದಂತ ಚಿಂತೆ ಒಳಗೆ ಹಂಗೆ ಹಿಂಗೆ ಕುಂತು ಇನ್ನೇನು ಹೋಗ್ಬೇಕು ಅನ್ನೋಷ್ಟರೊಳಗೆ ಇವರು ನನ್ನ ಜೊತೆ ಪಾಲ್ಟ್ ಮಾಡಿದ್ರಲ್ರಿ, ರಮಾ ಅಂತ ಅವ್ರ ಹೆಸರು. ಅವ್ರು ಹೇಳಿಬಿಟ್ರು ಅಷ್ಟೇ ಹಾಕಿದ್ ಮಾಡೋದು ಆ ಪಾಲ್ಟ್ ಹಿಂಗೆ ಹಾಕಿಬಿಟ್ರಿ ಹುಡುಗ ಮಾಡ್ತಾನ. ನನಗೆ ಅವಾಗ ಎದಿ ಹೊಡ್ಕೊಳಕ್ಕೆ ಶುರು ಮಾಡಿತು, ಯಾಕೆ ಮೊದಲನೇದು ಫೇಲ್ ಮಾಡಿದ್ದೆ. ಆಮೇಲೆ ಒಂದು ಹೆಸರು ಬಂದಿತ್ತು, ಆದರೂ ಅದು ಸಾಲೋದಿಲ್ಲಲ್ರಿ. ಮೇಲಾಗಿ ಅಲ್ಲಿ ನಾವು ಪುಗ್ಸೆಟ್ಟಿ ಊರಾಗ ಮಾಡಿದವರು, ಇಲ್ಲಿ ರೊಕ್ಕ ಕೊಟ್ಟು ಆ ಟೈಮ್ನಾಗ ಅದು 20 ರೂಪಾಯಿ ತಿಕ್ಕಟ್ಟು 10 ರೂಪಾಯಿ ತಿಕ್ಕಟ್ಟು ಅಷ್ಟು ದುಡ್ಡು ದೊಡ್ಡದೇ ಅದು. ಅಷ್ಟು ಕೊಟ್ಟು ನೋಡಕತ್ತಿರ್ತಾರ ಮತ್ತು ಅವ್ರು ಕಲ್ಲು ಹೋಗೋದ್ರ ಹೆದರಿಕೆ ಭಾಳ ಇತ್ತು. ಮತ್ತೆ ಎಲ್ಲ ಕಲಾವಿದರು ಧೈರ್ಯ ತುಂಬಿ ಹೇಳಕ್ಕತ್ತರು, ಏನಾದರೂ ನನಗೆ ಆಗೋದಿಲ್ಲ ಅಂದ್ಕೊಂಡೆ. ಆಗೋದಿಲ್ಲ ಅಂದ ಕೊನೆಗೆ ಅವ್ರು ಎಲ್ಲ ಕಲಾವಿದರು, ಈಗ ನೀವು ಮಾಡಲಿಲ್ಲ ಅಂದ್ರೆ ನಾವೆಲ್ಲ ಉಪವಾಸ ಇರ್ತೀವಿ ನೋಡಪ್ಪ, ಇಷ್ಟು ಕಲಾವಿದ್ರು ಹೊಟ್ಟೆ ಮೇಲೆ ಹೊಡೀತು ಚಲೋ ಅನಂತ ಹೇಳಿದಾಗ ಆ ಮಾತನಾಡ್ತು. ಆಗ್ಲಿ ಹೆಂಗಾರ ಇವ್ರು ಇಷ್ಟು ಮಂದಿ ಕಲಾವಿದ್ರು ಒಳ್ಳೇದಾಕೈತಿ ಅಂದ್ರೆ ಜನ ಬೈದರೂ ಚಿಂತೆ ಇಲ್ಲ, ನನಗೆ ಅವಮಾನ ಆದರೂ ಚಿಂತೆ ಇಲ್ಲ ಅಂತ ಆ ಪಾರ್ಟ್ ಮಾಡೋಣ ಅಂತ ಹೋದೆ. ತಾಯಿ ಆಶೀರ್ವಾದ ಅದು ಹೆಂಗೆ ಬಂತು ಏನೋ. ನನಗೆ ಇಲ್ಲಿ ಬನಶಂಕರಾಗಾದರೂ ಬನಶಂಕರಮ್ಮನ ನೆನೆಸಿ ನಾನು ಪಾತ್ರ ಮಾಡ್ತಿದ್ದೆ. ನಮ್ಮ ಗುರುಗಳು ಬಾಬು ಗೌಳಿ ಅವರು, ಅವ್ರ ಹೆಸರು ತಗೊಂಡು ಏನೋ ಬಣ್ಣ ಹಚ್ಚಿಕೊಂಡೆ. ಅವತ್ತು ಆ ತಾಯಿ ಆಶೀರ್ವಾದದಿಂದ ದಿನ ಪ್ರತಿ ಆಗೋಕ್ಕಿಂತ ಚೆನ್ನಾಗಾಯ್ತು ಅಂತ ಎಲ್ಲರೂ ಭಾಳ ಚಲೋ ಮಾಡಿದ ಭಾಳ ಚಲೋ ಮಾಡಿದ ಚಪ್ಪಾಳಿಗೆ ತಟ್ಟಿಬಿಟ್ರು. ಅಲ್ಲಿಂದ ಅದು ಚಾಲು ಆಯ್ತು.
1: ನೀವು ಮಾತಾಡ್ತಾ ಹೇಳ್ರಿ ಭಾಷಾ ಶುದ್ಧತೆ ಐತಿ ಅಂತ ಹೇಳಿ, ಈ ಭಾಷಾ ಶುದ್ಧತೆಗೆ ಕಾರಣ ಏನು?
0: ಶುದ್ಧತೆ ಬೇಕಲ್ರಿ.
1: ಅಲ್ಲ ನೀವೇನಾದ್ರು ಪ್ರಾಕ್ಟೀಸ್ ಮಾಡ್ತಿದ್ರೆ ನಿಮ್ಗೆ ಹೆಂಗ್ ಬಂತದಂತ?
0: ಇಲ್ಲ ಅದು ಆ ತಾಯಿ ಕೊಟ್ಟಿದ್ದ, ನನಗೆ ಯಾವುದು ಹೇಳಿದ್ನಲ್ರಿ ಈ ರಂಗಭೂಮಿಗೆ ಬಂದಿದ್ದು ಅನಿರೀಕ್ಷಿತ. ಫಸ್ಟ್ ನನ್ನ ಗುರುಗಳು ಹೇಳಿದ್ದೆ ಅದು ಅವ್ನ ಬಾಯಿ ಸ್ವಚ್ಛ ಐತಿ ಅಂತಿದ್ರು. ಆ ವಾಣಿ ಒಳಗೆ ಇದು ಇತ್ತು ನನಗೆ ಬರ್ತ, ನಾ ಬರೀಬೇಕಂದ್ರೆ ಈಗೂ ನನ್ನ ಅಕ್ಷರ ಯಾರೂ ಓದಂಗಿಲ್ಲ, ನಾ ಬರೋದು ನಾಟಕ ಇನ್ನೊಬ್ರಿಗೆ ಓದಕ್ಕೆ ಸಾಧ್ಯನೇ ಇಲ್ಲರಿ. ಆಮೇಲೆ ವ್ಯಾಕರಣ ಬಗ್ಗೆನೂ ಜಾಸ್ತಿ ಇದು ಇರಲಿಲ್ಲಲ್ರಿ. ನಾನು ಅವ್ರಿಗೆ ನಾನೇ ನಿರ್ದೇಶನ ಮಾಡ್ತೀನಿ ಕಂಪ್ನಿಯಾಗು, ನನ್ನ ಬಾಯಾಗಿ ಬರುವಷ್ಟು ಸ್ವಚ್ಛ ಕೈಯಾಗಿರೋದಿಲ್ಲ, ಓದಕ್ಕೆ ಆಗೋದಿಲ್ಲ. ಅವರು ಮತ್ತೊಮ್ಮೆ ಬರ್ಕೊಂಡ ಪ್ರಾಕ್ಟೀಸ್ ಮಾಡ್ಕೊತಾರ, ಇಲ್ಲ ಈಗ ಅವು ಡಿ ಟಿ ಪಿ ಬಂದವು ಅದನ್ನು ಮಾಡಿಸ್ತಾರ ಕೂತ್ಕೊಂಡು ನಾನು ಹೇಳಬೇಕು ಹಿಂಗೆ ನಡೆಸ್ತಿದ್ರು.
1: ಈಗ ಇದಕ್ಕಿಂತ ಮೊದಲು ನೀವು ಎಲ್ಲಿ ಯಾವ ನಾಟಕ ನೋಡಿರಲಿಲ್ಲ, ಎಲ್ಲಿ ತರಬೇತಿ ಅದು ಏನು ತಗೊಂಡಿರಲಿಲ್ಲ?
0: ಇಲ್ಲ ಇಲ್ಲ ರೀ,
1: ಡೈರೆಕ್ಟ್ ಒಮ್ಮೆ ನೀವು ವೃತ್ತಿ ರಂಗಭೂಮಿಗೆ ಎಂಟ್ರಿ ಆದವು.
0: ಎಂಟ್ರಿ ಆದವು.
1: ಈಗ 2-3 ನಾಟಕ ಮಾಡಿದ್ರಿ, ಅದಾದ್ಮೇಲೆ ನಿಮ್ಗೆ ಜಾಸ್ತಿ ಹೆಸರು ತಂದು ಕೊಟ್ಟ ನಾಟಕ ಯಾವುದು?
0: ಆ ಟೈಮ್ನೊಳಗೆ ಅದು ಆ ಪ್ರಸಂಗಕ್ಕೆ ಮೊದಲು ಹೀರೋ ಮಾಡಿಸಿದ್ರು ನನಗೆ. ಮುಂದೆ ಅದು ನನಗೆ ಒಂಥರ ಖುಷಿ ಕೊಟ್ಕೊಂತ ಹೋಯ್ತಲ್ಲ, ಎಲ್ಲ ಪಾತ್ರಕ್ಕೂ ಸಿದ್ಧ ಅಂತ ನೆನ್ಬಿಟ್ಟೆ. ಆ ಕಲಾವಿದನಿಗೆ ಬರಬೇಕಾದ ಎರಡನೇ ನಾಟಕನ ಹಾಕಿಬಿಟ್ರು. ಆಗಿನ ಕಾಲದಾಗ ಅಷ್ಟೇ ರೀ, ಒಂದು ವಾರಕ್ಕೊಮ್ಮೆ ಹಳ್ಳಿಯಾಗ ಚಾಲು ನಾಟಕ ಚೇಂಜ್, ಬೇರೆದು ಹಾಕೋರು ವಿಲನ್ ಮಾಡಿದೆ. ಆಮೇಲೆ ಮೂರನೇ ಸಾರಿ ಏನಿತ್ತು, ಹಾಸ್ಯ ಪಾತ್ರ ಮಾಡುವಂಥ ಪ್ರಸಂಗ ಬಂತು. ಅದೇ ಕೈಲಾಗದಂಗೆ ಕೈಲಾಸ್ಕೊಂಡಕ್ಕೆ ನಾನು ಏನು ಹೀರೋ ಮಾಡಿದ್ದೆ ಪ್ರಥಮಗೆ, ಅದರಲ್ಲಿ ಒಂದು ಹಾಸ್ಯ ಪಾತ್ರ ಅನುಕೂಲ ಅಂತ ಬರುತ್ತೆ. ಏ ಗಿಡ್ಡ ಕದನ ಹೆಂಗೂ ಚೂಟಿ ಆಗ್ತಾನ ಮತ್ತು ಶಾಣೆ ಅದನ್ನ ಅಂತೇಳಿ ಅಷ್ಟೊಳಗೆ ಅದು ಪರ್ಫೆಕ್ಟ್ ಆಗಿಬಿಟ್ಟಿದ್ದು ಎಲ್ಲರ ಮಾತು ಹೇಳ್ತಿದ್ದೆ ನಾನು. ಮಾಡಿಸ್ಬಿಟ್ರು ಒಂದು ಪ್ರಸಂಗ ಬರೋಣ, ಅಲ್ಲಿಂದ ಹಾಸ್ಯ ಪಾತ್ರ ಹೆಸರು ತಂದು ಕೊಡೋಕ್ಕಾಯ್ತು. ಭಾಳ ಜನ ಅನುಕೂಲ ಅನುಕೂಲ ಅಂತಲೂ ಗುರುತಿಸ್ತಿದ್ದೆ.
1: ಆ ಪಾತ್ರದ ಹೆಸರೇ ಅನುಕೂಲ
0: ಅನುಕೂಲ ನನಗೆ ಮಮ್ಮದ ಅಂತಿರಲಿಲ್ಲ ಅವಾಗ, ಅನುಕೂಲ ಅಂತಾನೆ ಕರೀತಿದ್ರು ಜನ. ಅಲ್ಲಿಂದ ಅದು ಅನುಕೂಲ ಪಾತ್ರ ದೊಡ್ಡ ಹೆಸರು ತಂದು ಕೊಟ್ಟ ಪಾತ್ರ ಆಗಿಬಿಡ್ತು.
1: ಈಗ ಯಾವ್ಯಾವ ವಿಭಾಗದಾಗ ಮಾಡಿರಿ ನೀವು? ಈಗ ಮಾತಾಡ್ತಾ ಹೇಳಿದ್ರೆ ಒಂದಕ್ಕೆ ನಾನು ನಾಯಕ ನಟಾಗಿ ಮಾಡಿದ್ದೀನಿ, ಹಾಸ್ಯ ನಟಾಗಿ ಮಾಡಿದ್ದೀನಿ ಅಂತ, ಯಾವ್ಯಾವ ವಿಭಾಗದಾಗ ಕೆಲಸ ಮಾಡಿರಿ?
0: ಎಲ್ಲವೂ ಬಂತ್ರಿ, ಅದಕ್ಕೆ ಒಂದು 3 ಇವು ಬರ್ತಾವ್ರಿ. ಕಥಾನಾಯಕ ಅದು ಕನ್ನಡರಸದೊಳಗೆ ಮಾಡುವಂಥದ್ದು, ಖಳನಾಯಕ ಬರುತ್ತೆ, ಹಾಸ್ಯ, ಈ 3 ಭಾಳ ಇಂಪಾರ್ಟೆಂಟ್. ಮುಂದೆ ಪೋಷಕ ಪಾತ್ರನೂ ಇರ್ತಾವೆ, ಎಲ್ಲ ಬರ್ತಾವೆ. ನನ್ನ ಭಾಗ್ಯಕ್ಕೆ ಅದು ಏನೋ ಏನೋ ಎಲ್ಲವೂ ಬಂದು ಒದಗಿದು. ನಾನು ಯಾವುದೂ ತಿರಸ್ಕಾರ ಮಾಡ್ತಿದ್ದಿಲ್ಲ ನಾನು ಅಲ್ಲಿ ಅಂತ ಹೇಳ್ತಿರ್ಲಿಲ್ಲ, ಬಂದದ್ದನ್ನು ಮಾಡಿಬಿಡುದು. ನಾನು ಪಾಲಿಗೆ ಬಂದದ್ದು ಅಲ್ಲಿ ತಾಯಿ ಬಗ್ಗೆ ನಾನಿಟ್ಟ ಗೌರವನೇ ಅಷ್ಟಾಯ್ತು ರೀ ಅದು. ನನಗೆ ಅದೊಂದು ದೊಡ್ಡ ಹೆಮ್ಮೆ. ಎಲ್ಲರೂ ಹೊಗಳಕತ್ತಾರಲ್ಲ ನನಗೆ, ಎಲ್ಲರೂ ಬೇಯಿಸ್ಕೊಂಡವನ ಮನೆಯಾಗ್ಲಿಂದ ಹಿಡಿದು ಸಾಲಿಯಾಗೂ ಬೇಯಿಸ್ಕೊಳ್ಳೋದು, ಗೆಳೆಯರು ಬೈತಿದ್ರು, ಅಪ್ಪ ಅಂತೂ ಮೊದಲೇ ಬೈತಿದ್ರು, ಸರಿಯಾಗಿ ಓದಾಗ ಬರ್ತಿದ್ದಿಲ್ಲ. ಇಷ್ಟೆಲ್ಲ ಜನ ಮತ್ತು ಚಪ್ಪಾಳೆನೂ ತಡ್ತಾರ, ನನಗೆ ಇದು ಮಾಡ್ತಾರೆ, ನೆನೆಸ್ತಾರಲ್ಲ, ಇದು ಭಾಳ ಚಲೋದಂತ ಅದಕ್ಕೆ ನನಗೆ ಸಿಕ್ಕಿದ್ದೆಲ್ಲ ಆ ತಾಯಿ ಬಗ್ಗೆ ಗೌರವ ಇಟ್ಟು ಪಾತ್ರ ಮಾಡ್ಕೊಂತ ಹೋಗಿದ್ರಿಂದನೇ ಬಹುಶಃ ಇವತ್ತು ಕವಿ ಆಗಿರಬಹುದೇನೋ.
1: ಈಗ ಮನೆ ಬಿಟ್ಟು ಹೋದ್ನಿ ಅಂತ ಹೇಳಿದ್ರೆ ತಾವು ಮನೆ ಬೈತಾರ ಅಂತ ಹೇಳಿ, ಈಗ ವಾಪಸ್ ಮನೆಗೆ ಬರಲಿಲ್ಲ ನೀವು?
0: ಬರಬೇಕು ಅಂತ ಅನಿಸ್ಲೇ ಇಲ್ಲ, ಅಪ್ಪರು ಬೈತಾರನ್ನೋ ಭಯ ಒಂದು ಕಡೆ, ಆದರೆ ಒಂದು ಕಡೆ ಆ ರಂಗಭೂಮಾತೆ ನನ್ನನ್ನು ಅಪ್ಕೊಂಡಿದ್ಲು. ಈ ಅದೇನು ಹೋದ್ರೆ ಬಡಿತಾರ ಬೇಡಲ್ಲ, ಇದು ಚಂದ ಐತಿ, ಇದ್ರಾಗ ನಾನು ಕಲಿಬೇಕು. ಊರ್ ಹಿರಿಯರು ಪಗಾರ ಕೊಡಿಸಿದಾಗ ನಾನು ಊರಿಗೆ ಬರಬೇಕಾಯ್ತು. ಅಮ್ಮೇನ್ಗಡಕ್ಕಂತ ಬಂದೆ, 3 ವರ್ಷ ಗತಿಸಿತ್ತು. ಅಮ್ಮೇನ್ಗಡದೊಳಗೆ ಅಪ್ಪಾರು ಇರಲಿಲ್ಲ, ಅಂದ್ರೆ ನೌಕರಿ ಅವ್ರಿಗೆ
1: ವರ್ಗ ಆಗಿತ್ತು,
0: ಗುಳೆದ ಗುಡ್ಡಕ್ಕೆ ವರ್ಗ ಮಾಡಿಸ್ಕೊಂಡಿದ್ರು ಅವ್ರು. ಅಲ್ಲಿ ಹೋದಾಗ ವಿಷಯ ಗೊತ್ತಾಯ್ತು, ಎಲ್ಲರೂ ಹೇಳಿದ್ರು ಏನು ಮರ ಸತ್ತಾನಂತ. ನಾನು ಅಲ್ಲಿವರೆಗೂ ನನಗೆ ಗೊತ್ತಿಲ್ಲ ಅದು.

0: ತನ್ನ ತಿಳ್ಕೊಂಡಾರ ಅನ್ನೋ ಅಷ್ಟರ ಮಟ್ಟಿಗೂ ವಿಚಾರ ಇರಲಿಲ್ಲ ರೀ. ಆ ತಾಯಿ ಅಷ್ಟು ಅಪ್ಕೊಂಡ್ಬಿಟ್ಲು, ಅದು ಹೆಂಗೋ ನನಗೆ ಪಾತ್ರದ ಹೊಮ್ಮಸ್ಸಿನೊಳಗನ ಎದ್ದು ಬಿಟ್ಟಿವಿ ನಾವು. ಅಲ್ಲಿಂದ ಸತ್ತ ಎಲ್ಲಿ ಅದಾರ ಈಗ ಅಂತಂದ್ರೆ ಹಿಂಗೆ ಗುಳೆದ ಗುಡಕ್ಕೆ ಹೊರಗಾಗಿತ್ತು. ಅಲ್ಲಿಗೆ ಹೋದ್ರಾತು ಅಂತ ಗುಳೆದ ಗುಡ್ಡಕ್ಕೆ ಹೋದೆ ನಾನು. ನನ್ನ ಮನೆ ನಾನ ಕೇಳ್ಕೊಂತ ಹೋಗುವಂತ ಪ್ರಸಂಗ ಬಂತು. ಆ ಧ್ವನಿ ಕೇಳ ಅವ ಓಡಿ ಬಂದ್ಬಿಟ್ಲು. ಓಡಿ ಬಂದು ಹಂಗ ಅಪ್ಕೊಂಡು ಅವರು ಅಳೋದೆ, ಸತ್ತೋದ ಮಗ ಬಂದನಲ್ಲ
1: ಖುಷಿ,
0: ಅವ್ರಿಗೆ ಖುಷಿ, ಇವರು ಹಿಂಗ ಅಂದಿದ್ರು ಅನ್ನೋ ದುಃಖ ನನಗೂ ಆಯ್ತು. ಆವಾಗ ಒಂಚೂರು ಎಲ್ಲಾರು ಬೇದಿದ್ದು ಆಯ್ತು, ಸ್ವಲ್ಪ ಬುದ್ಧಿ ಹೇಳಿದ್ದು ಆಯ್ತು, ಬಂದ ಸಾಕಲ್ಲ ಅನ್ನೋದು ಆಯ್ತು. ಎಲ್ಲಿದ್ದಿ, ಕಂಪನಿಯಾಗಿದ್ದೆ, ಹಂಗೆ ಹಂಗೆ ಎಲ್ಲರೂ ಬೈಯೋದು. ಅಪ್ಪ ಬೈತಿದ್ರು, ಒಳಗೊಳಗೆ ಹೆಮ್ಮೆ ಇತ್ತು ಅವ್ರಿಗೆ. ಅದ್ಯಾಕೋ ಏನೋ
1: ಅಲ್ಲ, ಈಗ ನನ್ನ ಮಗ ಈ ನಾಟಕ ಕಂಪನಿಯೊಳಗೆ ಹೆಸರು ಮಾಡ್ಯಾನ ಅನ್ನೋದು ಅವ್ರಿಗೆ ಗೊತ್ತಿತ್ತು?
0: ಇಲ್ಲ, ಅವಾಗಿನ್ನು ನಾನು ಬಂದಾಗ ಅದು ಗೊತ್ತಿಲ್ಲ. ಅದು ಇಷ್ಟು ಪ್ರೀತಿದಂತು. ಆಮೇಲೆ ನಾಟಕ ನೋಡು ಚಟ ಮನೆಯೊಳಗೂ ಅಷ್ಟು ಇದು ಇರಲಿಲ್ಲ ಅವ್ರಿಗೆ.
1: ಯಾರು ಹೋಗ್ತಿರ್ಲಿಲ್ಲ?
0: ಹೋಗ್ತಿರ್ಲಿಲ್ಲ. ಭಾಳ ವರ್ಷದ ನಂತರ ಕೆಲವೊಂದು ಮತ್ತೆ ನಾನು ಬಿಡಿಸಿ ಆಯ್ತು ಈಗ ಉದ್ಯೋಗ ಮಾಡ್ಕೊಂತಿರುವಂತ ಸೈಕಲ್ ಅಂಗಡಿ ಹಾಕ್ಕೊಟ್ರು. ನಾನು ಅದನ್ನೇ ಸರಿಯಾಗಿ ನಡೆಸಲಿಲ್ಲ. ಮತ್ತೆ ಆ ತಾಯಿ ಕರೆ ಹಂಗೆ ಹುಡುಕಿ ಬಂತು. ಗುಳಿ ಹುಡುಕರು ಹೋಗಿ ಕರ್ಕೊಂಬರ್ರಿ ಅವನಂತೇಳಿ ಬಂದು ಹುಡುಕಿ ಮತ್ತೆ ಹಿಂಗೆ ಕೇಳಿದಾಗ ಹೇಳಾರ್ದು ಮತ್ತೆ ಹೋದೆ ನಾನು. ಆ ರೀತಿ ಭಾಳ ಸಾರಿ ಮೋಸ ಮಾಡಿದೆ ತಂದೆ ತಾಯಿಗೆ. ಅಂಗಡಿ ಹಾಳಾದರೂ ಚಿಂತೆ ಇಲ್ಲ, ಮತ್ತೆ ಹೋಗೋದು ಅದು ಹಿಮ ಹಿಂಗೆ ಅದ್ರ ಬಗ್ಗೆ ಇರೋದೆಲ್ಲ ಹೋಗೋದು. ಮತ್ತು ನಾನು ಕಂಪ್ನಿಗೆ ಹೋಗೋದು, ಅವ್ರು ನನ್ನ ಗೆಳೆಯ ಮಲ್ಲಿಕಾರ್ಜುನ ಹೆರಿಗೆರೆ ಅಂತ ಅವ್ರನ್ನ ಕಳಿಸಿ ನನ್ನ ಕಂಪ್ನಿಯಿಂದ ಬಿಡಿಸಿ ಕರ್ಕೊಂಬರೋರು. ಇವ್ರು ಕರ್ಕೊಂಬರೋದು
1: ಹಂಗೆ ನಡೀತಾನೆ,
0: ಇದು ನಡೀತಾನೆ ಐತ್ರಿ, ಭಾಳ ಸಲ ಆಯ್ತು ಅದು. ಅವ್ ಹೋಗ ನಾನು ಮತ್ತೆ ಹೋಗೋಣ, ಹಿಂಗಾದ್ರೂ ಬಗೆ ಇರೋದಿಲ್ಲ ಅಂತ ಮದ್ವೆ ಮಾಡಿ ಮದ್ವೆ ಮಾಡಿದ್ರು ನಾ ಬಿಡಲಿಲ್ಲ. ಮತ್ತೆ ಹೋಗೋದ ರಂಗಭೂಮಿ ನಂಟು ಇತ್ತು, ಇಟ್ಕೊಂತನ ಬಂದೆ.
1: ಈಗ ಇಲ್ಲಿ ತನಕ ನೀವು ಯಾವ್ಯಾವ ನಾಟಕ ಕಂಪ್ನಿಗಳಿಗೆಲ್ಲ ಕೆಲಸ ಮಾಡಿದಿರಿ?
0: ಮೊದಲಿಗೆ ಮಾಡಿರೋದು ಅವು ತಟ್ಟಿಮನಿ ಶಂಕರಪ್ಪನ ಕಂಪ್ನಿ ಅಂತ ಒಂದಿತ್ತು. ಮೊದಲು ಅದು ಕಂದಗಲಾಗ ಒಂದು ಹಾರ್ಮೋನಿ ಮಾಸ್ಟರ್ ಅವರು ನಿಡುಗುಂದಿ ಮಾಸ್ಟರ್ ಅಂತಿದ್ರು. ಸೂಡಿ ಕಂಪ್ನಿ ಅದು ತಗೊಂಡು ಅವರು ನಡೆಸ್ತಿದ್ರು, ಚಂದ್ರಶೇಖರ್ ಅಂತೇಳಿ ಅವ್ರ ಕಂಪ್ನಿಯಾಗ ಮಾಡ್ತಿದ್ವಿ. ಅಲ್ಲಿಂದ ನಾನು ದೊಡ್ಡ ಕಂಪ್ನಿ ಸೇರಿದ್ದು ಅಂದ್ರೆ ಕೆ ಬಿ ಆರ್ ಡ್ರಾಮಾ ಕಂಪ್ನಿ ದಾವಣಗೆರೆ, ನಮ್ಮ ಅನ್ವಿ ಕ್ಯಾಂಪಿಗೆ ಹೋಗುವಂಥ ಪ್ರಸಂಗ ಬಂತು. ಅಲ್ಲಿ ಅವ್ರ ಸಂಪ್ರದಾಯ ಭಾಳ ಒಳ್ಳೇದಿತ್ತು. ಈಗ ನಂಗೆ ಎಲ್ಲ ಈಗ ಸರಳ ಇದು ಮಾಡ್ತಿರ್ಲಿಲ್ಲ, ಟೆಸ್ಟ್ ಮಾಡ್ತಿದ್ರು ಕಲಾವಿದ ಹೆಂಗದ. ಒಂದು ಮಾತು ಇನ್ನೊಂದು ಹೇಳಕ್ಕೆ ನಿಮ್ಗೆ ಇಷ್ಟಪಡ್ತೀನಿ, ಪ್ರತಿಯೊಂದು ಕ್ಷೇತ್ರದೊಳಗೆ ಈ ಜಾತಿ ಭೇದ ಎಷ್ಟು ಕಲ್ತಿ ಏನು ಕೇಳ್ತಾರ. ರಂಗಭೂಮಿಗೆ ಹಂಗಿಲ್ರಿ, ಈಗೂ ಐತಿ ಆ ಸಂಪ್ರದಾಯ. ಯಾರೋ ಒಬ್ಬರು ಬಾಪ ಬಾ, ನೀ ಯಾರು ಯಾವ ಜಾತಿ ಕೇಳೋದಿಲ್ಲ, ಬಾ ಊಟ ಮಾಡಿ, ಹೋದ ತಕ್ಷಣ ಊಟ ವಸ್ತಿ ಅಲ್ಲಿ ಇರಾಕ ರಂಗಭೂಮಿಯಾಗ ಇರಾಕ ಒಂದು ಅವಕಾಶ ಕೊಡ್ತಾರ, ಅಂಥ ಸಂಪ್ರದಾಯ ಅದು. ಆದರೆ ಅಷ್ಟರೊಳಗೆ ಇದು ಕೆ ಬಿ ಆರ್ ಕಂಪ್ನಿ ಭಾಳ ದೊಡ್ಡದು, ಒಂಚೂರು ಅವರಲ್ಲಿ ಒಂದು ಪ್ರಚಾರಕ್ಕಾಗಲಿ ನಾಟಕ ಕೊಡೋ ರೀತಿಯಾಗಲಿ ಭಾಳ ದೊಡ್ಡದಿತ್ತು. ಅವರು ಟೆಸ್ಟ್ ಮಾಡಿದ್ರು ಅವಾಗ ನನಗೆ, ಈ ಸಣ್ಣ ಸಣ್ಣ ಕಂಪ್ನಿಯಾಗ ಮಾಡಿ ಬಂದಾನ ಖರೆ ನೋಡೋಣ ಅಂತೇಳಿ. ಕೆಲವೊಬ್ರು ಕೊಳ್ಳ ಅದನ್ನು ಬೇಡ ಅನ್ನೋರು, ಕೆಲವೊಬ್ರು ಇಲ್ಲ ನೋಡು ಅಂತೇಳಿ, ಮಾತಾಡೋದು ನೋಡಿದ್ರೆ ಸ್ವಲ್ಪ ಇದು ಕಾಣುತ್ತೆ, ಬಾಯಿ ಸ್ವಚ್ಛ ಐತೆ ನೋಡೋಣ ಸರಿ ಅಂತ. ಅವಾಗ 8-9 ಜನ ರೀ ಚಿಂದೋಡಿ ಲೀಲಮ್ಮ ಅವರು ಬಳಗ ರಂಗಭೂಮಿಯಾಗ ಕುತ್ಕೊಂಡ್ಬಿಟ್ಟಿದ್ರು. ಅದರಲ್ಲಿ ಬಂಗಾರೇಶನ್ ಅವರು ಇದ್ರು, ಭಾಳ ಜನ ಕುಂತಿದ್ರು. ಅವಾಗ ನನಗೊಂದು ಒಂದು ಡೈಲಾಗ್ ಹೇಳಪ್ಪ ಅಂದಾಗ, ಅದು ಮಾಂಡ್ರೆ ಅವ್ರ ರಚನೆ ನಾಟಕ, ಒಂದು ಡೈಲಾಗ್ ಹೇಳಿದ್ದೆ ನಾನು.
1: ಯಾವ್ದು ಹೇಳಿದ್ರಿ?
0: ಅದು ಇದ್ರ ಸಂದರ್ಭ ಬರುತ್ತೆ ರೀ ಆ ನಾಟಕದೊಳಗೆ, ತವರು ಮನೆ ನಾಟಕ ಒರಿಜಿನಲ್ ಹೆಸರು. ಬಸವರಾಜ ಮತ್ತು ಗುರುರಾಜ ಅಂತ ಇಬ್ರು ಗೆಳೆಯರ ಅದ್ರಾಗ. ಆ ಗುರುರಾಜನ ಕ್ಯಾರೆಕ್ಟರ್ ನಂದು, ಬಸವರಾಜ ಮನೆಗೆ ನಾಗರಾಜ ಅಂತೇಳಿ ಅವರು ಅಣ್ಣನ ಮಗ ಇರ್ತಾನ, ಅವನು ಅವನ ದೇಶವರಿಗೆ ಕಳಿಸಿ ಆ ಸೊಸೆ ಮೇಲೆ ಕಣ್ಣು ಹಾಕಿರ್ತಾನ ಚಿಕ್ಕಪ್ಪ. ಅವನು ಚಿಕ್ಕಪ್ಪ ಅಂತ ನಾನು ಚಿಕ್ಕಪ್ಪನ ಅಂತ ಕರಿತಿರ್ತೀನಿ. ಚಿಕ್ಕಪ್ಪ ಅಂತ ಕರಿಬೇಕಾದ್ರೆ ಆ ಸಂದರ್ಭದ್ದು ಒಂದು ಸಂಭಾಷಣೆ ಹೆಂಗೆ ಬರ್ತೈತಿ, ಅವರ ಮಗ ಇರ್ಲಾರ್ದಾಗ ಅವನು ಬಲತ್ಕಾರ ಮಾಡೋಕೆ ಹೋಗಿರ್ತಾನೆ. ಅದನ್ನು ನೋಡಿ ಗುರುರಾಜ ನಾನು ಎಂಟ್ರಿ ಆಗಿಬಿಡ್ತೀನಿ. ಏಕ್ದಮ್ ಬಂದು, ಚಿಕ್ಕಪ್ಪ ಏಕಿಲ್ಲ ತಂಗಿ, ಪಾಪನ ಎದುರಿಸುವ ಶಕ್ತಿ ಪುಣ್ಯಕ್ಕಿಲ್ಲವೇ, ಹೆಣ್ಣು ಒಲಿದರೆ ನಾರಿ ಮುನಿದರೆ ಮಾರಿ, ಗರತಿಯರ ಶೀಲಕ್ಕೆ ಭಂಗ ತರುವ ಇಂತಹ ಚಾಂಡಾಲರ ಕಣ್ಣು ಕೀಳುವ ಶಕ್ತಿ ಗರತಿಯ ಕಿರು ಬೆರಳಿನಲ್ಲಿದೆ ಅಮ್ಮ. ಯಾಕಮ್ಮ ನಡಕ್ತಾ ನಿಂತಿದ್ದೀಯ, ಒದ್ದು ಕೆಡುವ ಈ ಪಾಪಿಯ ಎದೆ ಬಿರಿಯುವಂತೆ. ಇದು ಹಿಂಗ ಸಂಭಾಷಣೆ ಬೆಳೀತಾ ಹೋಗ್ತೈತೆ. ಇದನ್ನ ಕೇಳಿದ ತಕ್ಷಣ ಎಲ್ಲರೂ ಚಪ್ಪಾಳೆ ತಟ್ಟಿದ್ರು, ಏ ಪರವಾಗಿಲ್ಲ, ಎಲ್ಲ ವಾಣಿ ಶುದ್ಧ ಐತಿ ಮಾಡಿಸೋನು. ಅಲ್ಲಿಂದ ಅವರು ಕಂಪ್ನಿಯೊಳಗೆ ಒಂದು ಕೆಲವಷ್ಟು ದಿನಗಳು ಕಂಪ್ನಿ ನಂಟು ಬಿಡ್ತಾ ಇರಲಿಲ್ಲರಿ. ಯಾವಾಗ ಪಗಾರ ಸರಿಯಾಗಿ ಕೊಡಲಿಲ್ಲ ಅಂದ್ರೆ ಅಥವಾ ಏನಕ್ಕೇನ್ರ ಇನ್ನೊಬ್ರು ಇನ್ನೊಬ್ರು ವೈಮನಸ್ಸಿಂದ ಅಷ್ಟಕ್ಕೂ ನಮಗೆ ಈಗ ಅನಿಸುತ್ತಾ ರೇಣ ಎಷ್ಟು ಇರ್ತೈತಿ ಅಷ್ಟು ಕಂಪ್ನಿದು ಅಂತೇಳಿ. ಅಲ್ಲಿಂದ ಮತ್ತೆ ಬೇರೆ ಬೇರೆ ಕಂಪ್ನಿ ಸುತ್ತಾಟ ಚಾಲು ಆಯಿತು. ವಾಪಸ್ ಮತ್ತೆ ಬಿಟ್ಟು ಬೇಜಾರಾಗಿ ಹೆಂಗೆ ನನಗೂ ಮದುವೆ ಮಾಡಿದ ನಂತರ ಕೂತ್ಕೊಂಡೆ. ಖಾಲಿ ಕೂಂದ್ರಕ್ಕೆ ಆಗಲಿಲ್ಲ, ಅದ್ಯಾಕೋ ಒಂದು ನಾಟಕ ಬರೀಬೇಕನ್ನಿಸ್ತು. ಆವಾಗ ಒಂದು ಪೆನ್ ಹಿಡಿದಿದ್ದು, ಇವೆಲ್ಲ ನಾಟಕದ

0: ಭಾಳ ಪಾತ್ರ ಮಾಡಿ ಮಾಡಿ ಮಾಡಿ ಮಾಡಿ ಅದೇನೋ ಒಂದು ಅನುಭವ, ಅದು ಹೆಂಗೆ ಬಂತು ಗೊತ್ತಾಗಲಿಲ್ಲ. ನಾಟಕ ಬರೀಬೇಕನ್ನಿಸ್ತು. ಮೊದಲನೇದಾಗ ಒಂದು ನಾಟಕ ಬರದೆ ಸೇಡಿಗಾಗಿ ಸಿಡಿದದ್ದ ಜೋಡಿ ಅಂತ, ಅಲ್ಲಿ ಗುಳೆ ಗುಡದಾಗ ಅದನ್ನು ಪ್ರದರ್ಶನ ಮಾಡಿದರು. ಭಾಳ ಅದ್ಭುತ ಹೆಸರು ತಂದು ಕೊಟ್ಟು.
1: ನೀವು ಪಾತ್ರ ಮಾಡಿದ್ರೆ ಅದ್ರಾಗ?
0: ಅದ್ರಾಗ ಪಾತ್ರ ಮಾಡಿದ್ದೆ, ಕಾಮಿಡಿ ಆ ಪಾತ್ರ ನನಗೆ. ಆಮೇಲೆ ನಾನಾಗ ಕಲಿಸಿ ಅದು ಮಾಡಿದೆ, ಭಾಳ ಅಚ್ಚುಕಟ್ಟಾಗಿ ಆಯಿತು. ಅದಾದಮೇಲೆ ದೊಡ್ಡ ಹೆಸರು ಅದು ಶಿವಪ್ಪನ ಮೇಳದವರು ಅಂತೇಳಿ ಪ್ರಯೋಗ ಮಾಡ್ತಿದ್ರು. ಅವರು ವಾಪಸ್ ಅದನ್ನು ಊಟ ಅದು ಇಟ್ಕೊಂಡಿದ್ರು ನಾಟಕ ಚಲೋ ಆಗಿದ್ದಕ್ಕೆ. ಆ ಮುಂದಿನ ನಾಟಕ ಯಾವುದ್ರಿ ಅಂತ ಕೇಳಿದ್ರಲ್ಲಿ, ಹೆಣ್ಣು ಫಿಲನ್ ಇಟ್ಟು ಒಂದು ಯಾವುದು ನಾಟಕ ಮಾಡಬೇಕು ಅನ್ನೋ ವಿಚಾರ ಬಂದೈತಿತ್ತಲ್ಲ ಅಂದೆ. ಅಷ್ಟಂದಿದ್ದೇ ಸತ್ಯ ಅದು, ಯಾರ ಬಾಯಾಗ ಹೆಣ್ಣು ಹುಲಿ ನಾ ಅಂತ ಬಂತು. ಹಾಂ ಹೆಣ್ಣು ಹುಲಿ, ಹಾಂ ಹೌದು ಅಂತ ಹೆಣ್ಣು ಹುಲಿ ಟೈಟಲ್ ಮೊದಲು ಸಿಕ್ಕು ಅದು ಆ ನಾಟಕ ಬರುತ್ತೆ.
1: ಅಲ್ಲ ಈಗ ನಾಟಕ ಊರಿನಾಗ ಆಡ್ತಿರ್ಬೇಕಾದ್ರೆ ಜನಕ್ಕೆ ಇದು ಬೇಕಾಗ್ತದೆ ಅಂತ ನೀವು ಹೆಂಗೆ ವಿಚಾರ ಮಾಡ್ತಿದ್ರಿ? ಈ ನಾಟಕ ನೋಡ ಹಾಕಿದ್ರೆ ಜನ ನೋಡ್ತಾರ
0: ಅಂತ? ಇಲ್ಲ ಅಷ್ಟೇನು ವಿಚಾರ ಅಂತೂ ಮಾಡ್ತಿರ್ಲಿಲ್ಲ ನಾವು. ಬರಿಬೇಕು ಅಂತ ಅನಿಸಿದಾಗ ಬರದ್ ಬಿಡೋದು.
1: ವಿಷಯ ಹೆಂಗ್ ತಗೋತಿದ್ರಿ?
0: ಪುಸ್ತಕಗಳನ್ನು ಓದಿ ಬರ್ತಾರೆ. ನನಗನ್ಸುತ್ತಾ ಭಗವಂತನ ಪ್ರೇರಣೆ ಆ ತಾಯಿ ಆಶೀರ್ವಾದ ಅಂತ ಕಾಣತ್ತ. ನನಗೆ ಬರಿಬೇಕು ಅಂತ ಈಗಲೂ ನಾನು ಸತ್ಯ ಹೇಳ್ತೀನಿ, 22 ನಾಟಕ ಬರೆದೀನಿ. ನಾನು ಪೆನ್ ಹಿಡಿದು ಬರದೆ ಅಂದ್ರೆ ನನಗೆ ನಂಬಕ್ಕಾಗಲ್ಲ. ನನ್ನ ಕಲ್ಪನೊಳಗೆ ಈಗೂ ನಾನು ಬರೆದಿದ್ದಲ್ಲ ಅಂತಾನೆ ಹೇಳ್ತೀನಿ ನಾನು. ಎಲ್ಲ ನಮ್ಮ ಗುರು ಹಿರಿಯರಿಗೇನು ಕೇಳ್ರಿ, ಮಾತು ಭಾಳ ಅದ್ಭುತ ಆಗಿತ್ತು, ನಾ ಬರೆದಿದ್ದಲ್ಲ ವರ್ಷನವ.
1: ಹೆಂಗೆ ಒನ್ ಲೈನ್ ಸ್ಟೋರಿ ಬರೀತಿರೋ ಅಥವಾ ಇಡೀ ನಾಟಕ ಸಂಭಾಷಣೆ ಯುಕ್ತ ಬರೀತಿರಿ?
0: ಇಲ್ಲ ಅದು ಒಂದು ಇದಂತೂ ಮೂಡುತ್ತೆ ತಲೆ ಒಳಗೆ. ಹಿಂಗೆ ಉದಾಹರಣೆಗೆ ಹೇಳ್ಬೇಕಂದ್ರೆ ಇಬ್ರು ಅಣ್ಣ ತಮ್ಮ ಇರ್ತಾರೆ. ತಮ್ಮನ ಹೆಂಡತಿ ಕೆಟ್ಟೋಳು ಬರ್ತಾಳ, ಮನೆಯೊಳಗೆ ಜಗಳ ಆಗುತ್ತೆ, ಕೊನೆಯಲ್ಲಿ ಆ ಸೊಸೆಗೆ ಅದಕ್ಕೆ ಆಕೆಗೆ ಪಶ್ಚಾತ್ತಾಪ ಆಗುತ್ತೆ. ಇಷ್ಟೊಂದು ಒಂದು ಇದು ಮಾಡ್ಕೊಂಡಿರ್ತೀವಿ ತಲೆಯೊಳಗೆ. ಆಮೇಲೆ ಬರೆಯುವಾಗ ಭಗವಂತ ಯಾವ ರೂಟ್ ಒಯ್ತಾನೋ ಒಯ್ದು ಬಿಡ್ತಾನೆ ಮಾತಿನೊಳಗೆ. ಒಂದು ಮಾತು ಬೆಳೀತಂದ್ರೆ ಅದಕ್ಕೆ ಅಪೋಸಿಟ್ ನಡೆದಂಡ್ ಐತಿತ್ತಲ್ರಿ. ಹಂಗೆ ಆ ಪದ್ಧತಿ ಒಳಗೆ ನಾಟಕಗಳ ರಚನೆ ಮಾಡ್ತಾ ಹೋಗ್ಬಿಟ್ಟೇನಿ ರೀ.
1: ಎಲ್ಲ ನೀವು ಮೊದಲಿಂದ ನೋಡಿರಿ, ಈಗಿಂದ ನೋಡ್ತಾ ಇದ್ದೀರಿ,
0: ನೋಡಕತ್ತೀವಿ,
1: ಯಾವುದು ವ್ಯತ್ಯಾಸ ಏನು ಅನಿಸ್ತದೆ ನಿಮಗೆ?
0: ವ್ಯತ್ಯಾಸ ಇಷ್ಟಾಗ್ಯೂ ಆ ಟೈಮ್ನಾಗ ಏನು ತೊಂದರೆ ಬರ್ತಿತ್ತಲ್ರಿ, ಅದೆಂಥ ತೊಂದರೆ ಬಂದರು, ಉಪವಾಸ ವನವಾಸ ಬಿದ್ದರು, ನಾಟಕ ಆಗಿಂದೇ ಒಳ್ಳೇದನ್ನಿಸ್ತೈತಿ. ಈಗ ಏನಾಗ್ಬಿಟ್ಟೈತೆ ಅಂದ್ರೆ ಈಗ ಹುಡುಗರು ಬಂದವರು ಎಕ್ಸ್ಪ್ರೆಷನ್ ಇರೋದಿಲ್ಲ. ಆಮೇಲೆ ನಾಟಕ ಬರ್ತಾ ಬರ್ತಾ ಬರ್ತಾ ಏನಾಯ್ತು, ಈ ಕವಿಗಳನ್ನ ಹಿಂದಿರಿಸಿ ಯಾವುದೋ ಒಂದು ನಾಟಕ ತಗೊಳ್ಳೋದು, ಯಾವುದೋ ಒಂದು ಕಾಮಿಡಿ ಹಾಸ್ಯ ಸನ್ನಿವೇಶಗಳು ಬೇರೆ ತಂದು ಅದರಾಗಿ ಸೇರಿಸೋದು ಕವಿಗೆ, ಇದರಿಂದ ಎಷ್ಟು ತೊಂದರೆಗಳಾಗ್ತಾವೆ. ಎಷ್ಟೋ ಜನ ಈಗ ಬೆರಳಣಿಕೆ ಅಷ್ಟು ನಮ್ದ ವೃತ್ತಿ ರಂಗಭೂಮಿಗೆ ತಗೊಂಡ್ರೆ ಒಂದಿಷ್ಟು ಜನ ಅದೀವಿ ನಾವು, ಎಲ್ಲರೂ ಖಾಲಿ ಇದೀವಿ 2-3 ವರ್ಷದಿಂದ. ಏನ್ ನಡೆಯಕತ್ತೈತಿ? ಯಾವುದೋ ಒಂದು ನಾಟಕ ತಗೊಂಡ್ಬಿಡ್ತಾರೆ. ಆ ನಾಟಕಕ್ಕೆ ಯಾರ್ದೋ ಒಂದು ಕಾಮಿಡಿ ಅಥವಾ ಹಳೆ ನಾಟಕಗಳು, ಆ ಕವಿಗಳು ಇವತ್ತು ಇಲ್ಲ, ಆ ನಾಟಕವನ್ನು
1: ಜೋಡಿಸ್ಕೊಂಡು
0: ಪ್ರಯೋಗ ಮಾಡಿಬಿಡ್ತಾರೆ. ಕೇಳೋರು ಯಾರು ಇಲ್ಲ. ನನಗೆ ಆಗಿನ ಪ್ರೇಕ್ಷಕರನ್ನ ಬಹಳ ಹೆಮ್ಮೆ ಪಡ್ತೀನಿ. ನಾವೊಂದು ಸಣ್ಣ ತಪ್ಪು ಏನಾದ್ರು ಲೋಪದೋಷ ಆಯ್ತಂದ್ರೆ ಎದ್ದು ನಿಂತು ಕೇಳೋರು, ನಾವು ನಾಟಕ ನೋಡಕ್ ಬಂದಿವೋ, ಏನ್ ಮಾಡಕ್ ಬಂದಿವೋ, ಏನದು ಲೇ ಅಂತ ಮಾತಾಡ್ತಿಲ್ಲ. ಲೇ ಅಂದಿದ್ದು ಕಷ್ಟ ಸಿಟ್ಟು ಬರ್ತಿತ್ತು ಅವರಿಗೆ, ಬರೀ ಲೇ ಅಂತ ಬಳಸಿದ್ರ. ಇವತ್ತಿನ ಪ್ರೇಕ್ಷಕರು ಏನ್ ಬೇಕಾದನ್ರಿ ಅವ್ರು ಸ್ವೀಕಾರ ಮಾಡಕತ್ತಾರ. ಹಿಂಗಾಗಿ ಆ ಪ್ರೇಕ್ಷಕರು ಅದಕ್ಕಂತನ ಆಗಿನ ಕಾಲಕ್ಕೆ ರಾಜ್ಕುಮಾರ್ ಅವರು ಪ್ರೇಕ್ಷಕರ ದೇವರು ಅಂತ ಹೇಳಿರ್ಬೋದು. ನಾವು ಅದನ್ನ ನಂಬುವಂಥದ್ದೇ, ಯಾಕಂದ್ರೆ ಅವ್ರು ಏನ್ ನಮಗೆ ಆಗಿಂದಾಗ ಪ್ರತಿಕ್ರಿಯೆ ಕೊಡ್ತಿದ್ರು,
1: ತಿದ್ಕೊಳಕ್
0: ಅವಕಾಶ ಇತ್ತು,
1: ಎಲ್ಲ ಅನುಭವದಿಂದ ಬಂದಿದ್ದು.
0: ಹೌದ್ರಿ, ಓದಕ್ಕ ಹಂಗ ಬಂದು ಅದು ಅಕ್ಷರ ಹಿಂಗೆ ಜೋಡಿಸ್ಕೊಂಡು ಓದು. ಮತ್ತ ಅವ್ರು ಹೇಳೋರು ಅವಾಗ, ನೀನು ಶಾಲಿ ಒಳಗೆ ಕಲ್ತ ಪಾಠನ ಬೇರೆಪ್ಪ, ಈ ಅನುಭವ ಕಥೆಗಳನ್ನು ಓದು ಹವ್ಯಾಸ ಬಿತ್ತು, ನಾಟಕ ಬರೆಯಕ್ ಅದು ಒಂದು ಪ್ರೇರಣೆ ಆಗಿರ್ಬೋದ್ರಿ ಓದುದು. ಅವಾಗ ಈಗ ಇತ್ತೀಚೆಗಂತೂ ಬೀಚಿಯವ್ರದ್ದು ಭಾಳ ಓದ್ತೀನಿ ರೀ. ಬೀಚಿಯವ್ರು ಬರಹ ಹೆಂಗಂದ್ರೆ ಒಂದೊಂದು ಚಾಟಿ ಇಟ್ಟಿರ್ತೈತಿ ಅವ್ರ ಮಾತಿನಾಗ,
1: ಕಡಿಮೆ ಸಂಭಾಷಣೆ ಒಂದು ಚಾಟಿ
0: ಇಟ್ಟಿರ್ತೈತಿ ರೀ. ಆಮೇಲೆ ಅಷ್ಟು ಜಲ್ದಿ ತಿಳಿಯುವುದಿಲ್ಲ ಅವ್ರ ಸಂಭಾಷಣೆ, ಓದೋದ್ರೊಳಗೇನು ಭಾಳ ಗತ್ತಿರ್ತೈತಿ ಅವ್ರದ್ದು. ಈಗ ನಮಗೆ ಬಂದ ಅನುಭವ, ಅವಾಗ ನಾವು ತಪ್ಪು ತಪ್ಪಾಗಿ ಓದೀವಿ, ಅವಾಗ ಓದಿದ್ದನ್ನು ವಾಪಸ್ ಈಗ ಓದಿದಾಗ ನಗು ಬರುತ್ತೆ. ಯಾಕಂದ್ರೆ ಆ ಮಟ್ಟಕ್ಕೆ ತಾಯಿ ಮಿದುಳು ಸರಿ ಮಾಡ್ಯಾಳ ನಮಗೆ. ಈಗ ಅವ್ರೇ ಅವ್ರ ಬರಹ ಹೆಂಗಿರ್ತೈತ್ರಿ ಅಂದ್ರೆ, ಉದಾಹರಣೆಗೆ 3 ದಿನ ಆಯ್ತು ಆ ಮನೆಯಲ್ಲಿ ಉಪವಾಸ ಅದಾರ ಅವ್ರು ಅಂತ ಇಷ್ಟೇ ಹೇಳಬೇಕಾದದ್ದನ್ನು ಭಾಳ ಅಚ್ಚುಕಟ್ಟಾಗಿ ಹೇಳ್ತಾರೆ ಅವರು. 3 ದಿನ ಗತಿಸಿತ್ತು ಆ ಮನೆ ಒಲೆ ಬೂದಿ ಕಾಣದೆ ಹೇಳಿ ಕೈ ಬಿಟ್ಟು ಬಿಡ್ತಾರೆ ಅಂದ್ರೆ ಹುಳ ಬಿಟ್ಟಂಗೆ ಆಕತ್ತೈತಿ. ಇಲ್ಲಾಗ ಬೂದಿ ಕಾಣದೆ ಅಂದ್ರೆ ಆ ಮನೆಗೆ ಒಲಿಗೆ ಬೆಂಕಿ ಹಚ್ಚಿಲ್ಲ, ಹತ್ತಿಲ್ಲ ಅಂದ್ರೆ ಅಡಿಗೆ ಆಗಿಲ್ಲ, ಅಡಿಗೆ ಆಗಿಲ್ಲ ಅಂದ್ರೆ ಇವ್ರು ಉಪವಾಸ ಅದಾರಲ್ಲ, ಇಷ್ಟು ಗಟ್ಟಿ ತನ್ನದ್ದು ಒಂದು ಅವ್ರದ್ದು ಮಾತಿನೊಳಗೆ. ಅದನ್ನು ಓದ್ತಾ ಓದ್ತಾ ಓದ್ತಾ ನನಗೂ ಒಂಚೂರು ಅದು ಬರೀಬೇಕಾದ್ರೆ ಅದನ್ನೇ ಮಾಡಂಗಿಲ್ಲ, ಅದನ್ನೇ ಮಾಡಿದ್ರೆ ಅದು ಇದು ಆಗುತ್ತ ಪ್ರೇರಣೆ ಬರಿಬಹುದಲ್ಲ, ಹೌದು ಈ ರೀತಿ ಸಂಭಾಷಣೆ ಬರಿಬಹುದಲ್ಲ ಅಂತ. ಹಿಂಗ ನನ್ನ ಬಪ್ಪರೆ ಬಸಲಿಂಗ ಅಂತ ಒಂದು ನಾಟಕ ತಾಳಿಕೋಟಿ ಕಂಪನಿಗೆ ಅಂತ ಬರೆದಿದ್ದೆ. ಅದರಲ್ಲಿ ಅದ್ಭುತವಾಗಿ ಬೀಚಿಯವ್ರ ಸ್ಟೈಲ್ನೊಳಗೆ ಅವ್ರದ್ದು ಒಂದು ಪದ ಬಳಸಿಲ್ಲ, ಆ ಮಾತಿನ

0: ಚಾಟಿ ಏಟಾಗಲಿ ಮಾತಿನ ಜಾಣತನಾಗಲಿ ಹಿಂಗ ಉಲ್ಟಾ ಕೊಡೋದು. ಅದನ್ನ ನೋಡಿ ಎಷ್ಟೋ ಜನ ನನ್ನ ಪತ್ರಕರ್ತರು ಮಿತ್ರರು ಸುಳ್ಳು ಹೇಳ್ತೀವಿ, ನೀವು 9th ಪಾಸ್ ಆಗಿ ಬಿಟ್ಟಿದ್ದಲ್ಲ, ಇಷ್ಟೆಲ್ಲ ಹೆಂಗ್ ನಿಲ್ಲಿಕ್ತಿತ್ತು ಅಂತ ಕೇಳಿದವರು ಅದರ. ಹೌದು, ಆದ್ರೆ ನನಗ್ ಗೊತ್ತಿಲ್ಲ, ನನಗೆ ಈಗಲೂ ಹೇಳ್ತೀನಿ ನಿಮ್ ಮುಂದೂ ಸತ್ಯನೆ, ನನಗೆ ಈಗಲೂ ಗೊತ್ತಿಲ್ಲ. ಅದ್ಭುತವಾದ ಮಾತು ನಂದು, ನಾ ಬರ್ದಿದ್ದು ನನಗ ಅನಿಸ್ತಿರ್ತೈತಿ. ನಮ್ಮ ಇವರು ಅಣ್ಣವರು ತಿಲ್ಲಾಪುರ ಬಸಣ್ಣವರು ಸಹಿತ ನನ್ನ ನಾಟಕ ಒಂದು ನೋಡಿ ಎಷ್ಟೋ ಸಾರಿ ಹೇಳಿದಾರ, ಅದ್ಭುತ ಬರದಿ ಅಲ್ಲೋ, ಬಹಳ ಚಂದಾಗಿತ್ತಲ್ಲ, ಅವರೆಲ್ಲ ಹೇಳಿದಾಗ ಅದು ಚಂದಾಗಿತ್ತೆ ಅನಿಸುತ್ತೆ ನನಗೆ. ಆಮೇಲೆ ನಾನು ಓದಿನ ಪ್ರಕಾರ ನನಗೂ ಅನಿಸ್ತಿರ್ತೈತಿ. ಹಿಂಗಾಗಿ ಈಗ ಸಾಹಿತ್ಯದ ಅರಿವು ಮೂಡಿಯತೆ ಹೊರತು ನಾನು ಶಾಲೆಯೊಳಗೆ ದಡ್ಡ ಇದ್ದದ್ದು ಹೇಳೋದ್ರಾಗ ತಪ್ಪೇನೈತೆ ಹೇಳ್ರಿ.
1: ಸರಿ, ಈಗ ನಿಮ್ಮ ವೃತ್ತಿ ರಂಗಭೂಮಿ ಬಗ್ಗೆ ಇದುವರೆಗೆ ಸಾಕಷ್ಟು ಮಾತಾಡ್ಕೊಂಡು ಬಂದ್ರಿ. ಇದಾದ್ಮೇಲೆ ಈ ಸದ್ದು ನಮ್ಮ ಭಾಗದ ಕಿರುಚಿತ್ರಗಳಲ್ಲಿ ತಾವು ನಟನೆ ಮಾಡ್ತಾ ಇದ್ರಿ, ಇಲ್ಲಿ ತನಕ ಎಷ್ಟು ಕಿರುಚಿತ್ರ ಮಾಡಿರಿ ಅಂದಾಜ್?
0: ಕಿರುಚಿತ್ರ ಬಹುಶಃ ಪ್ರಕಾಶ್ ಬಗಲಿ ಅವ್ರ ಹತ್ರ ಒಂದು 150 ಮೇಲೆ ಹೋಗ್ಯವ್ರಿ. ನಾನು ಒಂದು ನಾನು ಯಾಕೆ ಮಾಡಬಾರ್ದು ಚಾನಲ್ ಅಂತ ಒಂದು ಮಾಡೀನಿ, ಅದ್ರಾಗ ಒಂದು 200 ಮೇಲೆ ಅದಾವ್ರಿ. ಮತ್ತೆ ನಾಗಾಭರಣ ಅವ್ರ ಕೈಯಾಗ್ರಿ, ನಮ್ಮ ತಿರ್ಲಾಪುರ ಬಸಣ್ಣವರು ಅವರೆಲ್ಲ ಲಿಂಕ್ ಕೊಟ್ಟು ಕರ್ಕೊಂಡು ಹೋಗಿದ್ರು. ಅವರು ಇವರು ಅಂತ ಒಂದು ದೊಡ್ಡ ಇದು ಬಂತು
1: ಸೀರಿಯಲ್
0: ಧಾರಾವಾಹಿ, ಅದರಲ್ಲಿ ಒಂದು ಅವಕಾಶ ಕೊಟ್ಟಿದ್ರು. ಏಣಿಗೆ ನಟರಾಜ್ ಅವರು ಧಾರವಾಡದಲ್ಲಿ ಒಂದು ಇದು ಮಾಡಿದ್ರು, ಕಿನ್ನರಿ ಅಂತ, ಹೌದು ಹಳೇದು, ಈಗ ಹೊಸದೊಂದು ಬರ್ತದೋ ಅಲ್ಲ, ಅದಕ್ಕಿಂತ ಮುಂಚೆ ಒಂದು ಕಿನ್ನರಿ ಅಂತ ಬಂತು. ಅದ್ರಾಗ ಒಂದು ಡ್ರೈವರ್ನ ಕ್ಯಾರೆಕ್ಟರ್ ಸಿಕ್ಕಿತ್ತು, ಅದನ್ನು ಮಾಡಿದ್ದೀನಿ. ಇವು ಸಾಕಷ್ಟು ಆಗ್ಯಾವ್ರಿ, ಒಂದು 200 ದಾಟಿ ಹೋಗ್ಯದ.
1: ಅಂದ್ರೆ ನಾಟಕ, ಕಿರುಚಿತ್ರ, ಧಾರಾವಾಹಿ ಎಲ್ಲ ಮಾಡಿರಿ.
0: ಅಲ್ಲಿವರೆಗೂ ನನಗೆ ಇನ್ನೊಂದು ಏನಾಗ್ಬಿಡ್ತು ಅಂದ್ರೆ ಒಂದು ಸಂದರ್ಭ ಬಹಳ ಕೆಟ್ಟದ್ದು ಅನಿಸ್ತು. ನಾಟಕ ಮನೆಯಾಗಿದ್ದಾಗ ನಾನು ಮದುವೆ ಆಗಿ ಮಕ್ಕಳು ಸಣ್ಣ ಇದ್ದು, ಈ ಕಡೆಯಿಂದ ಈ ಭಾಗದಿಂದ ಹೊರಬೇಕ ಕಮತಿಗೆ ದಾಟಿ ಹೋಗ್ಬೇಕಾಗಿತ್ತು ನಾವು ಗುಳೆದುಗುಡ್ಡಕ್ಕೆ. ಅದ್ಯಾಕೋ ಮಾಂಡ್ರೆ ಕವಿಗಳು, ದೊಡ್ಡ ಕವಿಗಳು ಇಲ್ಲಿ ಯಾರ ಇದ್ರು ಅನ್ನೋ ಅಭಿಮಾನ ಕೆಳಗಿಳಿಸ್ತು ನನಗೆ. ಬಸ್ ಇಳಿದು ಅವ್ರ ಮನೆಯನ್ನೇ ಅವ್ರು ಯಾರು ಅದಾರನ್ನು ಭೇಟಿ ಆಗಬೇಕು. ಆಲ್ರೆಡಿ ಒಂದು ಒಂದು ಕತೆ ಬರೋದು, ಎರಡನೇದು ಬರೆಯಾಕತ್ತಿದ್ದೆ. ಕವಿಗಳಂದ್ರೆ ಒಂದು ಇದು ಭೇಟಿ ಆಗ್ಬೇಕಲ್ಲ ಅವ್ರ ಮನೆಯನ್ನವ್ರಿಗೆ ಅಂತ. ಅಲ್ಲಿ ಇಳಿದು ಕೇಳಿದೆ, ಇಲ್ಲಪ್ಪ ಅವ್ರ ಇನ್ನೆಲ್ಲಿ ಅದಾರ ಹಂಗಿಂಗ. ಕೊನೆಗೂ ಅಲ್ಲಿ ಒಬ್ರು ಹೇಳಿದ್ರು, ಅಲ್ಲಿ ಬಸ್ ಸ್ಟ್ಯಾಂಡ್ ಅಲ್ಲಿ ಕುಂತಾರ ನೋಡು ಮೂಲ್ಯಾಗ ಅವ್ರ ಮಗಳು ಹೂವು ಮಾರಾಕತ್ತಿದ್ರು. ಅವರು ಅವ್ರ ಮಗಳಾರು ಸಿಕ್ಕರಲ್ಲ ಮಾತಾಡೋಣ ಅಂತ ಹೋಗಿ, ನಮಸ್ಕಾರ ರೀ ಅಕ್ಕಾರ, ಹಿಂಗೆ ನಾನು ಹೊಸದಾಗಿ ನಾಟಕ ಬರೆಯಕತ್ತೀನಿ ಕವಿ ಅಂತಂತ ಹೇಳಿದಾಗ, ನಿಮ್ಮ ಅಪ್ಪವರು ಎಂಥದ್ದಮ್ಮ ದೊಡ್ಡ ಆಸ್ತಿ ಬಿಟ್ಟು ಹೋಗ್ಯಾರ ಅಂತ. ಹೌದ್ರಿ, ಜಗತ್ತಿಗೆಲ್ಲ ಒಳ್ಳೇದು ಮಾಡ್ಯಾರ, ನಮ್ಮನ್ನು ನೋಡ್ರಿ ಆಸ್ತಿ ತಂದಾರ. ಅದ್ಯಾಕೋ ಏನು ಒಂದು ಚಾಟಿ ಏಟ ಹೊಡೆದ ಅಷ್ಟು ನೋವಾತು. ನಾಳೆ ನನ್ನ ಮಕ್ಕಳು ಹಿಂಗೆ ಅನ್ಬಾರ್ದಲ್ಲ, ಬೇಡ ಇಲ್ಲ ಬರೆಯೋನ್ ಕೈ ಬರೀದಂತ ಕೆಲವೊಬ್ರು ಹೇಳ್ತಿದ್ರು. ಅದ್ಯಾಕೆ ಬರೀದಾಗತ್ತಂತ ನನ್ನ ವಾದ. ನಾವು ದುಡ್ದಿದ್ದು ಹೆಂಡ್ರ ಮಕ್ಳು ಹೊಟ್ಟೆ ತುಂಬಿಸಿದ್ರೆ ಅದು ಆಯ್ತಲ್ಲ, ಸುಖ ಕೊಟ್ಟೆ ಕೊಡ್ತದ. ಹಂಗಾಗಿ ಅದನ್ನ ಒಟ್ಟ ನಂಬಲಿಲ್ಲ. ಭಾಳ ಜನ ಹೇಳ್ತಾರ, ನಾನು ಯಾವುದಕ್ಕೂ ಹಂಗೂ ಹಿಂಗೂ ನನ್ನ ಮಕ್ಕಳನ್ನು ಬೆಳೆಸಿ 5 ಮಕ್ಕಳನ್ನು ಸುಖವಾಗಿ ತಂದದ್ದು ಆ ತಾಯಿ ಕೊಟ್ಟ ಇದರಲಿಂದ ಸಂಪೂರ್ಣ ಖುಷಿ ಇಲ್ಲ. ಈಗೂ ತಗಡಿನ ಮನೆಯಾಗ ಅದೀನಿ ರೀ. ಬಟ್ ಒಂದು ಏನು ಅನ್ಕೋತೀನಂದ್ರೆ, ತಗಡಿನ ಮನೆಯಾಗ ನಾನು ಮಕ್ಕೋತೀನಿ, ನಾನು ನಿದ್ದೆನೂ ಮಾಡ್ತೀನಿ. ಅವರು ಒಂದು 10 crore ಮನೆಯಾಗ ಮಕ್ಕೋಲಿ, ಅವರು ನಿದ್ದೆನೂ ಮಾಡೋದಲ್ಲ, ನನಗೆ ನಿದ್ದೆ ಮಾಡೋಕ್ಕೆ ಆ ತಾಯಿ ಆಶ್ರಯ ಕೊಟ್ಟಾಳ ಸಾಕು ಅಂತ ತೃಪ್ತಿಯಿಂದ ಬದುಕೋದು. ಆಮೇಲೆ ಸುಳ್ಳು ಹೇಳೋಕ್ಕಾಗೋದಲ್ಲ, ಯಾಕೋ ಅದೇ ಸುಳ್ಳು ಹೇಳಿ ಸಂಪಾದನೆ ಮಾಡ್ಬೇಕಾದ್ರೆ ಸಾಕಷ್ಟು ದಾರಿಗಳಾದವಲ್ಲ. ಈಗ ಹರಿಶ್ಚಂದ್ರನ ಘಟನೆ ನಾವು ತಗೊಂಡ್ರೆ ತಾನೇ ಹೇಳ್ಕೊಡ್ತದ, ಅಷ್ಟು ಅಂಥ ರಾಜ್ಯವನ್ನು ಕಳ್ಕೊಂಡ್ರು ಪಾಪ
1: ಸುಳ್ಳು ಹೇಳಲ್ಲ,
0: ಸುಳ್ಳು ಹೇಳಲಿಲ್ಲ. ಕೆಲವೊಬ್ಬರು ಕವಿಗಳು ತಪ್ಪು ಬರೆದು ಬಿಟ್ರೆ ಆ ಟೈಮಕ್ಕೆ, ಸತ್ಯ ಸತ್ಯ ಅಂತ ಹೋರಾಡಿದ ಹರಿಶ್ಚಂದ್ರ ಸುಡ್ಗಡಕ್ಕಾದ ಅಂದ್ಬಿಡ್ತಾರೆ ಸಾಮಾನ್ಯರಿಗೆ. ಆ ತಿಳುವಳಿಕೆ ಬಂದ್ಬಿಡತೈತಿ, ಏನು ಹೌದಲ್ಲ ಸತ್ಯ ಹೇಳಿ ಸುಡ್ಗಡೆ ಕಾಯೋದು ಹೋಗ್ಬಿಡುದು ಅಂತ ಹೋಗಿರ್ತಾರ. ಬಹಳ ಜನ ಹೇಳ್ತಾರೆ ಜಗತ್ತೆಲ್ಲ ಕೆಟ್ಟೈತಿ, ಯಾವುದು ಕೆಟ್ಟಿಲ್ರಿ, ಅದ ಸೂರ್ಯ ಅದ ಬೆಳಕು ಎಲ್ಲ ಅದೈತಿ. ಈ ಯೋಚನೆಗಳು ಬದಲಿ ಹಾಕೊಂತ ಬಂದು ಅದ್ರ ಬದಲಾಗಿ ನಾವು ಹಿಂಗ್ ಯೋಚನೆ ಮಾಡ್ಬೋದಲ್ಲ. ಅಂಥ ದೊಡ್ಡ ಮಹಾರಾಜ ರಾಜ್ಯವನ್ನ ಕಳೆದುಕೊಂಡು, ಹೆಂಡತಿ ಮಕ್ಕಳನ್ನ ಕಳೆದುಕೊಂಡು, ಮಗು ಸತ್ತು ಹೋಗ್ತಾನ, ಹೆಂಡತಿಯನ್ನ ರುಂಡ ಕಡಿಯುವಂತ ಪ್ರಸಂಗ ಬರುತ್ತ, ಸುಡ್ಗಾಡಕ್ಕಾದ, ಆದ್ರೂ ಸತ್ಯ ಬಿಡ್ಲಿಲ್ಲ ಅಂದ್ರೆ ಸತ್ಯನೇ ಅಪ್ಕೊಂಡ, ಸುಳ್ಳು ಹೇಳಲಿಲ್ಲ ಅಂದಾಗ ಸತ್ಯಕ್ಕಿರೋ ಬೆಲೆ ಏನಂತ ಅಲ್ಲೇ ಗೊತ್ತಾಗ್ತದಲ್ಲ. ಅದನ್ನ ಬಿಟ್ಟು ಸತ್ಯ ಹೇಳಿದ ಹರಿಚಂದ್ರ ಸುಡ್ಗಾಡಕ್ಕಾದ ಅಂತ ಅಷ್ಟೇ
1: ಯಾಕೆ ಸಂದೇಶ ಕೊಟ್ಟಂಗ ಆಗ್ತದ,
0: ಬೇಡ ಅಂತ ನಮ್ಗಷ್ಟೇ. ಇನ್ನೇನು ನಮ್ಗೆ ಬಲ್ಲವ್ರು ಹೇಳ್ತಿದ್ರು ಅವಾಗ, ಉದ್ದಾಮ ಕವಿಗಳು ಮುದ್ದಾಮ ಕವಿಗಳು ಅಂತ ಬರ್ತಾರಂತ ಇಬ್ರು. 4 ನಾಟಕ ನೋಡ್ಕೊಂಡು 4 ಪುಸ್ತಕ ಇಟ್ಕೊಂಡು ನಾಟಕ ಬರೆಯೋದೇ ಬೇರೆ, ಭಗವಂತ ಕೊಟ್ಟದ್ರಲ್ಲೇ ಬರ್ಕೊಂತ ಹೋಗೋ ಬರವಣಿಗೆಗಳೇ ಬೇರೆ. ಹಿಂಗಾಗಿ ಆ ಕವಿಗಳು ತಮ್ಮ ದೋಚಿದ್ದನ್ನು ನನ್ನ ದೃಷ್ಟಿಯೊಳಗೆ ಈಗ ಅನಿಸುತ್ತೆ ನನಗ, ಆ ಭಗವಂತ ತಾನು ತನ್ನ ಬಾಯಿಂದ ಹೇಳಬೇಕಾದದ್ದನ್ನು ಒಬ್ಬ ಕವಿ ಮೂಲಕ ಹೇಳಿಸ್ತಾನ ಜನಕ್ಕೆ, ಅದು ಹೋಗಿ ತಟ್ಟುತ್ತ ಸಾಹಿತ್ಯ ಆಗತ್ತೆ.
1: ಸರಿ, ರಾಜ್ ಮೊಹಮ್ಮದ್ ಅವರು, ಇದುವರೆಗೆ ಸಾಕಷ್ಟು ನಿಮ್ಮ ಈ ಒಟ್ಟಾರೆ ಈ ವೃತ್ತಿ ಬದುಕಿನ ಬಗ್ಗೆ ಮಾತಾಡ್ಕೊಂಡು ಬಂದ್ರಿ, ಇನ್ಮೇಲೆ ಹೊಸ ಯೋಜನೆಗಳು ಅಂತ ಏನಾದ್ರು ಏನ್ ಮಾಡ್ಬೇಕಂದಿರಿ ಮತ್ತೆ ಈಗ ಹೊಸದೇನಾದ್ರು?
0: ಏನಿಲ್ಲ ನಮ್ಮ ಈಗ ಪ್ರಕಾಶ್ ಬಗಲಿಯವರು ಬರ್ರಿ ನೀವು ಅಂತ ನಮ್ಮ ಇದನ್ನ ಪಾತ್ರ ನೋಡಿಕೆ ನಮ್ಮ ತಿರ್ಲಾಪುರ ಬಸವನವರ ಪರಿಚಯ ಮಾಡಿಕೊಟ್ರು, ವಾಪಸ್ ಅವ್ರು ನಮ್ಮ ನಾಟಕನ ನೋಡಿ ಕರೆದು ಅವಕಾಶ ಕೊಟ್ರು. ನೀವು ಇಷ್ಟೆಲ್ಲ ಮಾಡ್ತಿರಲ್ಲ,

0: ನೀವು ಯಾಕೆ ಮಾಡ್ಕೋಬಾರ್ದು ಚಾನಲ್ ಅಂತೇಳಿ ಒಂದು ಪ್ರಚೋದನೆ ಕೊಟ್ಟಿದ್ದಾರೆ. ಮಾಡಬೇಕು ಅಂತ ಮಾಡಿದಾಗ ಕೆಲವೊಬ್ರು ಸರಿ ಇದು ಮಾಡಲಿಲ್ಲ, ಈಗ ಹೊಸದಾಗಿ ಅದನ್ನು ಚಾನಲ್ ಮಾಡಿಕೊಂಡು ಇಲ್ಲಿ ಆ ಸೇವೆನ ಇದು ಸೇವೆನ ಅಲ್ರಿ, ಇಷ್ಟ ಆಗಿಲ್ಲಾಗ್ಯೂ ಆ ತಾಯಿ ಯಾವಾಗಿದ್ರು ಕರೆ ಬರಲಿ, ನಾನು ಈಗೂ ಪಾತ್ರ ಮಾಡೋದಕ್ಕೆ ಸಿದ್ಧ. ಒಂದು ಆಸೆ ನಾನು ಮುದುಕಾಗಿ ನನಗೆ ನಡೆಯೋಕ್ಕಾಗಲಿಲ್ಲ ಅಂದ್ರೆ ನಡೆಯೋಕ್ಕಾಗಲಾರ್ದು ಮಾತು ಜೋಡಿಸ್ಕೊಂಡಾರ ನಾನು ಪಾತ್ರ ಮಾಡ್ತೀನಿ ಅನ್ನೋದು ಮನಸ್ಸಿನೊಳಗೈತಿ. ಆ ತಾಯಿ ಅಲ್ಲಿಗೆ ತರ್ತಾ ತರಲಿ ಯೋಜನೆ ಅಂದು ಈ ಒಂದು ಚಾನಲ್ ಮಾಡಿಕೊಂಡು ಈಗಿನ ಲೋಕದಲ್ಲೂ
1: ನಾಟಕಗಳನ್ನೇ ಹಾಕ್ತಾ ಇದ್ರಿ.
0: ಹೌನ್ರಿ, ಈ ನಾಟಕದನ್ನ ಜನಕ್ಕೆ ಯಾಕೆ ಮೆಸೇಜ್ ಕೊಡಬಾರ್ದು ಅಂತ ಒಂದು ಅನ್ಕೊಂಡಿನಿ.
1: ಈಗ ನಿಮ್ಗೇನಾದ್ರೂ ಈ ರೇಡಿಯೋ ಅನುಭವಗಳು ಅದಾವ? ರೇಡಿಯೋ ಕೇಳ್ತಾ ಇದ್ರಿ ಮೊದಲ?
0: ಬಹಳ ಅದ್ಭುತ ರೀ, ಯಾಕಂದ್ರೆ 7:45 ಆದ್ರೆ ಸಾಕು ಹಾಡುಗಳು ಬರ್ತಿದ್ದು ನಮಗೆ ಸಿನಿಮಾ ಹೋಚಿರೋದ್ರಿಂದ ಆ ಹಾಡುಗಳು ಮೊದಲು ಪ್ರಾರಂಭ ಮಾಡಿದ್ದು ನಮಗೆ ಬಹಳ ಅದ್ಭುತವಾಗಿ ರೇಡಿಯೋದಾಗ ಬರೋದು. ಅದರಲ್ಲಿ ಒಂದು ಸಂಗೀತ ಬರ್ತಿತ್ತು, ಅದು ಈಗಲೂ ಕೂಡ ಅದು ಎಲ್ಲೈತಿ ತಿಳಿಯವಲ್ದು. ನಾನು ಒಬ್ಬರು ಮೊನ್ನೆ ನನ್ನ ಸ್ನೇಹಿತನ ಹೇಳಿ ಅದನ್ನು ಮಾಡಿಸಿಟ್ಟೀನಿ ವಿಡಿಯೋಕ್ಕೆ, ಅದನ್ನು ಬಳಸೋಣ ಅಂತ. ಅದು ವಿಚಿತ್ರ ಬಂದ್ಬಿಡ್ತಿತ್ತು. ಅದ ಬಂದಾಗ ನಮ್ಗೆ ಯಾವುದು ಮನರಂಜನೆ ಇಲ್ಲಲ್ರಿ, ಅದ್ಭುತವಾದದ್ದು. ಈಗಲೂ ರೇಡಿಯೋ ಕೇಳ್ರಿ ನೀವು, ಇದೆಂತ ಅದ್ಭುತ ಆಡಂಬರದ್ದು ಖುಷಿ ಕೊಡದೇ ಇರೋದು ರೇಡಿಯೋ ಖುಷಿ ಕೊಡ್ತೈತಿ. ಅದರಲ್ಲಿ ಅಷ್ಟು ಅದ್ಭುತವಾಗಿ ಕಥೆಗಳಾಗಲಿ. ಒಂದೆರಡು ಸರಿ ರೇಡಿಯೋ ಇದಕ್ಕೂ ಧಾರವಾಡ ಇದಕ್ಕೂ ನಾನು ಪಾತ್ರ ಮಾಡಿದ್ದೀನಿ.
1: ಅದು ಧಾರವಾಡ ಆಕಾಶವಾಣಿ ಒಳಗೆ,
0: ಆಕಾಶವಾಣಿ ಒಳಗೆ ಇವರ ನಮ್ಮ ತೆಲ್ಲಾಪುರ ಬಸವಣ್ಣ ಅವರು ಪ್ರಮೇಳ ಅವರು ಕರ್ಕೊಂಡೋಗಿದ್ರು, ಎಲ್ಲ ನಮ್ಮ ಒಂದೆರಡು ಮಾಡಿಸಿದ್ದಾರೆ, ಮಾಡಿ ಬಂದೀವಿ.
1: ತುಂಬ ಸಂತೋಷ. ಇದುವರೆಗೂ ನಮ್ಮ ಆಕಾಶವಾಣಿ ಕೇಂದ್ರಕ್ಕೆ ಬಂದು ಸಾಕಷ್ಟು ಮಾಹಿತಿಯನ್ನು ಹಂಚಿಕೊಂಡ್ರಿ, ಕಾರ್ಯಕ್ರಮದಲ್ಲಿ ಬಂದು ಭಾಗಿಯಾಗಿದ್ದಕ್ಕೆ ತಮಗೆ ತುಂಬ ಧನ್ಯವಾದಗಳು.
0: ತಮಗೂ ಕೂಡ ಸರ್. ಎಲ್ಲೋ ಇದ್ದ ನಮ್ಮನ್ನು ಇವತ್ತು ರೇಡಿಯೋ ಮುಖಾಂತರನು, ಯಾಕಂದರೆ ನಾಟಕದಲ್ಲಿ ನೋಡಿದರು, ಈ ಕಿರುಚಿತ್ರದಲ್ಲಿ ಯೂಟ್ಯೂಬ್ನಾಗ ನೋಡಕತ್ತಾರ, ರೇಡಿಯೋದಲ್ಲಿಯೂ ಕೂಡ ನನ್ನನ್ನು ಗುರುತಿಸುವ ಒಂದು ಪರಿಪಾಠ ಐತಲ್ಲ, ಇದು ಬಹಳ ಸಂತೋಷ. ಅವಾಗ ಕೇಳಿ ಸಂತೋಷ ಪಡ್ತಿದ್ವಿ, ಇವತ್ತು ನಮ್ಗೆ ಆ ರೇಡಿಯೋದಿಂದ ನನ್ನ ಪ್ರೇಕ್ಷಕರಿಗೆ ನಾನು ತಿಳಿಸ್ಬೋದಲ್ಲ ಅನ್ನುವಂಥ ಖುಷಿನೂ ಐತಿ. ಅಂಥ ಅವಕಾಶ ಕೊಟ್ಟ ನಿಮಗೂ ನಾನು ಹೃದಯದಿಂದ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸಲು ಬಯಸ್ತೀನಿ ರೀ.
1: ನಮಸ್ಕಾರ.
0: ನಮಸ್ಕಾರ.
2: ಇದುವರೆಗೆ ರಂಗಭೂಮಿ ಕಲಾವಿದ ರಾಜ್ ಮೊಹಮ್ಮದ್ ಮುಲ್ಲಾ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಮುತ್ತುರಾಜ್ ಯಲಗಟ್ಟಿ. ಈ ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು.
3: ಕೆಮ್ಮು, ದಮ್ಮು, ಅಲರ್ಜಿ, ಅಸ್ತಮಾ, ಉಸಿರಾಟದ ತೊಂದರೆ, ಕಫದ ತೊಂದರೆ, ನಿಮೋನಿಯಾ, ಎದೆಯಲ್ಲಿ ಬಿಗಿತ, ಕ್ಷಯರೋಗ, ಈ ಲಕ್ಷಣಗಳು ಯಾರಿಗಾದರೂ ಕಂಡು ಬಂದಲ್ಲಿ ತಕ್ಷಣ ಸಂಪರ್ಕಿಸಿ
4: ಡಾಕ್ಟರ್ ನೇಮಗೌಡ ಶ್ವಾಸಕೋಶ ಮತ್ತು ಎದೆ ರೋಗಗಳ ಆಸ್ಪತ್ರೆ, ಸೈನಿಕ ಶಾಲೆ ಎದುರು, ಅಥಣಿ ರಸ್ತೆ, ವಿಜಯಪುರ.
3: ಡಾಕ್ಟರ್ ಸಂತೋಷ್ ಆರ್ ನೇಮಗೌಡ ಅವರನ್ನು ಸಂಪರ್ಕಿಸಲು ದೂರವಾಣಿ ಸಂಖ್ಯೆ 355926, ಎಸ್ಟಿಡಿ ಕೋಡ್ ಸಂಖ್ಯೆ 08352.
5: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
6: ಸಾಯಿ ಬಾಲ್.
7: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
8: ಆತ್ಮರೆ, ಈ ಬೆಳಗ್ಗೆ 9:20 ಆಕಾಶವಾಣಿ ವಿಜಯಪುರ ಕೇಂದ್ರದ 29th ಸಂಸ್ಥಾಪನಾ ದಿನಾಚರಣೆ ಸಂದರ್ಭದಲ್ಲಿ ವಿಶೇಷ ನೇರ ಫೋನಿನ ಕಾರ್ಯಕ್ರಮ ಕೇಳಿದರೆ ಈ ನೇರ ಫೋನಿನ ಕಾರ್ಯಕ್ರಮಕ್ಕೆ ಕರೆ ಮಾಡಿ ಶುಭಾಶಯ ಕೋರಬಹುದು. ನಮ್ಮ ದೂರವಾಣಿ ಸಂಖ್ಯೆ ಇದಾಗಿದೆ 270340 ಹಾಗೂ 270350, ಎಸ್ಟೇಟ್ ಕೋಡ್ ಸಂಖ್ಯೆ 08352.

0: ಕೆಮ್ಮು, ದಮ್ಮು, ಅಲರ್ಜಿ, ಅಸ್ತಮಾ, ಉಸಿರಾಟದ ತೊಂದರೆ, ಕಫದ ತೊಂದರೆ, ನಿಮೋನಿಯಾ, ಎದೆಯಲ್ಲಿ ಬಿಗಿತ, ಕ್ಷಯರೋಗ, ಈ ಲಕ್ಷಣಗಳು ಯಾರಿಗಾದರೂ ಕಂಡು ಬಂದಲ್ಲಿ ತಕ್ಷಣ ಸಂಪರ್ಕಿಸಿ
1: ಡಾಕ್ಟರ್ ನೇಮಗೌಡ ಶ್ವಾಸಕೋಶ ಮತ್ತು ಎದೆ ರೋಗಗಳ ಆಸ್ಪತ್ರೆ, ಸೈನಿಕ ಶಾಲೆ ಎದುರು, ಅಥಣಿ ರಸ್ತೆ, ವಿಜಯಪುರ.
0: ಡಾಕ್ಟರ್ ಸಂತೋಷ್ ಆರ್ ನೇಮಗೌಡ ಅವರನ್ನು ಸಂಪರ್ಕಿಸಲು ದೂರವಾಣಿ ಸಂಖ್ಯೆ 355926, ಎಸ್ಟಿಡಿ ಕೋಡ್ ಸಂಖ್ಯೆ 08352.
2: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
3: ಸಾಯಿ ಬಾಲ್.
4: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
5: ಆತ್ಮರೆ, ಈ ಮಧ್ಯಾಹ್ನ 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಭರತನಾಟ್ಯ ಕಲಾವಿದೆ ರೂಪಾ ಆರ್ ಪತ್ತಾರ್ ಅವರೊಂದಿಗೆ ಸಂದರ್ಶನ. ಇವರೊಂದಿಗೆ ಭಾಗವಹಿಸುತ್ತಾರೆ ನೀರಜಾ ಕಾರಟಗೇರವರು. ಹಾಗೂ 12:30 ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ಆಯುರ್ವೇದ ದಿವಸದ ಸಂದರ್ಭದಲ್ಲಿ ಆಯುರ್ವೇದದ ಮಹತ್ವ ಕುರಿತು ಹಾಸನದ ರಾಜೀವ್ ಆಯುರ್ವೇದ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ತಜ್ಞ ವೈದ್ಯರಾದ

ಹಾಗೂ 6:51 ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಕೋಳಿ ಸಾಕಾಣಿಕೆ ಅನುಭವ ಕುರಿತು ವಿಜಯಪುರ ಜಿಲ್ಲೆ ವಿಜಯಪುರ ತಾಲೂಕಿನ ಖತಿಜಾಪುರ ಗ್ರಾಮದ ರೈತರಾದ ಪ್ರವೀಣ್ ಮಲ್ಲಪ್ಪ ಬಿರಾದರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸಿದ್ರ ಎನ್ ಸಾಳುಕೆ.

0: ಈಗ ಪ್ರಾರಂಭ
1: ಆಕಾಶವಾಣಿ. ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್.
2: ಪ್ರಿಯ ಕೇಳುಗರೆ ನಮಸ್ಕಾರ. ಮಗುವೊಂದು ಆಟದಲ್ಲಿ ಗೆಲ್ಲಲು ಹೋರಾಡಬೇಕೇ ವಿನಃ ಕ್ಯಾನ್ಸರ್ ವಿರುದ್ಧ ಅಲ್ಲ. ನಾವು ಈ ಸೆಪ್ಟೆಂಬರ್ ಮಾಸವನ್ನ ಬಾಲ್ಯದ ಕ್ಯಾನ್ಸರ್ ಜಾಗೃತಿ ಮಾಸವೆಂದು ಆಚರಿಸುತ್ತೇವೆ. ಈ ಮಾಸದಲ್ಲಿ ಮಕ್ಕಳನ್ನ ಕಾಡುವ, ಸಾಮಾನ್ಯವಾಗಿ ನಿರ್ಲಕ್ಷಿಸಲ್ಪಡುವ ಒಂದು ಕಾಯಿಲೆ ಬಗ್ಗೆ ತಿಳಿದುಕೊಳ್ಳೋಣ. ಯುಎಸ್ನ ರಾಷ್ಟ್ರೀಯ ಕ್ಯಾನ್ಸರ್ ಸಂಸ್ಥೆ ಎನ್ಸಿಐ ಪ್ರಕಾರ ಭಾರತದಲ್ಲಿ ಪ್ರತಿ ವರ್ಷ 19 ವರ್ಷದೊಳಗಿನ ಸುಮಾರು 76,800 ಮಕ್ಕಳು ಹಾಗೂ ಹದಿಹರಿಯದವರು ಕ್ಯಾನ್ಸರ್ಗೆ ತುತ್ತಾಗುತ್ತಿದ್ದಾರೆ. ಈ ಮಾಹಿತಿಯು ದೇಶದಲ್ಲಿ ಬಾಲ್ಯದ ಕ್ಯಾನ್ಸರ್ನ ತೀವ್ರತೆಯನ್ನ ಎತ್ತಿ ತೋರಿಸುತ್ತೆ. ಬಾಲ್ಯದ ಕ್ಯಾನ್ಸರ್ ಅನ್ನ ಕೆಲವೊಮ್ಮೆ ಗುರುತಿಸುವುದು ಕಷ್ಟಕರವಾಗಿದೆ, ಯಾಕೆಂದ್ರೆ ಅದರ ಆರಂಭಿಕ ಲಕ್ಷಣಗಳು ಇತರ ಸಾಮಾನ್ಯ ಬಾಲ್ಯದ ಕಾಯಿಲೆಗಳಂತೆಯೇ ಕಾಣಿಸಬಹುದು. ಆದ್ದರಿಂದ ಪೋಷಕರೇ, ಆರೈಕೆದಾರರೇ ಮತ್ತು ಶಿಕ್ಷಕರೇ, ಮಕ್ಕಳ ದೇಹದಲ್ಲಾಗುವ ಬದಲಾವಣೆಗಳನ್ನ ಗಮನಿಸಿ. ಸದಾ ಕಾಡುವ ಜ್ವರ ಅಥವಾ ಅಸಹಜ ಆಯಾಸ, ತೂಕ ಕಡಿಮೆಯಾಗೋದು, ಸದಾ ಕಾಡುವ ಮೂಳೆ ಅಥವಾ ಕೀಲು ನೋವು, ಅಸಹಜ ಗಡ್ಡೆಗಳು ಅಥವಾ ಊತ, ಸಣ್ಣ ಪುಟ್ಟ ಗಾಯಗಳು ಅಥವಾ ರಕ್ತಸ್ರಾವ, ಸದಾ ಕಾಡುವ ತಲೆನೋವು ಅಥವಾ ವಾಂತಿ, ಕಣ್ಣಿನ ದೃಷ್ಟಿ ಅಥವಾ ಕಣ್ಣಿನಲ್ಲಾಗುವ ಬದಲಾವಣೆಗಳು, ಈ ರೀತಿಯ ಲಕ್ಷಣಗಳು ಕಾಣಿಸಿಕೊಂಡ್ರೆ ನಿರ್ಲಕ್ಷಿಸಬೇಡಿ. ಅದು ಕ್ಯಾನ್ಸರ್ ಎಂದರ್ಥವಲ್ಲ, ಆದ್ರೆ ಗಮನಿಸಲೇಬೇಕಾದ ಸಮಸ್ಯೆ ಇರಬಹುದು. ಯಾಕೆ ಇಷ್ಟೊಂದು ಒತ್ತು ಕೊಡ್ತಾ ಇರೋದು ಅಂತಂದ್ರೆ, ಬಾಲ್ಯದ ಕ್ಯಾನ್ಸರ್ ಅನ್ನ ಮೊದಲೇ ಪತ್ತೆ ಹಚ್ಚಿ ಸೂಕ್ತ ಚಿಕಿತ್ಸೆ ನೀಡಿದ್ರೆ ಅದನ್ನ ಯಶಸ್ವಿಯಾಗಿ ಗುಣಪಡಿಸಬಹುದು. ಆದ್ರಿಂದ ಈ ಸೆಪ್ಟೆಂಬರ್ನಲ್ಲಿ ಕ್ಯಾನ್ಸರ್ ಬಗ್ಗೆ ಜಾಗೃತಿ ನೀಡಿ ಭಯವನ್ನ ಹೋಗಲಾಡಿಸೋಣ. ತಡಮಾಡದೆ ಚಿಕಿತ್ಸೆ ಪ್ರಾರಂಭಿಸುವ ಮೂಲಕ ಚಿಂತೆ ಮಾಡದೆ ಭರವಸೆ ಹೊಂದೋಣ. ಯಾಕಂದ್ರೆ ಪ್ರತಿಯೊಂದು ಮಗುವು ಕನಸು ಕಾಣುತ್ತಾ, ಆಟವಾಡುತ್ತಾ, ಕಲಿಯುವ ಮತ್ತು ಬೆಳೆಯುವ ಅವಕಾಶ ಹೊಂದುವ ಅರ್ಹತೆ ಪಡೆದಿದೆ. ಈ ಮಹತ್ವದ ಜಾಗೃತಿ ಉಪಕ್ರಮಕ್ಕೆ ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಜೊತೆ ಕೈಜೋಡಿಸಿದ್ದಾರೆ ಒರಾಕಲ್ ಸಂಸ್ಥೆ. ಯಾವುದೇ ರೋಗ ಲಕ್ಷಣಗಳನ್ನ ನಿರ್ಲಕ್ಷಿಸಬೇಡಿ, ಆರೈಕೆಯನ್ನ ವಿಳಂಬ ಮಾಡಬೇಡಿ. ಪ್ರತಿಯೊಂದು ಮಗುವು ಭವಿಷ್ಯದಲ್ಲಿ ಆರೋಗ್ಯಕರವಾಗಿ ಬದುಕಲು ಅವಕಾಶ ನೀಡಿ. ನಮಸ್ಕಾರ.
1: ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ಇದುವರೆಗೂ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್.

0: ಪ್ರಸಾರ ಸುನೀತ್ ಸಿಂಗ್ ಪದಂ ಅವರಿಂದ ಸಿತಾರ್ ವಾದನ ಪ್ರಸಾರವಾಗುವುದು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ.
1: ಆತ್ಮರೆ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಸಮಯ 9:10.

ಇಂದು ಸಂಜೆ 6:51 ಪ್ರಸಾರವಾಗುವ ಕೃಷಿ ರಂಗದಲ್ಲಿ ಸಾವಯವ ಇಂಗಾಲದ ಮಹತ್ವ ಕುರಿತು ಡಾಕ್ಟರ್ ಸಂಧ್ಯಾ ಕೆ ಅವರೊಡನೆ ಸಂದರ್ಶನ ಪ್ರಸಾರವಾಗುವುದು. ಸಂದರ್ಶಕರು ತಿಮ್ಮಪ್ಪ ಎಚ್ ಗೌಡ. ಸಂಜೆ 7:20 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ತುರುವೇಕೆರೆ ತಾಲೂಕು ದಬ್ಬೆಘಟ್ಟದ ರಂಗಪ್ಪ ಮತ್ತು ಸಂಗಡಿಗರಿಂದ ಸುಗ್ಗಿ ಕುಣಿತದ ಹಾಡು ಕೇಳಬಹುದು. ಇಂದು ರಾತ್ರಿ 10:00 ರವಿ ವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾ ಧ್ವನಿ ಮುದ್ರಣದ

0: ಆಕಾಶವಾಣಿ ವಿಜಯಪುರ. ಇದೀಗ ಕೇಳಿ ಕಾರ್ಯಕ್ರಮ ಛಜ್ಜಿ ರೊಟ್ಟಿ ಚವಳಿಕಾಯಿ.
1: ಈ ಓಣೆಗೆ ಎಲ್ಲರಿಗೆ ಹೇಳ್ಬರಮ್ಮಂತ
2: ನಡಿ ಆ ಮನ್ ಸರ್ 1,000 ರೂಪಾಯಿ ಕೊಟ್ಟಿದ್ರೆ ಮೊದಲು ಅವ್ರಿಗೆ ಹೇಳು.
1: ಹ್ಞೂ ಭಾಳ ಅವ್ರು ನಾವು ಏನೇನೋ ಮಾಡ್ತೀವಿ ಅಂತ ತಿಳ್ಕೊಂಡ್ರೆ ಅವ್ರಿಗೆ ಕರೆ ಮಾಡಿ ಅವ್ರಿಗೆ ಬಿಡಂ ಬೇಡ ಅವ್ರಿಗೆ
2: ಅವ್ರು ಹೇಳು ಹೋಗಿ ನಾವ್ ಇವತ್ತು ಇಂಥ ಆಟ ಮಾಡೇವ್ರಿ ಅಂತ ಹೇಳು ಮತ್ತೆ ಆಟ ಆಡ್ತೀವಿ.
1: ಇಬ್ಬರಿಗೆ ಕರೆ ಮಂತ ನಡಿ
2: ಅಂಟಿರಿ ಅಂಟಿರಿ
1: ಸರ ಸರ
3: ಯಾರು
2: ನಾವ ಸರ ಮಾನ್ಯ ಗಣಪತಿ ಪಟ್ಟಿ ಕೇಳಕ್ ಬಂದಿಲ್ರಿ
4: ಮತ್ತೇನ್ ಬೇಕು ನೋಡ್ರಿ ಬಂದಾರವ್ರು.
1: ಅಂಟಿ ಸರಿ ಏನು ಪಟ್ಟಿ ಗಿಟ್ಟಿ ಬೇಡಕ್ ಬಂದಿಲ್ರಿ ನಾವು ನಾವು ಇವತ್ತು ಗಣಪತಿ ವಿಸರ್ಜನೆ ಆದ್ರೆ ನಮ್ದು ಈಗ ಆಟ ಇಟ್ಟಿವ್ರಿ ಎಲ್ಲ ಓಣನವ್ರಿಗೆಲ್ಲ
2: ರಂಗೋಲಿ ಸ್ಪರ್ಧೆ ಇಟ್ಟಿವ್ರಿ ಹುಡುಗರಿಗೆ ಡ್ಯಾನ್ಸ್ ಇಟ್ಟಿವ್ರಿ ಮತ್ತೆ ನಿಮ್ಮಂತ ಅಂಟಿಗಳಿಗೆಲ್ರಿ ಓಣ್ಯಾಗ ಇರ್ತಾರಲ್ಲ ಮ್ಯೂಸಿಕಲ್ ಚೇರ್ ಆಟ್ರಿ ಕುರ್ಚಿ ಆಟ್ರಿ ಅದನ್ನ ಇಟ್ಟಿವ್ರಿ.
4: ಇಂಥವೆಲ್ಲ ನಮಗೆ ಇಟ್ಟರೆ
2: ಹೌದ್ರಿ
4: ಮಕ್ಕಳಿಗೆ
2: ಹೌದ್ರಿ
4: ಮತ್ತೇನು ಆಟದೊಳಗೆ ಗೆದ್ದೇನ ಏನು ಕೊಡ್ತೀರೇನು?
1: ಹ್ಞೂ ರೀ
2: ಪ್ರೈಸ್ ಐತೆ
1: ಡೆಬ್ಬಿ ತಂದಿವ್ರಿ ಎಲ್ಲ
4: ಸ್ಟೂಡೆಂಟ್ ಡೆಬ್ಬಿ ತಂದ್ರಿ
1: ಡೆಬ್ಬಿ ತಂದಿವ್ರಿ
4: ಆಯ್ತಳಪ್ಪ ಬೇಸ್ ಮಾಡಿದ್ರು ಇಂಥವೆಲ್ಲ ಆಟ ಮಾಡಬೇಕು
1: ಬರ್ರಿ ಅಂಟಿ ತಪ್ಪಿಸ್ಬೇಡ್ರಿ ಸರ್ ನೀವು ಬರ್ರಿ ನಿಮಗೂ ಆಟ ಇಟ್ಟಿವ್ರಿ
3: ಬರ್ತೇವಪ್ಪ ಏನಾರು ಏನು ಸುಧಾರಣೆ ಮಾಡಿದ್ರೆ ಏನು ಮಾಡಿದ್ರಿ
1: ನೀವು ಹೇಳಿದ ಮ್ಯಾಗ್ರಿ ಅಣ್ಣಗಳಿಗೆ ಬಿಡಿಸಿ ನಾವೇ ಎಲ್ಲ ದೋಸ್ತರು ಸೇರಿ ಕುಡಿಸ್ಲಾತ್ತೀವ್ರಿ ಎಲ್ಲ ನೀವೇನು ಹೇಳಿದ್ರಲ್ರಿ ಹಂಗೆ ಮಾಡತ್ತೀವ್ರಿ ನಾವೇನು 5 ದಿನ ದಿನ ಒಂದೊಂದು ಆಟ ರೀ ದಿನ ಪ್ರಸಾದ ರೀ ಯಾರು ಹಾಡಾಡ್ತಾರಲ್ಲ ಚಂದ ಹಾಡಾಡ್ಕೊಂಡು ಹಾಡಾಡ್ಸೀವ್ರಿ
2: ಭಾಷಣ ಮಾಡಿದ್ರೆ ಭಾಷಣದು
1: ಹ್ಞೂ ರಂಗೋಲಿ ಹಾಕೋರಿ ರಂಗೋಲಿ ಹಾಕ್ಸೀವ್ರಿ ಎಲ್ಲ ನೀವು ಹೇಳಿದ್ರಲ್ರಿ ಹಂಗೆ ಮಾಡಿವ್ರಿ ನಾವು
3: ಶಪಾಶಪ ಅಂತೂ ಬಾ ಖುಷಿ ಆಯ್ತು
2: ಅದು ನಿಮ್ಮಿಂದ
3: ಸಾರ್ಥಕ ಆಯ್ತು
1: ನೋಡ್ರಿ ಇನ್ನ ಮುಂದಿನ ವರ್ಷ ನಮ್ಮ ಓಣ್ ಹೆಂಗೆ ಮಾಡ್ತೀವಿ ನೋಡ್ರಿ ಈ ಸಲ ಎಲ್ಲ ಐಟಮ್ಗಳು ಸವಾಲ್ ಮಾಡ್ಬೇಕಂತ ಮಾಡಿವ್ರಿ ನಾವು ಅದಕ್ಕೆ ಬರ್ರಿ ನೀವು ರೀ
4: ಆಯ್ತು ಗಣಪತಿ ಸವಾಲ್ದಾಗ ಏನೇನು ತಂದಿರಪ್ಪ ಸಾಮಾನು
2: ಇಲ್ರಿ ಗಣಪತಿ ಹಾಕಿದವ ಸವಾಲ್ ಅಲ್ರಿ ಅಂಟಿ
4: ಹೌದಾ
1: ಕಾಯಿ ಅದಾವ್ರಿ ಹಾರ ಅದಾವ್ರಿ ಹಣ್ಣು ಅದಾವ್ರಿ
2: ಲಿಂಗದ ಕಾಯಿ
1: ಅದಾರಿ
3: ಇಲ್ರಿ
1: ಕರೆಕರೆ ಬೆಳಿದೇ
2: ತಂದೇವ್ರಿ
4: ಅಲ್ಲೋ ಅದು ಮುತ್ತಿನ ಕುಂಚಿಗೆ ತಂದಿರಲ್ಲ ನಿಮ್ ಗಣಪತಿ
1: ಅಲ್ಲೇನ
2: ಪೂಜೆಗೆ ಬಂದಾಗ ಎಲ್ಲ ನೋಡ ಅಂಟಿ ಹಂಗ ನೋಡ್ಯಾರ ನೋಡು
4: ಅದಕ್ಕೆ
1: ತಗೋರಿ ಅಂಟಿ ಅದ ನೀವು ಸವಾಲ್ನೇ ತಗೋರಿ
4: ಅದಕ್ಕೆ ನನಗೆ ಅನಿಸ್ತು ರೊಕ್ಕ ಕೊಟ್ಟಿದ್ದು ಚಲೋ ಆಯ್ತು ಚಂದ ಶಿಂಗಾರ ಮಾಡಿದ್ರಲ್ಲಪ್ಪ ಗಣಪತಿಗೆ ಎಷ್ಟು 10 ಮಣಿಗೆ ಎಷ್ಟೊತ್ತಿಗೆ ಮಾಡ್ತೀರಿ ನೀಲಾವ
1: 11:30-12 ಮಾಡ್ತೀವಿ.
4: ಅಲ್ಲೋ ತಮ್ಮ ಸವಾಲ್ ಮಾಡಿ ಊಟ ಮಾಡಿ ಗಣಪತಿ ಕಳಿಸ್ಬೇಕಾದ್ರ ನೀವು ಬೆಳಗು ಮುಂಜಾನೆ ಆತೈತಿ
1: ಏನು ಒಂದ್ ರಾತ್ರಿ ರೀ
4: ಅಲ್ಲ ಹಂಗ್ ಮಾಡಬಾರ್ದು ಅದನ್ನು ತಪ್ಪ
2: ವರ್ಷಕ್ಕೊಂದ್ ದಿವ್ಸ ಬರತ್ತರಿ ಏನಾಗುದಿಲ್ರಿ

0: ರಾತ್ರಿ ಹೊತ್ನಾಗ ಕೌನಾಳದಾಗ ಎಲ್ಲರೇ ಕಾಲ್ ಜಾರಿ ನೀರಾಗ ಬಿದ್ರಿ ಏನ್ ಮಾಡ್ತೀರಿ?
1: ಲೈಟ್ ಎಲ್ಲ ಮಾಡಿವ್ರಿ ಆಂಟಿ.
2: ಈಗ ಅಂದಂಗ ನೀವು ಏನ್ ಸವಾಲ್ ಮಾಡಿದ್ರಲ್ಲ, ಈಗ ಮಾಡ್ತಿರ್ಲ, ಎಟ್ಟಕ್ ಹೋಗ್ತಾವ?
3: ಅದು ನೋಡ್ಬೇಕ್ರಿ, ಬೇಡೋರ್ ಮ್ಯಾಗ್ರಿ ಅದು. ನಾವ್ ಅಂಕ್ರ ಸವಾಲ್ ಇಡ್ತೇವ್ರಿ, ಒಂದ್ ನಿಂಗದ ಕಾಯ್ ಸವಾಲ್ ಇಟ್ಟು ಎಟ್ಟಕ್ ಬಿಡ್ತಾರ ಬಿಡ್ತಾರ್ರಿ ಅವ್ರು.
1: ನಾವೇನ್ ತಂದ್ ರೇಟಿಗೆ ಹೇಳ್ತೀವ್ರಿ, ಅವ್ರು ಏನ್ ಕೇಳಿದ ಇದು ಮಾಡ್ತಾರಲ್ಲ ಅವ್ರವ್ರು ಬರ್ತೀರಿ.
2: ಮತ್ತೀಗ ವಿಸರ್ಜನಾ ಶೋಭಾಯಾತ್ರೆಯನ್ನ ನೀವು ಯಾವಾಗ ಶುರು ಮಾಡ್ತೀರಿ, ಎಷ್ಟಕ್ಕೆ ಮುಗಿಸ್ತೀರಿ, ಎಷ್ಟಕ್ಕೆ ವಿಸರ್ಜನೆ ಮಾಡ್ತೀರಿ?
1: ಅದು ಜಲ್ದಿನೇ ಮಾಡ್ತೀವ್ರಿ. ಸಾಯಂಕಾಲ ಪೂಜೆ ಆಗಣ, ಪೂಜಾಗಣ ಮೇಡಮ್, ಪೂಜಾಗಣ ಮಾಡ್ತೀವ್ರಿ. ಪೂಜಾಗಣ ಮಾಡಿ ಅವೆಲ್ಲ ಪ್ರಸಾದ ಎಲ್ಲ ಕೊಟ್ಟು ಅಲ್ಲಿ ತಾನ ಹೋಗೋಟ್ಗೆ ಒಂದು 3-4 ತಾಸು ಆತದ್ರಿ.
2: ನೋಡಪ್ಪ, ಅಲ್ಲೆಲ್ಲ ಭಾಳ ಜಾಕ್ ಇರಬೇಕು, ನೀರಾಗ ಈಸ್ ಬಂದವ್ರೆ ಅಟ್ಟಿ ಇಳಿಬೇಕು, ಮತ್ತು ನೀವು ನೀರಾಗ ಈಸ್ ಬರಲಾರ್ದವ್ರಿಗೆ ಅದೆಲ್ಲ ದೂರ ನಿಂದಿಸ್ಬೇಕು. ಅಲ್ಲಿ ವಿಸರ್ಜನೆ ಮಾಡ್ಲಿಕ್ಕೆ ಹೋಗಾಗ ಭಾಳಷ್ಟು ಅನಾಹುತ ಆಗ್ಯಾವ. ಅದಕ್ಕೆ ಎಲ್ಲ ಜಾಗೃತಿಯಿಂದ ನೋಡ್ಕೋಬೇಕು ನೋಡ್ರಪ್ಪ.
3: ನಾವು ಹೇಳೇವ್ರಿ, ಈ ಸೈಡಾಗ ಬಂದ್ರೆ ಅಷ್ಟೇ ಮುಂದೆ ಹೋಗುವಂತ ಅಂದೇವ್ರಿ, ಮಾತಾಡೇ.
1: ಈ ಸಲ ಮನ್ ಹೇಳಕ್ರ ಬಾಜು ಉಣ್ಣನವ್ರು, ಈ ಗಣಪತಿಗೆ ಎಲ್ಲ ಜಿಲ್ಲಾಡಳಿತದವ್ರು ಏನು ವ್ಯವಸ್ಥೆ ಮಾಡ್ಯಾರಂತ್ರಿ, ಎಲ್ಲ ನಾವು ಒಯ್ದು ಕೊಟ್ಬಿಡ್ದಂತ, ಎಲ್ಲ ಸವಾಲೆಲ್ಲ ಮಾಡಿ ಅವ್ರಿಗೆ ಕೊಟ್ಬಿಡ್ದ್ರೆ ಅವ್ರು ವಿಸರ್ಜನೆ ಮಾಡ್ಬಿಡ್ತಾರಂತ.
0: ಅಷ್ಟೇ ಅಲ್ಲ, ಕುಡಿದು ಪಡೆದು ಬಾ ಮಾಡ್ತಾರ ಅಂತ ಕೇಳಿ.
1: ನಮ್ಮಲ್ಲಿ ಯಾರು
3: ಯಾರೇ, ನಾವು ಯಾರು ಅಂತಾರಲ್ಲರಿ.
0: ಮತ್ತೆ ಪಟಾಕ್ಷಿ ಪಿಟಾಕ್ಷಿ ಆರಿಸ್ಬೇಡ್ರಪ್ಪ ಅಪ್ಪ, ದೂರ
1: ಆದ್ರೂ ಪಟಾಕಿ ಸ್ವಲ್ಪ ಹೊಡಿತೀವ್ರಿ,
3: ಆದ್ರೆ ಪರಿಸರಕ್ಕೆ ಹಾನಿ ಮಾಡ್ಲಾರ್ದಂಗ
1: ಅವೇ ಹೊಡಿತೀವಿ.
2: ನಟ್ಟೆ ಉಳಿಸ್ರಿ, ಮತ್ತ ಇದ್ರಾಗ ಮುಖ್ಯವಾಗಿ ಸ್ವದೇಶದ ಪಟಾಕ್ಷಿಗಳನ್ನ ಮಾತ್ರ ತಗೊಂಬರ್ರಿ. ನೀವು ಯಾವ್ದೋ ಒಂದು ದೇಶದ್ದು ತರಿಸಿದ್ದು ಅವು ಸ್ವಯ್ ಅದಾವ ಅಂತೇಳಿ ತರ್ಲಕ್ ಹೋಗ್ಬೇಡ್ರಿ, ಒಟ್ಟು ಪಟಾಕಿ ಇರ್ತಾವ.
1: ಕೈಯಾಗಿಡಲ್ರಿ, ನಾವ್ ಬೈತೀವ್ರಿ ನಮ್ ದೋಸ್ತರಿಗೆಲ್ಲ ಹಂಗ ಮಾಡ್ಬೇಡ್ರಿ.
3: ಒಬ್ಬೊಬ್ರು ಹಾರಿಸ್ತಿರ್ತಾರ್ರಿ, ಕೈಯಾಗಿಡದ ಹಾರಿಸ್ಬೇಡ ಅಂತ ನಾವ್ ಅವ್ರು ಹೇಳ್ತಿರ್ತೇವ್ರಿ.
0: ಏನ್ ನಿಮ್ ಮಾತ್ ಕೇಳೋಣ, ಬಾ ಸುಧಾರಣೆ ಆಗಿರ ಅನ್ಸಕತ್ತೈತಿ ನೋಡ್ ನನಗ.
1: ಮಾನ್ಯ ಸರ್ ಹೇಳಿದ್ರಲ್ರಿ, ಅದಕ್ಕೆಲ್ಲ ಕೇಳಿವ್ರಿ, ಕರೆ ಅನ್ನಿಸ್ತ್ರಿ, ಕರೆ ಅನ್ನಿಸ್ತ್ರಿ ನಮ್ಗೂ ಅದೆಲ್ಲ.
0: ಸರಿ ಆಯ್ತಪ್ಪ, ಹಂಗಂದ್ರ ನಿಲ 7 ಚಾಲು ಮಾಡ್ರಿ, ನಮಗೂ ಒಂದ್ರಿ ಧಾರವಾಹಿ ಪರ್ವ ಇರ್ತಾವ ನೋಡಾಕ, ಲಘು ನಿಲ ಮುಗಿಸ್ಕೊಂಡ್ ಬರ್ತೇವೆ.
2: ಮತ್ತೆ ಈಗ ನಿಲ ಮಾಡಿದ್ದು ಈಗ ಕೊಡ್ಬೇಕು ಏನ್ ರೊಕ್ಕ ನಿಮ್ಗ?
1: ನಿಮ್ ಅನುಕೂಲ ನೋಡ್ರಿ, ಈಗಿದ್ರ ಈಗ ಕೊಡ್ರಿ, ನಾವು ಅಲ್ಲಿ ಒಂದ್ ಕಡೆ ಎಲ್ಲರ ಇಡ್ತೀವಿ ಬ್ಯಾಂಕ್ನಾಗ. ಅದು ಇಲ್ಲಪ್ಪ ಅಂದ್ರೆ ಮುಂದಿನ ಗಣಪತಿ ಬಂದಾಗ ನಾವು ಏನ ಐಟಮ್ ಪಟ್ಟಿ ಬಿಡಕ್ ಬರ್ತೀವಲ್ರಿ, ಅವಾಗ 2 ಶೇರ್ಸ್ ಕೊಟ್ಬಿಡ್ರಿ.
0: ಏ ದಮ್ಮಿಡ್ರಿ ದಮ್ಮಿಡ್ರಿ, ಮತ್ತೆ ಅದು ಬಣ್ಣಗಿಣ್ಣ ಏನೋ ಹೋಗ್ತಾ ಇರತ್ಲ ಗುಲಾಲ, ಅದು ಕಣ್ಣಾಗ ಪಣ್ಣ ಹೋಗಿ.
1: ನಾವು ಅವೆಲ್ಲ ಮಾಡಲ್ರಿ,
0: ಇಲ್ಲಿ
1: ಹೊಟ್ಟೆ ಮಾಡಲ್ರಿ ನಾವು.
0: ನಮ್ಮ 2 ಪಾರ್ಗಳು ಹೋಗ್ಯಾವು,
3: ಮೊದಲು ಮಾಡ್ತಿದ್ದಾರಂಟಿ ಎಲ್ಲ ಬಿಟ್ಬಿಟ್ಟಿರ ನಾವು.
1: ಬರ್ರಿ ಸಂಜೆಗೆ ಬರ್ರಿ, ಹೊಟ್ಟೆ ತಪ್ಪಿಸ್ಬೇಡ್ರಿ
3: ಸರ, ತಪ್ಪಿಸ್ಬೇಡ್ರಿ.
1: ನಡಿ ಮುಂದಿನ ಮನೆ ಹೋಗ. ಗಣಪತಿ ಬಪ್ಪ
3: ಮೋರಯ್ಯ,
1: ಮಂಗಲ ಮೂರ್ತಿ
3: ಮೋರಯ್ಯ,
0: ಮುಂದಿನ ವರ್ಷ
3: ಬೇಗ ಬಾ
0: ಗಣಪತಿ ಮಪ್ಪ
1: ಮೋರಯ್ಯ.
4: ಇದುವರೆಗೆ ವಿಶೇಷ ಕಾರ್ಯಕ್ರಮ ಚಜ್ಜಿ ರೊಟ್ಟಿ ಚವಳಿಕಾಯಿ ಕೇಳಿದಿರಿ.
5: ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಮುತ್ತುರಾಜ್ ಯಲಗಟ್ಟಿ, ರೇವಣಸಿದ್ದ ಚಾಂದಕವಟೆ, ಮಹಾಂತೇಶ್ ಕೋತಿನ್ ಹಾಗೂ ಭಾರತಿ ಸುನಗಾರ್.
4: ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು.

ನಮಸ್ಕಾರ ಶ್ರೋತೃಗಳೇ, ಕೇಳಿ ಇವತ್ತಿನ ನೀತಿ ಕಥೆ. ರಾಮು ಮತ್ತು ರಾಜು ಇಬ್ರು ಅಣ್ಣ ತಮ್ಮಂದ್ರು. ಊರೂರು ಅಲೆದು ಬಟ್ಟೆ ವ್ಯಾಪಾರ ಮಾಡಿಕೊಂಡಿದ್ರು. ಒಮ್ಮೆ ಇಬ್ರೆ ಅಷ್ಟು ಪರಿಚಿತವಲ್ಲದ ಊರೊಂದಕ್ಕೆ ಹೋದ್ರು. ವ್ಯಾಪಾರವೇನೋ ಚೆನ್ನಾಗಿ ಆಯ್ತು, ಆದ್ರೆ ಮರಳಿ ಬರುವಾಗ ದಾರಿ ಯಾವುದು ಅಂತ ಗೊತ್ತಾಗ್ಲಿಲ್ಲ. ಆ ಊರಿನ ಜನ ಎರಡು ದಾರಿಗಳನ್ನ ತೋರಿಸಿ ಹೇಳಿದ್ರು. ನೋಡಿ, ಈ ಬಲಗಡೆಯ ದಾರಿಯಲ್ಲಿ ಕಳ್ಳಕಾಕರ ಕಾಟ ಹೆಚ್ಚು. ಎಡಗಡೆಯ ದಾರಿ ಹಿಡಿದು ಹೋದ್ರೆ ದಟ್ಟ ಅರಣ್ಯವೊಂದನ್ನ ದಾಟಬೇಕಾಗ್ತದೆ. ಅಲ್ಲಿ ವನ್ಯ ಮೃಗಗಳ ಹಾವಳಿ ಹೆಚ್ಚು. ಯಾವ ದಾರಿ ಹಿಡಿಯುವುದು ನೀವೇ ನಿರ್ಧಾರ ಮಾಡಿ ಅಂತ ಹೇಳಿದ್ರು. ಯಾವ ದಾರಿಯಲ್ಲಿ ಹೋದ್ರೂ ಕೂಡ ಪ್ರಾಣ ಉಳಿದ್ರೆ ಮಾತ್ರ ನಿಮ್ಮ ಊರನ್ನ ತಲುಪ್ತೀರಿ ಅನ್ನೋ ಎಚ್ಚರಿಕೆಯ ಮಾತನ್ನು ಕೂಡ ಹೇಳಿದ್ರು. ಅಣ್ಣ ತಮ್ಮಂದರಿಬ್ರಿಗೂ ಕೂಡ ಇನ್ನಷ್ಟು ಗೊಂದಲವಾಯಿತು. ರಾಮು ಹೇಳ್ದ, ತಮ್ಮ ನಡೆ, ಬಲಗಡೆಯ ದಾರಿಯಲ್ಲೇ ಹೋಗೋಣ. ವ್ಯಾಪಾರ ಮಾಡಿ ಬಂದ ಹಣವೇನೋ ನಮ್ಮ ಬಳಿ ಇದೆ, ಆದ್ರೆ ಪ್ರಾಣ ಉಳಿದ್ರೆ ಮತ್ತೆ ಹಣ ಗಳಿಸಬಹುದು. ಕಳ್ಳರು ಎದುರಾದ್ರೆ ಅವರಿಗೆ ಹಣ ಕೊಟ್ಟು ಬಿಟ್ರಾಯ್ತು, ಅಥವಾ ಏನಾದ್ರೂ ಉಪಾಯ ಮಾಡಿ ತಪ್ಪಿಸ್ಕೊಳ್ಬಹುದು. ಆದ್ರೆ ಹುಲಿ ಕರಡಿಗಳ ಕೈಗೆ ಸಿಕ್ಕರೆ ನಮ್ಮ ಕಥೆ ಮುಗ್ದೇ ಹೋಗುತ್ತೆ. ಅದೃಷ್ಟ ಚೆನ್ನಾಗಿದ್ರೆ ಕಳ್ಳರು ಎದುರಾಗದೇ ಹೋಗಬಹುದು. ಆದ್ರೆ ರಾಜು ಅಣ್ಣನ ವಾದವನ್ನ ಒಪ್ಪಲಿಲ್ಲ. ಬೇಡ ಅಣ್ಣಯ್ಯ, ಯಾವ ವನ್ಯ ಮೃಗವು ಮನುಷ್ಯನಷ್ಟು ಕ್ರೂರಿಯೂ ಬುದ್ಧಿಯುಳ್ಳದ್ದು ಅಲ್ಲ. ನಾವು ಅದಕ್ಕೆ ಅಪಾಯಕಾರಿ ಅಲ್ಲದಿದ್ರೆ ಅವು ನಮಗೆ ಏನನ್ನೂ ಮಾಡುವುದಿಲ್ಲ. ಆದ್ರೆ ಕಳ್ಳರು, ಕುಟಿಲರು, ಕುತಂತ್ರಿಗಳು ಹಾಗಲ್ಲ. ಕಷ್ಟಪಟ್ಟು ವ್ಯಾಪಾರ ಮಾಡಿ ಗಳಿಸಿದ ಹಣ ನಮ್ದು, ಯೋಚನೆ ಮಾಡುವಂತ ಅಣ್ಣನ್ಗೆ ಹೇಳ್ದ. ಆದ್ರೆ ರಾಮು ಕೇಳಲಿಲ್ಲ. ಕೊನೆಗೆ ಅಣ್ಣ ತಮ್ಮಂದಿರಿಬ್ರು ಬೇರೆ ಬೇರೆ ದಾರಿಯನ್ನ ಹಿಡಿದ್ರು. ರಾಮು ಬಲಗಡೆಯ ದಾರಿ ಹಿಡಿದ್ರೆ ರಾಜು ಎಡಗಡೆಯ ದಾರಿ ಹಿಡ್ದ. ರಾಜು ಕಾಡಿನೊಳಗೆ ಬರುವಷ್ಟರಲ್ಲಿ ತುಂಬಾ ಕತ್ತಲಾಗಿತ್ತು. ನರಿಗಳ ಊಳು ಕೇಳಿಸ್ತಾ ಇತ್ತು. ಸ್ವಲ್ಪ ದೂರ ಬರುವಷ್ಟರಲ್ಲಿ ಪೊದೆಯೊಳಗಿನಿಂದ ಎರಡು ಉರಿಯುವ ಕೆಂಡದಂತಹ ಕಣ್ಣುಗಳು ಕಾಣಿಸಿದ್ವು.

ಅಚ್ಚುವಿಗೆ ಭಯವಾದ್ರೂ ತೋರಿಸಿಕೊಳ್ಳದೆ ಕಂಬದಂತೆ ನಿಂತಲ್ಲಿ ನಿಶ್ಚಲವಾಗಿಬಿಟ್ಟ. ಕೆಲವು ನಿಮಿಷಗಳ ಸತ್ವ ಪರೀಕ್ಷೆಯ ನಂತರ ಭಾರಿ ಹುಲಿಯೊಂದು ಪೊದೆಯಿಂದ ಹೊರಬಂದು ರಾಜುನನ್ನ ಒಮ್ಮೆ ಗುರಾಯಿಸಿ ನೋಡಿತು. ನೋಡಿ ಗಂಭೀರವಾಗಿ ಸುಮ್ಮನೆ ತನ್ನ ಪಾಡಿಗೆ ತಾನು ಹೊರಟು ಹೋಯಿತು. ಇನ್ನೊಂದು ಮೈಲು ಸಾಗಿದಾಗ ಸೀಳು ನಾಯಿಗಳ ಕೂಗು ಕೇಳಿಸಿತು. ರಾಜು ಮಾತ್ರ ಸರಸರನೆ ಮರವೇರಿ ಕುಳಿತುಬಿಟ್ಟ. ಸೀಳು ನಾಯಿಗಳ ಗುಂಪೊಂದು ಜಿಂಕೆಯನ್ನ ಬೆನ್ನಟ್ಟಿ ಹೋದುವು. ರಾಜು ಸುರಕ್ಷಿತವಾಗಿ ಊರು ಸೇರಿಕೊಂಡ. ಆದ್ರೆ ಇನ್ನೂ ಬಾರದ ಅಣ್ಣನ ದಾರಿಯನ್ನ ಆತಂಕದಿಂದ ಕಾಯತೊಡಗಿದ. ಬಿಸಿಲೇರಿದ ನಂತರ ರಾಮನನ್ನ ಯಾರೋ ದಾರಿ ಹೋಕರು ಮನೆಗೆ ತಂದು ಹಾಕಿದರು. ಕಳ್ಳರ ಆಕ್ರಮಣದಿಂದ ಆತನ ಮೈ ತುಂಬಾ ಗಾಯಗಳಾಗಿದ್ವು. ಕಳ್ಳರು ಒಂದು ಬಿಡಿಗಾಸನ್ನು ಬಿಡದೆ ದೋಚಿಕೊಂಡು ರಾಮು ಕಾಲು ಹಿಡಿದು ಬೇಡಿದ್ರು ಕೂಡ ಕರುಣೆ ತೋರದೆ ಬಡಿದು ಚಚ್ಚಿ ಹೋಗಿದ್ರು. ಆಗ ತಮ್ಮನಿಗೆ ಅಣ್ಣ ಹೇಳ್ದ, ರಾಜು ನೀನು ಹೇಳಿದ್ದು ನಿಜ ಕಣೋ, ಮನುಷ್ಯರಿಗಿಂತ ಪ್ರಾಣಿಗಳು ಎಷ್ಟೋ ಮಿಗಿಲು. ಮನುಷ್ಯರಿಗಿರುವ ದುರಾಸೆ ಕ್ರೌರ್ಯ ಸ್ವಾರ್ಥ ಯಾವ ವನ್ಯ ಮೃಗಕ್ಕೂ ಇಲ್ಲ, ಊರಿಗಿಂತ ಕಾಡೆ ಮೇಲು. ಈ ಮಾತನ್ನ ಕೇಳಿ ರಾಜು ತಲೆ ತೂಗಿದ. ಶ್ರೋತೃಗಳೇ, ತಿಳಿದುಕೊಂಡ್ರಲ್ಲ ಇಂದಿನ ಕಥೆಯ ನೀತಿಯನ್ನ, ವನ್ಯ ಮೃಗಗಳಿಗಿಂತ ಮಾನವರೇ ಹೆಚ್ಚು ಅಪಾಯಕಾರಿಗಳು ಅಂತ. ಶ್ರೋತೃಗಳೇ, ಇಂತಹದೇ ನೀತಿ ಕಥೆಗಳು ತಮಗೂ ಕೂಡ ಗೊತ್ತಿದ್ರೆ ಆ ನೀತಿ ಕಥೆಗಳನ್ನ ನಮ್ಮ ನಿಲಯಕ್ಕೆ ಕಳಿಸಿಕೊಡಿ. ನೀವು ಕಳಿಸಿಕೊಟ್ಟಂತಹ ನೀತಿ ಕಥೆಗಳನ್ನ ನಮ್ಮ ಎಲ್ಲಾ ಕೇಳುಗರಿಗೂ ಕೂಡ ನಮ್ಮ ಆಕಾಶವಾಣಿಯ ಮುಖಾಂತರ ಕೇಳಿಸ್ತೀವಿ. ಇಲ್ಲಿಗೆ ಇಂದಿನ ನೀತಿ ಕಥೆ ಮುಕ್ತಾಯವಾಯಿತು. ಶ್ರೋತೃಗಳೇ, ಮತ್ತೊಂದು ನೀತಿ ಕಥೆಯೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೀನಿ. ನಮಸ್ಕಾರ.

ಆತ್ಮರೆ, ಇದು ಆಕಾಶವಾಣಿ ವಿಜಯಪುರ. ಈಗ ಸಮಯ 9:25:45. ಬನ್ನಿ ಕಾರ್ಯಕ್ರಮವನ್ನು ಆರಂಭ ಮಾಡೋಣ. ಇಂದಿನ ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದ 29ನೇ ಸಂಸ್ಥಾಪನಾ ದಿನಾಚರಣೆಯ ಸಂದರ್ಭದಲ್ಲಿ ವಿಶೇಷ ನೇರ ಫೋನಿನ ಕಾರ್ಯಕ್ರಮ. ಕೇಳುಗರು ಈ ನೇರ ಫೋನಿನ ಕಾರ್ಯಕ್ರಮಕ್ಕೆ ತಾವು ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆ ಇದಾಗಿದೆ: 270-340 ಹಾಗೂ 270-350. ಎಷ್ಟೇ ಕೋಡ್ ಸಂಖ್ಯೆ 08352. ಬನ್ನಿ ಈ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ನೀವು ಚರ್ಚೆ ಕೂಡ ಮಾಡೋಣ.

0: ಆತ್ಮರೇ, ಆಕಾಶವಾಣಿ ವಿಜಯಪುರ ಕೇಂದ್ರ 29ನೇ ಸಂಸ್ಥಾಪನಾ ದಿನಾಚರಣೆಯ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ. ತಾವು ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆ ಇದಾಗಿದೆ 270340 ಅಥವಾ 270350. ಆತ್ಮರೆ, ಆರಂಭದಲ್ಲಿ ಒಂದು ಕರೆ. ಹಲೋ.
1: ಹಲೋ, ನಮಸ್ಕಾರ
0: ಸರ್. ನಮಸ್ಕಾರ ಹೇಳಿ, ತಾವು ಎಲ್ಲಿಂದ ಕರೆ ಮಾಡ್ತಾ ಇರೋದು?
1: ರೋಹನ್ ಸರ್, ವಿಜಯಪುರ.
0: ತಮ್ಮ ಹೆಸರು ರೀ?
1: ರೋಹನ್ ಸರ್.
0: ರೋಹನ್, ಹೇಗಿದ್ದಾರೆ ರೋಹನ್ ಅವರೇ?
1: ಸರ್, ಆಕಾಶವಾಣಿ.
0: ಓಕೆ, ತಮಗೂ ಕೂಡ ಧನ್ಯವಾದಗಳು. ಹೇಳ್ರಿ, ಇದ್ರ ಬಗ್ಗೆ ತಮಗೆ ಏನೇ ಅನಿಸಿದೆ? ನಮ್ಮ ಆಕಾಶವಾಣಿ ಬಗ್ಗೆ ಇದ್ರ ಬಗ್ಗೆ ಸ್ವಲ್ಪ ಮಾತಾಡಿ ಅಲ್ಲ
1: ಸರ್.
0: ರೋಹನ್ ಅವರೇ ಸರಿಯಾಗಿ ಕೇಳಿಸ್ತಾ ಇಲ್ಲ, ಸ್ವಲ್ಪ ಡಿಸ್ಟೆನ್ಸ್ ಆಗ್ತಾ ಇದೆ ಸರ್, ಪ್ಲೀಸ್. ಹಂಗೇನಿಲ್ಲ ಸರ್, ಈಗ ನಮ್ಮ ಕಾರ್ಯಕ್ರಮ ಮುಖ್ಯಸ್ಥ ಬಂದಿದ್ದಾರೆ, ಈಗೆಲ್ಲವೂ ಕಾರ್ಯಕ್ರಮ ಎಲ್ಲ ಬದಲಾವಣೆ ಆಗುತ್ತೆ. ದಯವಿಟ್ಟು ನಿರಾಸೆಗೊಳ್ಳಬೇಡಿ, ಖುಷಿಯಾಗಿರಿ. ನಮಸ್ಕಾರ ರೋಹನ್ ಅವರೇ, ಕರೆ ಮಾಡಿ ಧನ್ಯವಾದಗಳು. ನಮಸ್ಕಾರ.

0: ਇਹਨਾਂ ਮੁੰਨ ਕਰੇ ਤੋਂ ਹੋ ਗਏ ਵੇ। ਹੈਲੋ ਹੈਲੋ ਹੈਲੋ ਹੈਲੋ ਹੈਲੋ ਹੈਲੋ ਹੈਲੋ ਹੈਲੋ ಹಲೋ
1: ಹಲೋ ನಮಸ್ಕಾರ ಸರ್.
0: ಹಾಂ ನಮಸ್ಕಾರ ಮೇಡಮ್ ಅವರು, ಹೇಳ್ರಿ ಎಲ್ಲಿಂದ ಕರೆ ಮಾಡ್ತಾ ಇರೋದು?
1: ಸರ್ ನಾಗಂದಿಂದ ಸುನಿತಾ ಅಶೋಕ್ ಅಂತ.
0: ಸುನಿತಾ ಅವರು?
1: ಹಾಂ
0: ಹೇಳ್ರಿ ಮೇಡಮ್. ಸರ್ ಇವತ್ತು ಹಲೋ ಮೇಡಮ್ ಕೇಳಿಸ್ತಾ ಇದೆ ಸುನಿತಾ ಅವರೇ?
1: ಕೇಳಿಸ್ತಾ ಇದೆ.
0: ಹಾಂ ಮೇಡಮ್, ಇವತ್ತು ನಮ್ಮ ಆಕಾಶವಾಣಿ ಕೇಂದ್ರದ ಸಂಸ್ಥಾಪನೆ 29 ಅಂತೇಳಿ ದಿನಾಚರಣೆ, ಅದಕ್ಕೆ ತಾವೇನು ಹೇಳ್ತೀರಿ ಮೇಡಮ್? ಈ 28 ವರ್ಷ ಮುಗಿದು 29 ಬಂದಿದೆ, ನಾವು ನೀವು ಜೊತೆಯಾಗಿದ್ದೀವಿ, ನಮ್ಮ ಆಕಾಶವಾಣಿ ಜೊತೆಯಾಗಿದೆ, ಇದ್ರ ಬಗ್ಗೆ ತಾವು ಏನು ಹೇಳ್ತೀರಿ ಸ್ವಲ್ಪ ಮಾತಾಡಿ ಮೇಡಮ್.
1: ಸರ್ ಎಲ್ಲ ಕಾರ್ಯಕ್ರಮ ಚಲೋ ಮಾಡ್ಬಿಡ್ತಾ ಸರ್, ಇನ್ನೂ ಸ್ವಲ್ಪ ಕಾರ್ಯಕ್ರಮದಾಗ ಬದಲಾವಣೆ ಆಗ್ಬೇಕು ಸರ್. ಮಕ್ಕಳಿಗೋಸ್ಕರ ಒಂದ್ ವಾರ ಅವರಿಗೆ ಕಾರ್ಯಕ್ರಮ, ಮತ್ತೆ ಮಹಿಳೆಯರ ಕಾರ್ಯಕ್ರಮ ಮಾಡ್ಬೇಕು
0: ಮೇಡಮ್. ಮಧ್ಯಾಹ್ನ ಬರ್ತದಲ್ಲ ನಮ್ಮ ಮಹಿಳೆಯರಿಗೆ ವನಿತಾ ವಿಹಾರ ಕಾರ್ಯಕ್ರಮ ಬರ್ತದಲ್ರಿ ಇವ್ರೆ?
1: ಕರೆ ನಾವು ಕರೆಯದಾಗ ಮಾತಾಡ್ಬೇಕು ಅಂತ.
0: ಕೆಲವೊಂದು ಪ್ರಚಲಿತ ಎಲ್ಲವೂ ಮೆಸೇಜ್ ಬರ್ತದಂಗಾಯ್ತು. ರೇಡಿಯೋ ಕೇಳಿದ ಏನ ನಿಮ್ಗೆ ಆನಂದ ಆಗತ್ತೆ? ಆನಂದ ಆಗತ್ತೆ, ಏನಾಗತ್ತೆ ನಿಮಗೆ? ತಂಪು ಆಗಿರ್ಬೇಕಂತ ಕೇಳಿಸ್ತಾ ಇದ್ರು. ಓಕೆ ನಮಸ್ಕಾರ ಮೇಡಮ್ ಅವರೇ, ಕರೆ ಮಾಡೋದಕ್ಕೆ ಧನ್ಯವಾದಗಳು. ನಮಸ್ಕಾರ ಸುನಿತಾ ಅವರೇ. ಹಲೋ ಸರ್ ನಮಸ್ಕಾರ. ಹೇಳಿ ಸರ್, ತಾವ್ ಎಲ್ಲಿಂದ ಕರೆ ಮಾಡ್ತಾ ಇರೋದು, ತಮ್ಮ ಹೆಸರು ಹೇಳ್ರಿ. ಸರಿಯಾಗಿ ಕೇಳಿಸ್ತಾ ಇಲ್ಲ ಸರ್, ಹೇಳಿ ಸರ್. ಹೊನ್ನಾವಾಡದಿಂದ?
2: ಧಾರವಾಡ.
0: ಧಾರವಾಡದಿಂದ ತಮ್ಮ ಹೆಸರು ಸರ್?
2: ಧಾರವಾಡ.
0: ಸಾರವಾಡ.
2: ಧಾರವಾಡದಿಂದ.
0: ಓಹೋ, ನಮಸ್ಕಾರ ಬೆಡಗೆ ಅವರು, ಹೇಳಿ ಸರ್. ಇವತ್ತು ವಿಶೇಷ ಕಾರ್ಯಕ್ರಮ ನಮ್ಮದು, 29 ಸಂಸ್ಥಾನ ದಿನಾಚರಣೆ ಆಕಾಶವಾಣಿದ್ದು, ಏನು ಹೇಳಕ್ಕೆ ಇಷ್ಟಪಡ್ತೀರಿ?
2: ಏನಿಲ್ಲ ಸರ್, ನಿಮ್ಮ ರೇಡಿಯೋದ ಮುಂಜಾನೆ
0: ಒಟ್ ಕೇಳ್ತಾ, ಈ ಕಡೆ ಕೇಳ್ತಾ ಇರ್ತೀರಿ, ಈ ಕಡೆ ನಿಮ್ ಕೆಲಸ ಆಗ್ತಾ ಇರ್ತದೆ. ಹಂಗೆ ಒತ್ತ ರೇಡಿಯೋ ಕೇಳ್ಕೊಂತ ಕೆಲಸ ಮಾಡ್ತಾ ಇರ್ತೀರಿ?
2: ಏನ್ ಸರ್?
0: ರೇಡಿಯೋ ಕೇಳ್ಕೊಂತ ಕೆಲಸ ಮಾಡ್ತಾ ಇರ್ತದೆ. ಹಂಗಾಯ್ತು. ನಮ್ಮ ಪ್ರತಿಯೊಂದು ಕಾರ್ಯಕ್ರಮ ಕೇಳ್ತಾರ
2: ಒಂಥರ
0: ಖುಷಿ ಅಂದಂಗೈತ್ ನಿಮ್ಗೆ? ಓಕೆ, ತುಂಬ ಸಂತೋಷ ಕರೆ ಮಾಡೋದು, ಧನ್ಯವಾದಗಳು. ಇದೇ ರೀತಿ ಕರೆ ಮಾಡ್ತಾ ಇರೀ ನಮ್ಮ ಆಕಾಶವಾಣಿ. ಈಗ ನಮಗೆ ಮೇಲಿಂದ ನಮ್ಮ ಕಾರ್ಯಕ್ರಮ ಜಾಸ್ತಿ ಬಂತಂದ್ರೆ ನಮ್ಮ ಸರ್ ಬಂದಿದ್ದಾರೆ ಇವಾಗ ಕಾರ್ಯಕ್ರಮ ಮುಖ್ಯಸ್ಥರು, ಈಗ ಕೆಲವೊಂದು ಬದಲಾವಣೆ ಆಗಬಹುದು ಸರ್. ಓಕೆ ನಮಸ್ಕಾರ ಬಡಿಗಾರ ಅವರೇ, ನಮಸ್ಕಾರ.

0: ಬನ್ನಿ ಕೇಳುವರೆ, ಮತ್ತೊಂದು ಕಾರ್ಯಕ್ರಮ ಹೋಗೋಣ. ಹಲೋ ಹಲೋ ಹಲೋ
1: ಹಲೋ ಸರ್.
0: ಹಾಂ ನಮಸ್ತೆ ಅಣ್ಣ.
1: ಸರ್ ನಾನು ವಿಜಯಪುರದ ಅನುರಾಧ ಮಾತಾಡ್ತಿರೋದು.
0: ಅನುರಾಧ?
1: ಹಾಂ ಸರ್, ಸೆಕೆಂಡ್ ಪಿ ಯು ಸಿ ಸರ್.
0: ತುಂಬಾ ಸಂತೋಷ. ಹೇಳಿ ಅನುರಾಧ, ಏನು ಇವತ್ತು ಏನು ಹೇಳಕ್ಕೆ ಇಷ್ಟಪಡ್ತೀರಿ?
1: ಆಕಾಶವಾಣಿಗೆ ಸದ ಹಾರ್ದಿಕ ಶುಭಾಶಯಗಳು.
0: ಧನ್ಯವಾದಗಳು.
1: ನನಗೆ ಆಕಾಶವಾಣಿ ಅಂದ್ರೆ ತುಂಬಾನೇ ಅಚ್ಚುಮೆಚ್ಚು, ನನ್ನ ಆತ್ಮೀಯ ಸ್ನೇಹಿತ ಅದು. ಪ್ರತಿಯೊಂದು ಕಾರ್ಯಕ್ರಮದ ಕಾರ್ಯಕ್ರಮ ತುಂಬಾನೇ ಅರ್ಥಪೂರ್ಣವಾಗಿ ಬರ್ತಿತ್ತು.
0: ನಮ್ಮ ಕಾರ್ಯಕ್ರಮಕ್ಕೆ ಅನುರಾಧ ಅವರೇ ತಾವು?
1: ಹಾ ಕೇಳ್ತೀನಿ ಸರ್. ಮುಂಚೆ 7 ಗಂಟೆ ಸ್ಟಾರ್ಟ್ ಆಯ್ತು ಅಂದ್ರೆ ರಾತ್ರಿ 10 ಗಂಟೆ ತನಕ ಆನ್ ಆಯ್ತು.
0: ತುಂಬಾ ಸಂತೋಷ. ಒಬ್ಬರು ಕೇಳ್ತಿರು, ಮನೆ ಮಂದಿ ಎಲ್ಲ ಕೇಳ್ತಿರು?
1: ಮನೆ ಮಂದಿ ಎಲ್ಲ ಕೇಳ್ತಾರೆ ಸರ್, ಅಪ್ಪ ಕೇಳ್ತಾರೆ, ಅಮ್ಮ ಕೇಳ್ತಾರೆ, ನಾನು ಕೇಳ್ತೀನಿ.
0: ತುಂಬಾ ಸರಿ. ಕಾಲೇಜ್ ಹೋಗಿಲ್ವಾ ತಾವು ಇವತ್ತು?
1: ಇವತ್ತು ಹೋಗಿಲ್ಲ ಸರ್, ಸೂಟಿ ಮಾಡಿದ್ವಿ.
0: ರಜೆ ಮಾಡಿದಿರಾ?
1: ಹೌದು ಸರ್.
0: ನಮ್ಮ ಕಾರ್ಯಕ್ರಮ ಕೇಳ್ತಾರೆ ಅಂದಂಗಾಯ್ತು.
1: ಕಾರ್ಯಕ್ರಮ ಕೇಳ್ತೀನಿ ಸರ್. ವನಿತಾ
0: ವಿಹಾರ
1: ಪಂಚ ಪ್ರಾಣ ಸರ್ ನಂಗೆ. ನೀತಿ ಕತೆ ಮತ್ತೆ ವನಿತಾ ವಿಹಾರ 3 ಗಂಟೆಯಿಂದ ಚಾಲು ಹೋಗ್ತಿದ್ದಲ್ಲ ಸರ್. ಅದು ಆಕಾಶವಾಣಿಗೆ ನನ್ನ ಕಡೆಯಿಂದ ಕೋಟಿ ಕೋಟಿ ನಮನಗಳು ಸಲ್ಲಿಸ್ತೇನೆ. ಈಗಿನ ಜನರೇಷನ್ ಗೆ ಬಹಳ ಇಂಪಾರ್ಟೆಂಟ್, ಬಹಳ ಮಹತ್ವದ ಆಗೈತ್ರಿ ಸರ್. ಪ್ರತಿಯೊಂದು ಮಾಹಿತಿ ಮೆಸೇಜ್ ತುಂಬಾ ಹೆಲ್ಪ್ ಆಗ್ತಿದ್ರಿ ಸರ್ ನಮಗ.
0: ಅಂದ್ರೆ ಪ್ರತಿಯೊಂದು ವಿಷಯ ಗೊತ್ತಾಗುತ್ತೆ. ಹೌದಲ್ರಿ ಅನುರಾಧ ಅವರೇ? ಹೌದ್ರಿ
1: ಸರ್,
0: ಹೌದ್ರಿ ಸರ್. ಕೆಲವೊಂದು ಆರ್ಥಿಕ ಕೆಲವೊಂದು ವಿಚಾರ ಬರ್ತದೆ, ಶಿಕ್ಷಣ ವಿಚಾರ ಬರ್ತದೆ. ಈಗ ಇವತ್ತು ಫೋನ್ ಸಿಕ್ತು, ಕರೆ ಸಿಕ್ತು, ಬಹಳ ಖುಷಿಯಾಗಿರ್ಬೇಕಲ್ಲ ಇವತ್ತು ಕರೆ ಸಿಕ್ಕದ. ಬಹಳ ಖುಷಿ ಆಯ್ತು. ಓಕೆ, ಇದೇ ರೀತಿ ಕರೆ ಮಾಡ್ತಾರೆ. ನಮಸ್ಕಾರ, ಕರೆ ಮಾಡೋದಕ್ಕಾಗಿ ಧನ್ಯವಾದಗಳು ಅನುರಾಧ ಅವರೇ.
1: ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.
0: ಹಲೋ ಸರ್, ನಮಸ್ಕಾರ ಸರ್. ಹೇಳಿ ಸರ್, ತಮ್ಮ ಹೆಸರು ಹೇಳಿ. ಸರಿಯಾಗಿ ವಾಯ್ಸ್ ಬರ್ತಾ ಇಲ್ಲ ಸ್ವಲ್ಪ ನೋಡಿ ಸರ್. ಸ್ವಲ್ಪ ನಮಸ್ಕಾರ. ಇರೋಣ ಅವ್ರು ಹೇಗಿದ್ದೀರಾ ಸರ್? ನಾವು ಚೆನ್ನಾಗಿದ್ದೀವಿ. ನಮ್ಮ ಆತ್ಮೀಯರು ನೀವು, ನಮ್ಮ ಆಕಾಶವಾಣಿ ಆತ್ಮೀಯರು ನೀವು.
2: ಖಂಡಿತ ಸರ್, ನಮ್ಮ ಆಕಾಶವಾಣಿ ಅಂದ್ರೆ
0: ಏನ್ ಹೇಳಕ್ ಇಷ್ಟಪಡ್ತೀರಿ ನಮ್ಮ ಇರೋಣವರು?
2: ಇವತ್ತಿನ ದಿನ ನಾವು ಏನ್ ವಿಶೇಷ ಇಲ್ಲ ಸರ್. ನಮ್ಮ ಆಕಾಶವಾಣಿ ವಾರ್ಷಿಕ ಜನ್ಮದಿನ ಇದೆ, ಹಾಗಾಗಿ ವಿಶೇಷವಾಗಿ ಪ್ರತಿ ದಿನ ನಮ್ಮ ಆಕಾಶವಾಣಿ ಯಾವ ರೀತಿ ಅಂದ್ರೆ ಈ ಆಕಾಶವಾಣಿ ಕೇಂದ್ರವೇ ಶಾಲೆ, ಕಾರ್ಯಕ್ರಮಗಳೇ ಪಾಠಗಳು, ನಿರೂಪಕರೇ ಶಿಕ್ಷಕರು, ಕೇಳುಗರ ಮನೆ ವಿದ್ಯಾರ್ಥಿಗಳು ಸರ್.
0: ದೊಡ್ಡ ಮಾತ್ರ ಹೇಳಿದ್ರಿ ಈರಣ್ಣ ಗಂಗಾವತಿ ಈರಣ್ಣವ್ರೆ.
2: ಇಲ್ಲ ಸರ್, ಯಾಕಂತಂದ್ರೆ ನಮ್ಗೆ ಪ್ರತಿದಿನ ಈಗ ಶಾಲೆ ಸಮಯ ಸೆಲಗಿದೀವಿ, ಕಾಲೇಜಿನ ಸಮಯ ಸೆಲಗಿದೀವಿ, ಕೆಲಸದ ಸಮಯ ಕೆಲಸಕ್ಕೆಲ್ಲ. ಆದ್ರ ಪ್ರತಿನಿತ್ಯ ನಮ್ಮ ಆಕಾಶವಾಣಿ ರೇಡಿಯೋ ಎಲ್ಲರಿಗೂ ಪಾಠವನ್ನು ಕಾರ್ಯಕ್ರಮ ಮುಖಾಂತರ ಕೊಡ್ತಾ ಇರುತ್ತೆ ಸರ್.
0: ತುಂಬಾ ಸಂತೋಷ, ಯಾಕಂದ್ರೆ 22-29 ಕಾಲ ಇಡ್ತಾ ಇದೆ.
2: ಹೌದು ಸರ್,
0: ಒಂಥರ ಖುಷಿ ತಾನೆ?
2: ಖುಷಿ ಸರ್, ಖುಷಿ. ಯಾಕಂತಂದ್ರೆ ಈ ಒಂದು ಇಷ್ಟು ವರ್ಷಗಳಿಂದ ನಮ್ಮ ಆಕಾಶವಾಣಿ ವಿಜಯಪುರ ಕೇಂದ್ರ ಕೇಳುಗರಿಗೆ ಕಾರ್ಯಕ್ರಮ ಕೊಟ್ಟುಕೊಂಡು ನಮ್ಮನ್ನ ಎಲ್ಲ ಮನಸ್ಸನ್ನು ಗೆದ್ಕೊಂಡ್ಬಂದಿದ್ದ ಕಾರಣನೇ ಆ ಕಾರ್ಯಕ್ರಮಗಳು.
0: ಓಕೆ, ತುಂಬಾ ಸಂತೋಷ, ಧನ್ಯವಾದಗಳು.
2: ಇವರಿಗೂ ಸುಮಾರು ನಿರ್ದೇಶಕರಾಗಿರ್ಬೋದು, ನಿರೂಪಕರಾಗಿರ್ಬೋದು, ಎಲ್ಲರೂ ಒಂದು ಕೊಟ್ಟಂತ ಸಹಕಾರ, ಕೇಳುಗರ ಒಂದು ಪ್ರೀತಿ, ಕಾರ್ಯಕ್ರಮಗಳ ಒಂದು ಮಾಹಿತಿ, ಮನರಂಜನೆ, ಜ್ಞಾನ, ವಿಜ್ಞಾನ, ಪ್ರತಿಯೊಂದನ್ನ ಯಾವುದೇ ಆಕರ್ಷಣೆ ರಾಜ್ಯದಲ್ಲಿರಲಿ ದೇಶದಲ್ಲಿರಲಿ ಎಲ್ಲರಿಗೂ ಅವ್ರವ್ರ ಭಾಷೆಯಲ್ಲಿ ಪ್ರಾದೇಶಿಕ ಭಾಷೆಯಲ್ಲಿ ಕೊಡ್ತಾ ಇರ್ತವೆ.
0: ಇದು ಆಕಾಶವಾಣಿ ಒಂದು ಟೀಮ್ ಇದ್ದಂಗೆ, ಆಕಾಶವಾಣಿ ಅಂದ್ರೆ ಒಂದು ಟೀಮ್ ಇದೆ, ಒಂದು ಕುಟುಂಬ ಇದ್ದಂಗೆ ತಾನೆ. ಇದು ಎಲ್ಲರೂ ಬೇಕು ಇದಕ್ಕೆ.
2: ಹೌದು ಸರ್, ಭೋಜನ ಐತೆ, ಭೋಜನ ಸರ್. ನಿಜ ಹೇಳ್ಬೇಕಂತಂದ್ರೆ ನಮ್ಗೆ ಬಹಳ ಅಂದ್ರೆ ಬಹಳ ಖುಷಿ ಸರ್.
0: ಇದಕ್ಕೆ ಜಾತಿ ಇಲ್ಲ, ಭೇದವಿಲ್ಲ, ಧರ್ಮವಿಲ್ಲ, ಏನೇನಿಲ್ಲ, ಎಲ್ಲ ನಾವೆಲ್ಲ ಒಂದೇ.
2: ಏನಿಲ್ಲ ಸರ್, ಪ್ರತಿ ದಿನ. ಇನ್ನೊಂದ್ ಏನಂತಂದ್ರೆ, ಕೆಲವೊಂದು ನಾವು ಶಾಲಾ ಕಾಲೇಜ್ ಹೋಗ್ಬೇಕಾದ್ರೆ ಇದು ಇಂಗ್ಲಿಷ್ ಮೀಡಿಯಂ, ಕನ್ನಡ ಮೀಡಿಯಮ್, ಇದು ಆ ಧರ್ಮ, ಇದನ್ನ ಏನೇನೋ ಊಟ ಹಾಕಿರ್ತಾರೆ. ಆದ್ರೆ ಆಕಾಶವಾಣಿ ಅಂತ ಬಂದಾಗ ಯಾವ್ದೇ ಧರ್ಮ, ಜಾತಿ,

0: ಎಲ್ಲ ಒಂದೇ, ನಾವೆಲ್ಲ ಒಂದರ ಕುಟುಂಬ, ಆಕಾಶ ಮಂದ ಒಂದರ ಕುಟುಂಬ ಇದ್ದಾರೆ,
1: ಒಂದೇ ಕುಟುಂಬ, ಇಡೀ ದೇಶದಲ್ಲಿ ಒಂದೇ ಕುಟುಂಬ.
0: ಓಕೆ, ಮತ್ತೆ ಹೇಳಕ್ಕೆ ಇಷ್ಟಪಡ್ತೀರಿ ವಿಶೇಷವಾಗಿ?
1: ವಿಶೇಷವಾಗಿ ಅಂದರೆ ನಮ್ಮೆಲ್ಲ ನಿರ್ದೇಶಕರು, ತಾಂತ್ರಿಕ ವರ್ಗ, ಸಿಬ್ಬಂದಿ, ನಿರೂಪಕರಿಂದ ಕೇಳುಗರೊಂದು ಸಿಕ್ಕಿ ಮತ್ತೊಮ್ಮೆ ಹೋಗದಮ್ಮೆ ಈ ಆಕಾಶವಾಣಿ ಒಂದು ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ಜನ್ಮದಿನ ಶುಭಾಶಯಗಳು ವಿಜಯಪುರ ಆಕಾಶವಾಣಿ ಅಂತ ಇಷ್ಟಪಡ್ತೀನಿ.
0: ಥ್ಯಾಂಕ್ ಯು, ಧನ್ಯವಾದಗಳು, ನಮಸ್ಕಾರ. ಕರೆ ಮಾಡೋದಕ್ಕೆ ತುಂಬ ಧನ್ಯವಾದಗಳು. ಮತ್ತೊಮ್ಮೆ ಕರೆ ಮಾಡ್ತಾ ಇರಿ. ಈರಣ್ಣ ಗಂಗಾವತಿ ಅವರೇ, ನಮಸ್ಕಾರ ಸರ್.
1: ಧನ್ಯವಾದ ಸರ್, ಧನ್ಯವಾದ.

0: ಹಲೋ ಹಲೋ
1: ಹಲೋ
0: ಹಲೋ ಸರ್, ನಮಸ್ಕಾರ. ಹಲೋ ಸರ್, ಕೇಳಿಸ್ತಾ ಇದೆಯಾ? ಹೇಳಿ ಸರ್, ತಮ್ಮ ಹೆಸರು ಹೇಳ್ರಿ, ತಾವು ಎಲ್ಲಿಂದ ಕರೆ ಮಾಡ್ತಾ ಇರೋದು?
1: ನಮ್ಮ ಹೆಸರು ಮಲ್ಲಪ್ಪ ಚಿಕ್ಕಲಿಕ್ಕಿ ಅಂತೇಳಿ ಸರ್, ತಾಜ್ಪುರ ಅಂದ್ರೆ ತಿಕೋಟ ತಾಲೂಕು ವಿಜಯಪುರ ಜಿಲ್ಲೆ ತಾಜ್ಪುರ.
0: ಹೇಗಿದ್ರ ಮಲ್ಲಪ್ಪ ಅವರೇ?
1: ಚೆನ್ನಾಗಿದ್ದೀವಿ ಸರ್.
0: ಇವತ್ತಿನ ವಿಶೇಷ ತಮಗೆ ಗೊತ್ತಿರಬಹುದು.
1: ಹೇಳಿ ಸರ್.
0: ಇಂದು ಆಕಾಶವಾಣಿ ವಿಜಯಪುರ ಕೇಂದ್ರ 29ನೇ ಸಂಸ್ಥಾಪನಾ ದಿನಾಚರಣೆ, ಅಂದ್ರೆ ಹುಟ್ಟುಹಬ್ಬ ಅಂತ ಹೇಳಿ. ಇವತ್ತು
1: ಹುಟ್ಟಬ್ಬ ಅಂತ ಹೇಳ್ರಿ, 29 ವರ್ಷ ಆಯ್ತು ಮುಗಿತ್ರಿ ಸರ್.
0: 28-29 ವರ್ಷ ಕಾಲಿಟ್ಟಿದೆ ಇವಾಗ ನಮ್ಮ ಆಕಾಶವಾಣಿ. ಅದಕ್ಕೆ ತಾವು ಏನ್ ಹೇಳಕ್
1: ಇಷ್ಟಪಡ್ತೀರಿ?
0: ತಾವು ಏನ್ ಹೇಳಕ್ ಇಷ್ಟಪಡ್ತೀರಿ?
1: ಈಗ ಆಕಾಶವಾಣಿ ಬಗ್ಗೆ ನಾವು ಎಷ್ಟು ಮಾತಾಡಿದ್ರು ಕಡಿಮೆ ಸರ್, ಎಲ್ಲಾ ಕಾರ್ಯಕ್ರಮ ಚೆನ್ನಾಗಿ ಮುಂದೆ ಬರ್ತಾವ ಸರ್.
0: ಇದು ಅದರಿಂದ ಲಾಭ ನಮಗೆ ಆಗಿದೆ, ಈ ಆಕಾಶವಾಣಿ ಕೇಂದ್ರದಿಂದ ನಮಗೆ ಏನ್ ಲಾಭ ಆಗಿದೆ?
1: ಲಾಭ ಅಂದ್ರೆ ಏನ್ ಸರ್, ನಮಗೆ ಅದರಿಂದ ಒಂದ್ ಸ್ವಲ್ಪ ಜನರಲ್ ನಾಲೆಜ್ ಹೆಚ್ಚು ಬರ್ತದೆ.
0: ಒಳ್ಳೇದು ಒಳ್ಳೇದು. ಗುಡ್
1: ಟಿವಿ ನೋಡೋಕ್ಕಿಂತಲೂ ಸರ್, ಏನೈತ್ರಿ ಈಗ ಮೊಬೈಲ್ ಟಿವಿ ನೋಡೋಕ್ಕಿಂತಲೂ ಆಕಾಶವಾಣಿ ರೇಡಿಯೋ ಕೇಂದ್ರ ಅಂದ್ರೆ ನಮಗ್ ಬಹಳ ತುಂಬಾ ಇಷ್ಟ ಸರ್. ನಾವು ಬೆಳಿಗ್ಗೆ 6:05 ನ್ಯೂಸ್ ಕೇಳ್ತೀವ್ರಿ, 7:35 ನ್ಯೂಸ್ ಕೇಳ್ತೀವ್ರಿ, ಸಾಯಂಕಾಲ 6:40 ಎಲ್ಲ ಕಾರ್ಯಕ್ರಮ ಕೇಳ್ತೀವ್ರಿ, ಚಿತ್ರಗೀತೆಗಳು ಮತ್ತೆ ಹಿಂದಿ ಪುಷ್ಪ ರೀ, ಅಕ್ಕ ತಂಗಿ ಅಂತ್ಯಾಕ್ಷರಿ ಕಾರ್ಯಕ್ರಮ ರೀ, ಸಜ್ಜಿ ರೊಟ್ಟಿ ಚೌಳಿಕಾಯಿ ರೀ.
0: ಮಲ್ಲಪ್ಪ ಅವ್ರು ಏನ್ ಮಾಡ್ಕೊಂಡಿದ್ರ ತಾವು?
1: ನಾವು 10th ಮುಗಿದ ಸರ್.
0: ಏನ್ ಕೆಲಸ ಮಾಡ್ತೀರ ತಾವು ಈಗ?
1: ಏನಿಲ್ಲ ಸರ್, ನಾವು ಫಿಸಿಕಲ್ ಹ್ಯಾಂಡಿಕ್ಯಾಪ್ ಸರ್.
0: ಓಹೋಹೋ, ಏನ ಮನೆಯಾಗಿರ್ತೀರ ತಾವು?
1: ಹ್ಞೂ ಸರ್, ಹ್ಯಾಂಡಿಕ್ಯಾಪ್ ಇದೀನಿ ಸರ್.
0: ನಮ್ಮ ಕಾರ್ಯಕ್ರಮ ತಾವು ಕೇಳ್ತೀರಿ, ಒಂಥರ ಖುಷಿ ಆಗುತ್ತಾನೆ? ಬಹಳ
1: ಬಹಳ ಖುಷಿ ಆಗ್ತದೆ ಸರ್. ಒಮ್ಮೆ ನಾವು ಹುಟ್ಟಾಪ ಬಂದಿವ್ರಿ ಸರ್, ಒಂದ್ 2-3 ವರ್ಷದಿಂದ ಹುಟ್ಟಾಪಿತ್ರಿ. ನಮ್ಮ ಊರನ್ನವ್ರ ಅವ್ರ ಸೌದಿ ಅಂತ ಹೇಳಿದ್ರಿ ಸರ್.
0: ಹೌದು, ಸೌದಿ ಅವ್ರು,
1: ಹುಷಾರನ್ ಸೌದಿ ಅಂತೇಳಿ. ಅವ್ರ ಜೊತೆ ಬಂದಿದ್ದೀವ್ರಿ ಸರ್ ನಾವು.
0: ಇಷ್ಟು ವರ್ಷ
1: ಆಕಾಶವಾಣಿ ಕಾರ್ಯಕ್ರಮ ಬಹಳ ತುಂಬಾ ಇಷ್ಟ ಸರ್. ಅದ್ರಾಗ ಇವ್ರ ಪಿಕ್ಚರ್ದಾಗಿನ ಹಾಡ ಅಂದ್ರೆ ಬಹಳ ಇಂಟ್ರೆಸ್ಟ್ ಸರ್. ಡಾಕ್ಟರ್ ರಾಜ್ಕುಮಾರ್ ರೀ, ಡಾಕ್ಟರ್ ರಾಜ್ಕುಮಾರ್ ರೀ, ರಾಘವೇಂದ್ರ ರಾಜ್ಕುಮಾರ್ ರೀ, ಅವ್ರ ಕಾರ್ಯಕ್ರಮ ಎಲ್ಲಾನು ಕೇಳ್ತೀವಿ ಸರ್ ನಾವು. ಎಲ್ಲಾ ಕಾರ್ಯಕ್ರಮ ಚೆನ್ನಾಗಿ ಮುಗಿ ಬರ್ತಾರೆ ಸರ್.
0: ತುಂಬಾ ಸಂತೋಷ ಕರೆ ಮಾಡಿದ್ರೆ, ಧನ್ಯವಾದಗಳು, ನಮಸ್ಕಾರ.
1: ಈಗ ಕಾರ್ಯಕ್ರಮ ಏನ ಮತ್ತೆ ಚೇಂಜ್ ಮಾಡ್ತಾರಂತ ಸರ್ ಈಗ?
0: ಇಲ್ಲ, ನಮ್ಮ ಕಾರ್ಯಕ್ರಮದ ಮುಖ್ಯಸ್ಥರು ಬಂದಿದ್ದಾರೆ, ಈಗ ಮುಂದೆ ಬದಲಾವಣೆ ಆಗಬಹುದು, ಮುಂದಿನ ದಿನಗಳಲ್ಲಿ ಬದಲಾವಣೆ ಆಗಬಹುದು ಸರ್. ಓಕೆ, ಕರೆ ಮಾಡಿದ್ದಕ್ಕೆ
1: ಮುಂದಿನ ದಿನಗಳಲ್ಲಿ ಬದಲಾವಣೆ ಆಗಬಹುದು.
0: ಆಗಬಹುದು, ಧನ್ಯವಾದಗಳು, ನಮಸ್ಕಾರ ಮಲ್ಲಪ್ಪವರೆ.
1: ನಮಸ್ಕಾರ ಸರ್.
0: ಹಲೋ ಹಲೋ ಹಲೋ ಹಲೋ ಸರ್, ನಮಸ್ಕಾರ ಸರ್. ಹಲೋ ಹಲೋ ಸರ್, ಹಲೋ ಸರ್, ನಮಸ್ಕಾರ ಸರ್. ಸರ್ ಕೇಳಿಸ್ತಾ ಇದೆ ನಿಮಗೆ?

0: ಇಲ್ಲ ಮನೆಯಲ್ಲಿ ಮಾತಾಡ್ತಾ ಇದ್ರು, ಸ್ವಲ್ಪ ಈ ಕಡೆಯಾದ್ರೂ ಬನ್ನಿ ಪ್ಲೀಸ್. ಹಲೋ, ಹೇಳಿ ತಮ್ಮ ಹೆಸರು ಹೇಳ್ರಿ ಅವರೇ, ಎಲ್ಲಿಂದ ಕರೆ ಮಾಡ್ತಾ ಇರೋದು?
1: ನಾವಿಲ್ಲಿ ಖಾನಾಪುರದಿಂದ.
0: ಖಾನಾಪುರದಿಂದ ತಮ್ಮ ಹೆಸರು ರೀ ಅವರೇ?
1: ಮಲ್ಲಿಕಾರ್ಜುನ.
0: ಮಲ್ಲಿಕಾರ್ಜುನ, ಮಲ್ಲಿಕಾರ್ಜುನ ತಾವು ಎಲ್ಲಿ ಮಾಡ್ಕೊಂಡಿದ್ರೆ ತಾವು? ಸರ್, ನಂದಿ ಶುಗರ್ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಾ ಇದ್ದೀರಾ? ನಮ್ಮ ಕಾರ್ಯಕ್ರಮ ತಾವು ಕೇಳ್ತಾರೆ ಇವರೇ?
1: ಕಾರ್ಯಕ್ರಮ
0: ಕೇಳ್ತಾ ಇದ್ದಂಗೆ ಆಯ್ತು. ಇದು ನಮ್ಮ ಆಕಾಶವಾಣಿಯ 29ನೇ ಸಂಸ್ಥಾಪನಾ ದಿನಾಚರಣೆ ಅಂತೇಳಿ, ಅದು ಹುಟ್ಟಪ್ಪ ಅಂತಾರಲ್ಲ. ಹಾ, ಇವತ್ತೇ ರೀ ಅಂದ್ ನೋಡಿ. ನಮ್ಮ ಮಲ್ಲಿಕಾರ್ಜುನ್ ನಮ್ಮ ಕಾರ್ಯಕ್ರಮ ಕೇಳಂದಂಗೆ ಆಯ್ತು. ಕೇಳಲ್ಲ ತಾವು? ಬಂದಿದ್ರು ಹೇಳಿ, ನಾವು ನಮ್ಮ ಆಕಾಶವಾಣಿ ಬಗ್ಗೆ ತಮ್ಮ ಅಭಿಪ್ರಾಯ ತಿಳಿಸಿಲ್ಲ.
1: ಅಭಿಪ್ರಾಯ ಏನಿಲ್ಲ, 29 ಯಾವಾಗ ಆಕಾಶವಾಣಿ ಹುಟ್ಟುಕೊಂಡು ಅವಾಗಿಂದ ಅವಾಗ ಲೆಟರ್ ಬರ್ತಿದ್ದೆ ಸರ್. ಲೆಟರ್ ಎರಡೆರಡು ಲೆಟರ್ ಬರ್ತಿದ್ದೆ, ಒಂದು ವಾರಕ್ಕೆ ಎರಡು ಲೆಟರ್ ಬರ್ತಿದ್ದೆ.
0: ಹೌದೌದು, ಎಲ್ಲ ಬರ್ತಿದ್ರೆ ಅವಾಗ, ಈಗೆಲ್ಲ ತೆಗೆದು ಬಿಟ್ಟಿದ್ದಾರೆ ಈಗ ಅದನ್ನ.
1: ಈಗೆಲ್ಲ ಈಗ ಕಾಲ್ ಮೇಲೆ ನಡ್ತಾವ್ರಿ, ಕಾಲ್ ಮಾಡಿರ್ತೀನಿ ಸರ್. ಮೇಲೆ
0: ಅಂದ್ರೆ ತಾವು ನಮ್ಮ ಕಾರ್ಯಕ್ರಮ ಕೇಳ್ತಿರಂದಂಗೆ ಆಯ್ತು. ಮಲ್ಲಿಕಾರ್ಜುನ್ ಅವರೇ, ಪ್ರತಿನಿತ್ಯ ಕೇಳ್ತೀರಾ, ಏನು ಹೇಳಕ್ಕೆ ಇಷ್ಟಪಡ್ತೀರಿ ನಮ್ಮ ಆಕಾಶವಾಣಿ ಬಗ್ಗೆ? ಈ ಕೆಲವೊಬ್ಬರಿಗೆ ರೈತರಿಗೆ ಸಲಹೆ ಇರ್ತದೆ, ವನಿತಾ ವಿಹಾರ ಮಹಿಳಾ ಕಾರ್ಯಕ್ರಮ ಇರ್ತದೆ, ಶಿಕ್ಷಣದ ಬಗ್ಗೆ ಇರ್ತದೆ, ಕೆಲವೊಂದು ಪ್ರಗತಿ ಪಥ ಕಾರ್ಯಕ್ರಮದಲ್ಲಿ ಕೆಲವೊಂದು ಗೌರ್ಮೆಂಟ್ ಸ್ಕೀಮ್ ಇರ್ತದೆ, ಇವೆಲ್ಲ ಕೇಳ್ತಿರಲ್ಲ ತಾವು?
1: ಎಲ್ಲನೂ ಕೇಳ್ತೀನಿ, ರೈತರ ಕಾರ್ಯಕ್ರಮ ಅಂತ ಕಂಟಿನ್ಯೂ
0: ಕೇಳ್ತೀನಿ.
1: ಮತ್ತೆ ನಾವು ಕೂಡ ಕಲಾವಿದ,
0: ಕಲಾವಿದರ
1: ಹೌದು. ಈಗ ಒಂದು 10 ವರ್ಷದಿಂದ ಎಂಟ್ರಿ ಕೊಟ್ಟಿದ್ದೇನೆ ಸರ್ ಅಲ್ಲಿ. ನಮ್ಮ ಟೀಮ್ ತಗೊಂಡು ಭಜನಾ ಕಲಾವಿದ ಬಂದು ಟೀಮ್ ತಗೊಂಡು ಎಂಟ್ರಿ ಕೊಟ್ಟಿದ್ದೇನೆ ಸರ್.
0: ಅದಕ್ಕೆ ಆಯ್ತು, ಅದು
1: ಅದು ಎಂಟ್ರಿ ಸೆಲೆಕ್ಷನ್ ಆದ ಲೆಟರ್ ಬಂತು, ಎಲ್ಲ ಬಂತು. ಆದ್ರೆ ಅದು ಕಾರ್ಯಕ್ರಮಕ್ಕೆ ಮಾತ್ರ ಅಲ್ಲಿ ನಮಗೆ ಕರೆಸ್ಕೊಂಡೇ ಇಲ್ಲ ಸರ್ ಇನ್ನುವರೆಗೆ.
0: ನಮ್ಮ ಕಾರ್ಯಕ್ರಮ ಮುಖ್ಯಸ್ಥರ ಮತ್ತೊಮ್ಮೆ ಭೇಟಿಯಾಗಿ ಬಂದು ಅವ್ರಿಗೆ ಅವಕಾಶ ಕೊಡಬಹುದು ಸರ್. ಹಾಂ ಸರ್,
1: ಇರ್ಲಿ ಸರ್, ಅದು ನಮಗೆ ಅವಕಾಶ ಸಿಗ್ಲಿ ಬಿಡ್ಲಿ, ಅದೇನು ಇಂಪಾರ್ಟೆಂಟ್ ಅಲ್ಲ. ಆದ್ರೆ ನಮ್ಮ ವಿಜಯಪುರ ಜಿಲ್ಲೆ ಕನಪರಿ ಕಲಾವಿದರು ಬಹಳ ಚೆನ್ನಾಗಿ,
0: ಬಹಳ ಜನ ಇದಾರೆ, ಬಹಳ ಜನ ಇದಾರೆ.
1: ಸ್ವಲ್ಪ ಅಂದ್ರೆ ಈಗ ಕೊಟ್ಟವ್ರಿಗೆನ ಅವಕಾಶ ಕೊಡಬೇಡಿ ಸರ್, ಹೊಸ ಕಲಾವಿದ್ರಿಗೆ ಕೊಟ್ರೆ ಚಲೋ.
0: ನೀವು ಬೇಸರ ಪಡ್ಕೋಬೇಡಿ, ಇವತ್ತೊಂದು ದಿವಸ
1: ಈಗ ಆಕಾಶವಾಣಿ ಈಗ ವಿಜಯಪುರ ಕೇಂದ್ರದಲ್ಲಿ ಕೆಲವೊಂದು ಜನ ಕಲಾವಿದರು ಸೀಮಿತ ಆಗಿಬಿಟ್ಟಾರೆ ಸರ್, ಅದು ಹೊರಗಿನವ್ರಿಗೆ ಅವಕಾಶ ಕೊಡ್ತಾರೆ.
0: ಇಲ್ಲ ಇಲ್ಲ, ಎಲ್ಲರಿಗೂ ಅವಕಾಶ ಕೊಡ್ತಾರೆ ನಮ್ಮ ಸಾಹೇಬರು. ಇಲ್ಲ ಇಲ್ಲ, ಹಂಗಲ್ಲ, ನಮ್ಮ ಸಾಹೇಬರು ಮುಖ್ಯ ಕಾರ್ಯಕ್ರಮ ಮುಖ್ಯಸ್ಥರದ ಎಲ್ಲರಿಗೂ ಅವಕಾಶ ಕೊಡ್ತಾರೆ. ಹಂಗೇನ ಹಂಗೆ ತಿಳ್ಕೊಬೇಡಿ ಸರ್, ಮಲ್ಲಿಕಾರ್ಜುನ ಅವರೇ, ಇದು ಎಲ್ಲರಿಗೂ ಅವಕಾಶ, ಇದು ಎಲ್ಲರಿಗೂ ಅವಕಾಶ, ಇದು ನೀವು ಬಂದು ನಿಮಗೂ ಕೊಡ್ತಾರೆ, ಪ್ರತಿಯೊಬ್ಬರಿಗೂ ಕೊಡ್ತಾರೆ, ಎಲ್ಲರಿಗೂ ಕೊಡ್ತಾರೆ. ಇದು ಆಕಾಶವಾಣಿ ಇರೋದು ನಿಮಗೋಸ್ಕರ, ನಿಮ್ಮಂಥ ಕಲಾವಿದರಿಗೋಸ್ಕರ ಇರೋದು ಆಕಾಶವಾಣಿ ಇರೋದು.
1: ಅಂದ್ರೆ ಏನು ಸರ್, ಈಗ ಚೌಡಕ್ಕೆ ಭಜನ ಬರ್ತಾವ.
0: ಹೌದು, ಚೌಡಕ್ಕೆ ಪದ ಬರ್ತದೆ. ನೀವು ಬಂದು ಭೇಟಿಯಾಗಿ ನಮ್ಮ ಕಾರ್ಯಕ್ರಮ ಮುಖ್ಯಸ್ಥರನ್ನು ಅವ್ರಿಗೆ ಭೇಟಿಯಾಗಿ ಅವರೆಲ್ಲ ಹೇಳ್ತಾರೆ ಸರ್. ಓಕೆ, ಕರೆ ಮಾಡೋದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ ಮಲ್ಲಿಕಾರ್ಜುನ್ ಅವರೇ.
1: ನಮಸ್ಕಾರ.

0: हेलो हेलो सर,
1: हेलो, नमस्कार सर।
0: हेलो।
1: हेलो, नमस्कार।
0: हाँ नमस्कार, ಹೇಳ್ರಿ, ಎಲ್ಲಿಂದ ಕರೆ ಮಾಡ್ತಾ ಇರೋದು? ತಮ್ಮ ಹೆಸರು ಹೇಳ್ರಿ.
1: ಬಾಹುಬಲಿ ಪರಮಗೊಂಡ ಮಾತಾಡಿದ್ವಿ,
0: ಬಾಹುಬಲಿ
1: ಪರಮಗೊಂಡ
0: ಪರಮಗೊಂಡ ಅಂತ ಹೇಳ್ರಿ. ಬಾಹುಬಲಿ ಅವ್ರು ಏನು ಮಾಡ್ಕೊಂಡಿದ್ದಾರೆ? ತಾವು
1: ನಾವು ಬ್ಲ್ಯಾಂಡ್ ಇದ್ವಿ,
0: ಬ್ಲ್ಯಾಂಡ್ ಇದ್ರಿ?
1: ಹ್ಞೂ ರೀ,
0: ನಮ್ಮ ಕಾರ್ಯಕ್ರಮ ಎಲ್ಲ ಕೇಳ್ತೀರ ತಾವು, ಬಾಹುಬಲಿ ಅವರೇ?
1: ಕೇಳ್ತೀರಿ
0: ಇವತ್ತು ನಮ್ಮದು
1: ಎಲ್ಲ ಕಾರ್ಯಕ್ರಮ ಕೇಳಬೇಕು.
0: ಇವತ್ತು ನಮ್ಮ ಆಕಾಶವಾಣಿದು 29ನೇ ವಾರ್ಷಿಕೋತ್ಸವ ಸಂಸ್ಥಾಪನಾ ದಿನ. ಏನು
1: ಆಕಾಶವಾಣಿಗೆ ಹುಟ್ಟುಹಬ್ಬದ ಶುಭಾಶಯ.
0: ಧನ್ಯವಾದಗಳು ಬಾಹುಬಲಿ ಅವರೇ. ಹೇಳ್ರಿ, ಏನೇನು ಕಾರ್ಯಕ್ರಮ ಕೇಳ್ತೀರಿ ತಾವು? ನಮ್ಮ ಆಕಾಶವಾಣಿ ಬಗ್ಗೆ ತಮ್ಮ ಅಭಿಪ್ರಾಯ ತಿಳಿಸಿ ಸ್ವಲ್ಪ.
1: ಮನವಿ ಇತ್ತು ನನ್ನದು.
0: ಹಲೋ
1: ಹಲೋ,
0: ಹೇಳಿ, ಮಾತಾಡಿ.
1: ನಮ್ಮ ರಸಪ್ರಶ್ನೆ ಹೆಚ್ಚು ಮಾಡ್ಬೇಕು ರೀ.
0: ರಸಪ್ರಶ್ನೆ ಕಾರ್ಯ ಹೆಚ್ಚು ಮಾಡಬೇಕಾ?
1: ಜ್ಞಾನವಾನಿ ರೀ.
0: ಆಯಿತು, ನಮ್ಮ ಕಾರ್ಯಕ್ರಮ ಮುಖ್ಯಸ್ಥರು ತಿಳಿಸ್ತೇವೆ. ಮತ್ತೆ ಹೇಳಿ.
1: ಹ್ಞೂ ರೀ, ಎಲ್ಲ ಕಾರ್ಯಕ್ರಮ ಚಲೋ ಬರ್ತದೆ.
0: ಚಲೋ ಬರ್ತದೆ ರೀ. ನೀವು ಬೆಳಗ್ಗೆಯಿಂದ ಕೇಳ್ತೀರ ತಾವು ಬಾಹುಬಲಿ ಅವರೇ ನಮ್ಮ ಕಾರ್ಯಕ್ರಮನ
1: ಕೇಳ್ತೀರಿ?
0: ಕೇಳ್ತೀರಿ. ಎಷ್ಟು ವರ್ಷ ನಿಮಗೆ ಇವಾಗ ಸದ್ಯಕ್ಕೆ? ಎಷ್ಟನೇ ವರ್ಷ ತಮಗೀಗ? ವಯಸ್ಸೆಷ್ಟು?
1: 32.
0: 32. ಎಲ್ಲವೂ ಕಾರ್ಯಕ್ರಮ ಕೇಳ್ತಿರ್ತಾವೆ? ಚಿತ್ರಗೀತೆ ಆಗಲಿ, ಜಾನಪದ ಸಂಗೀತ ಆಗಲಿ, ಹಿಂದಿ ಫಿಲಮ್ ಚಿತ್ರಗೀತೆ ಆಗಲಿ, ಎಲ್ಲ ಚಲೋ ಬರ್ತದ? ಓಕೆ, ಕರೆ ಮಾಡೋದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ ಬಾಹುಬಲಿ ಅವರೇ.
1: ಸರಿಗೊಂದು ಗೀತೆನು ಐತೆ, ಎರಡು ದಿನ ಮಾಡ್ಬೇಕು.
0: ಹೌದ್ರಿ, ಆಯ್ತು ಆಯ್ತು ಆಯ್ತು. ಬಾಹುಬಲಿ ಅವರೇ ನಮ್ಮ ಕಾರ್ಯಕ್ರಮ ಮುಖ್ಯಸ್ಥ ತಿಳಿಸ್ತೇವೆ. ಕರೆ ಮಾಡೋದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ ಬಾಹುಬಲಿ ಅವರೇ.
1: ನಮಸ್ಕಾರ.
2: ಪಂಡರಿಬಾಯಿ, ಡಾಕ್ಟರ್ ವಿಷ್ಣುವರ್ಧನ್, ಉಪೇಂದ್ರ ಹಾಗೂ ಶ್ರುತಿಯವರ ಜನ್ಮದಿನ ಕೂಡ ಇಂದು. ಈ ಎಲ್ಲದರೊಂದಿಗೆ ಮಾತಾಡ್ತಾ.
0: ಹಲೋ ಹಲೋ ಹಲೋ ಹಲೋ ಹಲೋ ಹಲೋ ನಮಸ್ಕಾರ ಸರ್, ಜೋರಾಗಿ ಮಾತಾಡ್ರಿ ಅವರೇ. ಹಲೋ ನಮಸ್ಕಾರ, ಹೇಳಿ. ತಾವು ಎಲ್ಲಿಂದ ಕರೆ ಮಾಡ್ತಾ ಇರೋದು? ತಮ್ಮ ಹೆಸರು ಹೇಳ್ರಿ ಅವರೇ. ಟಕ್ಕಳಿಕೆಯಿಂದ ನಿಮ್ಮ ಹೆಸರು ಹೇಳ್ರಿ. ಪುಂಡಲಿಕ್ ಚೌಳಿಕಿ ಚೌಧರಿ. ಹೇಳ್ರಿ ಪುಂಡಲಿಕ್ ಅವ್ರು ಏನು ಮಾಡ್ಕೊಂಡ್ರ ತಾವು? ಓಕೆ, ತಮಗೂ ಧನ್ಯವಾದಗಳು. ಪುಂಡಲಿಕ್ ಅವರೇ, ತಾವು ನಮ್ಮ ಕಾರ್ಯಕ್ರಮ ಕೇಳ್ತೀರಾ? ಪುಂಡಲಿಕ್ ಅವರೇ, ಏನ್ರಿ ನ್ಯೂಸ್ ವಾರ್ತೆಗಳಷ್ಟೇ ಕೇಳ್ತೀರ ತಾವು? ಏನು ಕೆಲಸ ಮಾಡ್ತೀರ ತಾವು ಪುಂಡಲಿಕ್ ಅವರೇ? ಡಿ ಸಿ ಬ್ಯಾಂಕ್ ಅಲ್ಲಿ ಕೆಲಸ ಮಾಡ್ತೀರ ತಾವು? ಸ್ವಲ್ಪ ಜೋರಾಗಿ ಮಾತಾಡ್ರಿ. ಒಂಥರ ನೋಡಿ, ಡಿ ಸಿ ಆಪ್ ಅಲ್ಲಿ ಕೆಲಸ ಮಾಡ್ತೀರ ಅಂತೀರಿ, ಸ್ವಲ್ಪ ಜೋರಾಗಿ ಮಾತಾಡಿ. ಹಲೋ, ಆಯ್ತು ಪುಂಡಲಿಕ್ ಅವರೇ, ಕರೆ ಮಾಡೋದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ ಪುಂಡಲಿಕ್ ಅವರೇ. ಹಲೋ
3: ನಮಸ್ಕಾರ ಸರ್.
0: ಸರ ನಮಸ್ಕಾರ, ಹೇಳಿ, ತಾವು ಎಲ್ಲಿಂದ ಕರೆ ಮಾಡ್ತಾ ಇರೋದು?
3: ನಾನು ಸರ್ ಕೊಟ್ಟಲಿ ಗ್ರಾಮ ಸಾಬು ಕಟ್ಟಿಮನೆ.
0: ಹೇಗಿದ್ರೆ ಸಾಬು ಕಟ್ಟಿಮನೆಯವರೇ?
3: ತುಂಬಾ ಆರಾಮಾಗಿ ನೋಡಿ ಸರ್, ನೀವು ಹೇಗಿದ್ದೀರಿ?
0: ನಾವು ಆರಾಮಿದ್ರೆ ಹೇಳ್ರಿ, ಸದ್ಯಕ್ಕೆ ಏನ್ ಮಾಡ್ತಾ ಇರೋದ್ರ ಸಾಬು ಕಟ್ಟಿಮನೆಯವರು? ಏನ್ ಹೇಳಕ್ ಇಷ್ಟಪಡ್ತಾರೆ ಇವತ್ತೊಂದು ದಿವಸಕ್ಕೆ?
3: ಏನಿಲ್ಲ ಸರ್, ಹೊಲದಲ್ಲಿ ಇದ್ದೀವಿ ಸರ್, ಕಾರ್ಯಕ್ರಮ ಕೇಳ. ನಿಮ್ ಕಾರ್ಯಕ್ರಮ ಚಲೋ ಆಗಿತ್ತು ಸರ್. ಮತ್ತ ನಮ್ಮ ವಿಜಯಪುರ ಆಕಾಶವಾಣಿಗೆ 39ನೇ ಹುಟ್ಟುಹಬ್ಬ
0: ಕಟ್ಟಿಮನೆಯವರು.
3: ಇಪ್ಪತ್ತೊಂಬತ್ತನೇ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೇಳ್ತೀನಿ ಸರ್.
0: ಧನ್ಯವಾದಗಳು ತಮಗೆ.
3: ಹಾ ಸರ್, ಎಲ್ಲ ಕಾರ್ಯಕ್ರಮ ಒಂದು ಸ್ವಲ್ಪ ಕಡಿಮೆ ಆಗಿದೆ ಸರ್, ಸ್ವಲ್ಪ ಅಮೌಂಟ್ ಜಾಸ್ತಿ ಆಗಲಿ ಅಂತ ಹೇಳಿ ನನ್ನ ಅನಿಸಿಕೆ ಸರ್.
0: ಆಯ್ತು, ನಮ್ಮ ಕಾರ್ಯಕ್ರಮ ಮುಖ್ಯಸ್ಥರು ಬಂದಿದ್ದಾರೆ, ಅವರಿಗೆ ತಿಳಿಸೋಣ ಅಂತ. ಹೇಳ್ರಿ ಸದ್ಯಕ್ಕೆ ಏನೇನು ಕೆಲಸ, ಏನೇನು ವರ್ಕು, ಯಾವ ಯಾವ ರೀತಿ ಕೇಳ್ತಾರೆ?

0: ಇದ್ರೆ ನಮ್ಮ ಆಕಾಶವಾಣಿ ರೇಡಿಯೋ ಕೇಂದ್ರ ಸ್ವಲ್ಪ ಹೇಳಿ.
1: ಈಗ ಕರಿಗೊಂದು ಗೀತೆ ಕೇಳ್ತಿರ್ತಾರ,
0: ಹಾ ಹಾ,
1: ವಾರದಲ್ಲಿ ಒಂದು ಸರ್ತಿ. ಮತ್ತೆ
0: ರೈತರಿಗೆ ಸಲಹೆ ಕೇಳ್ತೀರಿ?
1: ಹೌದು ಸರ್. ಮತ್ತೆ ಮನೋರಂಜನೆ ಕಾರ್ಯಕ್ರಮ ಚಿತ್ರ ಗೀತೆಗಳು ನಮ್ಮ ಒಂದು ಮೂಡಿ ಬರ್ತಾವೆ ಸರ್, ಅವು ಚೆನ್ನಾಗಿ ಮೂಡಿದ್ರು
0: ಹೌದು
1: ಮಾತ್ರ ಕೇಳ್ತೀವಿ ಸರ್. ಮತ್ತೆ ಇನ್ನು ಈ ವಿಜಯಪುರ ಆಕಾಶವಾಣಿ ಹಚ್ಚಿರೋದ್ರಿಂದ ಮತ್ತೊಂದು ಆಕಾಶವಾಣಿ ಕೇಳ್ತಾ ಇರ್ತೀವಿ ಸರ್.
0: ಎಲ್ಲವೂ ಕೇಳಬೇಕು, ತೊಂದರೆ ಇಲ್ಲ ಸರ್. ಅದು ಬಿಟ್ಟು ಆಕಾಶವಾಣಿ, ನಮ್ದು ಆಕಾಶವಾಣಿ ಅಷ್ಟೇ, ಮತ್ತೇನು ಇಲ್ಲ ಸರ್.
1: ಅಂದ್ರೆ ಪ್ರೇರಣೆ ವಿಜಯಪುರ ಆಕಾಶವಾಣಿಯಿಂದ ಸರ್, ನಮ್ಗೆ ಎಲ್ಲ ಕೇಳುವಂತ ಶಕ್ತಿ ಕೊಡ.
0: ಈ ಕೆಲವೊಂದು ಸರ ಕಿಸಾನ್ ವಾಣಿ ಕಾರ್ಯಕ್ರಮ ಅಂತೇಳಿ ಹೊಸ ಹೊಸ ತರ ರೀತಿಯಾಗಿ ನಮ್ಮ ಮೆಸೇಜ್ ಕಳಿಸ್ತಾ ಇದ್ದಾರೆ, ಕೇಳ್ತೀರ ಸರ್ ತಾವು ಅದನ್ನೇ?
1: ಹಾ ಹೌದು ಸರ್, ಕೇಳ್ತಿರ್ತೀವಿ. ಆಗಾಗ ಒಂದು ಸ್ವಲ್ಪ ಸ್ವಲ್ಪ ಟೈಮ್ ಇದೆ, ಕೇಳ್ತಿರ್ತೀವಿ ಸರ್. ಒಳಗೊಂದು ಟೈಮ್ ಇದು ಆಗ್ತದೆ ಸರ್.
0: ಸದ್ಯಕ್ಕೆ ಏನು ಹಾಕಿದ್ರಿ ತೋಟದಲ್ಲಿ?
1: ತೋಟದಲ್ಲಿ ಸರ್ ದ್ರಾಕ್ಷಿ ಇದೆ ಸರ್, ಇನ್ನು ಚಟ್ನಿ ಮಾಡ್ಬೇಕು ಸರ್, ಕಾಯಿ ಚಟ್ನಿ.
0: ಕಾಯಿ ಚಟ್ನಿ ಮಾಡಿ ಬೈ ಚಾನ್ಸ್ ಬೆಳೆ ಇರ್ಲಿಕ್ಕಂದ್ರೆ ಏನು ಮಾಡ್ತೀರ ಅದನ್ನು? ಸ್ಟೋರೇಜ್ ಮಾಡ್ತಿರೋ ಅಥವಾ ಏನು ಮಾಡ್ತೀರ ಅದನ್ನು? ಮಣುಕ ಮಾಡ್ತಿರೋ?
1: ಅದು ಸ್ಟೋರೇಜ್ ಮಾಡ್ತೀವಿ ಸರ್, ಮಣುಕ ಮಾಡ್ತೀವಿ ಸರ್.
0: ಹಾಂ
1: ಹಾಂ ಹಾಂ ಹಾಂ, ಮಣುಕ ಮಾಡ್ತೀವಿ ಸರ್ ಅದನ್ನು.
0: ಮತ್ತೆ ಒಂದು ದುಡ್ಡು ಬೇಕು, ಎಷ್ಟು 1 ವರ್ಷ ಕಾಯಬೇಕಲ್ಲ ಸರ್, ಹೆಂಗೆ ಅದಕ್ಕೆ?
1: ವರ್ಷ ಇಲ್ಲ ಸರ್, ಒಂದು 4 ತಿಂಗಳಾಗ ಚಟ್ನಿ ಮಾಡಿದ 4 ತಿಂಗಳಾಗ ಹಾಲು ಬರ್ತದೆ ಸರ್. ಹಾಂ
0: ಹಾಂ, ಬಂದು ಹೋಯ್ತಾರಲ್ಲ, ಅಲ್ಲೇ ಬಂದು ಹೋಯ್ತಾರೋ ತಾವು ಬಂದು ಇಲ್ಲ ಹಾಕ್ತಿರೋ ತಾವು ಬಂದು?
1: ಇಲ್ಲ ಸರ್, ನಾವು ಇಲ್ಲಿ ಶೆಡ್ ಅಂತ ಇರ್ತದೆ ಸರ್, ಶೆಡ್ ಮಾಡಿ ಅದನ್ನು ಕಾಯಿ ಒಣಾಕಿ ಕಟ್ ಮಾಡಿ ಅದನ್ನೆಲ್ಲ ಒಣಗಿಸಿ ನಾವು ಬಾಕ್ಸ್ ಮಾಡಿ ಕಳಿಸ್ತಿರ್ತೀವಿ ಸರ್.
0: ಈಗ ಕೆಲವೊಂದು ಕೆಜಿಗೆ ಹೆಂಗಿದೆ ಸದ್ಯಕ್ಕೆ ಮಣುಕ? ನೀವು ಹೆಂಗೆ ಕಳಿಸ್ತಾರೆ?
1: ಈ ಕೆಜಿದೆ 300 ಕೆಜಿ ಇದೆ ಸರ್.
0: 300 ರೂಪಾಯಿ ಕೆಜಿ?
1: 300 ರೂಪಾಯಿ ಕೆಜಿ ಇದೆ ಸರ್. ನಾವು 380 ರೂಪಾಯಿ ಕೆಜಿ ಕೊಟ್ಟಿ ಸರ್. ಈಗ ಒಂದು 2-3 ತಿಂಗಳ ಹಿಂದೆ ರೇಟ್ ಜಾಸ್ತಿ ಇತ್ತು ಸರ್.
0: ಈಗ ಕೆಲವೊಂದು ಸರ್ಕಾರದಿಂದ ಕೊಡ್ತಾರೆ, ಅದು ಕೊಡ್ತಾರೆ, ಅದನ್ನು ಸಹಾಯಧನ ಅಂತೇಳಿ.
1: ಏನು ಸರ್
0: ಸಹಾಯಧನ ಕೊಡಂಗಿಲ್ರಿ? ನಿಮ್ಮ ಮಣುಕಾಗೆ ದ್ರಾಕ್ಷಿ ಕೊಡಂಗಿಲ್ಲ.
1: ಸಹಾಯಧನ ಕೊಡ್ತಾರೆ ಸರ್. ನಿನ್ನೆ ನಮ್ಗೆ ಇನ್ಸೂರೆನ್ಸ್ ಕಂಪನಿ ಅವ್ರು ಸರ್,
0: ಅದೇ ಅದೇ ಅದೇ, ಹಾಂ,
1: ಎಕರೆಕ್ಕೆ 53 ರೂಪಾಯಿ ದುಡ್ಡು ಹಾಕಿದಾರೆ ಸರ್. ನಿನ್ನೆ ನಮ್ಮ ಬೆಳಗಾವಿ ಜಿಲ್ಲಾ ಸರ್, ಎಲ್ಲ ರೈತರಿಗೆ ಜಮಾ ಆಗಿದೆ ಸರ್ ದುಡ್ಡು.
0: ಅದೇ ಅದೇ ಅದೇ, ಯಾಕಂದ್ರೆ ಎಲ್ಲರೂ ಕೊಡ್ತಾರೆ ಅದನ್ನು, ಸಹಾಯಧನ ಇದ್ದೇ ಇರ್ತದೆ ಅದು. ಇಲ್ಲ, ಎಲ್ಲ ಜನಕ್ಕೆ ಇರ್ತಾರೆ ನಮ್ಮ ಕರ್ನಾಟಕದಲ್ಲಿ
1: ಸರ್, ನಮ್ಮ ದ್ರಾಕ್ಷಿಯಿಂದ. ಮತ್ತೆ ದಾಳಿಂಬೆ ಇದೆ ಸರ್, ಮತ್ತೆ ದಾಳಿಂಬೆ ಕಾಯಿ ಬಂದಿದೆ ಸರ್.
0: ಈ ಕೇಸರ ಯಾವ್ದು ಹಾಕಿದ್ರು? ಕೇಸರ ಹಾಕಿದ್ರು ಯಾವ್ದು ಹಾಕಿದ್ರು ಸರ್?
1: ಕೇಸರ ಇದೆ ಸರ್.
0: ಎಲ್ಲಿ ಮಾಡ್ತಾ ಅದನ್ನು? ಟ್ರೈನ್ ವ್ಯಾಪಾರ ಎಲ್ಲಿ ಮಾಡ್ತಾರೆ ಅದನ್ನು?
1: ಅದು ವ್ಯಾಪಾರ ಇಲ್ಲಿ ಬೆಂಗಳೂರು ಹೋಗುತ್ತೆ ಸರ್. ಅದು
0: ಬೆಂಗಳೂರು ಹೋಗುತ್ತೆ?
1: ಹಾಂ, ಬೆಂಗಳೂರು ಹೋಗ್ತಾರೆ. ಇಲ್ಲಿ ರೈತ ಅದು ವ್ಯಾಪಾರ.
0: ಹಾಂ, ನಿಮ್ಮ ಪೇಮೆಂಟ್ ಹೆಂಗೆ ಮಾಡ್ತಾರೆ ಅವರು? ಕ್ಯಾಶ್ ಇನ್ ಕ್ಯಾಶ್ ಕೊಡ್ತಾರೆ, ಆನ್ಲೈನ್ ಪೇಮೆಂಟ್ ಮಾಡ್ತಾರೆ ಸರ್ ಅವರು?
1: ಕ್ಯಾಶ್ ಕೊಡ್ತಾರೆ ಸರ್, ಆನ್ಲೈನ್ ಕೊಡ್ತಾರೆ, ಕ್ಯಾಶ್ ಕೊಡ್ತಾರೆ ಸರ್.
0: ಹಾಂ ಹಾಂ ಹಾಂ, ತುಂಬ ಸಂತೋಷ.
1: ಅವ್ರ ಅನುಕೂಲ ಮೇಲೆ ಹೆಂಗೆ ಇರ್ತದೆ ಹಂಗೆ ಕೊಡ್ತಾರೆ ಸರ್.
0: ಇಂಥವೆಲ್ಲ ನಮ್ಮ ಇಂಥವೆಲ್ಲ ವಿಷಯ ಇದ್ದಾಳ್ರಿ, ನಮ್ಮ ಕಾರ್ಯಕ್ರಮ ಬರ್ತಾ ಇರ್ತದೆ ನಮ್ಮ ಕಿಸಾನ್ ಮನೆಯಲ್ಲಿ, ಅಂಥವೆಲ್ಲ ತೊಗೊಳ್ಳಿ. ಹೆಚ್ಚಿನ ಇದು ಬರ್ತದೆ ಅಂದರೆ ಹೆಚ್ಚಿನ ವಿಷಯ ಗೊತ್ತಿತ್ತು, ನಮಗೆ ಇದು ಅನುಕೂಲ ಆಗುತ್ತೆ ಅಂತ ನಿಮಗೆ ವಿಚಾರ ಅಷ್ಟೇ.
1: ಅನುಕೂಲ ಐತೆ ಸರ್, ತುಂಬ ಸರ್ ಅನುಕೂಲ ಇದೆ ಸರ್, ನಮ್ಗೆ ಕೇಳ್ತಿರ್ತೀವಿ ಸರ್.
0: ತುಂಬ ಸಂತೋಷ ಸಾಬು ಕೊಟ್ಟಿನ ಅವರೇ, ಬಾ ಮಾತಾಡಿದೆ
1: ಸರ್. ಬೇಕಾದಿನ ಎಲ್ಲ ಬೆಳಿತೀವಿ ಇಲ್ಲ ಸರ್, ಒಣ ಬೇಸಾಯ ಅದು ಸ್ವಲ್ಪ ಮಳೆ ಇಲ್ಲ ಸರ್, ಎಲ್ಲ ಇದಾಗ್ತದೆ ಸರ್. ಎಲ್ಲರಿಗೆ ತುಂಬ ಮಳೆ ಚೆನ್ನಾಗಿ ಬರಲಿ ಅಂತ ಹೇಳಿ ನಾನು ಹಾರೈಸ್ತೇನೆ.
0: ಯಾಕಂದ್ರೆ ಬೆಳಗಾವಿ ಜಿಲ್ಲೆಯಲ್ಲಿ ಮಳೆ ಕಡಿಮೆ ಇಲ್ಲ ಸರ್, ಅದು ಅಲ್ಲಿ ಮಳೆ ಬರ್ತಾ ಇರ್ತದೆ ಯಾವತ್ತು?
1: ಇಲ್ಲ ಸರ್, ಏನೂ ಇಲ್ಲ ಸರ್, ಈ ಸಲ
0: ಈ ಕಡೆ ಮಳೆನೇ ಇಲ್ಲ ಈ ಸಲ.
1: ನಾವು ಬೆಳಗಾವಿ ಜಿಲ್ಲೆ ಅಂದ್ರೆ ನಾವು ಬಿಜಾಪುರ ಏರಿಯಾದಾಗ ಇದ್ದಂಗ ಸರ್, ನಾವು ಬಿಜಾಪುರ ಬಂದಿದ್ದೆ ಸರ್.
0: ಹೌದ್ರಿ, ಮಹಾರಾಷ್ಟ್ರ ಬೌಂಡ್ರಿ ಅಂದಾಗ ಆಯ್ತು. ಕರೆ ಮಾಡೋದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ ಸಾಬು ಕಟ್ಟೆ ಮನೆಯವರೆ. ಹಲೋ ಹಲೋ
2: ಹಲೋ,
0: ನಮಸ್ಕಾರ ಹೇಳಿ ಮೇಡಮ್, ಎಲ್ಲಿಂದ ಕರೆ ಮಾಡ್ತಾ ಇರೋದು?
2: ಸರ್ ಇಲ್ಲ ಹುಡ್ಕೋರಿ ಸರ್, ಜಲನಗರ್ ಬಿಜಾಪುರ ಸರ್.
0: ಹುಡುಕೋ ಜಲನಗರ್ ವಿಜಯಪುರ. ತಮ್ಮ ಹೆಸರು ಹೇಳ್ರಿ ಅವ್ರೆ.
2: ಪ್ರೀತಿ ನಟರಾಜ್ ಅಂತ ಹೇಳ್ರಿ ಸರ್.
0: ಪ್ರೀತಿ ನಟರಾಜ್ ಅವರು?
2: ಹಾ ರೀ ಸರ್.
0: ಏನ್ ಹೇಳಕ್ ಇಷ್ಟಪಡ್ತೀರಿ ಇವತ್ತು ಆಕಾಶವಾಣಿಗೆ?
2: ಇವತ್ತು ಆಕಾಶವಾಣಿಗೆ ಹೃದಯ ಪೂರ್ವಕವಾಗಿ ವಂದನೆಗಳನ್ನು ಹೇಳ್ತೀನಿ ಸರ್.
0: ಹಾ, ಯಾಕಂದ್ರೆ 29ನೇ ಸಂಸ್ಥಾಪನಾ ದಿನಾಚರಣೆ ಅಂತ ಇವತ್ತು. ಹಲೋ,
2: ನಮ್ಗೆ ಸಂತೋಷ ರೀ ಸರ್. ಹಾ
0: ಹಾ ಹಾ,
2: ಆಮೇಲೆ ಎಲ್ಲ ಯಾವ್ದೇ ಕೆಲಸ ಮಾಡ್ಕೊಂತ
0: ಕೆಲಸ ಮಾಡ್ತಾ ನಮ್ಮ ಕಾರ್ಯಕ್ರಮ ಕೇಳ್ತಾ ಇರ್ತಂಗಾಯ್ತು.
2: ರೊಟ್ಟಿ ಮಾಡುವಂತ
0: ಬಾಳ ಖುಷಿ ಐತಿ, ರೊಟ್ಟಿ ಮಾಡುವಂತ ಕೇಳ್ತಾರ ಭಾರಿ ಖುಷಿ ಐತಿ.
2: ಆಕಾಶವಾಣಿ ಬಹಳ ಖುಷಿ ರೀ ಸರ್.
0: ಯಾಕಂದ್ರೆ ಎಲ್ಲಾ ವಿಷಯ ಗೊತ್ತಾಗತ್ತೆ ಅಲ್ರಿ, ಯಾಕಂದ್ರೆ ಆಕಾಶವಾಣಿ ಇರೋದು ಎಲ್ಲಾ ವಿಷಯ ಗೊತ್ತಾಗತ್ತೆ.
2: ಇನ್ನೊಂದೇನ್ರಿ ಸರ್, ನೇರ ಇರ್ತೈತಲ್ರಿ ಫೋನ್ ಇನ್ ಪ್ರೋಗ್ರಾಮ್ ರೀ, ಅದ್ರಾಗ ನಾವು ಡೈರೆಕ್ಟ್ ಆಗಿ ಅವ್ರಿಗೆ ಅದ್ರ ಅಭಿಪ್ರಾಯ ಪಡ್ಕೋಬಹುದು ಸರ್.
0: ನಿಜ, ನೇರವಾಗಿ ನೀವು ಮಾತಾಡಬಹುದು, ಕೇಳ್ಕೋಬಹುದು, ಎಲ್ಲಾ ವಿಷಯ ಅನ್ನಿಸ್ಬಿಟ್ಟು ಗೊತ್ತಾಗುತ್ತೆ. ಏನ್ ಮಾಡ್ಕೊಂಡಿರ್ತ ಪ್ರೀತಿ ರಾಜ್ ಅವರೇ? ಪ್ರೈವೇಟ್ ಸ್ಕೂಲ್ ಅಲ್ಲಿ ವರ್ಕ್ ಮಾಡ್ತಾ ಇದ್ರಿ? ಓಕೆ, ನಮ್ ಕಾರ್ಯಕ್ರಮ

0: ಇದ್ದಂಗೆ ಆಯಿತು ಪ್ರತಿನಿತ್ಯ.
1: ಹೌದು ಸರ್,
0: ತುಂಬ ಸಂತೋಷ ಕರೆ ಮಾಡೋದಕ್ಕಾಗಿ, ಧನ್ಯವಾದಗಳು. ನಮಸ್ಕಾರ ಪ್ರೀತಿ ನಟರಾಜ್ ಅವರು.
1: ನಮಸ್ಕಾರ ಸರ್, ನಮಸ್ಕಾರ.
2: ಹಾಗಾಗಿಯೇ ಬಿದಿರನ್ನು ಕುರಿತು ಅದ್ಭುತವಾದ ಒಂದು ಜಾನಪದ ಗೀತೆ ಇದೆ.

0: ஹலோ ஹலோ ஹலோ ಹಲೋ ಸರ್, ಕೇಳಿಸ್ತಾ ಇದೆಯಾ?
1: ಹಲೋ ಸರ್.
0: ಸರ್ ನಮಸ್ಕಾರ. ಸರ್
1: ನಮಸ್ಕಾರ ಸರ್.
0: ಹೇಳಿ, ತಮ್ಮ ಹೆಸರು ಹೇಳ್ರಿ, ತಾವು ಎಲ್ಲಿಂದ ಕರೆ ಮಾಡ್ತಾ ಇರೋದು?
1: ಇಲ್ಲ ಸರ್, ಕರ್ನಾಟಕದಿಂದ.
0: ಏನು ಸರ್?
1: ಹನುಮಂತ ಪಡಿಗೇರ್.
0: ಹೇಳ್ರಿ ಹೇಳ್ರಿ, ಹನುಮಂತ ಪಡಿಗೇರ್ ಅವ್ರು ಹೇಳ್ರಿ.
1: ಸರ್ ಏನಿಲ್ರಿ, ನಮಗೆ ಇದಕ್ಕೆ ರೇಡಿಯೋ ಕೇಳಕ್ಕೆ ಬರ್ಬೇಕಾಗಿತ್ತು. ಇಲ್ಲಿ ಇಲ್ಲಿ ನಡ್ತಾರೆ ಮಾಡ್ತಾರೆ, ರೆಕಾರ್ಡಿಂಗ್ ಮಾಡಿಸ್ಬೇಕಾಗಿತ್ತು. ಹ್ಯಾಂಗ್ ಮಾಡಿದ್ರಿ
0: ಸರ್? ಏನ್ರಿ ಸರಿಯಾಗಿ ಕೇಳಿಸ್ತಾ ಇಲ್ಲ. ನಮ್ಮ ನೀವು ಬಂದು ನಮ್ಮ ಕಾರ್ಯಕ್ರಮದ ಮುಖ್ಯಸ್ಥರ ತಾವು ಭೇಟಿ ಆಗ್ಬೋದು. ಹನುಮಂತ ಬಟ್ಗೇರ್ ಅವರೇ ಅವರು ಅವಕಾಶ ಕೊಡ್ತಾರೆ. ಅವಾಗ ನೀವು ಬಂದು ಮಾತ್ರ ನೇರವಾಗಿ ಬಂದು ಮಾತಾಡಿದರೆ ಫೋನ್ ಮಾಡಿ ಬಂದ ತಕ್ಷಣ ಏರಿ ಸರ್. ಯಾಕಂದರೆ ಸರ್ ಅಲ್ಲಿ ಇರ್ತಾರೆ, ಇಲ್ಲಿ ಇರ್ತಾರೆ, ಎಲ್ಲ ಆಫೀಸ್ನ ಕೆಲಸ ಮಾಡ್ತಾರೆ ಅವರು. ನೀವು ಅವ್ರು ಇದ್ದಾಗ ಫೋನ್ ಮಾಡಿದರೆ ಆಟೋಮೆಟಿಕ್ ನಿಮಗೆ ಸಿಗಬಹುದು ಸಾಹೇಬರು. ಆಮೇಲೆ ನಂಬರ್ ಕೊಡ್ತೀವಿ. ನಮ್ಮ ಅವಕಾಶ ನಂಬರ್ಗೆ ಫೋನ್ ಮಾಡಿ, ಈ ಮಾಡಿರಲ್ಲ ಅವಾಗ ಆಮೇಲೆ ಮಾಡಿ, ಅವ್ರು ನಿಮ್ಮ ಫೋನ್ ನಂಬರ್ ಕೊಡ್ತಾರೆ. ಓಕೆ, ನಮಸ್ಕಾರ ಹನುಮಂತ ಬಟ್ಗೆ ಅವರೇ. ನಮಸ್ಕಾರ ಸರ್. ಹಲೋ.
2: ಹಲೋ ನಮಸ್ಕಾರ
0: ಸರ್. ನಮಸ್ಕಾರ, ಹೇಳ್ರಿ ತಮ್ಮ ಹೆಸರು ಹೇಳ್ರಿ.
2: ಶಂಕರ್ ಪೂಜಾರಿ ಅಂತಾರೆ.
0: ಶಂಕರ್ ಪೂಜಾರಿ ಅವರು
2: ಬಿಜಾಪುರ.
0: ಏನ್ ಮಾಡ್ಕೊಂಡ್ರ ಶಂಕರ್ ಪೂಜಾರಿ ಅವರು? ಇವತ್ತಿನ ಆಕಾಶವಾಣಿ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಿ?
2: ಏನಿಲ್ಲ, ಅವ್ರ ಪೂಜಾರಿ ಮನೆಯಾಗ ಇರ್ತಾರೆ.
0: ಇವತ್ತು ವಿಶೇಷವಾದ ದಿನ ಇವತ್ತು ನಮ್ಮ ಆಕಾಶವಾಣಿದು, ಅದ್ರ ಬಗ್ಗೆ ಏನಾರು ಹೇಳ್ತೀರಾ ತಾವು?
2: ಹೇಳ್ರಿ.
0: ಅದು ಆಕಾಶವಾಣಿ ವಿಜಯಪುರ ಕೇಂದ್ರದ್ದು 29ನೇ ಸಂಸ್ಥಾಪನ ಮಾಡಿದ ದಿನಾಚರಣೆ ಎಂದು.
2: ಧನ್ಯವಾದ.
0: ಓಕೆ, ನಮಸ್ಕಾರ ಕರೆ ಮಾಡೋದಕ್ಕಾಗಿ ಧನ್ಯವಾದ. ನಮಸ್ಕಾರ ಸರ್.

ಆತ್ಮರೇ, ಇದುವರೆಗೆ ಆಕಾಶವಾಣಿ ವಿಜಯಪುರ ಕೇಂದ್ರದ 29ನೇ ಸಂಸ್ಥಾಪನಾ ದಿನಾಚರಣೆಯ ಸಂದರ್ಭದಲ್ಲಿ ವಿಶೇಷ ನೇರ ಫೋನಿನ ಕಾರ್ಯಕ್ರಮ ಕೇಳಿದ್ರಿ. ಈ ಕಾರ್ಯಕ್ರಮದಲ್ಲಿ ತಾಂತ್ರಿಕ ನೆರವಣೆ ನೀಡಿದವರು ಶ್ರೀ ಶ್ರೀಶೈಲ ಚಿಂತಾಮಣಿ, ನಿರ್ಮಾಣ ಕೆ ವಿ ಕೃಷ್ಣಪ್ಪ. ಈ ಕಾರ್ಯಕ್ರಮ ವಿಜಯಪುರ ಆಕಾಶವಾಣಿಯಿಂದ ಪ್ರಸಾರವಾಯಿತು.

ಇಂದು ಕನ್ನಡ ಚಿತ್ರರಂಗ ಕಂಡಂಥ ಅದ್ಭುತ ನಟರಲ್ಲಿ ಒಬ್ಬರಾಗಿರುವ ಡಾಕ್ಟರ್ ವಿಷ್ಣುವರ್ಧನ್ ಅವರ ಜನ್ಮದಿನ. ಕನ್ನಡ ಚಿತ್ರರಂಗದ ಆಕಾಶದಲ್ಲಿ ಅನೇಕ ತಾರೆಗಳು ಮಿನುಗಿವೆ, ಆದರೆ ಅಭಿಮಾನಿಗಳ ಹೃದಯದಲ್ಲಿ ಶಾಶ್ವತವಾಗಿ ನೆಲೆಸಿರುವಂಥ ತಾರೆಗಳಲ್ಲಿ ಒಬ್ಬರಾಗಿರುತ್ತಾರೆ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರು. ಸಂಪತ್ ಕುಮಾರ್ ಎಂಬ ಹೆಸರಿನಿಂದ ಕಲಾಲೋಕಕ್ಕೆ ಕಾಲಿಟ್ಟವರು ವಂಶವೃಕ್ಷ ಚಿತ್ರದ ಮೂಲಕ ತಮ್ಮ ಅಭಿನಯ ಪಯಣವನ್ನು ಆರಂಭಿಸಿದರು. ಪುಟ್ಟಣ ಕಣಗಾಲ್ ಅವರ ನಾಗರಾವು ಚಿತ್ರದ ಮೂಲಕ ಕನ್ನಡಿಗರ ಮನಸ್ಸಿನಲ್ಲಿ ಅಚ್ಚಳಿಯದ ಛಾಪನ ಮೂಡಿಸಿದವರು. ಸಾಹಸ, ಶೌರ್ಯ, ಪ್ರೀತಿ, ಭಾವನೆ, ಕುಟುಂಬ, ಹಾಸ್ಯ, ಯಾವುದೇ ಪಾತ್ರ ಆಗಲಿ ಆ ಪಾತ್ರಕ್ಕೆ ಜೀವ ತುಂಬುವ ಅಪೂರ್ವ ಅಭಿನಯ ಸಾಮರ್ಥ್ಯ ವಿಷ್ಣುವರ್ಧನ್ ಅವರದಾಗಿತ್ತು. ಸುಮಾರು 4 ದಶಕಗಳ ಕಲಾ ಪಯಣದಲ್ಲಿ 220 ಅಧಿಕ ಚಿತ್ರಗಳಲ್ಲಿ ಅಭಿನಯಿಸಿ ಕನ್ನಡ ಚಿತ್ರರಂಗದ ಕಲಾವಿದರಾಗಿ, ಹೆಮ್ಮೆಯ ಕಲಾವಿದರಾಗಿ ಗುರುತಿಸಿಕೊಂಡವರು ಡಾಕ್ಟರ್ ವಿಷ್ಣುವರ್ಧನ್ ಅವರು. ಪಿ ಬಿ ಶ್ರೀನಿವಾಸ್ ಹಾಡಿರುವ ನಾಗರಹಾವು ಚಿತ್ರದ ಗೀತೆ.

ಕತ್ತಲು ಕಪ್ಪು ಕತ್ತಲೆಯು ಮುತ್ತಿರಲು ವೀರ ಕಾವಲುಗಾರ ಭೋಜನಕ್ಕೆ ನಡೆದಿರಲು ಸಿಹಿ ನೀರ ತರಲೆಂದು ಅವನ ಸತಿ ಬಂದಿರಲು ಕಳ್ಳಗಂಡಿಯ ಹಿಂದೆ ಪಿಸುಮಾತ ಕೇಳಿದಳು ಆಲಿಸಿದಳು ಎಣುಕಿದಳು ವೈರಿಪಡೆ ಕೋಟೆಯತ್ತ ಬರುವುದನ್ನು ಕಂಡಳು

ಡಾಕ್ಟರ್ ವಿಷ್ಣುವರ್ಧನ್ ಅವರು ಬಂಧನ, ಸುಪ್ರಭಾತ, ಯಜಮಾನ, ಕೋಟಿಗೊಬ್ಬ, ಆಪ್ತಮಿತ್ರ, ಮುತ್ತಿನಹಾರ, ವೀರಪ್ಪ ನಾಯಕ ಸೇರಿದಂತೆ ಅನೇಕ ಚಿತ್ರಗಳ ಮೂಲಕ ತಮ್ಮ ಅಭಿನಯದ ವೈವಿಧ್ಯವನ್ನು ಮೆರೆದಂತವರು. ಸಾಹಸ ಸಿಂಹ, ಅಭಿನಯ ಭಾರ್ಗವ, ಕೋಟಿಗೊಬ್ಬ ಎಂಬ ಅಭಿಮಾನಿಗಳ ಪ್ರೀತಿಯ ಬಿರುದುಗಳಿಗೆ ಪಾತ್ರರಾದವರು ವಿಷ್ಣುವರ್ಧನ್ ಅವರು. ಕಲಾವಿದರಾಗಿ ಮಾತ್ರವಲ್ಲದೆ ಸಮಾಜಮುಖಿ ಮನಸ್ಸಿನ ಮಾನವೀಯ ವ್ಯಕ್ತಿತ್ವವು ಅವರದಾಗಿತ್ತು. ಶಿಕ್ಷಣ, ಆರೋಗ್ಯ ಮತ್ತು ಸಂಕಷ್ಟದಲ್ಲಿರುವ ನೆರವಿಗೆ ಅವರು ಸ್ಪಂದಿಸಿದ್ದರು. ಗೋಕಾಕ್ ಚಳವಳಿ, ಉತ್ತರ ಕರ್ನಾಟಕದ ಪ್ರವಾಹ ಪರಿಹಾರ ಮತ್ತು ಕಾರ್ಗಿಲ್ ನೆರವು ಕಾರ್ಯಗಳಲ್ಲಿಯೂ ಸಹ ಅವರು ಸಾಮಾಜಿಕ ಕಾಳಜಿಯನ್ನು ಮೆರೆದಿದ್ದರು. ಅವರು ಕಲೆಗೆ ನೀಡಿದಂತಹ ಕೊಡುಗೆಯನ್ನು ಚಿತ್ರ ಜಗತ್ತು, ಚಿತ್ರ ರಸಿಕರು, ಕನ್ನಡಿಗರು ಎಂದೂ ಮರೆಯುವುದಿಲ್ಲ. ತೆರೆಯ ಮೇಲಿನ ಪಾತ್ರಗಳು ಮುಗಿಯಬಹುದು, ಆದರೆ ಅಭಿಮಾನಿಗಳ ಹೃದಯದಲ್ಲಿ ವಿಷ್ಣುವರ್ಧನ್ ಅವರ ಪಾತ್ರ ಎಂದಿಗೂ ಮುಗಿಯುವುದಿಲ್ಲ.

ಕನ್ನಡ ಚಿತ್ರರಂಗದ ಅದ್ಭುತ ನಟಿಯರಲ್ಲಿ ಒಬ್ಬರಾದ ಪಂಡರೀಬಾಯಿಯವರ ಜನ್ಮದಿನ ಕೂಡ ಇಂದು. ಕನ್ನಡ ಸಿನಿಮಾ ಪ್ರೇಕ್ಷರ ಪಾಲಿಗೆ ಅಮ್ಮನ ಸ್ಥಾನವನ್ನು ತುಂಬಿದವರು, ಮಾತೃ ಹೃದಯದ ಕಲಾವಿದೆ ಪಂಡರೀಬಾಯಿಯವರು. 1928 ಸೆಪ್ಟೆಂಬರ್ 18 ಭಟ್ಕಳದಲ್ಲಿ ಜನಿಸಿದರು. ರಾಜ್ಕುಮಾರ್ ಅವರ ಮೊದಲ ಸಿನಿಮಾ ಬೇಡರ ಕಣ್ಣಪ್ಪಗೆ ನಾಯಕಿಯಾಗಿದ್ದ ಪಂಡರೀಬಾಯಿಯವರು ಹಲವು ಭಾಷೆಗಳ 1000 ಚಿತ್ರಗಳಲ್ಲಿ ನಟಿಸಿದ್ದಾರೆ. ಕನ್ನಡ ಚಿತ್ರರಂಗದ ಆರಂಭಿಕ ದಿನಗಳಲ್ಲಿ ತಮ್ಮ ಸಹಜ ಅಭಿನಯ, ಸರಳ ಸೌಂದರ್ಯ ಮತ್ತು ಭಾವಪೂರ್ಣ ನಟನೆ ಮೂಲಕ ಪ್ರೇಕ್ಷಕರ ಮನಸ್ಸಿನಲ್ಲಿ ಅಚ್ಚಳಿಯದ ಛಾಪು ಮೂಡಿಸಿದ ಕಲಾವಿದೆ ಪಂಡರೀಬಾಯಿಯವರು. ಕನ್ನಡ ಚಿತ್ರರಂಗದ ಮೊದಲ ತಲೆಮಾರಿನ ಪ್ರಮುಖ ನಾಯಕಿಯರಲ್ಲಿ ಒಬ್ಬರಾದ ಪಂಡರೀಬಾಯಿ ಕನ್ನಡ ಮಾತ್ರವಲ್ಲದೆ ತಮಿಳು, ತೆಲುಗು, ಹಿಂದಿ ಸೇರಿದಂತೆ ಹಲವು ಭಾಷೆಗಳ ಚಿತ್ರಗಳಲ್ಲಿಯೂ ಸಹ ಅಭಿನಯಿಸಿ ತಮ್ಮ ಕಲಾ ಪ್ರತಿಭೆಯನ್ನು ಮೆರೆದವರು. ಕಲಿಯುಗ ಭೀಮಾ ಚಿತ್ರಕ್ಕಾಗಿ SP ಬಾಲಸುಬ್ರಹ್ಮಣ್ಯಂ ಮತ್ತು ಮಂಜುಳಾ ಹಾಡಿರುವ ಗೀತೆ

ಉಪೇಂದ್ರ, ಕನ್ನಡ ಚಿತ್ರರಂಗಕ್ಕೆ ಹೊಸ ಬಗೆಯ ಸಿನಿಮಾಗಳನ್ನು ನೀಡಿದಂಥ ನಿರ್ದೇಶಕರು ನಟ ಉಪೇಂದ್ರ ಅವರು. 1968 ಸೆಪ್ಟೆಂಬರ್ 18 ಕುಂದಾಪುರದ ಕೋಟೇಶ್ವರದಲ್ಲಿ ಜನಿಸಿದರು.

ಕಂಡೆ ನನ್ನ ಮಗ, ಶ್ ಓಂ ಮೊದಲಾದ ಚಿತ್ರಗಳ ನಿರ್ದೇಶನ ಮಾಡಿದ್ದ ಉಪೇಂದ್ರ ಅವರು ಕ್ರಮೇಣ ಚಿತ್ರರಂಗದಲ್ಲಿ ಅಭಿನಯಿಸಲು ಶುರು ಮಾಡಿದರು. ಕನ್ನಡ ಚಿತ್ರರಂಗದಲ್ಲಿ ಕೆಲವರು ನಟರಾಗಿ ಗುರುತಿಸಿಕೊಳ್ತಾರೆ, ಕೆಲವರು ನಿರ್ದೇಶಕರಾಗಿ ಛಾಪು ಮೂಡಿಸ್ತಾರೆ. ಆದರೆ ನಟನೆ, ನಿರ್ದೇಶನ, ಬರವಣಿಗೆ, ಗಾಯನ ಎಲ್ಲದರಲ್ಲೂ ತಮ್ಮದೇ ಆದ ವಿಶಿಷ್ಟ ಹೆಜ್ಜೆ ಗುರುತು ಮೂಡಿಸಿದವಂಥವ ಕಲಾವಿದರೆಂದರೆ ಅದು ರಿಯಲ್ ಸ್ಟಾರ್ ಉಪೇಂದ್ರ ಅವರು. ಸಾಮಾನ್ಯವಾದ ಕಥೆಯನ್ನು ಅಸಾಮಾನ್ಯವಾದ ಚಿಂತನೆಯೊಂದಿಗೆ ಕಟ್ಟಿಕೊಂಡು ಪ್ರೇಕ್ಷಕರಿಗೆ ಕೇವಲ ಮನರಂಜನೆ ನೀಡದೆ ಅವರ ಮನಸ್ಸಿನಲ್ಲಿ ಪ್ರಶ್ನೆಗಳನ್ನು ಹುಟ್ಟುಹಾಕುವುದು, ಇದು ಉಪೇಂದ್ರ ಅವರ ಸೃಜನಶೀಲತೆಯ ವಿಶೇಷತೆ. ಕಾಶಿನಾಥ್ ಅವರೊಂದಿಗೆ ಸಹಾಯಕ ನಿರ್ದೇಶಕರಾಗಿ ಚಿತ್ರರಂಗದ ಪಯಣ ಆರಂಭಿಸಿದಂಥ ಉಪೇಂದ್ರ ಅವರು ತರ್ಲೆ ನನ್ನ ಮಗ, ಓಂ ಮುಂತಾದ ಚಿತ್ರಗಳ ಮೂಲಕ ನಿರ್ದೇಶಕನಾಗಿ ತಮ್ಮದೇ ಆದ ಛಾಪನ್ನು ಮೂಡಿಸಿದರು. ನಂತರ ಏ ಚಿತ್ರದ ಮೂಲಕ ನಾಯಕನಾಗಿ ಹೊಸ ಅಧ್ಯಾಯ ಆರಂಭಿಸಿ ಉಪೇಂದ್ರ, ಪ್ರೀತ್ಸೆ, ಅನಾಥರು, ಬುದ್ಧಿವಂತ, ಸೂಪರ್ ಸೇರಿದಂತೆ ಹಲವು ಭಿನ್ನ ಚಿತ್ರಗಳ ಮೂಲಕ ಕನ್ನಡ ಸಿನಿ ಪ್ರೇಕ್ಷಕರ ಮನಸ್ಸಿನಲ್ಲಿ ವಿಶಿಷ್ಟ ಸ್ಥಾನವನ್ನು ಪಡೆದಂಥವರು ಉಪೇಂದ್ರ ಅವರು. ಉಪೇಂದ್ರ ಅವರಿಗೂ ಸಹ ಇಂದು ಜನ್ಮದಿನದ ಸಂಭ್ರಮ.

ಭಾವನಾತ್ಮಕ ಚಿತ್ರಗಳ ಮೂಲಕ, ಭಾವನಾತ್ಮಕವಾದ ಪಾತ್ರಗಳಲ್ಲಿ ಅಭಿನಯಿಸುವ ಮೂಲಕ ಕಲ್ಲು ಹೃದಯದವರು ಕರಗುವಂತೆ ಮಾಡಿದಂಥ ಚಿತ್ರನಟಿ ಶ್ರುತಿಯವರ ಜನ್ಮದಿನ ಇಂದು. 1975 ಸೆಪ್ಟೆಂಬರ್ 18 ಹಾಸನದಲ್ಲಿ ಜನಿಸಿದವರು ಶ್ರುತಿಯವರು. ತಾಯಿ ಇಲ್ಲದ ತವರು, ಕರ್ಪೂರದ ಗೊಂಬೆ, ತವಿರನ್ ತೊಟ್ಟಿಲು, ಕೊಡಗಿನ ಕಾವೇರಿ, ಗಟ್ಟಿಮೇಳ, ವೀರಪ್ಪ ನಾಯಕ ಮೊದಲಾದ ಚಿತ್ರಗಳ ಮೂಲಕ ಮನೋಜ್ಞ ಅಭಿನಯದ ಮೂಲಕ ಮನೆ ಮಾತಾದವರು, ಮನೆ ಮಗಳಂತೆ ಆದವರು ಶ್ರುತಿಯವರು. ಕನ್ನಡ ಚಿತ್ರರಂಗದಲ್ಲಿ ಭಾವನೆಗಳೇ ಬಣ್ಣ ತುಂಬಿದಂಥ, ಕಣ್ಣೀರಿಗೂ ಅಭಿನಯದ ಭಾಷೆ ಕಲಿಸಿದ, ನಗು ನೋವು ಸಂತೋಷ ಸಂವೇದನೆಗಳೆಲ್ಲ ತಮ್ಮ ಅಭಿನಯದ ಮೂಲಕ ಪ್ರೇಕ್ಷಕರ ಹೃದಯಕ್ಕೆ ತಲುಪಿಸಿದ ಕಲಾವಿದೆ ಚಿತ್ರನಟಿ ಶ್ರುತಿಯವರು. ಇವರ ಮೂಲ ಹೆಸರು ಗಿರಿಜಾ. ಚಿತ್ರರಂಗದಲ್ಲಿ ಶ್ರುತಿ ಎಂಬ ಹೆಸರಿನೊಂದಿಗೆ ಹೆಜ್ಜೆ ಇಟ್ಟ ಇವರು ನಾಯಕಿಯಾಗಿ ಮಾತ್ರವಲ್ಲದೆ ಮಹಿಳಾ ಪ್ರಧಾನ ಹಾಗೂ ಭಾವನಾತ್ಮಕ ಪಾತ್ರಗಳ ಮೂಲಕವೂ ತಮ್ಮದೇ ಆದಂಥ ಛಾಪನ್ನು ಮೂಡಿಸಿದಂಥ ಕಲಾವಿದೆ. ಶ್ರುತಿ, ಮುದ್ದಿನ ಮಾವ, ಗೌರಿ ಗಣೇಶ, ಕರ್ಪೂರದ ಗೊಂಬೆ, ಗೌಡ್ರು, ಪುಟ್ಟಕ್ಕನ ಹೈವೇ ಸೇರಿದಂತೆ ಅನೇಕ ಚಿತ್ರಗಳಲ್ಲಿನ ಅವರ ಅಭಿನಯ ಪ್ರೇಕ್ಷಕರ ಮನಸ್ಸಿನಲ್ಲಿ ಅಚ್ಚಳಿಯದ ನೆನಪಾಗಿ ಉಳಿದಿದೆ. ಅಭಿನಯಕ್ಕೆ ಪ್ರಶಸ್ತಿಗಳ ಮನ್ನಣೆಯೂ ಸಹ ಇವರಿಗೆ ದೊರೆತಿದೆ. ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿಗಳ ಜೊತೆಗೆ ಫಿಲಂಫೇರ್ ಪ್ರಶಸ್ತಿಗಳನ್ನು ತಮ್ಮ ಮುಡಿಗೇರಿಸಿಕೊಂಡಿರುವ ಶ್ರುತಿಯವರು ಕಿರುತೆರೆಯಲ್ಲೂ ಸಹ ತಮ್ಮ ಪ್ರತಿಭೆಯನ್ನು ಮೆರೆದಿದ್ದಾರೆ ಶ್ರುತಿಯವರು. ಯಾವುದೇ ಪಾತ್ರ ಇರಲಿ, ಭಾವನೆ ಎಷ್ಟೇ ಗಾಢವಾಗಿರಲಿ, ಅದಕ್ಕೆ ಜೀವ ತುಂಬುವ ಅಭಿನಯವೇ ಶ್ರುತಿಯವರ ಹೆಗ್ಗುರುತು.

ಗಾನಗಂಗೆ ಚಿತ್ರಗೀತೆಗಳನ್ನು ಆಧರಿಸಿದ ಕಾರ್ಯಕ್ರಮ ಇದುವರೆಗೆ ಪ್ರಸಾರವಾಯಿತು. ಇದು ಆಕಾಶವಾಣಿ ಬೆಂಗಳೂರು. ಸುನೆರೆಪಲ್, ಹಳೆಯ ಹಿಂದಿ ಚಿತ್ರಗೀತೆಗಳು. ಮೊದಲಿಗೆ ಕೇಳಿ ಮುಖಂದರ್ ಕಾ ಸಿಕಂದರ್ ಚಿತ್ರಕ್ಕಾಗಿ ಕಿಶೋರ್ ಕುಮಾರ್ ಹಾಡಿರುವ ಗೀತೆ. ಪ್ರಕಾಶ್ ಮೆಹ್ರಾ ಅವರ ಸಾಹಿತ್ಯ, ಸಂಗೀತ ನಿರ್ದೇಶನ ಕಲ್ಯಾಣ್ ಜಿ ಆನಂದ್ ಜಿ.

ಸಾಜನ್ ಚಿತ್ರಕ್ಕಾಗಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಡಿದ್ದ ಗೀತೆಯನ್ನು ಕೇಳಿದ್ರಿ. ಫಯಾಜ್ ಅನ್ವರ್ ಅವರ ಸಾಹಿತ್ಯ ಸಂಗೀತ ನಿರ್ದೇಶನ ನದೀಮ್ ಶ್ರವಣ್ ಅವರದ್ದಾಗಿತ್ತು ಈ ಚಿತ್ರಕ್ಕೆ. ಇದೀಗ ಕೇಳಿ ಕಭಿ ಕಭಿ ಚಿತ್ರದ ಗೀತೆ. ಗಾಯಕರು ಲತಾ ಮಂಗೇಶ್ಕರ್ ಮತ್ತು ಮುಖೇಶ್. ಶಾಹೀರ್ ಅವರ ಸಾಹಿತ್ಯ ಸಂಗೀತ ನಿರ್ದೇಶನ ಖಯಾಲಂ. ಕಲ್ಯಾಣ್ ಅವರ ಸಾಹಿತ್ಯ ಸಂಗೀತ ನಿರ್ದೇಶನ ಶಾ

ಸುನಿರೇಪಲ್ ಹಳೆಯ ಹಿಂದಿ ಚಿತ್ರಗೀತೆಗಳನ್ನ ಕೇಳಿದಿರಿ. ಸಮಯ 11:30. ಇದು ಆಕಾಶವಾಣಿ ಬೆಂಗಳೂರು. ಸವಿ ನೆನಪು, ಹಳೆಯ ಕನ್ನಡ ಚಿತ್ರಗೀತೆಗಳು. ಮೊದಲಿಗೆ ಹೊಂಬಿಸಿಲು ಚಿತ್ರಕ್ಕಾಗಿ ಎಸ್ ಜಾನಕಿ ಮತ್ತು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಡಿರುವ ಗೀತೆಗಳು. ಗೀತಾಪ್ರಿಯವರ ಸಾಹಿತ್ಯ, ಸಂಗೀತ ನಿರ್ದೇಶನ ರಾಜನ್ ನಾಗೇಂದ್ರ.

ಗಂಧರ್ವಗಿರಿ ಚಿತ್ರಕ್ಕಾಗಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಡಿರುವ ಗೀತೆ. ಚಿ ಉದಯಶಂಕರ್ ಅವರ ಸಾಹಿತ್ಯ, ಸಂಗೀತ ನಿರ್ದೇಶನ ಉಪೇಂದ್ರ ಕುಮಾರ್.

0: ಏನು ಮಗ, ಬರೀ ತನ್ನ ನನ್ನ ಅಂತ ಎಳೀತಾ ಇದೀಯಾ? ನಿದ್ದೆ ಬತ್ತಾಯ್ತೆ? ಯಾವ್ದಾನ ಬೇರೆ ಪದನ ತೆಗೆದು ಬುಟ್ಟು ಹಾಕೋತಾನೆ?
1: ಅಯ್ಯೋ, ನಂಗೆ ಪದ ಗಿದ ಯಾವುದು ಬರೋಕಿಲ್ಲ.
0: ಯಾಕೆ ಬರೋಕಿಲ್ಲ? ನಾನಾಗ್ತೀನಿ ಕೇಳು. ಇಲ್ಲಿ ಅಡಿಕೆ ಐತೆ, ಎಲೆ ಐತೆ, ಮಲ್ನಾಡು ಅಡಿಕೆ.

ಸಿಂಹಾದ್ರಿಯ ಸಿಂಹ ಚಿತ್ರದ ಗೀತೆಗಳು ಮೂಡಿಬಂದವು. ಹಾಡಿದಂತಹ ಕಲಾವಿದರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಸಂಗೀತ ಗುರುರಾಜ್ ಹಾಗೂ ಸಂಗಡಿಗರು. ಎಸ್ ನಾರಾಯಣ್ ಅವರ ಸಾಹಿತ್ಯ, ದೇವ ಅವರ ಸಂಗೀತ ಇದರಲ್ಲಿತ್ತು. ಸವಿನೆನಪು, ಇದರಲ್ಲಿ ಹಳೆಯ ಕನ್ನಡ ಚಿತ್ರಗೀತೆಗಳನ್ನು ಕೇಳುತ್ತಿರುವಿರಿ. ಇದೀಗ ಬಂಧನ ಚಿತ್ರದಿಂದ ಆಯ್ದ ಗೀತೆಗಳು ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿ, ಕೆ ಜೆ ಯೇಸುದಾಸ್ ಹಾಗೂ ಸಂಗಡಿಗರು ಹಾಡಿದ್ದಾರೆ. ಗೀತೆಗಳ ರಚನೆ ಆರ್ ಎನ್ ಜಯಗೋಪಾಲ್ ಅವರದ್ದು. ಎಂ ರಂಗರಾವ್ ಸಂಗೀತವನ್ನು ನೀಡಿದ್ದಾರೆ.

ಬಂಧನ ಚಿತ್ರದ ಗೀತೆಗಳು ಇದುವರೆಗೆ ಮೂಡಿಬಂದವು. ಸವಿನೆನಪು ಇದರಲ್ಲಿ ಇನ್ನು ಮುಂದೆ ಮಲೆ ಮಾರುತ ಚಿತ್ರದಿಂದ ಆದ ಕೆಲವು ಗೀತೆಗಳು. ದನಿಯಾಗಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಕೆ ಜೆ ಯೇಸುದಾಸ್, ಎಸ್ ಜಾನಕಿ ಹಾಗೂ ವಾಣಿ ಜಯರಾಮ್. ಗೀತೆಗಳ ರಚನೆ ಅರೆಂಜ್ ಜಯಗೋಪಾಲ್ ಹಾಗೂ ಜಿ ಉದಯಶಂಕರ್ ಅವರದ್ದು. ವಿಜಯ ಭಾಸ್ಕರ್ ಅವರ ಸಂಗೀತವಿದೆ.

ಇದು ಇಂದಿನ ಸವಿ ನೆನಪು, ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಆಕಾಶವಾಣಿ ಸಮಯ 12 ಗಂಟೆಯಾಗಲಿದೆ. ಕೆಲವೇ ಕ್ಷಣಗಳಲ್ಲಿ ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದ ಸಹಪ್ರಸಾರದಲ್ಲಿ.

0: ವ್ಯವಸ್ಥೆಯ ತರಬೇತಿ ವಿಮಾನಗಳು ಹಾಗೂ ಎಸ್ಟಿಟಿ-40 ಮೂಲ ತರಬೇತಿ ವಿಮಾನಗಳು ಭಾರತೀಯ ವಾಯುಪಡೆಗೆ ಸೇರ್ಪಡೆಗೊಂಡವು. ಮೇಕ್ ಇನ್ ಇಂಡಿಯಾ ಮೂಲಕ ಪ್ರಸ್ತುತ ದೇಶದ ಎಲೆಕ್ಟ್ರಾನಿಕ್ಸ್ ಉತ್ಪನ್ನಗಳ ರಫ್ತು ಹೆಚ್ಚಳವಾಗಿದೆ. ಪ್ರಸಕ್ತ ವರ್ಷದ ಮಧ್ಯಭಾಗದಲ್ಲಿ ಭಾರತ ವಿಶ್ವದ 6ನೇ ಅತಿದೊಡ್ಡ ಎಲೆಕ್ಟ್ರಾನಿಕ್ಸ್ ವಸ್ತುಗಳ ರಫ್ತುದಾರ ದೇಶವಾಗಿ ಹೊರಹೊಮ್ಮಿದೆ. ವಿದ್ಯುಚ್ಚಾಲಿತ ವಾಹನಗಳ ಘಟಕ ನಿರ್ಮಾಣ, ಪುನರ್ಬಳಕೆ ಇಂಧನ ಶಕ್ತಿ, ಡ್ರೋನ್ ಹಾಗೂ ವೈದ್ಯಕೀಯ ಉಪಕರಣಗಳ ನಿರ್ಮಾಣದಲ್ಲಿ ಮೇಕ್ ಇನ್ ಇಂಡಿಯಾ ಪ್ರಭಾವಿಸಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಜನ್ಮದಿನದ ಹಿನ್ನೆಲೆ ಒಂದು ತಿಂಗಳ ಕಾಲ ಸೇವಾ ಸಂಕಲ್ಪ ಅಭಿಯಾನವನ್ನು ಬೂತ್ ಮಟ್ಟದಲ್ಲಿ ಆಯೋಜಿಸಲಾಗುತ್ತಿದೆ. ಅವರ ಜನಪರ ಆಡಳಿತ ಹಾಗೂ ಜನಪರ ಯೋಜನೆಗಳ ಕುರಿತು ಜನಸಾಮಾನ್ಯರಿಗೆ ಮಾಹಿತಿ ನೀಡುವುದರೊಂದಿಗೆ ವಿವಿಧ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಬೆಳಗಾವಿ ಸಂಸದ ಜಗದೀಶ್ ಶೆಟ್ಟರ್ ಹೇಳಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಜನ್ಮದಿನದ ಅಂಗವಾಗಿ ಬೆಳಗಾವಿ ದಕ್ಷಿಣ ಕ್ಷೇತ್ರದ ಕಲಾಮಂದಿರದಲ್ಲಿ ಆಯೋಜಿತ ದೀಪೋತ್ಸವ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು.
1: ಸೆಪ್ಟೆಂಬರ್ 17 ರಿಂದ ಅಕ್ಟೋಬರ್ 17 ವರೆಗೆ ಇಡೀ ದೇಶದಲ್ಲಿ, ನಮ್ಮ ನಾಡಿನಲ್ಲಿ, ಬೆಳಗಾವಿಯಲ್ಲಿ ಇರಬಹುದು, ಪ್ರತಿಯೊಂದು ಬೂತ್ ಮಟ್ಟದಲ್ಲಿ ಸೇವಾ ಸಂಕಲ್ಪ ಅಭಿಯಾನ ಕಾರ್ಯಕ್ರಮ ಮುಖಾಂತರ ವಿವಿಧ ರಚನಾತ್ಮಕ ಚಟುವಟಿಕೆಗಳನ್ನ ನಾವು ಮಾಡೋರಿದ್ದೇವೆ. 1 ತಿಂಗಳ ಆ ಕಾರ್ಯಕ್ರಮ ನಡೀತದೆ. ನಮ್ಮೆಲ್ಲ ಕಾರ್ಯಕರ್ತರು, ಜನಸಾಮಾನ್ಯರು, ಎಲ್ಲರೂ ಸಹಿತ ನಾಗರಿಕರು ಇದರಲ್ಲಿ ಇನ್ವಾಲ್ವ್ ಆಗ್ತಾರೆ. ಇದೊಂದು ಬಹಳ ಬೃಹತ್ವಾದಂತಹ ಕಾರ್ಯಕ್ರಮ. ಇದರ ಮುಖಾಂತರ ಇಡೀ ದೇಶಕ್ಕೆ, ಇಡೀ ಜನತೆಗೆ ಒಂದು ಸಂದೇಶ ಕೊಡುವಂತದ್ದು ಮೋದಿಯವರ ಜನಪ್ರಿಯತೆ, ಮೋದಿಯವರ ಒಂದು ಆಡಳಿತ ಮತ್ತು ಮೋದಿಯವರ ಪ್ರಭಾವ ಯಾವ ರೀತಿ ಇದೆ ಅನ್ನುವಂಥದ್ದು ಜನರಿಗೆ ತಿಳಿಸುವಂತದ್ದು ಮತ್ತು ಬರುವಂತಹ ದಿವಸಗಳಲ್ಲಿ ದೇಶದ ಒಂದು ಪ್ರಗತಿಗೆ ಇದು ಕಾರಣೀಭೂತ ಆಗ್ತದೆ ಅನ್ನುವಂತ ಮಾತನ್ನ ಈ ಸಂದರ್ಭ ಹೇಳ್ತೀನಿ. ನರೇಂದ್ರ ಮೋದಿ ಜಿಯವರಿಗೆ ನಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ.
0: ಕರಾವಳಿಯ ಸರ್ವತೋಮುಖ ಬೆಳವಣಿಗೆ ಹಾಗೂ ಸ್ಥಳೀಯ ಜನರ ಆಶೋತ್ತರಗಳನ್ನು ಈಡೇರಿಸಲು ಮಂಗಳೂರಿನಲ್ಲಿ ಸಚಿವ ಸಂಪುಟ ಸಭೆ ಆಯೋಜಿಸಲಾಗುತ್ತಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ತಮ್ಮ ಎಕ್ಸ್ ಖಾತೆಯಲ್ಲಿ ಮಾಹಿತಿ ಹಂಚಿಕೊಂಡಿರುವ ಅವರು, ರಾಜ್ಯ ಸಚಿವ ಸಂಪುಟ ಸಭೆ ಮಂಗಳೂರು, ಉಡುಪಿ, ಉತ್ತರ ಕನ್ನಡ ಸೇರಿದಂತೆ ಕರಾವಳಿಯ ಅಭಿವೃದ್ಧಿಗೆ ಚೈತನ್ಯ ತುಂಬಿ ಹೊಸ ಮುನ್ನುಡಿ ಬರೆಯಲಿದೆ ಎಂದಿದ್ದಾರೆ. ಸಚಿವ ಸಂಪುಟ ಸಭೆ ಈ ಮಧ್ಯಾಹ್ನ 12:30ಕ್ಕೆ ಆರಂಭವಾಗಲಿದೆ. ಸಭೆಗೂ ಮುನ್ನ ಕದ್ರಿ ಶ್ರೀ ಮಂಜುನಾಥ ದೇವಸ್ಥಾನಕ್ಕೆ ತೆರಳಿದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ದೇವರ ದರ್ಶನ ಪಡೆದರು. ರಾಯಚೂರು ಜಿಲ್ಲೆಯ ಸಿರವಾರ, ಮಾನ್ವಿ, ಸಿಂಧನೂರು ಸೇರಿದಂತೆ ವಿವಿಧ ತಾಲೂಕುಗಳ ಬರ ಸಮೀಕ್ಷೆ ವರದಿ ಸಿದ್ಧಪಡಿಸಲಾಗಿದೆ. ಇಂದು ಮಂಗಳೂರಿನಲ್ಲಿ ಆಯೋಜಿತ ಸಚಿವ ಸಂಪುಟ ಸಭೆಯಲ್ಲಿ ಈ ಕುರಿತು ಚರ್ಚೆ ನಡೆಯಲಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಅಭಯ್ ಧರ್ಮಸಿಂಗ್ ತಿಳಿಸಿದ್ದಾರೆ. ಕೇಂದ್ರ ಚುನಾವಣಾ ಆಯೋಗದ ನಿರ್ದೇಶನದಂತೆ ರಾಜ್ಯ ಚುನಾವಣಾ ಆಯೋಗ ಕೈಗೊಂಡ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಹಿನ್ನೆಲೆ ನಾಳೆ ಹಾಗೂ ನಾಡಿದ್ದು ಅರ್ಹ ಮತದಾರರ ನೋಂದಣಿ ವಿಶೇಷ ಆಂದೋಲನ ರಾಜ್ಯಾದ್ಯಂತ ನಡೆಯಲಿದೆ. ಧಾರವಾಡ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿಯ ವಿಶೇಷ ಪರಿಷ್ಕರಣೆ ಹಿನ್ನೆಲೆ ಜಿಲ್ಲೆಯ ಎಲ್ಲ ಮತಗಟ್ಟೆಗಳಲ್ಲಿ ಬೂತ್ ಮಟ್ಟದ ಅಧಿಕಾರಿಗಳು ಉಪಸ್ಥಿತರಿದ್ದು ನೋಂದಣಿ ಕಾರ್ಯ ಕೈಗೊಳ್ಳಲಿದ್ದಾರೆ ಎಂದು ಜಿಲ್ಲಾ ಚುನಾವಣಾಧಿಕಾರಿ ಆರ್ ಸ್ನೇಹಲ್ ತಿಳಿಸಿದ್ದಾರೆ. ಉತ್ತರ ಕರ್ನಾಟಕದಲ್ಲಿ ಶೇಕಡ 60ರಷ್ಟು ಖಾಸಗಿ ಅನುದಾನಿತ ಶಾಲಾ ಕಾಲೇಜುಗಳಿದ್ದು ಸಕಾಲಿಕ ಅನುದಾನ ಲಭ್ಯವಾಗದೆ ಮುಚ್ಚುವ ಹಂತ ತಲುಪಿವೆ ಎಂದು ವಿಧಾನ ಪರಿಷತ್ ಸದಸ್ಯ ಬಸವರಾಜ ಹೊರಟ್ಟಿ ಹೇಳಿದ್ದಾರೆ. ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಅವರು, ಸರ್ಕಾರದ ಗ್ಯಾರಂಟಿ ಯೋಜನೆಗಳಿಂದ ಕನ್ನಡ ಮಾಧ್ಯಮದ ಅನುದಾನಿತ ಶಾಲಾ ಕಾಲೇಜುಗಳಿಗೆ ಅನುದಾನದ ಕೊರತೆಯಾಗಿದೆ, ಶಿಕ್ಷಕರ ಸಮಸ್ಯೆ ಉಲ್ಬಣಿಸಿದೆ. ನವೆಂಬರ್ 2ನೇ ತಾರೀಖು ಧಾರವಾಡದಲ್ಲಿ ಶಿಕ್ಷಕರ ಪಾದಯಾತ್ರೆ ನಡೆಯಲಿದೆ ಎಂದರು. ರಾಯಚೂರು ಮಹಾನಗರ ಪಾಲಿಕೆಯ ಹಳೆ ಕಟ್ಟಡದಲ್ಲಿ ಪಾಲಿಕೆ ದಾಖಲೆ ಡಿಜಿಟಲೀಕರಣ ಕೊಠಡಿಗೆ ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಅಜಯ್ ಧರ್ಮಸಿಂಗ್ ಚಾಲನೆ ನೀಡಿದರು. ಡಿಜಿಟಲೀಕರಣ ಕೊಠಡಿ ಸೌಲಭ್ಯಕ್ಕಾಗಿ 2 ಕೋಟಿ ರೂಪಾಯಿ ವೆಚ್ಚ ಮಾಡಲಾಗಿದೆ. ದಾಖಲೆಗಳ ಸುರಕ್ಷಿತ ಸಂರಕ್ಷಣೆ ಮತ್ತು ಸುಲಭ ನಿರ್ವಹಣೆಗೆ ವ್ಯವಸ್ಥೆ ಕಲ್ಪಿಸಲಾಗಿದೆ ಎಂದಿದ್ದಾರೆ. ಹಾಸನ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ವಿಶ್ವಕರ್ಮ ಜಯಂತಿ ಅಂಗವಾಗಿ ಆಯೋಜಿತ ಕಾರ್ಯಕ್ರಮಕ್ಕೆ ಸಂಸದ ಶ್ರೇಯಸ್ ಪಟೇಲ್ ಚಾಲನೆ ನೀಡಿದರು. ಅಂತಾರಾಷ್ಟೀಯ ಕಡಲ ತೀರ ಸ್ವಚ್ಛತಾ ದಿನದ ಅಂಗವಾಗಿ ನಾಳೆ 19ರಂದು ಉತ್ತರ ಕನ್ನಡ ಜಿಲ್ಲೆ ಕಾಸರಗೋಡ ಟೊಂಕಾ ಕಡಲ ತೀರದಲ್ಲಿ ಸ್ವಚ್ಛ ಸಾಗರ ಸುರಕ್ಷಿತ ಸಾಗರ ಅಭಿಯಾನ ಆಯೋಜಿತವಾಗಿದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ 1:10ಕ್ಕೆ.

0: ಆಕಾಶವಾಣಿ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ವನಿತಾ ವಿಹಾರ.
1: ಇಂದಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಭರತನಾಟ್ಯ ಕಲಾವಿದೆ ರೂಪಾ ಆರ್ ಪತ್ತಾರ್ ಅವರೊಂದಿಗೆ ಸಂದರ್ಶನ. ಇವರೊಂದಿಗೆ ಭಾಗವಹಿಸುತ್ತಾರೆ

0: ಡಾಕ್ಟ್ರೆ ರೂಪಾ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ.
1: ನಮಸ್ಕಾರ, ಈ ಕಾರ್ಯಕ್ರಮಕ್ಕೆ ಕರೆಸಿದ್ದಕ್ಕೆ ಧನ್ಯವಾದಗಳು.
0: ರೂಪಾ ಅವರೇ, ಮೊದಲಿಗೆ ನಿಮ್ಮ ಊರು ಮತ್ತು ನಿಮ್ಮ ಬಾಲ್ಯ ಇದ್ರ ಬಗ್ಗೆ ಹೇಳಿ.
1: ನನ್ನ ಹುಟ್ಟೂರು ರಾಯಚೂರು. ನಾನು ಮೂಲತಃ ರಾಯಚೂರಿಂದ ಬಂದಳು. ನನ್ನ ಬಾಲ್ಯ ಎಲ್ಲ ರಾಯಚೂರಲ್ಲಿ ಆಗಿದ್ದು. ನಾನು ಬಾಲ್ಯದಿಂದಲೂ ಕೂಡ ಭರತನಾಟ್ಯ ಕಲಿಯೋದನ್ನು ಪ್ರಾರಂಭ ಮಾಡಿದೆ. 3 ವರ್ಷದ ಮಗು, ನನಗೆ ಗೊತ್ತಿಲ್ಲ ಭರತನಾಟ್ಯ ಅಂದರೆ ಏನು ಅಂತ ಗೊತ್ತಿರಲಿಲ್ಲ. ತಾಯಿ ಆಸಕ್ತಿ ಮೇಲೆ ಪ್ರಾರಂಭ ಮಾಡಿದೆ.
0: ಅಂದ್ರೆ ನಿಮ್ಮ ತಾಯಿಗೆ ಭರತನಾಟ್ಯದ ಮೇಲೆ ಅಷ್ಟು ವಿಶೇಷ ಆಸಕ್ತಿ
1: ಇತ್ತು ಅನ್ಸುತ್ತೆ.
0: ಅದಕ್ಕಾಗಿ ತಮಗೆ 3 ವರ್ಷಕ್ಕೇನೆ ಭರತನಾಟ್ಯ ಕಲಿಯೋದಕ್ಕೆ.
1: ನನಗೆ ಆಸಕ್ತಿ ಇರಲಿಲ್ಲ, ನಿಜ ಹೇಳ್ಬೇಕಂದ್ರೆ ನನ್ಗಿರ್ಲಿಲ್ಲ. ನಮ್ ತಾಯಿಗೆ ತುಂಬಾ ಆಸಕ್ತಿ ಇತ್ತು, ಮಾಡಬೇಕು, ಚೆನ್ನಾಗಿ ಪ್ರದರ್ಶನ ಕೂಡ ಕೊಡಬೇಕು, ಅವರೇ ಒಂದು ಸ್ವಲ್ಪ ಮೇಕಪ್ ಎಲ್ಲ ಮಾಡೋದು, ಡ್ರೆಸ್ಸಿಂಗ್ ಮಾಡೋದು ಬಹಳ ಇಷ್ಟಪಟ್ಟು ಮಾಡ್ತಿದ್ರು. ಒತ್ತಾಯ ಕೂಡ ಮಾಡ್ತಿದ್ರು ನನಗೆ. ನನಗೆ ಇಷ್ಟ ಇರಲಿಲ್ಲ ಕಲಿಬೇಕು, ಅದ್ರ ಬಗ್ಗೆ ಏನು ಗೊತ್ತಿರಲಿಲ್ಲ. ಕಲಿಬೇಕು ಅಂತ ಅಷ್ಟು ಆಸಕ್ತಿ ಇರಲಿಲ್ಲ. ಅವರ ಆಸಕ್ತಿ ಮೇಲೆ, ಒಲವಿನ ಮೇಲೆ ನಾನು ಕಲಿತೆ, ಒತ್ತಾಯದ ಮೇಲೆ ಕಲಿತೆ. ಇವತ್ತು ಒಬ್ಬ ಕಲಾವಿದೆ ಅದೇ. ಅದಕ್ಕೆ ಅವರ ಆಶೀರ್ವಾದ ಮತ್ತೆ ಅವರ ಸತತ ಪ್ರಯತ್ನ ಅಂತ ಹೇಳ್ಬೋದು.
0: ನಿಮಗೆ ಆಸಕ್ತಿ ಯಾವಾಗ ಬಂತು ಇದಕ್ಕೆ?
1: ನನಗೆ ನಾನು ಯಾವಾಗ ಹೈಸ್ಕೂಲಿಗೆ ಬಂದೆ ಅವಾಗ ನನಗೆ ಅದರ ಮೇಲೆ ಒಲವು ಮೂಡೋಕೆ ಸ್ಟಾರ್ಟ್ ಆಯ್ತು. ಕಲಿಬೇಕು, ಅದರೊಳಗೆ ನಾನು ನನ್ನನ್ನು ನಾನು ಅಳವಡಿಸ್ಕೊಳ್ತಿದ್ದೆ. ನನಗೊಂಥರ ಖುಷಿ ಸಿಗ್ತಿತ್ತು. ಸುಮಾರು ನಾನು 8ನೇ ತರಗತಿ ವಿದ್ಯಾರ್ಥಿ ಇದ್ದೆ ಅವಾಗೇ ನಾನು ಪಾಠ ಪ್ರಾರಂಭ ಮಾಡಿದೆ. ನನಗೆ ಅವಾಗ ಅನ್ಸೋದಕ್ಕೆ ಶುರು ಆಯಿತು, ಒಂದು ಕಲೆ ಅಂದರೆ ಏನು, ಭರತನಾಟ್ಯ ಅಂದರೆ ಏನು, ನಾನು ಇದನ್ನ ಯಾಕೆ ಮೈಗೂಡಿಸ್ಕೊಂಡು ಹೋಗಬಾರ್ದು, ಇದರಲ್ಲಿ ಯಾಕೆ ನನ್ನ ಬೆಳವಣಿಗೆ ಇರಬಾರ್ದು ಅಂತೇಳಿ ಅವಾಗ ನನಗೆ ಸ್ವಲ್ಪ ತಿಳಿವಳಿ.
0: ಈಗ ನೀವು ಪ್ರೋಗ್ರಾಮ್ ಯಾವಾಗಿಂದ ಕೊಡೋಕೆ ಸ್ಟಾರ್ಟ್ ಮಾಡಿದ್ರಿ?
1: ನನ್ನ ಫಸ್ಟ್ ಪ್ರೋಗ್ರಾಮ್ ಯು ಕೆ ಜಿಯಲ್ಲಿ ಇದ್ದಾಗೆ, ಬಾಲ್ವಾಡಿ ಅಂತ ಕರೀತಾರೆ, ಅವಾಗೆ ನನ್ನ ಫಸ್ಟ್ ಪ್ರೋಗ್ರಾಮ್ ಆಗಿದ್ದು. ಅದು ಕೂಡ ನಮ್ಮ ತಾಯಿ ಆಸಕ್ತಿ ಮೇಲೆ, ಅವರು ಒಂದು ಪ್ರೀತಿ ಮೇಲೆ, ಅವರೇ ಎಲ್ಲ ಇದರಿಂದ ಸಂತೋಷದಿಂದ ಎಲ್ಲ ಮೇಕಪ್ ಮಾಡೋರು, ಕಾಸ್ಟ್ಯೂಮ್, ಅವಾಗೆಲ್ಲ ಕಾಸ್ಟ್ಯೂಮ್ ಸಿಗ್ತಿರ್ಲಿಲ್ಲ, ಸೀರೆನೇ ಕಚ್ಚೆ ತರ ಉಡ್ಸ್ಬಿಟ್ಟು ಅಲಂಕಾರ ಮಾಡೋರು ಸ್ಟೇಜ್ ಮೇಲೆ. ನನ್ ಗೊತ್ತಿಲ್ಲದೆ ಇರೋ ಹಂಗೆ ಒಂದ್ ಒಳ್ಳೆ ಅಭಿನಯ, ಒಂದ್ ಒಳ್ಳೆ ಕಾರ್ಯಕ್ರಮ ಕೊಡ್ತಿದ್ದೆ, ಅದ್ ನನ್ ಗೊತ್ತಿರ್ಲಿಲ್ಲ. ಅದ್ ನೋಡಿದವ್ರು ಸುಮಾರು ಜನ ಅಂದ್ರು, ಇವಾಗ್ನೂ ನೆನ್ಪಿಟ್ಕೊಂಡಿದ್ದಾರೆ, ನನ್ನ ಗುರುಗಳೆಲ್ಲ ನೆನ್ಪಿಟ್ಕೊಂಡಿದ್ದಾರೆ.
0: ನಿಮ್ಮ ಭರತನಾಟ್ಯದ ಮೊದಲ ಗುರು?
1: ನನ್ನ ಮೊದಲನೇ ಗುರು ರಾಯಚೂರಲ್ಲಿ ಶ್ರೀಮತಿ ಗೀತಾ ಕಟ್ಕಮ್ ಅಂತ ಹೇಳಿ, ಅವರಿಂದ ನಾನು ಭರತನಾಟ್ಯ ಕಲಿಯೋದಕ್ಕೆ ಪ್ರಾರಂಭ ಮಾಡಿದೆ. ಸುಮಾರು ವರ್ಷಗಳ ಕಾಲ ಕಲಿತೆ, ಅವ್ರಿಗೆ ಗೊತ್ತಿರುವಷ್ಟು ವಿದ್ಯೆ ಎಲ್ಲಾನೂ ಕಲಿತೆ. ಅದರ ನಂತರ ನಂಗೆ ಇನ್ನೂ ಹೆಚ್ಚಿನ ಒಂದು ಕಲಿಕೆ ಬೇಕು ಅಂತ ಅನ್ಸಿದ ಮೇಲೆ ಮುಂದುವರೆದೆ.
0: ಮುಂದೆ ಎಲ್ಲಿ? ಅಲ್ಲೇ ರಾಯಚೂರಲ್ಲೇ?
1: ಇಲ್ಲ, ರಾಯಚೂರಲ್ಲಿ ಆಗ್ಲಿಲ್ಲ. ಗುರುಗಳು ನನಗೆ ಇನ್ನೂ ಹೆಚ್ಚಿನ ಅಧ್ಯಯನ ಮಾಡ್ಬೇಕು ಅಂದ್ರೆ ನಾನು ಸಂಗೀತ ಕ್ಲಾಸಿಗೆ ಹೋಗ್ತಿದ್ದೆ. ಅಲ್ಲಿ ನನ್ನ ಗುರುಗಳನ್ನ ಕೇಳಿದಾಗ ಅವರು ಒಂದು ಮಾರ್ಗದರ್ಶನ ಆದ್ಮೇಲೆ ನಾನು ಮತ್ತೆ ಪಾಠ ಪ್ರಾರಂಭ ಮಾಡಿದೆ.
0: ಈಗ ನೀವು ಪ್ರಾಕ್ಟೀಸ್ಗೆ ಯಾವ ತರ ಟೈಮ್ ಕೊಟ್ಕೋತೀರಾ? ನೀವು
1: ಹೇಳ್ದಂಗೆ ನೋಡಿ, ಮದ್ವೆ ಆದ್ಮೇಲೆ ಕಷ್ಟ. ಮೊದಲೇದಾಗಿ ನಾವು ಮಹಿಳೆಯಾಗಿ ಮನೆಗೆ ಮೊದಲ ಆದ್ಯತೆ ಕೊಡಬೇಕು. ಕುಟುಂಬಕ್ಕೆ ನಾನು ಕೊಟ್ಟಿದ್ದು ಸುಮಾರು 10 ವರ್ಷ. ನನ್ನ ಮದ್ವೆ ಆದ್ಮೇಲೆ 10 ವರ್ಷ ಕಾಲ ನನ್ನ ಕುಟುಂಬ ನೋಡ್ಕೋಬೇಕು. ಅದನ್ನ ಅವ್ರ ಮನೆಗೆ ಹೋದ್ಮೇಲೆ ಅವ್ರದ್ದು ಪದ್ಧತಿ ಆಚಾರ ವಿಚಾರ ಕಲ್ತ್ಕೊಂಡು ಅವ್ರಿಗೆ ಹೊಂದ್ಕೋಬೇಕು, ಅವರು ನನ್ಗೆ ಹೊಂದ್ಕೋಬೇಕು. 10 ವರ್ಷ ಕಾಲ ಅವಕಾಶ ತಗೊಂಡೆ. ಇವಾಗ ಮಕ್ಕಳು ಸ್ವಲ್ಪ ಅವ್ರಿಗೂ ಒಂದು ತಿಳುವಳಿಕೆ, ಹಿಂಗಾಗಿ ಅವ್ರ ಕೆಲಸ ಅವ್ರು ಮಾಡ್ಕೋತಿದ್ದಾರೆ, ಅರ್ಥ ಮಾಡ್ಕೋತಿದ್ದಾರೆ ಅಂತಂದಾಗ ನಾನು ಮತ್ತೆ ಪುನಃ ಪಾಠ ಪ್ರಾರಂಭ ಮಾಡಿದೆ. ಅವಾಗೇ ನಂಗೆ ಟೈಮ್ ಕೊಡೋಕ್ಕಾಗ್ತಿರ್ಲಿಲ್ಲ, ಯಾಕಂದ್ರೆ ಅದ್ರ ಜೊತೆಗೆ ನಾನು ಒಂದು ಕಾಲೇಜಲ್ಲಿ ಲೆಕ್ಚರ್ ಆಗಿ ವರ್ಕ್ ಮಾಡ್ತಿದ್ದೆ. ನನಗೆ ಜಾಸ್ತಿ ಟೈಮ್ ಕೊಡೋಕ್ಕಾಗ್ತಿರ್ಲಿಲ್ಲ. ಮಧ್ಯದಲ್ಲಿ ಕಾಲೇಜ್ ಟೈಮ್ ಮುಗಿದ್ಮೇಲೆ ಸಾಯಂಕಾಲ 1 ಗಂಟೆ ಪ್ರಾಕ್ಟೀಸ್ ತಗೋತಿದ್ದೆ. ಮಕ್ಕಳಿಗೆ ಹೇಳ್ಕೊಡೋದ್ರ ಮೂಲಕ ಸ್ವಲ್ಪ ನಾನು ಕಲಿತು ಅಂದರೆ ಪ್ರಾಕ್ಟೀಸ್ ಮಾಡ್ತಿದ್ದೆ. ಬಿಕಾಸ್ ನನಗೆ ಸಮಯ ಕೊಟ್ಟು ಪ್ರಾಕ್ಟೀಸ್ ಮಾಡೋಕ್ಕಾಗ್ತಿರ್ಲಿಲ್ಲ, ಮಕ್ಕಳ ಜೊತೆ ಪಾಠ ಹೇಳೋದ್ರ ಮೂಲಕ ಆದ್ರೂ ನನ್ಗೆ ಸ್ವಲ್ಪ ವಿದ್ಯೆ ಕಂಟಿನ್ಯೂ ಆಗಬಹುದು, ನಾನೊಂದು ಟಚ್ ಅಲ್ಲಿ ಇರ್ತೀನಿ ಅನ್ನೋ ಕಾರಣಕ್ಕೆ ಶನಿವಾರ ಭಾನುವಾರ ಸ್ವಲ್ಪ ಮಕ್ಕಳ ಜೊತೆಗೆ 1 ಅವರ್ ಕ್ಲಾಸ್ ತಗೋತಿದ್ದೆ.
0: ನಿಮ್ಮ ಅತ್ತೆ ಮನೇಲಿ ಹೆಂಗೆ ಪ್ರೋತ್ಸಾಹ ಕೊಟ್ಟರು?
1: ಅತ್ತೆ ಮನೆಯಲ್ಲಿ ನಮ್ಮ ಯಜಮಾನ್ರು ಮೊದಲೇ ಪ್ರೋತ್ಸಾಹ. ಮದ್ವೆಕ್ಕಿಂತ ಮುಂಚೆನೆ ನಾನೊಬ್ಬ ಕಲಾವಿದೆ ಅಂತ ಅವ್ರಿಗೆ ಗೊತ್ತಿತ್ತು. ನನ್ನ ಸುಮಾರು ಕಾರ್ಯಕ್ರಮಗಳಿಗೆ ಅವ್ರು ಬಂದು ವೀಕ್ಷಣೆ ಮಾಡಿದ್ರು, ಖುಷಿ ಪಟ್ರು, ಒಳ್ಳೆ ಕಲಾವಿದೆ ಅಂತ ಹೇಳಿ. ಒಂದು ಒಳ್ಳೆ ಭವಿಷ್ಯದ ವಿಚಾರದಿಂದ ಅವ್ರ ಮನೆಗೆ ನಾನು ಸೊಸೆಯಾಗಿ ಹೋದೆ. ನಮ್ಮ ಅತ್ತೆ ಕೂಡ ಒಳ್ಳೆ ಪ್ರೋತ್ಸಾಹ, ಅವ್ರಿಗೂ ಇಷ್ಟ. ಮನೇಲಿ ಎಲ್ಲರೂ ಕೂಡ ಎಲ್ಲ ರೀತಿಯಿಂದ ಪ್ರೋತ್ಸಾಹ ಕೊಡ್ತಾರೆ.
0: ಮಕ್ಕಳು ಕೂಡ ಇಂಟ್ರೆಸ್ಟ್ ಇದೆ?
1: ಮಕ್ಕಳು ಕೂಡ ಪ್ರೋತ್ಸಾಹ

0: ಕೊಡ್ತಾರೆ. ಅವರು ಕೂಡ,
1: ಕಲಿತಾ ಇದ್ದಾರೆ
0: ನನ್ನ ಮಗಳು ಕೂಡ ಒಳ್ಳೆ ಭರತನ,
1: ಭರತನಾಟ್ಯ ಕಲಾವಿದೆ.
0: ಹೌದೌದು,
1: ಓಕೆ,
0: ಇವಾಗೆಲ್ಲ ಸ್ಟೇಜ್ ಪರ್ಫಾರ್ಮೆನ್ಸ್ ಕೊಡ್ತಿದ್ದಾಳೆ ಅವಳು.
1: ಅರೆ ವಾ, ಹಾಂ ಹಾಂ ಹಾಂ. ನಿಮ್ಮ ಮೊದಲನೇ ಸ್ಟೇಜ್ ಪರ್ಫಾರ್ಮೆನ್ಸ್ ಯಾವುದು?
0: ನಾನು ಹೇಳ್ದಂಗೆ ಅವಾಗೆ ಹೇಳಿದೆ, ನನ್ನ ಬಾಲವಾಡಿಯಲ್ಲಿ ಶಿಶುವಿಹಾರ ಯು ಕೆ ಜಿಯಲ್ಲಿ ನನ್ನ ಫಸ್ಟ್ ಪ್ರೋಗ್ರಾಮ್ ಆಗಿದ್ದು. ಇನ್ನೊಂದು ನೆನಪಿದೆ, ನಮ್ಮ ತಾಯಿ ಅದೆಲ್ಲ ಫೋಟೋಸ್ ಎಲ್ಲ ತೆಗೆದಿಟ್ಟಿದ್ದಾರೆ. ಗಂಜ್ ಕಲ್ಯಾಣ ಮಂಟಪ ರಾಯಚೂರಲ್ಲಿ ನನ್ನ ಮೊದಲನೇ ಕಾರ್ಯಕ್ರಮ, ನನ್ನ ಗುರುಗಳು ಗೀತಾ ಕಟ್ಕಮ್ ಅವರು. ಅದರ ನಂತರ ನಾನು ಸುಮಾರು ಕಾರ್ಯಕ್ರಮಗಳನ್ನು ಕೊಡ್ತಾ ಬಂದೆ.
1: ಹೀಗೆ ಎಷ್ಟು ಪ್ರೋಗ್ರಾಮ್ಸ್ಗಳನ್ನು ಕೊಟ್ಟಿದ್ದೀರಿ?
0: ಪ್ರೋಗ್ರಾಮ್ಸ್ ನಾನು ಯಾವುದು ಕೌಂಟ್ ಮಾಡಿಲ್ಲ, ಆದರೆ ಸುಮಾರು ಜಿಲ್ಲೆಗಳಲ್ಲಿ, ರಾಯಚೂರಿಂದ ಪ್ರಾರಂಭ ಆಗಿದ್ದು ಕಲಬುರಗಿ, ಮಂಡ್ಯ, ಶಿವಮೊಗ್ಗ, ಹಾಸನ, ಮಂಗಳೂರಲ್ಲಿ, ಬೆಂಗಳೂರು ದೂರದರ್ಶನದಲ್ಲಿ, ಮೈಸೂರಲ್ಲಿ, ಅದರಲ್ಲದೇ ಬೇರೆ ರಾಜ್ಯಗಳಲ್ಲೂ ಕೂಡ ನಾನು ಕಾರ್ಯಕ್ರಮ ಕೊಟ್ಟಿದ್ದೀನಿ. ಒರಿಸ್ಸಾ, ತಮಿಳ್ನಾಡು, ಆಂಧ್ರ ಪ್ರದೇಶ ಕಾರ್ಯಕ್ರಮಗಳಾಗಿದೆ.
1: ನಿಮ್ಗೆ ಯಾವ್ದಾದ್ರು ಈ ಪ್ರೋಗ್ರಾಮ್ ಕೊಡಬೇಕಾದಾಗ ಅದ ಇದೊಂದು ಸವಾಲು ಅಂತ ಹಿಂಗೇನಾರ ಅನಿಸಿದ್ದೇನಾ ನಿಮಗೆ?
0: ಸವಾಲು ಅಂತ ಪ್ರಾರಂಭದಲ್ಲಿ ಅನ್ನಿಸ್ತಿತ್ತು, ಅದರ ನಂತರ ಇದು ಒಂದು ಇಷ್ಟ ಆಗಿ ತಗೊಂಡಿದ್ದು. ಇಷ್ಟ ಆದಾಗ ಕಷ್ಟ ಅಂತ
1: ಅನ್ಸೋದಿಲ್ಲ.
0: ನಾನು ಒಬ್ಳೆ ಕಾರ್ಯಕ್ರಮ ಕೊಡ್ತಿರ್ಲಿಲ್ಲ, ನನ್ನ ಸುಮಾರು ಶಿಷ್ಯಂದ್ರ ಜೊತೆಗೆ ಕಾರ್ಯಕ್ರಮ, ಹಲವಾರು ಸಾಹಿತ್ಯ ಸಮ್ಮೇಳನದಲ್ಲಿ ಕಾರ್ಯಕ್ರಮಗಳಾಗಿದೆ. ನನ್ನ ಶಿಷ್ಯಂದ್ರು ಕೂಡ ಇದರಲ್ಲಿ ವಾಹಿನಿಯಲ್ಲಿ ಅವರು ಕಾರ್ಯಕ್ರಮ ಕೊಟ್ಟಿದ್ದಾರೆ.
1: ನೀವು ಈಗ ಏನೇ ಒಂದು ಪ್ರದರ್ಶನ ನೀಡಬೇಕು ಅಂದಾಗ ಪ್ರದರ್ಶನ ಕೊಡೋಕ್ಕಿಂತ ಹಿಂದೆ ನಮಗೆ ಒಂದು ಮಾನಸಿಕವಾಗಿ ನಾವು ರೆಡಿ ಆಗಬೇಕು. ನೀವು ಯಾವ ಥರ ಪ್ರಿಪೇರ್ ಆಗ್ತೀರಾ?
0: ಮಾನಸಿಕವಾಗಿ ಆಗಬೇಕು, ದೈಹಿಕವಾಗಿ ಕೂಡ ಆಗಬೇಕು.
1: ಹೌದು,
0: ಯಾವ ಒಂದು ಕಾರ್ಯಕ್ರಮಕ್ಕೆ ಹೋಗ್ತಿದ್ದೀವಿ, ಯಾವ ಥರ ಆಡಿಯನ್ಸ್ ಇರ್ತಾರೆ, ನಾವು ಯಾವ ಒಂದು ಪ್ರದರ್ಶನ ಕೊಡಬೇಕು, ದೇವಸ್ಥಾನದಲ್ಲಿ ಹೋದರೆ ಯಾವ ಥರ ಕಾರ್ಯಕ್ರಮ, ಇವಾಗ ಸಾಹಿತ್ಯ ಸಮ್ಮೇಳನ ಅಲ್ಲಿ ಯಾವ ಥರ ಕಾರ್ಯಕ್ರಮ, ಈಗ ಒಂದು ದೇಶಭಕ್ತಿ ಗೀತೆಗೆ ನಾವು ಪರ್ಫಾರ್ಮ್ ಮಾಡೋದಿರುತ್ತೆ, ದೇವರ ನಾಮ ಮಾಡೋದಿರುತ್ತೆ, ಕೆಲವೊಂದು ಕಡೆ ತಿಲಾನ ಮಾಡೋದಿರುತ್ತೆ. ಸೊ ಅದಕ್ಕೆ ನಾವು ಕಾರ್ಯಕ್ರಮಕ್ಕೆ ಅನುಗುಣವಾಗಿ ತಯಾರಿನ
1: ಮಾಡ್ಕೋತೀವಿ. ಈ ಭರತನಾಟ್ಯದಲ್ಲಿ ಪ್ರಕಾರಗಳು ಅಂತ ಏನಾರ ಇದೆಯಾ ಹಿಂಗೆ?
0: ಹಾ, ಪ್ರಕಾರಗಳಿದ್ದಾವೆ.
1: ಏನೇನು ಅಂತ?
0: ಈಗ ಭರತನಾಟ್ಯದಲ್ಲಿ ಒಂದ್ ಬೇರೆ ಬೇರೆ ಸ್ಟೈಲ್ಸ್ ಅಂತ ನಾವು ಹೇಳ್ತೇವೆ.
1: ಹೇಳಿದ್ರಲ್ಲ ಸಾಹಿತ್ಯ ಕ್ಷೇತ್ರದೊಳಗೆ ಬೇರೆ, ಗುಡಿ ಒಳಗೆ ಹೋದ್ರೆ ಬೇರೆ.
0: ಹೌದು,
1: ಅದಕ್ಕೆ ಪ್ರಕಾರ
0: ಪ್ರಕಾರಗಳು ಅಂತಂದ್ರೆ ಈಗ ನೋಡಿ, ದೇವರ ನಾಮ, ತಿಲಾನ, ವರ್ಣ, ಈ ತರ ಬಹಳಷ್ಟು ನಾವು ಐಟಮ್ ಅಂತ ಹೇಳ್ತೇವೆ, ಪ್ರಕಾರಗಳು ಅಂತ ಕೂಡ ನಾವು ಹೇಳ್ಬೋದು. ಕಾರ್ಯಕ್ರಮಕ್ಕೆ ಅನುಗುಣವಾಗಿ ಈಗ ಸಾಹಿತ್ಯ ಸಮ್ಮೇಳನಕ್ಕೆ ಹೋಗಿರ್ತೀವಿ, ಕೆಲವೊಂದು ಜನಪದ ನೃತ್ಯ ಮಾಡ್ಬೇಕಾಗತ್ತೆ, ಅಲ್ಲದೇನೆ ವಚನ ಗಾಯನ ಇರುತ್ತೆ, ಅದಕ್ಕೆ ಅನುಗುಣವಾಗಿ ನಾವು ಮಾಡ್ಬೇಕಾಗತ್ತೆ ಕಾರ್ಯಕ್ರಮ. ಇನ್ನು ಕೆಲವೊಂದ್ ಕಡೆ ದೇಶಭಕ್ತಿ ಗೀತೆ ಹಾಡುಗಳನ್ನ ತಗೋತೀವಿ. ಈಗ ದೇವರ ನಾಮ ತಗೊಂಡ್ಬಿಟ್ಟು ಒಂದು ದೇವಸ್ಥಾನಕ್ಕೆ ಹೋದಾಗ ಕೃಷ್ಣ ಜನ್ಮಾಷ್ಟಮಿಗೆ ನಮ್ಗೆ ಆಹ್ವಾನ ಇರುತ್ತೆ, ಕೃಷ್ಣನ ಒಂದು ಕಾರ್ಯಕ್ರಮ. ಹೌದು, ಅವನ ಅವತಾರಗಳೆಲ್ಲ ತೋರಿಸುವಂತಹದ್ದು ಒಂದು ಕಾರ್ಯಕ್ರಮ ಸಂಯೋಜನೆ ಮಾಡ್ಕೋತೀವಿ.
1: ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಇದು ಭರತನಾಟ್ಯ ಒಂದು ಪ್ರಮುಖವಾದ ಕಲೆ.
0: ಹೌದು,
1: ಇದು ಯಾವ ರೀತಿ ಪ್ರಮುಖ ಪಾತ್ರ ವಹಿಸುತ್ತೆ ಅಂತ ಹೇಳ್ತೀರಿ?
0: ಭರತನಾಟ್ಯ ನಿಜವಾಗ್ಲೂ ಬಹಳ ಪ್ರಮುಖ ಪಾತ್ರವನ್ನ ವಹಿಸುತ್ತೆ. ನಾನು ಕಂಡಂತೆ ಮುಂಚಿತವಾಗಿ ನಾನು ಕಲಿಬೇಕಾದ್ರೆ ಅಷ್ಟೊಂದು ಪ್ರೋತ್ಸಾಹ ಇರಲಿಲ್ಲ ಹೊರಗಡೆ ಸಮಾಜದಲ್ಲಿ, ಅದ್ರ ಉಪಯೋಗ ಏನು ಅಂತ ಕೇಳ್ತಿದ್ರು.
1: ಹೌದು,
0: ನಾನು ಪಾಠ ಪ್ರಾರಂಭ ಮಾಡಿದಾಗೂ ಕೂಡ ಯಾಕೆ ಮಾಡ್ತೀಯ ಅನ್ನೋ ಪ್ರಶ್ನೆ ಬಂತು. ನೀನು ಓದು ಅಥವಾ ಏನಾದರೂ ಉದ್ಯೋಗ ಮಾಡ್ಕೋ, ಅದ್ಬಿಟ್ಟು ಯಾಕೆ ಈ ಥರ ಎಲ್ಲ ಕ್ಲಾಸ್ ತಗೊಳ್ಳೋದು, ಹೇಳೋದು ಏನು ಪ್ರಯೋಜನ ಅಂತ ಕೇಳ್ತಿದ್ರು. ಪ್ರಯೋಜನ ಸಾಕಷ್ಟಿದೆ. ಒಬ್ಬ ಕಲಾವಿದೆ ಕಲೆಯನ್ನು ಕಲಿಯೋದ್ರ ಮೂಲಕ ನಮ್ಮ ಆಧ್ಯಾತ್ಮ ಏನು ಅಂತ ತಿಳ್ಕೋತೀವಿ, ನಮ್ಮ ಸಂಸ್ಕೃತಿ ಏನು ಅಂತ ತಿಳ್ಕೋತೀವಿ, ಅದರಲ್ಲಿ ನಮ್ಮ ಪುರಾಣಗಳ ಬಗ್ಗೆ ಕೂಡ ನಾವು ತಿಳ್ಕೋತೀವಿ. ಪ್ರತಿಭಾವಂತಳಾಗ್ತಾಳೆ ಕಲಾವಿದೆ, ಬರೇ ಕಲೆ ಒಂದೇ ಅಲ್ಲ, ಅದರಿಂದ ಬಹಳಷ್ಟು ವಿಷಯಗಳನ್ನ ನಾವು ಕಲಿತೀವಿ, ಇತಿಹಾಸ ತಿಳ್ಕೋತೀವಿ, ಪುರಾಣ ತಿಳ್ಕೋತೀವಿ. ಇದರಿಂದ ನಮ್ಗೆ ಸಂಯಮ ಬರುತ್ತೆ, ಮನಸ್ಸಿಗೆ ಶಾಂತಿ ಸಿಗತ್ತೆ.
1: ಕಲಾವಿದೆಯಾಗಿ ಇಷ್ಟಪಟ್ಟು ಮಾಡದಂತಹ ಕಲೆ ನಮ್ಗೆ ಮನಸ್ಸಿಗೆ ತೃಪ್ತಿಯನ್ನ ಕೊಡುತ್ತೆ,
0: ಮನಸ್ಸಿಗೆ ಆತ್ಮಕ್ಕೆ ತೃಪ್ತಿಯನ್ನ ಕೊಡುತ್ತೆ.
1: ಹೌದು, ಇದರಿಂದ ನಾವು ಖುಷಿಯಾಗಿರ್ತೀವಿ, ಇದರಿಂದ ಬೇರೆಯವ್ರಿಗೂ ನಾವು ಖುಷಿ.
0: ಹೌದು ಹೌದು.
1: ಈಗ 3ನೇ ವಯಸ್ಸಿಂದ ಕಲಿತಾ ಬಂದಿದ್ದೀರಿ, ಈಗ ಇನ್ನೂ ಏನು ಕಲಿಯೋದಿದೆಯಾ, ಮುಂದಿನ ಗುರಿ ಏನು ನಿಮ್ದು?
0: ಯಾವುದೇ ವಿದ್ಯೆಗೆ ಕಲೆಗೆ ಕೊನೆ ಇಲ್ಲ.
1: ಹೌದು,
0: ನನಗೆ ತಿಳಿದ ಮಟ್ಟಿದೆ ಕಲಿಬೇಕು, ಇನ್ನೂ ಕಲಿಬೇಕು, ಕಲಿತೇನೆ, ಕಲಿತಾ ಇದ್ದೇನೆ, ಜೊತೆಗೆ ಕಲಿಸ್ತಿದ್ದೇನೆ. ನನಗೆ ನನ್ನ ಗುರುಗಳು ಎಷ್ಟು ಹೇಳ್ಕೊಟ್ಟಿದ್ದಾರೆ, ಯಾವ ರೀತಿಯಲ್ಲಿ ಹೇಳ್ಕೊಟ್ಟಿದ್ದಾರೆ,

0: ಮಕ್ಕಳಿಗೆ ಅದನ್ನೇ ಹೇಳ್ಕೊಡ್ತೇನೆ. ನಾನು ಇನ್ನ ಗುರುಗಳ ಒಂದು ಮಾರ್ಗದರ್ಶನದಲ್ಲಿ ಕಲಿತಾ ಇದ್ದೇನೆ.
1: ಅಂದ್ರೆ ಈಗ ನೀವು ನಿಮ್ಮದೇ ಆದ ಸ್ವಂತ ಏನಾದರೂ ಮತ್ತೆ ಇಂಪ್ರೂವೈಸೇಷನ್ ಅಂತ ಅಂತಾರಲ್ಲ, ಆ ಥರ ಏನಾರ ಮಾಡಿದ್ದೀರಾ?
0: ಇಂಪ್ರೂವೈಸೇಷನ್ ಅನ್ನೋದಕ್ಕಿಂತ ಒಂದು ಸಂಸ್ಥೆ ನಾನು ಸ್ಥಾಪನೆ ಮಾಡಿದ್ದೇನೆ.
1: ಹೌದಾ?
0: ಸುಮಾರು ವರ್ಷಗಳಿಂದ ಈ ಭರತನಾಟ್ಯ ತರಗತಿನ ಮಕ್ಕಳಿಗೆ
1: ಹೇಳ್ಕೊಡ್ತಾ ಇದ್ದೆ. ಕಲಬುರಗಿಯಲ್ಲಿ ಹೇಳ್ತೀರಿ?
0: ಪ್ರಾರಂಭ ಮಾಡಿದ್ದು ರಾಯಚೂರಲ್ಲಿ, ನಂತರ ನನ್ನ ಮದುವೆ ಆದ್ಮೇಲೆ ಸುಮಾರು ವರ್ಷ ಗ್ಯಾಪ್ ಆದ್ಮೇಲೆ ಇವಾಗ ಮತ್ತೆ ಇಲ್ಲಿ ಕಂಟಿನ್ಯೂ ಮಾಡಿದ್ದೀನಿ.
1: ಈಗ ಮಕ್ಕಳಲ್ಲಿ ಭರತನಾಟ್ಯ ಕಲಿಯಬೇಕು ಅನ್ನೋದು ಎಷ್ಟು ಉತ್ಸಾಹ ಇದೆ ಅಂತ ಹೇಳ್ತೀರಿ ನೀವು?
0: ನಾನು ಪ್ರಾರಂಭ ಮಾಡಿದಾಗ ಮಕ್ಕಳಲ್ಲಿ ಎಷ್ಟು ಉತ್ಸಾಹ ಇತ್ತು ಅದಕ್ಕಿಂತ ಹೆಚ್ಚು ಉತ್ಸಾಹ ನಾನು ಇವಾಗ ನೋಡ್ತಿದ್ದೇನೆ.
1: ಹೌದಲ್ಲ? ಯಾಕಂದ್ರೆ ಈಗ ಮೊಬೈಲ್ ಪ್ರಪಂಚನೇ ಅಂತ ಹೇಳ್ಬೋದು. ಮೊಬೈಲ್ ಇಲ್ಲ,
0: ಮಾಧ್ಯಮದಿಂದ ಮಕ್ಕಳಲ್ಲಿ ಮಾತ್ರ ಅಲ್ಲದೆ ಪೋಷಕರಲ್ಲಿ ಕೂಡ ಇದರ ಒಂದು ಅವೇರ್ನೆಸ್ ಜಾಸ್ತಿ ಆಗಿದೆ. ಮಕ್ಕಳಿಗೆ ನಾವು ಕಲಿಸ್ಬೇಕು, ಇದನ್ನು ಕಲಿಬೇಕು ಮಕ್ಕಳು. ನಾನು ಎಷ್ಟೊಂದು ಜನ ಪೋಷಕರಿಗೆ ಅದೇ ಹೇಳ್ತೇನೆ, ಪೇರೆಂಟ್ಸ್ಗೆಲ್ಲ ಹೇಳೋದೇನಂದ್ರೆ ಎಲ್ಲಾ ಹೇಳ್ಕೊಡ್ಬೇಕು, ಕಲೆನೂ ಇರ್ಬೇಕು ವಿದ್ಯೆನೂ ಇರ್ಬೇಕು. ಮಕ್ಕಳು ಮುಂದೆ ಕಲಾವಿದರು ಆಗ್ಬಹುದು, ವಿದ್ಯಾವಂತರ ಜೊತೆಗೆ ಕಲೆನೂ ಕೂಡ ಇರ್ಬೇಕು. ಯಾವ ಕ್ಷೇತ್ರದಲ್ಲಿ ಮುಂದುವರಿತಾರೆ, ಯಾವ ಕ್ಷೇತ್ರದಲ್ಲಿ ಬೆಳೀತಾರೆ ನಮ್ಗೆ ಗೊತ್ತಾಗೋದೇ. ಇವಾಗ ಅದು ಒಂದು ಅವೇರ್ನೆಸ್ ಜಾಸ್ತಿ ಇದೆ ಮಕ್ಕಳಲ್ಲಿ. ನಾನು ನೋಡ್ತೇನೆ, ಪಾಠ ಪ್ರಾರಂಭ ಮಾಡ್ತೀನಿ, 3.5-4 ವರ್ಷಕ್ಕೆ ಒಂದು ಒಳ್ಳೆ ಆಸಕ್ತಿಯಿಂದ ಬರ್ತಾರೆ. ನಾನು ಅಡ್ಮಿಷನ್ ತಗೊಳ್ಳೋಕ್ಕಿಂತ ಮುಂಚೆ ಫಸ್ಟ್ ಮಗುಗೆ ಮಾತಾಡ್ತೇನೆ, ನಿನ್ಗೆ ಇಷ್ಟ ಇದೆನಾ ಕಲೀಲಿಕ್ಕೆ? ಆ ಮಗು ಹಾ ಅಂದ್ರೆ ಪೇರೆಂಟ್ಸ್ಗೆ ಮಾತಾಡ್ತೇನೆ, ನಿಮಗೂ ಇಷ್ಟ ಇದೆನಾ, ಆಸಕ್ತಿ ಇದೆನಾ, ಇದ್ರ ಬಗ್ಗೆ ಏನು ಅಂತ ಗೊತ್ತಿದೆನಾ. ಗೊತ್ತಿದ್ರೆ ಮಾತ್ರ ಅದು ಒಂದು ರೆಸ್ಪೆಕ್ಟ್, ಗೌರವ ಬರೋದಕ್ಕೆ ಸಾಧ್ಯ, ಕಲಿಬೇಕು ಅನ್ನೋ ಶ್ರದ್ಧೆ ಬರೋದಕ್ಕೆ ಸಾಧ್ಯ ಆಗುತ್ತೆ. ಮಾಧ್ಯಮಗಳಲ್ಲಿ ನೋಡ್ಕೊಂಡು ಮಕ್ಕಳನ್ನ ಅವರು ಬೆಳೆಸ್ಬೇಕು, ನಮ್ಮ ಮಕ್ಕಳು ಕೂಡ ಕಾರ್ಯಕ್ರಮ ಕೊಡ್ಬೇಕು, ಅವರು ಕೂಡ ಒಂದು ಈಗ ನೋಡಿ ಒಂದು ಕಲೆ ಪ್ರದರ್ಶನ ಮಾಡೋದ್ರಿಂದ ನಮ್ಮಲ್ಲಿ ಧೈರ್ಯ, ಕಾನ್ಫಿಡೆನ್ಸ್
1: ಹೆಚ್ಚಾಗುತ್ತೆ
0: ಹೆಚ್ಚಾಗುತ್ತೆ. ಕಲೆಯಿಂದ ಒಳ್ಳೆ ಭಾಷಣಕಾರರಾಗ್ತಾರೆ.
1: ಭರತನಾಟ್ಯ ಕಲಾವಿದೆಯಾಗಿ ನಿಮ್ಮ ಮುಂದಿನ ಗುರಿ ಏನು?
0: ಭರತನಾಟ್ಯ ಕಲಾವಿದೆಯಾಗಿ ನನ್ನ ಗುರಿ ಒಂದೇ, ಹಲವಾರು ಮಕ್ಕಳಿಗೆ ನಾನು ಪಾಠ ಹೇಳ್ಕೊಡ್ಬೇಕು, ನನ್ನ ಒಂದು ಮಾರ್ಗದರ್ಶನದಲ್ಲಿ ಅವರು ಕೂಡ ಒಳ್ಳೆ ಕಲಾವಿದರಾಗಬೇಕು ಅನ್ನೋ ಒಂದು ಆಸೆ.
1: ನಿಮಗೆ ಪ್ರಶಸ್ತಿಗಳು ಕೂಡ ಬಂದಿದೆನಾ?
0: ಸುಮಾರು ಪ್ರಶಸ್ತಿ, ಗೌರವ, ಸನ್ಮಾನಗಳು.
1: ಹೌದಾ? ಯಾವ್ಯಾವುದು ಬಂದಿರುತ್ತೆ?
0: ಕರ್ನಾಟಕ ಭೂಷಣ ಪ್ರಶಸ್ತಿ ನೃಪತುಂಗ ಕಲಾನಿಕೇತನ ಸಂಸ್ಥೆ ಮೈಸೂರು ವತಿಯಿಂದ, ನಂತರ ಗದಗ ಜಿಲ್ಲೆಯಿಂದ ಒಂದು ಸಂಸ್ಥೆಯವರು ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಕೊಟ್ಟರು. ತದನಂತರ ಯುವ ಕಲಾಗುರು ಅಂಥೇಳಿ ಒಂದು ಬೆಂಗಳೂರಲ್ಲಿ ಒಂದು ಪ್ರಶಸ್ತಿಯನ್ನು ನೀಡಿದರು. ಸುಮಾರು ಕಡೆ ಸನ್ಮಾನ ಕಾರ್ಯಕ್ರಮಗಳಲ್ಲಿ ಎಲ್ಲ ನಡೀತಾ ಇರುತ್ತೆ.
1: ನೀವಿಷ್ಟೆಲ್ಲ ರಾಷ್ಟ್ರೀಯವಾಗಿ ಎಲ್ಲನೂ ನೀವು ಪ್ರದರ್ಶನಗಳನ್ನು ಮಾಡಿದಿರಿ, ಯಾವುದೋ ಒಂದು ಪ್ರದರ್ಶನ ನಿಮಗೆ ತುಂಬ ಇಷ್ಟ ಆಗಿರ್ತದೆ?
0: ನನಗೆ ಒಂದೊಂದು ಪ್ರದರ್ಶನ ಕೂಡ ಒಂದೊಂದು ವೈಶಿಷ್ಟ್ಯತೆ, ವಿಭಿನ್ನತೆ ಮತ್ತೆ ಕಲಿಕೆ ಕೂಡ ಚಾಲೆಂಜ್. ನೀವು ಅವಾಗ ಹೇಳಿದ್ರಲ್ಲ, ನನಗೆ ಪ್ರದರ್ಶನ ಕೊಡೋದು ಚಾಲೆಂಜ್ ಆಗಿರ್ಲಿಲ್ಲ, ಸ್ಟೇಜ್ ಮೇಲೆ ನಾನು ಹೇಗೆ ಅದನ್ನ ಎದುರಿಸ್ತೀನಿ. ಕಾರ್ಯಕ್ರಮ ಕಲಾವಿದರು ಅಂದ ತಕ್ಷಣ ಎಲ್ಲಾ ಕಡೆನೂ ಒಂದೇ ರೀತಿ ಗೌರವ ಇರೋದಿಲ್ಲ, ಆಡಿಯನ್ಸ್ ಒಂದೇ ರೀತಿ ಇರೋದಿಲ್ಲ, ಆರ್ಗನೈಸಿಂಗ್ ಒಂದೇ ರೀತಿ ಇರೋದಿಲ್ಲ, ವಿಭಿನ್ನವಾಗಿರತ್ತೆ. ಅಲ್ಲಿ ಸುಮಾರು ಕಲಿಕೆ ಆಗಿದೆ, ಬಹಳಷ್ಟು ಚಾಲೆಂಜ್ ಫೇಸ್ ಮಾಡಿದ್ದೀನಿ. ನನಗೆ ಒಂದೊಂದು ಕಾರ್ಯಕ್ರಮ ಕೂಡ ಒಂದೊಂದು ವಿಭಿನ್ನತೆ, ವೈಶಿಷ್ಟ್ಯತೆ ಇದೆ. ಅದರಲ್ಲಿ ಒಂದು ಕಾರ್ಯಕ್ರಮ ಅನ್ನೋದಕ್ಕಿಂತ ಒಂದು ಕಾಂಪಿಟೇಷನ್ಗೆ ಹೋಗಿದೆ. ನಾನು ಟ್ರೈನಿಂದ ಪ್ರಯಾಣ ಮಾಡ್ಕೊಂಡು ಹೋಗೋ ಸ್ವಲ್ಪ ತಡ ಆಯಿತು, ನನ್ನ ತಲುಪೋದು ತಡ ಆಯಿತು. ತಡ ಆದಾಗೆ ಅದು ಆ್ಯಕ್ಚುಲಿ ಕಾಂಪಿಟೇಷನ್ ಮುಗ್ದಿತ್ತು, ನಾನು ಒಬ್ಳೆ ಲಾಸ್ಟ್ ಅಲ್ಲಿದ್ದೆ. ಹೋದ ತಕ್ಷಣ ಕಾಂಪಿಟೇಷನ್ ಅದೇ ಮುಗ್ದಿತ್ತು. ಅಲ್ಲಿ ಜಡ್ಜಸ್ ಹೇಳಿದರು, ಆಯ್ತಮ್ಮ ಒಂದು 10 ನಿಮಿಷ ಟೈಮ್ ಕೊಡ್ತೀವಿ, ಬೇಗ ನೀನು ಪರ್ಫಾರ್ಮ್ ಮಾಡ್ಬೋದು ಅಂತ ಹೇಳಿದರು. ಸರಿ, 10 ನಿಮಿಷ ಕಾಲಾವಕಾಶ, ಅದರಲ್ಲಿ ಬೇಗ ಬೇಗ ರೆಡಿಯಾಗಿ ಪ್ರದರ್ಶನ. ಅದು ಹೆಂಗೆ ಪ್ರದರ್ಶನ ಕೊಟ್ಟನೋ ಏನು ಕೊಟ್ಟನೋ ನನಗೆ ಗೊತ್ತಿಲ್ಲ. ಪ್ರದರ್ಶನಕ್ಕಿಂತ ಮುಂಚೆ ಒಂದು ಮೆಡಿಟೇಷನ್, ಒಂದು ಧ್ಯಾನ ಮಾಡಿಕೊಂಡು ನಂದು ಒಂದು ಮನಸ್ಸನ್ನು ಏಕಾಗ್ರ ಮಾಡಿಕೊಂಡು 100% ಆಗಿ ಇನ್ವಾಲ್ವ್ ಆಗಿ ಕಾಂಪಿಟೇಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದೆ. ಅವ್ರು ಇಮಿಡಿಯೇಟ್ ನನ್ನ ಮುಗಿದ ತಕ್ಷಣ ಸ್ಟೇಜ್ ಇಂದ ಕೆಳಗಿಳಿದ ತಕ್ಷಣ ಜಡ್ಜಸ್ ಬಂದ್ರು, ಬಂದು ಸರ್ಟಿಫಿಕೇಟ್ ಅಲ್ಲಿ ಬರ್ದು ಕೊಟ್ರು, ನಿನ್ಗೋಸ್ಕರ ಕಾಯ್ತಿದ್ವೋ ಏನಮ್ಮ ಇಷ್ಟೊತ್ತವರೆಗೂ, ನಿನ್ಗೋಸ್ಕರ ಕಾಯ್ತಿದ್ವೋ ಏನೋ ಗೊತ್ತಿಲ್ಲ, ಆದ್ರೆ ಯಾರು ನಿನಗೆ ಗುರುಗಳು ಅಂತ ಗೊತ್ತಿಲ್ಲ, ಒಳ್ಳೆ ಗುರುಗಳು ಸಿಕ್ಕಿದ್ದಾರೆ, ನೀನೊಂದು ಹಿಮಾಲಯ ಪರ್ವತ ಏರ್ಬೇಕು ಅಂದ್ರು. ಫಿಸಿಕಲಿ ಏರೋದಲ್ಲ,

0: ಹಿಮಾಲಯ ಪರ್ವತ ಸಾಧನೆಯಲ್ಲಿ ಏರ್ಬೇಕು ಅಂತ ಹೇಳಿದ್ರು. ಭರತನಾಟ್ಯದಲ್ಲಿ ಸಾಧನೆ ಹೆಂಗಿರ್ಬೇಕು ಅಂದ್ರೆ ಹಿಮಾಲಯ ಪರ್ವತ ಏರಿದಂತಿರ್ಬೇಕು. ಹಂಗಿದ್ರೆ ನೋಡಮ್ಮ ನಿನ್ಗೆ ಮುಂದೆ ಲೆವೆಲ್ ಕಳಿಸ್ತೀನಿ ಅಂತ ಹೇಳಿದ್ರು. ನೀವ್ ಇಷ್ಟೊಂದು ಆಶೀರ್ವಾದದ ಮಾತುಗಳು ಹೇಳ್ತಿದ್ದೀರಿ, ಸ್ಫೂರ್ತಿದಾಯಕ ಮಾತುಗಳು ಹೇಳ್ತಿದ್ದೀರಿ, ಖಂಡಿತವಾಗಿ ನಾನು ಮಾಡ್ತೀನಿ ಅಂತ ಹೇಳಿದೆ ಅವ್ರಿಗೆ. ನನ್ನ ಜೀವನದಲ್ಲಿ ಮರೆಯೋದಿಲ್ಲ, ನಿಜವಾಗ್ಲು ಅದು ಒಂದು ಸಾಧನೆ ಮಾಡಬೇಕು ಅಂತ ನನ್ನ ಆಸೆ.
1: ಗುರುಗಳ ಪಾತ್ರ ಎಷ್ಟು ಮಹತ್ವದ್ದು? ಈಗ ನೀವು ಭರತನಾಟ್ಯವನ್ನು ಕಲಿತ್ರಿ, ನಿಮ್ಮ ಗುರುಗಳು ಯಾವ ರೀತಿ ಎಷ್ಟರ ಮಟ್ಟಿಗೆ ನಿಮಗೆ ಪ್ರಭಾವ ಬೀರಿದರು?
0: ಗುರುಗಳು ಬಹಳ ಮುಖ್ಯವಾದ ಪಾತ್ರ ವಹಿಸ್ತಾರೆ. ನಾವು ಇಷ್ಟೇ ಕಲಿತರು ಏನೇ ಕಲಿತರು ಮೊಬೈಲ್ ನೋಡಿ ಸುಮಾರು ಜನ ಕಲಿತಿರ್ತಾರೆ. ಆದರೆ ಒಂದು ಕರೆಕ್ಟ್ ದಾರಿಯಲ್ಲಿ ನಾವು ಹೋಗಬೇಕು, ನಮ್ಮ ಕರೆಕ್ಟ್ ಮಾರ್ಗದರ್ಶನ ಸಿಗಬೇಕು ಅಂದರೆ ಗುರುಗಳು ಬೇಕೇ ಬೇಕು. ನಮಗೆ ಗುರುಗಳು ಬರೀ ಕಲಿಕೆ ಅಲ್ಲ, ಅನುಭವಗಳನ್ನ ಹೇಳ್ಕೊಡ್ತಾರೆ. ಒಬ್ಬ ಕಲಾವಿದೆ ಜೀವನದಲ್ಲಿ ಹೇಗಿರಬೇಕು, ಯಾವ ಥರದ ಚಾಲೆಂಜಸ್ ಲೈಫಲ್ಲಿ ಬರ್ತದೆ, ಯಾವ ಥರ ನಾವು ತಯಾರಿ ಮಾಡ್ಕೋಬೇಕು ಅನ್ನೋದು ಬಹಳಷ್ಟು ವಿಷಯಗಳನ್ನು ನಾವು ಗುರುಗಳು ಹೇಳಿದ್ರೂ ಕಲಿಬೋದು, ಹೇಳದೇ ಇದ್ರೂ ನೋಡಿ ಕೂಡ ನಾವು ಬಹಳಷ್ಟು ವಿಷಯನ ತಿಳ್ಕೋಬೋದು.
1: ಈಗ ನಿಮ್ಮ ಮುಂದಿನ ಯೋಜನೆಗಳು ಏನು?
0: ನನ್ನ ಸಂಸ್ಥೆ ನಾಟ್ಯಾಮೃತ ಕಲಾನಿಕೇತನ. ಕೇವಲ ಭರತನಾಟ್ಯ ಮಾತ್ರ ನಾನು ಮಾಡ್ಕೊಂಡು ಬಂದಿದ್ದೆ. ಇವಾಗ ಇತ್ತೀಚಿನ ದಿನಗಳಲ್ಲಿ ಬೇರೆ ಬೇರೆ ಕಲೆಗಳನ್ನು ಕೂಡ ಪ್ರಾರಂಭ ಮಾಡಿದ್ದೇನೆ. ಅಂದರೆ ನಮ್ಮಲ್ಲಿ ಸಂಗೀತ, ಹಿಂದೂಸ್ತಾನಿ ಸಂಗೀತ, ಕೊಳಲು ವಾದನ, ಸಿತಾರ್ ವಾದನ, ಈ ಥರ ಹಲವಾರು ಒಂದು ತರಬೇತಿಗಳನ್ನು ನಮ್ಮಲ್ಲಿ ಮಾಡಿದ್ದೇವೆ. ಎಲ್ಲೂ ಬೇರೆ ಕಡೆ ಹೋಗೋದ್ರ ಬದಲು ಇವಾಗ ನೋಡಿ ನನ್ನ ಹತ್ರ ಬಂದಿರುವಂಥ ಮಕ್ಕಳು ಭರತನಾಟ್ಯ ಜೊತೆಗೆ ಹಿಂದೂಸ್ತಾನಿ ಸಂಗೀತ, ಅದರ ನಂತರ ಕೊಳಲು ವಾದನ, ಒಂದು ಕಡೆ ಅವ್ರಿಗೆ ಒಂದು ಸಮಯ ಉಳಿಯುತ್ತೆ, ಒಂದೇ ಕಡೆ ಸಿಗ್ತಾರೆ ಅನ್ನೋ ಒಂದು ಮಕ್ಕಳಿಗೆ ಅದು ಹೆಲ್ಪ್ ಆಗಬೇಕು ಅನ್ನೋ ಕಾರಣಕ್ಕೆ ನನ್ನದೇ ಒಂದು ಸಂಸ್ಥೆಯಲ್ಲಿ ಈ ತರ ಬೇರೆ ಬೇರೆ ತರಬೇತಿಗಳನ್ನ ಮಾಡ್ತೀನಿ.
1: ಈಗ ಕಲೆ ಕಡೆ ಅಂದ್ರೆ ಈಗ ಭರತನಾಟ್ಯನೇ ತಗೋಣ. ಈಗ ನಮ್ಮ ಮಕ್ಕಳು ಭರತನಾಟ್ಯ ಕಲೀಲಿಕ್ಕೆ ಹೋದ್ರು ಅವರು ಓದ್ಲಿಂದ ಸ್ವಲ್ಪ ಹಿಂದೆ ಬೀಳ್ಬೋದು, ಓದಿನ ಕಡೆ ಜಾಸ್ತಿ ಗಮನ ಕೊಡ್ಲಿಕ್ಕಿಲ್ಲ, ಟೈಮ್ ಸಿಗ್ಲಿಕ್ಕಿಲ್ಲ, ಈ ತರ ವಿಚಾರ ಮಾಡುವಂತಹ ಪೇರೆಂಟ್ಸ್ ಇರ್ತಾರೆ, ಅಂತವ್ರಿಗೆ ಏನ್ ಹೇಳ್ತೀರಿ ನೀವು?
0: ನಾವು ಇದನ್ನ ಓದು ಜೊತೆಗೆ ಹವ್ಯಾಸಗಳು ಮಕ್ಕಳಿಗೆ ಸಹಜವಾಗಿ ಇರಬೇಕು. ಓದು ಒಂದೇ ಅಲ್ಲ, ಅದ್ರ ಜೊತೆಗೆ ನಾವು ಕೆಲವೊಂದು ಮಕ್ಕಳಿಗೆ ಚಿತ್ರಕಲೆಯಲ್ಲಿ ಆಸಕ್ತಿ ಇರುತ್ತೆ, ಇನ್ ಕೆಲವೊಂದು ಮಕ್ಕಳಿಗೆ ನೃತ್ಯದಲ್ಲಿ, ಇನ್ ಕೆಲವೊಂದು ಮಕ್ಕಳಿಗೆ ಸುಮ್ಮನೆ ತಮ್ಮ ತಾವೇ ಹಾಡ್ತಿರ್ತಾರೆ. ಎಷ್ಟೊಂದು ಜನ ಮಕ್ಕಳು ಹೆಂಗೆಂದ್ರೆ ನೋಡ್ಕೊಂಡು ಟಿವಿಯಲ್ಲಿ ನೋಡ್ಕೊಂಡು ಕಲಿತಾರೆ. ನಾವು ಇದರಲ್ಲಿ ಒಂದು ಟೈಮ್ ಮ್ಯಾನೇಜ್ಮೆಂಟ್ ಅನ್ನೋದು ಇಂಪಾರ್ಟೆಂಟ್. ಈಗ ಸ್ಕೂಲಲ್ಲೂ ಕೂಡ ಮಕ್ಕಳಿಗೆ ವಿದ್ಯೆ ಜೊತೆಗೆ ಕಲೆಗಳನ್ನು ಕೂಡ ಹೇಳ್ಕೊಡ್ತಿದ್ದಾರೆ. ಅದು ಅಲ್ಲದೇನೆ ಮತ್ತೆ ಪೇರೆಂಟ್ಸ್ ನಮ್ಗೆ ಎಕ್ಸ್ಟ್ರಾ ಟೈಮ್ ತಗೊಂಡು ಮಕ್ಳಿಗೆ ಹೇಳ್ಬೇಕು. ಇದರಿಂದ ನೀವು ಕೇಳಿದ್ರಿ ಹೆಂಗ್ ಉಪಯೋಗ ಆಗತ್ತೆ ಓದೋ ಮಕ್ಳಿಗೆ ಅಂತ, ದೈಹಿಕವಾಗಿ ಮತ್ತೆ ಮಾನಸಿಕವಾಗಿ ಮಕ್ಕಳು ಸ್ಟ್ರಾಂಗ್ ಆಗ್ತಾರೆ. ನಾನು ಸ್ಪೆಷಲಿ ಹುಡುಗಿಯರಿಗೆ ಏನ್ ಹೇಳ್ತೀನಿ ಅಂದ್ರೆ, ನಾವು ಫಿಸಿಕಲಿ ಸ್ಟ್ರಾಂಗ್ ಆಗಿರ್ಬೇಕು. ಅಂದ್ರೆ ನಮ್ಮ ದೇಹಕ್ಕೆ ವ್ಯಾಯಾಮ ಮುಖ್ಯ. ವ್ಯಾಯಾಮ ಮಾಡೋಕ್ಕಾಗಲ್ಲ, ಅದನ್ನ ನಾವು ಕಲೆ ಮೂಲಕ ಭರತನಾಟ್ಯದ ಮೂಲಕ ನಮ್ಮ ದೇಹಕ್ಕೆ ವ್ಯಾಯಾಮ ಸಿಗುತ್ತೆ. ದೇಹ ದೃಢವಾಗಿ ನಿಲ್ಲೋದಕ್ಕೆ, ನಾವು ನಿಂತ್ಕೊಂಡ್ರೆ ನಮ್ದು ಪೊಸಿಷನ್ ಬೇರೆ ಇರುತ್ತೆ, ಕೂತ್ರೆ ನಮ್ಮ ಪೊಸಿಷನ್ ಬೇರೆ ಇರುತ್ತೆ, ನಾವು ಮಾತಾಡುವಾಗ ಮುಖದಲ್ಲಿ ಒಂದು ಮಂದಹಾಸ ಇರುತ್ತೆ, ಅಭಿನಯ ಇರುತ್ತೆ. ಇದರಿಂದ ನಮ್ಮ ಮನಸ್ಸಿಗೂ ಕೂಡ ಒಂದು ಖುಷಿ ಸಿಗುತ್ತೆ, ದೈಹಿಕವಾಗಿ ಮಕ್ಕಳು ಸ್ಟ್ರಾಂಗ್ ಆಗ್ತಾರೆ.
1: ಈಗ ಮಕ್ಕಳಿಗೆ ನೀವು ಏನ್ ಟಿಪ್ಸ್ ಕೊಡ್ತೀರಿ? ನೀವು ಓದಬೇಕು ಪ್ಲಸ್ ಕಲಿಬೇಕು.
0: ನೋಡಿ, ಈಗ ನಾನು ಚಿಕ್ಕವಳಿದ್ದಾಗ ಹೆಂಗ್ ಮಾಡ್ತಿದ್ದೆ ಅಂದ್ರೆ, ಸ್ಕೂಲ್ ಅವರ್ಸ್ ನಾಲ್ಕೂವರೆಗೆ ಸ್ಕೂಲ್ ಮುಗಿತಿತ್ತು, ವಾರದಲ್ಲಿ ಮೂರು ದಿನ ನಮ್ಗೆ ಡಾನ್ಸ್ ಕ್ಲಾಸ್. ಐದುವರೆಗೆ ಮನೆಗೆ ಹೋಗ್ತಿರ್ಲಿಲ್ಲ ನಾನು, ಮನೆ ದೂರ ಇತ್ತು. ನಾನು ಸ್ಕೂಲ್ ಒಂದ್ ಕಡೆ, ಕ್ಲಾಸ್ ಒಂದ್ ಕಡೆ, ಮನೆ ಒಂದ್ ಕಡೆ. ಸ್ಕೂಲ್ ಮುಗಿಸ್ಕೊಂಡು ಡಾನ್ಸ್ ಕ್ಲಾಸಿಗೆ ಹೋಗ್ತಿದ್ದೆ. ಡಾನ್ಸ್ ಕ್ಲಾಸ್ ಒನ್ ಅವರ್ ಕ್ಲಾಸ್ ಮುಗಿಸ್ಕೊಂಡು ಮನೆಗೆ ಹೋಗಿ ಫ್ರೆಶ್ ಆಗಿ ಹೋಮ್ವರ್ಕ್ ಮುಗಿಸ್ಕೊಂಡು ರಾತ್ರಿ ಬೇಗ ಮಲ್ಕೊಂಡು ಬಿಡ್ತಿದ್ದೆ. ಬೆಳಗ್ಗೆ ಎದ್ದು ಸ್ಕೂಲ್ಗೆ ಹೋಗೋದು. ಇದರ ಜೊತೆ ನಾನು ಕರಾಟೆ ಕ್ಲಾಸ್ ಕೂಡ ಕಲ್ತಿದ್ದೀನಿ. ಸಂಗೀತ, ಕರಾಟೆ, ಸ್ವಿಮ್ಮಿಂಗ್, ಯಾವ ತರ ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ಕೋಬೇಕು ಅನ್ನೋದು ಮೊದಲಿದ್ದು ಪೇರೆಂಟ್ಸಿಗೆ ಗೊತ್ತಿರಬೇಕು. ಮಕ್ಕಳಿಗೆ ಅದ ತಿಳುವಳಿಕೆ ನಾವು ಹೇಳಬೇಕು. ಈ ತರ ಮಕ್ಕಳು ಬ್ಯುಸಿ ಆಗೋದ್ರಿಂದ ಅವ್ರು ಮೆಂಟಲಿ ಸ್ಟ್ರಾಂಗ್ ಆಗಿರ್ತಾರೆ. ಎಷ್ಟು ನಾವು ವಿದ್ಯೆಯನ್ನ ಕಲಿತೀವಿ, ಕಲೆಯನ್ನ ಕಲಿತೀವಿ, ನಮ್ಮಲ್ಲಿ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗುತ್ತೆ.
1: ಇದು ಇಷ್ಟೆಲ್ಲ ನೀವು ಕಲೆ ಕಲ್ತ್ರಿ ಅಂತ ಹೇಳಿದ್ರಿ, ಕರಾಟೆ ಕಲ್ತ್ರಿ, ಸಂಗೀತ ಕಲ್ತ್ರಿ, ಭರತನಾಟ್ಯ ಕಲ್ತ್ರಿ, ಸ್ವಿಮ್ಮಿಂಗ್ ಕಲ್ತ್ರಿ, ನೀವು ಟೈಮ್ ಹೆಂಗ್ ಮ್ಯಾನೇಜ್ ಮಾಡಿದ್ರಿ?
0: ಮೇಡಮ್, ರಜೆಯಲ್ಲಿ ನಮ್ಗೆ ಸ್ವಿಮ್ಮಿಂಗ್ ಕ್ಲಾಸಿಗೆ ಹಾಕ್ತಿದ್ರು, ಸ್ವಿಮ್ಮಿಂಗ್ ಕ್ಲಾಸಿಗೆ ಹೋಗ್ತಿದ್ವಿ. ಇನ್ನು ಬೆಳಗ್ಗೆ ಸ್ಕೂಲ್ ಹೋಗೋದಕ್ಕಿಂತ ಮುಂಚೆ 7-8 ಗಂಟೆಗೆ, 7 ಗಂಟೆ ಕರಾಟೆ ಕ್ಲಾಸ್ ಸ್ಟಾರ್ಟ್ ಆಗ್ತಿತ್ತು. 7

0: ಇಂದ 8 ಗಂಟೆವರೆಗೂ ಕರಾಟೆ ಕ್ಲಾಸ್ ಮುಗಿಸ್ಕೊಂಡು ಮನೆಗೆ ಬಂದು ಫ್ರೆಶ್ ಆಗಿ ಸ್ಕೂಲ್ಗೆ ಹೋಗೋದು. 9:30 ಸ್ಕೂಲಲ್ಲಿ ಇರಬೇಕು. 4:15 ಮುಗೀತಿತ್ತು, 5:30 ಡಾನ್ಸ್ ಕ್ಲಾಸ್ ಮುಗಿಸ್ಕೊಂಡು ಮನೆಗೆ ಬರೋದ್ರಲ್ಲಿ 7:30. 8 ಗಂಟೆಯಿಂದ 9:00-9:30 ಹೋಮ್ವರ್ಕ್ ಮಾಡ್ಕೋತಿದ್ದೆ, ನಂತರ ಮಲ್ಕೊಳ್ಳೋದು.
1: ಅಷ್ಟು ಟೈಮ್ ಟು ಟೈಮ್ ಬಿಸಿ ಶೆಡ್ಯೂಲ್.
0: ಹೌದು, ನನಗಿನ್ನೂ ನೆನಪಿದೆ, ನಾನು ಕರಾಟೆ ಕ್ಲಾಸ್ಗೂ ಹೋಗ್ತಿದ್ದೆ, ಸ್ಕೂಲ್ಗೂ ಹೋಗ್ತಿದ್ದೆ. ಸ್ಕೂಲಲ್ಲಿ CCA ಪಿರಿಯಡ್ ಅಂತ ಇರ್ತಿತ್ತು, ಅದರಲ್ಲಿ ಹಾಡೋದ್ರಲ್ಲೂ ಮುಂದಿರ್ತಿದ್ದೆ, ಸ್ಪೋರ್ಟ್ಸ್ ಅಲ್ಲೂ ಮುಂದಿರ್ತಿದ್ದೆ, ಸಂಗೀತ ನೃತ್ಯ ಯಾವುದೇ ಕಾಂಪಿಟೇಷನ್ ಇದ್ರು ಪ್ರಬಂಧ ಸ್ಪರ್ಧೆ ಇರ್ತಿತ್ತು, ಅದರಲ್ಲೂ ಕೂಡ ಭಾಗವಹಿಸ್ತಿದ್ದೆ. ನಾವು ಚಿಕ್ಕಂದಿರ್ತಾ ಮಕ್ಕಳಿಗೆ ಬ್ಯುಸಿಯಾಗಿರೋದು, ಸಮಯ ಪ್ರಜ್ಞೆ ಎಲ್ಲ ಹೇಳ್ಕೊಟ್ರೆ ಮುಂದೆ ಅದನ್ನ ಅವ್ರು ಅದನ್ನ ಅನುಸರಿಸ್ಕೊಂಡು ಹೋಗ್ತಾರೆ.
1: ಅಂದ್ರೆ ನೀವು ಭರತನಾಟ್ಯ ಕಲಾವಿದೆ ಒಂದೇ ಅಲ್ಲ, ಎಲ್ಲ ಅನೇಕ ಕಲೆಗಳ ಪ್ರವೀಣೆ ನೀವು.
0: ಅದು ಎಲ್ಲ ನನ್ನ ತಾಯಿ ಆಶೀರ್ವಾದ ಅಂತ ಹೇಳ್ಬೋದು. ಅವರ ಆಸಕ್ತಿಯಿಂದನೇ ಸಂಗೀತ ಕ್ಲಾಸಿಗೂ ಹಾಕಿದ್ರು, ಡಾನ್ಸ್ ಕ್ಲಾಸಿಗೂ ಹಾಕಿದ್ರು, ಕರಾಟೆ ಕಲಿ ಅಂತ ಹೇಳಿದ್ರು. ಸುಮಾರು ಜನ ಇವಳು ಡಾನ್ಸ್ ಪ್ರೋಗ್ರಾಮ್ ಕೊಡ್ತಾಳೆ, ಡಾನ್ಸ್ ಕಲಿಸಿರಿ, ಕರಾಟೆಯ ಕಲಿಸ್ತೀರಿ, ರಫ್ ಆಗ್ಬಿಡ್ತದೆ ಬಾಡಿ ಅಂತ ಹೇಳಿ ಹೇಳೋರು. ಇಲ್ಲ, ನಾನು ಸರ್ ಜೊತೆ ಮಾತಾಡಿದಾಗ ಅವ್ರ ಜೊತೆ ಅವ್ರಿಗೆ ಆಕ್ಚುಲಿ ಇಂಟ್ರೆಸ್ಟ್, ಒಂದು ಕಲಾವಿದೆಯೋಳು ಅಂತ ಹೇಳಿ ನನಗೆ ಒಂದು ವಿಶೇಷವಾದ ಒಲವು ತೋರಿಸ್ತಿದ್ರು. ನನಗೇನು ಕಲ್ತಿದ್ದು ಅಂದರೆ, ಒಬ್ಬ ಡಾನ್ಸರ್ ಆಗಿ ನಾವೆಲ್ಲೋ ಕಾರ್ಯಕ್ರಮ ಕೊಟ್ಟಾಗ ಹೆದರಿಕೆ ಅದು ಎಲ್ಲ ಹೋಗಬೇಕು ಅಂದರೆ ನಾವು ಮಾನಸಿಕವಾಗಿ ಸ್ಟ್ರಾಂಗ್ ಆಗಿರಬೇಕು.
1: ಹೌದು,
0: ಅಂದರೆ ನನ್ನಲ್ಲೂ ಕೂಡ ದೈಹಿಕವಾದ ಶಕ್ತಿ ಇದೆ, ಎದುರಿಸಬಹುದು ಅಂತನ್ನೋ ಒಂದು ಧೈರ್ಯ ನಮಗೆ ಬರಬೇಕು ಅನ್ನೋ ಕಾರಣಕ್ಕೆ ನನ್ನ ತಾಯಿ ಕರಾಟೆ ಕ್ಲಾಸಿಗೆ ಹಾಕಿದ್ರು, ಒಳ್ಳೆ ಗುರುಗಳು ಕೂಡ ಸಿಕ್ಕಿದ್ರು ನನಗೆ. ನಾವು ಮಕ್ಕಳಿಗೆ ಎಲ್ಲ ವಿದ್ಯೆಗಳನ್ನು ಹೇಳ್ಕೊಡ್ಬೇಕು, ಕಲಿಯೋಕೆ ಅವಕಾಶ ಕೊಡಬೇಕು. ಇವಾಗಿನವ್ರು ಇಲ್ಲ, ಮಕ್ಕಳ ಆಸಕ್ತಿ ಇದೆ, ಆದ್ರೂ ಪ್ರೋತ್ಸಾಹ ಅನ್ನೋದು ಮುಖ್ಯ. ಯಾಕಂದ್ರೆ ಭವಿಷ್ಯದಲ್ಲಿ ಮಗು ಕಲಾವಿದೆ ಕೂಡ ಆಗಬಹುದು, ಡಾಕ್ಟರ್ ಆಗ್ಬಹುದು, ಇಂಜಿನಿಯರ್ ಆಗ್ಬಹುದು. ಇವಾಗ ಡಾಕ್ಟರ್ಸ್ ಕೂಡ ಒಳ್ಳೆ ಡಾನ್ಸರ್ಸ್ ಇದ್ದಾರೆ. ಈಗ ಸುಮಾರು ಜನ ಮಕ್ಕಳು ನನ್ನ ಹತ್ರ ಬಂದಿರ್ತಾರೆ, ಅವ್ರಿಗೆ ಸ್ಟಡೀಸ್ ಅಲ್ಲಿ ಕಾನ್ಸಂಟ್ರೇಷನ್ ಇರೋದಿಲ್ಲ. ನಾವು ಡಾನ್ಸ್ ಮಾಡೋದ್ರ ಮೂಲಕ ಒಂದು ಮೈಂಡ್ ಕಾನ್ಸಂಟ್ರೇಟ್ ಆಗುತ್ತೆ, ಮನಸ್ಸು ಉಲ್ಲಾಸದಿಂದ ಇರುತ್ತೆ. ಮನೆ ಹೋದ್ಮೇಲೆ ನಾವು ಮತ್ತೇನೋ ಬೇರೆ ಕೆಲಸ ಮಾಡಬೇಕು, ಓದಬೇಕು, ಹೌದು, ಉತ್ಸಾಹ ಹೆಚ್ಚಿಗಾಗತ್ತೆ. ಆಮೇಲೆ ಕೆಲವೊಂದು ಪೇರೆಂಟ್ಸ್ ಕಂಪ್ಲೇಂಟ್ ಹೇಳ್ತಿರು, ಇವಳು ಸ್ಟಡೀಸಲ್ಲಿ ಕಾನ್ಸಂಟ್ರೇಷನ್ ಇಲ್ಲ ಮೇಡಮ್, ಕಡಿಮೆ ಇದೆ ಅಂಥೇಳಿ. ಯಾಕಂದರೆ ನಾನು ಒಬ್ಬ ಶಿಕ್ಷಕಿ, ನನಗೆ ಶಿಕ್ಷಣದಲ್ಲೂ ಕೂಡ ಸ್ವಲ್ಪ ಮಟ್ಟಿಗೆ ಅನುಭವ ಇದೆ, ಆ ಥರ ಮಕ್ಕಳನ್ನು ಕೂಡ ನೋಡಿದ್ದೇನೆ. ಡಾನ್ಸ್ ಕ್ಲಾಸ್ಗೆ ಹಾಕಿದ್ಮೇಲೆ ಅವರಲ್ಲಿ ಬಹಳಷ್ಟು ಬದಲಾವಣೆಗಳಾಗತ್ತೆ, ದೈಹಿಕವಾಗಿ ಕೂಡ ಆಗುತ್ತೆ, ಮಾನಸಿಕವಾಗಿ ಕೂಡ ಆಗುತ್ತೆ. ಯಾಕಂದ್ರೆ ಇದು ಒಂದು ಯೋಗ.
1: ಓ ಹೌದು,
0: ಹಲವಾರು ಆಸನಗಳನ್ನ ನಾವು ಭರತನಾಟ್ಯದಲ್ಲಿ ನೋಡ್ತ. ಇದು ನನಗೆ ಇದ್ಯಾ ಹೆಂಗ್ ಗೊತ್ತಾಯ್ತಪ್ಪ ಅಂದ್ರೆ, ಕಾರ್ಯಕ್ರಮ ಕೊಡ್ಬೇಕಾದ್ರೆ ಒಬ್ಬ ಯೋಗ ಟೀಚರ್ ಎದುರುಗಡೆ ಕೂತಿದ್ರು, ನನ್ ಗೊತ್ತಿಲ್ಲ ನಾನು ಕಾರ್ಯಕ್ರಮ ಕೊಡ್ತಾ ಇದ್ದೆ. ಅದ್ರ ನಂತರ ಬಂದು ಹೇಳಿದ್ರು, ನಾನ್ ಮಾಡಿಸೋ ಆಸನಗಳೆಲ್ಲ ನೀನ್ ಮಾಡ್ಬಿಟ್ಟಿಯಲ್ಲಮ್ಮ ಅಂತ ಹೇಳಿದ್ರು. ಹಂಗೆ ಒಂದು ನಾಟ್ಯ ಎಲ್ಲವನ್ನೂ ಕಲಿಸುತ್ತೆ ನಮ್ಗೆ.
1: ಒಟ್ಟ ಜೀವನದಲ್ಲಿ ಸ್ಥಿರವಾಗಿರ್ಬೇಕಂದ್ರೆ ಮೆಂಟಲಿ,
0: ಹೌದು,
1: ಫಿಸಿಕಲಿ,
0: ಹೌದು,
1: ಧೈರ್ಯವಾಗಿ.
0: ನೀವೇನ್ ಚಾಲೆಂಜಸ್ ಫೇಸ್ ಮಾಡಿದ್ರಿ ಅಂತ ಕೇಳಿದ್ರಲ್ಲ,
1: ಹೌದು,
0: ನನ್ಗನ್ಸುತ್ತೆ ನನ್ನ ಅನುಭವದ ಪ್ರಕಾರ ಮುಂದೆ ಬರುವಂತ ಚಾಲೆಂಜ್ಗಳನ್ನ ಫೇಸ್ ಮಾಡುವಷ್ಟು ಶಕ್ತಿ ಒಬ್ಬ ಕಲಾವಿದೆಗೆ
1: ಬರುತ್ತಲ್ಲ. ಈಗ ಒಟ್ಟಾರೆಯಾಗಿ ನೀವು ಎಲ್ಲರಿಗೂ ಏನ್ ಹೇಳಕ್ ಬಯಸ್ತೀರ ಒಬ್ಬ ಕಲಾವಿದೆಯಾಗಿ?
0: ಕಲಾವಿದೆಯಾಗಿ ಹೇಳಬೇಕು ಅಂದ್ರೆ, ಕಲೆಯನ್ನ ಗೌರವಿಸಿ, ಕಲೆಯನ್ನ ಮೈಗೂಡಿಸ್ಕೊಳ್ರಿ, ಕಲೆಯನ್ನ ಪ್ರಸರಿಸಿ, ಅದರಲ್ಲಿ ಒಳ್ಳೆ ಉದ್ದೇಶ ಇರಲಿ, ಎಲ್ಲರೂ ಸಾಧಕರಾಗೋಣ. ಕಲೆ ಭರತನಾಟ್ಯ ಒಂದೇ ಅಂತಲ್ಲ, ಹಲವಾರು ಇದಾವೆ. ಎಲ್ಲವನ್ನು ನಾವು ಕಲಿತು ಅರಿತು ನಮ್ಮ ಸಂಸ್ಕೃತಿಯನ್ನ ನಾವು ಬೆಳೆಸ್ಬೇಕು.
1: ಹೌದು, ನಮ್ಮ ಶ್ರದ್ಧೆ ಮತ್ತೆ ನಿಷ್ಠೆಯನ್ನ ಅದಕ್ಕೆ ಧಾರೆ ಎರಿಬೇಕು,
0: ಧಾರೆ ಎರಿಲೇಬೇಕು.
1: ಓಕೆ ರೂಪಾ ಅವರೇ, ಇದುವರೆಗೂ ತಮ್ಮ ಭರತನಾಟ್ಯ ಜೀವನದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ನೀಡಿದ್ರಿ. ಧನ್ಯವಾದಗಳು, ನಮಸ್ಕಾರ.
0: ಧನ್ಯವಾದಗಳು ತಮಗೂ ಕೂಡ, ನಮಸ್ಕಾರ.
2: ಇದುವರೆಗೆ ರೂಪಾ ಆರ್ ಪತ್ತಾರ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರೊಂದಿಗೆ ಭಾಗವಹಿಸಿದವರು ನೀರಜಾ ಕಾರಟಗಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ.
3: ಇದು ಇಂದಿನ ವನಿತಾ ವಿಹಾರ ಕಾರ್ಯಕ್ರಮ.

0: ಆಕಾಶವಾಣಿ ಬೆಂಗಳೂರು 490.1 ಮೀಟರ್ಗಳು ಅಂದರೆ 612 ಕಿಲೋ ಹರ್ಟ್ಸ್ಗಳು. ಇದೀಗ ಕೆಲವು ಪ್ರಕಟಣೆಗಳು.
1: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ.
2: ಮಷೀನ್ ನಲ್ಲಿ ಬಟ್ಟೆ ಹಾಕುವ ಮೊದಲು ಚೆಕ್ ಮಾಡಿಲ್ವಾ?
1: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ. ಈಗ ಹತ್ತಿರದ ಬ್ಯಾಂಕ್ ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದಲಿಸಿ. ಬ್ಯಾಂಕ್ ತಗೊಳ್ಳದಿದ್ರೆ RBI ನ ಓಂಬಡ್ಸ್ಮನ್ ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ.
3: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾ ಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಕೇಳುಗರೆ, ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 9:05 ಹಾಗೂ ಸಂಜೆ 6:15 ಎಫ್ಎಂ ರೈನ್ಬೋ 101.3 ಮೆಗಾ ಹರ್ಟ್ಸ್ನಲ್ಲಿ, ಬೆಳಗ್ಗೆ 8:45 ಹಾಗೂ ಸಂಜೆ 6:00 ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 9:30 ಹಾಗೂ ರಾತ್ರಿ 7:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್.
4: ಏನೇ ಅದು? ಸ್ವಲ್ಪ ಇರು, ಕಸ್ತವ್ರು ಬಂದಿದ್ದಾರೆ, ಕಸ ಎಷ್ಟು ಬರ್ತೀನಿ.
0: ಏನಮ್ಮ ಹಾಗ ಹೇಳ್ತೀಯ? ಅವರು ಪೌರ ಕಾರ್ಮಿಕರು, ಕಸ್ತವ್ರಲ್ಲ. ಕಸ ಎಸೆಯೋದಲ್ಲ, ಕಸನ ಅವರಿಗೆ ಗೌರವದಿಂದ ಕೈಯಲ್ಲಿ ಕೊಡಬೇಕು. ಅವರು ನಮ್ ಹಾಗೆ ಮನುಷ್ಯರಲ್ವಾ?
5: ಒಂದೇ ನಾಡಿನ ಮಕ್ಕಳು ನಾವು, ಸೋದರರಂತೆ ನಾವೆಲ್ಲ.
0: ಹೇಳಿ, ಹಸಿ ಕಸ, ಒಣಕಸ, ಪ್ಲಾಸ್ಟಿಕ್, ಗ್ಲಾಸು, ಈ ವೇಸ್ಟು ಎಲ್ಲ ಬೇರೆ ಬೇರೆ ಮಾಡಿದೀಯಾ ತಾನೇ?
4: ಓ, ಅದು ಬೇರೆ ಮಾಡ್ತಾರೆ.
0: ಇವಾಗ ಹಾಗೆ ಬೆರೆಸಿ ಹಾಕ್ಬಿಟ್ರೆ ದಂಡ ಕಟ್ಟಬೇಕಾಗತ್ತೆ. ಹಸಿ ಕಸದಿಂದ ಗೊಬ್ಬರ ಆಗುತ್ತೆ, ಒಣಕಸ ಮತ್ತೆ ಪುನರ್ಬಳಕೆ ಆಗೋ ಹಾಗೆ ಮಾಡುವಂತಹ ವಿಧಾನದಿಂದ ಬೇರೆ ಬೇರೆ ತರ ಉಪಯೋಗಕ್ಕೆ ಬರುತ್ತೆ.
4: ಹೌದಾ? ಇನ್ಮೇಲೆ ಹಾಗೆ ಮಾಡ್ತೀನಿ ಬಿಡು. ಆ ಜವಾಬ್ದಾರಿನ ನೀನು ಸಹ ಹೊತ್ಕೊಂಡು ಮಾಡ್ಬೇಕು, ಗೊತ್ತಾಯ್ತಾ?
0: ಖಂಡಿತವಾಗಿ ನಾನು ಕೂಡ ಮಾಡ್ತೀನಿ.
3: ಗಿರ್ಮಿಟ್, ಹೊಸ ರಾಗ, ಹೊಸ ತಾಳ. ಹೊಸ ಶೈಲಿ, ಹೊಸ ಮಟ್ಟು. ನವ ಪೀಳಿಗೆಯ ಮನ ಗೆದ್ದ ಹೊಸ ಚಿತ್ರಗೀತೆಗಳನ್ನು ಕೇಳಲು ಟ್ಯೂನ್ ಮಾಡಿ. ಅಂದರೆ 612 ಕಿಲೋ ಹರ್ಟ್ಸ್ ಗಳ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯ ವಾಹಿನಿಯನ್ನು.
6: ಕಣ್ಣಿಗೆ ಕಾಣೋ ಹೂಗಳೆಲ್ಲ ಏನೋ ಕೇಳುತ್ತಿದೆ.
0: ಪ್ರತಿದಿನ ಸಂಜೆ 5:30
3: ಗಿರ್ಮಿಟ್
6: ಚಳಿ ಹೇಳುತ್ತಿದೆ.
7: ಸಿಂಗಾರ ಸಿರಿಯ
0: ಆಕಾಶವಾಣಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
8: ಆಕಾಶವಾಣಿ ಕೇಳುಗರಿಗೆಲ್ಲ ನಮಸ್ಕಾರ. ಇಂದಿನ ಆರೋಗ್ಯ ಸಂಚಿಕೆಯಲ್ಲಿ ರಾಷ್ಟ್ರೀಯ ಆಯುರ್ವೇದ ದಿವಸದ ಸಂದರ್ಭದಲ್ಲಿ ಆಯುರ್ವೇದದ ಮಹತ್ವ, ಈ ಕುರಿತು ಹಾಸನದ ರಾಜೀವ್ ಆಯುರ್ವೇದ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆಯ ತಜ್ಞ ವೈದ್ಯರಾದ ಡಾಕ್ಟರ್ ಎಸ್ಎ ನಿತಿನ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್.
9: ಆತ್ಮೀಯ ಕೇಳುಗರೆ, ತಮ್ಮೆಲ್ಲರಿಗೂ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ರಾಷ್ಟ್ರೀಯ ಆಯುರ್ವೇದದ ದಿವಸದ ಸಂದರ್ಭದಲ್ಲಿ ಆಯುರ್ವೇದದ ಮಹತ್ವವನ್ನು ಕುರಿತು ನಾವು ಮಾತನಾಡ್ತಾ ಇದ್ದೇವೆ. ಪ್ರತಿ ವರ್ಷ September 23 ರಾಷ್ಟ್ರೀಯ ಆಯುರ್ವೇದ ದಿವಸ ಅಂತ ಹೇಳಿ ಆಚರಣೆಯನ್ನು ಮಾಡಲಾಗುತ್ತೆ. ಈ ಒಂದು ಸಂದರ್ಭದಲ್ಲಿ ಆಯುರ್ವೇದದ ಮಹತ್ವ ಏನು ಅನ್ನುವಂಥದ್ದನ್ನು ನಾವು ತಿಳಿದುಕೊಳ್ಳೋಣ. ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಹಾಸನದ ರಾಜೀವ್ ಆಯುರ್ವೇದ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆಯ ಪ್ರಾಂಶುಪಾಲರು ಹಾಗೂ ಮುಖ್ಯ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಎಸ್ ಎ ನಿತಿನ್ ಅವರು. ಸರ್, ತಮಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
10: ನಮಸ್ಕಾರ
9: ಸರ್. ಆಯುರ್ವೇದ ದಿವಸವನ್ನು ಯಾವತ್ತು ಆಚರಣೆಯನ್ನು ಮಾಡಲಾಗುತ್ತೆ ಮತ್ತು ಇದರ ಮಹತ್ವ ಏನು ಅನ್ನುವಂಥದ್ದನ್ನು ತಿಳಿಸ್ಕೊಡಿ
10: ಎಲ್ರಿಗೂ. ಮೊದಲನೇದಾಗಿ

0: ರಾಷ್ಟ್ರೀಯ ಆಯುರ್ವೇದ ದಿನದ ಶುಭಾಶಯಗಳು. ಪ್ರತಿ ವರ್ಷ ಸೆಪ್ಟೆಂಬರ್ 23ನೇ ತಾರೀಕನ್ನು ರಾಷ್ಟ್ರೀಯ ಆಯುರ್ವೇದ ದಿನವಾಗಿ ಆಚರಿಸಲಾಗ್ತಾ ಇದೆ. 2026 ಸೆಪ್ಟೆಂಬರ್ 23ನೇ ತಾರೀಕನ್ನು ಈ ಸರಿ ನಾವು 11ನೆಯ ರಾಷ್ಟ್ರೀಯ ಆಯುರ್ವೇದ ದಿನವಾಗಿ ಆಚರಿಸ್ತಾ ಇದ್ದೇವೆ. ಅಂದರೆ ಆ ದಿನದಂದು ಧನ್ವಂತರಿ ಜಯಂತಿಯೂ ಬರೋದರಿಂದ ಧನ್ವಂತರಿ ಜಯಂತಿಯನ್ನು ನಾವು ಆಯುರ್ವೇದ ದಿನವಾಗಿ ಆಚರಿಸಲಾಗ್ತಾ ಇದೆ. ಅಂದರೆ ಧನ್ವಂತರಿ ಗೊತ್ತು ನಮಗೆ, ಆಯುರ್ವೇದದ ಅಧಿದೇವತೆ ಅಂತ ಕರಿತೀವಿ. ಸೊ ಹಾಗಾಗಿ ಆ ದಿನವನ್ನು ಒಂದು ರೆಪ್ರೆಸೆಂಟ್ ಮಾಡೋಕ್ಕೋಸ್ಕರವಾಗಿ ಆ ದಿನವನ್ನು ಕೇಂದ್ರ ಸರ್ಕಾರವು ರಾಷ್ಟ್ರೀಯ ಆಯುರ್ವೇದ ದಿನವಾಗಿ ಇದನ್ನು ಘೋಷಣೆ ಮಾಡಿದೆ. ಅದಕ್ಕಾಗಿ ಈಗಾಗಲೇ ಆಯುಷ್ ಮಂತ್ರಾಲಯ ಕೂಡ ಒಂದು ಸ್ಥಾಪನೆಯಾಗಿದ್ದು ಈ ಆಯುಷ್ ಮಂತ್ರಾಲಯದ ಮುಖೇನ ಈ ಆಯುರ್ವೇದ ದಿನವನ್ನು ಆಚರಿಸಲಾಗ್ತಾ ಇದೆ. ಈ ವರ್ಷದ ಒಂದು ಘೋಷವಾಕ್ಯ ಅಂತ ಹೇಳಿದ್ರೆ ಆಯುರ್ವೇದ ಫಾರ್ ಹೆಲ್ತಿ ಟುಮಾರೋ ಅಂತ, ಅಂದರೆ ನಾಳಿನ ನಮ್ಮ ಆರೋಗ್ಯಕ್ಕಾಗಿ ಆಯುರ್ವೇದ ಅಂತ. ಅಂದರೆ ಆಯುರ್ವೇದನ ಬಳಸ್ಕೊಂಡು ಹೇಗೆ ನಾವು ನಮ್ಮ ಆಯುಷ್ಯವನ್ನು ವೃದ್ಧಿ ಮಾಡ್ಕೊಳ್ಬೋದು, ಹೇಗೆ ನಮ್ಮ ಆರೋಗ್ಯವನ್ನು ವೃದ್ಧಿ ಮಾಡ್ಕೊಳ್ಬೋದು ಅನ್ನುವಂಥದ್ದು ಈ ದಿನದ ಉದ್ದೇಶ. ಮುಖ್ಯವಾಗಿ ಏನಂತ ಹೇಳಿದರೆ ಅನೇಕ ಕಾರ್ಯಕ್ರಮಗಳನ್ನು ಈ ಟೈಮಲ್ಲಿ ಆಯೋಜನೆ ಮಾಡ್ತಾ ಇದ್ದಾರೆ. ಅದರ ಮುಖೇನ ಜನರಿಗೆ ನಾವು ಆರೋಗ್ಯವನ್ನು ಹೇಗೆ ಪಡ್ಕೊಳ್ಬೇಕು, ಆಯುರ್ವೇದದಲ್ಲಿ ಇರುವಂತಹ ತತ್ವಗಳನ್ನು ಹೇಗೆ ಅಳವಡಿಸ್ಕೊಳ್ಬೇಕು, ಇದರ ಮುಖೇನ ಹೇಗೆ ನಾವು ಆರೋಗ್ಯವಂತರಾಗಿ ಇರಬಹುದು ಅನ್ನೋ ವಿಚಾರಗಳನ್ನು ತಿಳಿಸುವಂಥ ವಿಚಾರಕ್ಕೆ ಇದು ಆಯುರ್ವೇದ ದಿನವನ್ನು ಆಚರಿಸಲಾಗ್ತಾ ಇದೆ. ಇದನ್ನು ನಾವು ಆಗಲೇ ಹೇಳಿದಾಗೆ ಆಯುಷ್ ಮಂತ್ರಾಲಯದ ಮುಖೇನ ಸುಮಾರು 700 ಆಯುರ್ವೇದ ಕಾಲೇಜುಗಳಿದೆ ನಮ್ಮ ಭಾರತದಲ್ಲಿ. ಕರ್ನಾಟಕದಲ್ಲಿ ಸುಮಾರು 100 ಆಯುರ್ವೇದ ಕಾಲೇಜುಗಳಿದೆ. ಈ ಕಾಲೇಜುಗಳನ್ನು ಉಪಯೋಗಿಸ್ಕೊಂಡು ಆ ಕಾಲೇಜುಗಳ ಮುಖೇನ ಅನೇಕ ಕಾರ್ಯಕ್ರಮಗಳನ್ನು ಜನರಿಗೆ ತಲುಪಿಸುವ ನಿಟ್ಟಿನಲ್ಲಿ ಈ ಆಯುರ್ವೇದ ದಿನವನ್ನು ಆಚರಿಸಲಾಗ್ತಾ ಇದೆ.
1: ಸರ್, ಆಯುರ್ವೇದದ ಬಗ್ಗೆ ಇವತ್ತಿನ ದಿನಮಾನದಲ್ಲಿ ಯಾಕೆ ಜಾಗೃತಿ ಬೇಕು ಅಂತ ಹೇಳಿ ಹೇಳ್ತೀರಿ?
0: ಆಯುರ್ವೇದ ಅನ್ನುವಂಥದ್ದು ನಮ್ಮ ಪುರಾತನವಾದಂತಹ ಒಂದು ಚಿಕಿತ್ಸಾ ಪದ್ಧತಿ. ಇದು ತುಂಬ ಎವಿಡೆನ್ಸ್ ಬೇಸ್ಡ್ ಮೆಡಿಸಿನ್ ಅಂತಾನೆ ಕರಿಬಹುದು. ಯಾಕೆಂದ್ರೆ ಯಾವುದೇ ಒಂದು ಮೈಕ್ರೋಸ್ಕೋಪ್ ಇಲ್ಲದೆ ಇರುವ ಟೈಮಲ್ಲಿ, ಯಾವುದೇ ಒಂದು ಇನ್ಸ್ಟ್ರೂಮೆಂಟ್ಸ್ ಇಲ್ಲದೆ ಇರುವ ಟೈಮಲ್ಲಿ ಪ್ರತಿಯೊಂದನ್ನು ಡಾಕ್ಯುಮೆಂಟ್ ಮಾಡಿ ಇಟ್ಟಿದ್ದಾರೆ. ನಾವೀಗೊಂದು ಯಾವುದೇ ಒಂದು ಸಂಶೋಧನೆಗಳನ್ನು ನಾವು ಮೆಡಿಕಲಲ್ಲಿ ಮಾಡ್ತೀವಿ ಅಂತ ಹೇಳಿದರೆ ಅದರಲ್ಲಿ ಸ್ಯಾಂಪಲ್ ಸೈಜ್ ಅಂತ ಕರೀತಾರೆ. ಅಂದರೆ ನಾವು ಎಷ್ಟು ಜನ ರೋಗಿಗಳನ್ನು ಆ ಒಂದು ಸಂಶೋಧನೆಗಾಗಿ ಒಳಪಡಿಸ್ತಾ ಇದ್ದೀವಿ ಅಂತ. ಅತಿ ಹೆಚ್ಚು ರೋಗಿಗಳನ್ನು ನಾವು ಒಳಪಡಿಸಿದಷ್ಟು ಆ ಸಂಶೋಧನೆಗೆ ಬೆಲೆ ಜಾಸ್ತಿ. ಅಂದರೆ ಈಗ 30, 40, 50ಕ್ಕಿಂತ 100 ಜನ ಇದ್ದಾರೆ ಅಂತ ಹೇಳಿದರೆ ಅಲ್ಲಿ ಬೆಲೆ ಜಾಸ್ತಿ ಇರ್ತದೆ. ಹಾಗೆಯೇ 100 ಪೇಷೆಂಟ್ಗಳನ್ನು, 1000 ಪೇಷೆಂಟ್ಗಳನ್ನು ನೋಡಿ ಅದನ್ನು ದಾಖಲೆ ಮಾಡಿರುವಂತಹ ಒಂದು ಪದ್ಧತಿ. ನಮಗಾಗೆ ಗೊತ್ತು, ಚರಕ ಇದ್ದಾರೆ, ಶುಶ್ರುತ ಇದ್ದಾರೆ, ವಾಗ್ಭಟ ಇದ್ದಾರೆ, ಶಾರಂಗಧಾರ ಇದ್ದಾರೆ, ಹಾರೀತ ಇದ್ದಾರೆ, ಕಾಶ್ಯಪ ಇದ್ದಾರೆ, ಭಾವಪ್ರಕಾಶ ಅಂತಿದ್ದಾರೆ. ಇವರೆಲ್ಲರೂ ನಮ್ಮ ಆಯುರ್ವೇದ ಗ್ರಂಥಗಳನ್ನು ಬರೆದು ಏನು ಅವರು ನೋಡಿದ್ರು ಅದನ್ನೆಲ್ಲ ದಾಖಲೆಗಳನ್ನು ಮಾಡಿ ಈ ನಮ್ಮ ಆಯುರ್ವೇದ ಪದ್ಧತಿಗೆ ಕೊಡುಗೆಯನ್ನು ನೀಡಿದ್ದಾರೆ. ನಮಗೆ ಗೊತ್ತು, ಈಗಾಗಲೇ ಸರ್ಜರಿ ಅಂತ ಹೇಳಿದರೆ ಅದು ಶುಶ್ರುತ ಅವರು ಅದನ್ನು ಇವತ್ತು ಸಹ ಸರ್ಜರಿಯ ಪಿತಾಮಹ ಅಂತ ಹೇಳಿ ಅವ್ರನ್ನ ಕರೀತಾರೆ. ಯಾಕೆ ಅಂತ ಹೇಳಿದರೆ ಸರ್ಜರಿಯಲ್ಲಿ ಅವರು ಅಷ್ಟೊಂದು ಗಮನಾರ್ಹವಾದಂತಹ ವಿಚಾರಗಳನ್ನು ಉಲ್ಲೇಖ ಮಾಡಿ ಅದನ್ನು ಬರೆದಿಟ್ಟಿದ್ದಾರೆ. ಸೊ ಹಾಗೆ ಆಯುರ್ವೇದ ಅಂತಿದ್ದಂಗೆ ಬರೀ ಮೆಡಿಸಿನ್ ಮಾತ್ರ ಅಲ್ಲ, ಸರ್ಜರಿಗೂ ಸಮೇತ ಬೇಕಾದಂತಹ ಎಲ್ಲ ವಿಚಾರಗಳನ್ನು ಈ ಆಯುರ್ವೇದ ಒಳಗೊಂಡಿದೆ. ಪ್ರಕೃತಿಯ ಜೊತೆ ಜೊತೆಗೆ ಮಾನವ ಯಾವತ್ತೂ ಹೋಗಬೇಕು. ನಾವು ಯಾವಾಗ ಪ್ರಕೃತಿಯ ವಿರುದ್ಧವಾಗಿ ಹೋಗಕ್ಕೆ ಶುರು ಮಾಡ್ತೀವಿ ಅಲ್ಲಿ ನಮಗೆ ತೊಂದರೆಗಳು ಜಾಸ್ತಿ ಬರ್ತಾ ಹೋಗುತ್ತೆ. ಹಾಗಾಗಿ ಈ ಪ್ರಕೃತಿಯ ಜೊತೆ ಜೊತೆಗೆ ನಾವು ಆರೋಗ್ಯವನ್ನು ಹೇಗೆ ಕಾಪಾಡಿಕೊಂಡು ಹೋಗುವಂಥ ವಿಚಾರವನ್ನು ನಮ್ಮ ಆಯುರ್ವೇದ ತಿಳಿಸ್ಕೊಡುತ್ತೆ. ಮುಖ್ಯವಾಗಿ ಪಂಚಮಹಾಭೂತಗಳು. ಈಗ ನಮಗೆ ಗೊತ್ತು, ಇಡೀ ದೇಹ ಸಮೇತ ಪಂಚಮಹಾಭೂತದಿಂದ ಆಗಿದೆ, ಪ್ರಕೃತಿಯು ಸಮೇತ ಪಂಚಮಹಾಭೂತದಿಂದ ಆಗಿದೆ. ಸೊ ಹಾಗಾಗಿ ಈ ಪಂಚಮಹಾಭೂತಗಳು ನಮ್ಮಲ್ಲಿರುವಂತಹ ವಾತ ಪಿತ್ತ ಮತ್ತು ಕಫ ಅನ್ನುವಂಥ ದೋಷಗಳು, ಸಪ್ತ ಧಾತುಗಳು, ಮಲ ಹಾಗೆ ಅಗ್ನಿ, ಈ ಕಾನ್ಸೆಪ್ಟನ್ನು ಇಟ್ಟುಕೊಂಡು ನಮ್ಮ ಆಯುರ್ವೇದ ಪದ್ಧತಿಯನ್ನು ಇಲ್ಲಿ ಕಾನ್ಸೆಪ್ಟಲ್ಲಿ ಮಾಡಲಾಗಿದೆ. ಹಾಗಾಗಿ ಪ್ರತಿನಿತ್ಯ ಜೀವನದಲ್ಲಿ ಹೇಗೆ ಹೊಂದ್ಕೊಂಡು ಹೋಗಬೇಕು, ಅವನು ಹೇಗೆ ನಡ್ಕೊಂಡು ಹೋಗಬೇಕು ಅನ್ನೋ ವಿಚಾರಗಳನ್ನು ತಿಳಿಸುವಂಥದ್ದೇ ಆಯುರ್ವೇದ ಚಿಕಿತ್ಸಾ ಪದ್ಧತಿ. ಒಂದು ಪ್ರಿವೆನ್ಷನ್, ಅಂದರೆ ಕಾಯಿಲೆಗಳು ಬರದ ಹಾಗೆ ತಡೆಯುವಂಥ ವಿಚಾರಗಳಿಂದ ಹಿಡಿದು ಕಾಯಿಲೆ ಬಂದರೆ ಮೆಡಿಸಿನಿಂದ ಕ್ಯೂರ್ ಮಾಡೋದಾಗ್ಬೋದು ಅಥವಾ ಸರ್ಜರಿ ಮುಖೇನ ಕ್ಯೂರ್ ಮಾಡುವಂತಾಗ್ಬೋದು, ಎಲ್ಲ ವಿಚಾರಗಳನ್ನು ಆಯುರ್ವೇದ ಚಿಕಿತ್ಸಾ ಪದ್ಧತಿ ತಿಳಿಸ್ಕೊಡ್ತಾ ಇದೆ.
1: ಆಯುರ್ವೇದ ಚಿಕಿತ್ಸಾ ಪದ್ಧತಿ ಅದೊಂದು ಪರಿಪೂರ್ಣವಾದಂತಹ ಚಿಕಿತ್ಸಾ ಪದ್ಧತಿಯ ಹೇಗೆ?
0: ತುಂಬಾ ಒಳ್ಳೆ ಕ್ವಶನ್ ಕೇಳಿದ್ರಿ. ಯಾಕೆಂದ್ರೆ ಇದು ತುಂಬಾ ಹಳೆಯ ಒಂದು ಪುರಾತನವಾದಂತಹ ಆಯುರ್ವೇದ ಚಿಕಿತ್ಸಾ ಪದ್ಧತಿ, ಆದರೂ ಸಹ ಇದರಲ್ಲಿ ಎಲ್ಲ ವಿಚಾರಗಳನ್ನು ಕೈಗೊಂಡಿದ್ದಾರೆ. ಅಂದರೆ ಇದರಲ್ಲಿ ಯಾವುದು ಬಿಟ್ಟಿದ್ದಾರೆ ಅಂತಲೇ ಇಲ್ಲ. ಇವತ್ತು ನಾವು ಏನು ಎಲ್ಲ ಡಿಪಾರ್ಟ್ಮೆಂಟ್ಸಲ್ಲಿ ಪ್ರತಿಯೊಂದು ಮೆಡಿಸಿನ್ಸಲ್ಲಿ ಏನು ಸಬ್ ಡಿವಿಷನ್ಸ್ಗಳನ್ನ ನೋಡ್ತಾ ಇದ್ದೀವಿ, ಬೇರೆ ಬೇರೆ ಡಿಪಾರ್ಟ್ಮೆಂಟ್ಸ್ಗಳನ್ನ ನೋಡ್ತಿದ್ದೀವಿ, ಅದು ಎಲ್ಲರ ಉಲ್ಲೇಖವೂ ಸಹ ನಮ್ಮ ಆಯುರ್ವೇದದಲ್ಲಿ ಇದೆ. ಈಗ ನಾವು ಶರೀರಶಾಸ್ತ್ರ ತಗೊಳ್ಬೋದು, ಈಗ ಅನಾಟಮಿ, ಅಂದರೆ ಪ್ರತಿಯೊಂದು ಮಾನವನ ಶರೀರವನ್ನು ಡಿಸೆಕ್ಷನ್ ಮಾಡಿ ಪ್ರತಿಯೊಂದರ ಉಲ್ಲೇಖವನ್ನು ಮಾಡಿಟ್ಟಿದ್ದಾರೆ. ಈಗ ನಾವು ಚರ್ಮದಲ್ಲಿ 7 ಲೇಯರ್ ಇದೆ ಅಂತ ಹೇಳಿ ಇವತ್ತು ಸಹ ಏನು ಮೈಕ್ರೋಸ್ಕೋಪ್ನ ನೋಡಿ ಒಪ್ಕೊಂಡಿದೀವಿ, ಅದನ್ನ ಅವತ್ತಿನ ಕಾಲದಲ್ಲಿಯೇ ಶುಶ್ರುತರು ಬರೆದಿಟ್ಟಿದ್ದಾರೆ. ಅಂದ್ರೆ ಅಷ್ಟರ ಮಟ್ಟಿಗೆ ನಮ್ಮ ಒಂದು ವಿಚಾರಗಳನ್ನು ತಿಳಿಸಿದ್ದಾರೆ. ಅಂದ್ರೆ ಒಂದು ಮೆಡಿಕಲ್ ಸೈನ್ಸ್ ಪೂರ್ಣ ಆಗ್ಬೇಕಂತ ಹೇಳಿದ್ರೆ ಅಲ್ಲಿ ನಮ್ಮ ಅಂಗರಚನೆ ತುಂಬಾ ಇಂಪಾರ್ಟೆಂಟ್. ಮಾನವ ಶರೀರ ಹೇಗಾಗಿದೆ ಅನ್ನೋದು ಇಂಪಾರ್ಟೆಂಟ್, ಅದ್ರದ ಬಗ್ಗೆನೂ ನಾಲೆಡ್ಜ್ ಇದೆ. ಹೇಗೆ ಕೆಲಸ ಮಾಡುತ್ತೆ ಅನ್ನುವಂಥದ್ದು ಫಿಸಿಯಾಲಜಿಯಲ್ಲಿ ಬರುತ್ತೆ, ಅದು ಸಮೇತ ಆಯುರ್ವೇದದಲ್ಲಿ ಇದೆ. ಹಾಗೆ ಯಾವ್ದಾದ್ರು ತೊಂದರೆ ಆದ್ರೆ ಹೇಗೆ ರೋಗಗಳು ಉತ್ಪತ್ತಿ ಆಗತ್ತೆ ಅನ್ನುವಂತಹ ರೋಗ ಶಾಸ್ತ್ರ ಏನ್ ಬರುತ್ತೆ ಅದು ಸಹ ಆಯುರ್ವೇದದಲ್ಲಿ ಇದೆ. ಹಾಗೆ ಈಗೊಂದು ಕಾಯಿಲೆ ಬಂದ್ರೆ ಅದನ್ನು ಹುಷಾರು ಮಾಡ್ಲಿಕ್ಕೆ ನಾವು ಒಂದು ಗಿಡ ಮೂಲಿಕೆಗಳನ್ನು

0: ಉಪಯೋಗಿಸ್ಬೋದು. ಅದನ್ನು ಹೇಳ್ಕೊಡ್ಲಿಕ್ಕೆ ದ್ರವ್ಯ ಗುಣ ಅಂತ ಹೇಳಿ ಒಂದು ವಿಭಾಗ ಇದೆ. ಹಾಗೆ ಮಿನರಲ್ ಡ್ರಗ್ಸ್ನ ಯೂಸ್ ಮಾಡಬಹುದು. ಅದಕ್ಕೆ ನಮ್ದೊಂದು ರಸಶಾಸ್ತ್ರ ಮತ್ತೆ ವೈಶಜ್ಯ ಕಲ್ಪನ ಅಂತ ಹೇಳುವಂತ ಒಂದು ವಿಭಾಗ ಇದೆ. ಈ ಎರಡೂ ವಿಚಾರಗಳನ್ನ ಅಂದ್ರೆ ಈಗ ನಮ್ಮಲ್ಲಿ ಮೆಡಿಸಿನ್ಸ್ ರೆಡಿ ಇದೆ ಅಂದಮೇಲೆ ಅದನ್ನು ಯಾವ ರೀತಿ ಟ್ರೀಟ್ಮೆಂಟ್ ಮಾಡಬೇಕು ಅಂತ ಹೇಳಲಿಕ್ಕೆ ವಿಧ ವಿಧವಾದಂತಹ ಭಾಗಗಳಿದೆ. ಅಂದ್ರೆ ಈಗ ನಮ್ಮಲ್ಲಿ ಕಾಯ ಚಿಕಿತ್ಸಾ ಅಂತ ಹೇಳಿ ಬರ್ತದೆ, ಅಂದ್ರೆ ಜನರಲ್ ಮೆಡಿಸಿನ್ ವಿಭಾಗ ಬರುತ್ತೆ. ಅದೇ ರೀತಿ ಪಂಚಕರ್ಮ ವಿಭಾಗ ಬರುತ್ತೆ, ಅದೇ ರೀತಿ ಮಕ್ಕಳ ವಿಭಾಗ, ಶಸ್ತ್ರಚಿಕಿತ್ಸಾ ವಿಭಾಗ, ಪ್ರಸೂತಿ ಮತ್ತು ಸ್ತ್ರೀರೋಗ ವಿಭಾಗ, ಕಿವಿ ಗಂಟಲು ಮೂಗು ವಿಭಾಗ, ಕಣ್ಣಿಗೆ ಬೇರೆ ವಿಭಾಗ, ಜೊತೆಗೆ ಪ್ರಿವೆನ್ಷನ್ ಆಸ್ಪೆಕ್ಟ್, ಅದಕ್ಕೆ ಸ್ವಸ್ಥ ವೃತ್ತ ವಿಭಾಗ ಅಂತ ಹೇಳಿ ಕರಿತೀವಿ. ಈಗ ಎಲ್ಲ ಡಿಪಾರ್ಟ್ಮೆಂಟ್ಸ್ ಸಹಿತ ನಮ್ಮ ಆಯುರ್ವೇದದಲ್ಲಿ ಇದೆ. ಅಂದಮೇಲೆ ಇದು ಪರಿಪೂರ್ಣವಾದಂತಹ ಒಂದು ಚಿಕಿತ್ಸಾ ಪದ್ಧತಿ ಅಂತ ಹೇಳಲಿಕ್ಕೆ ಸಂತೋಷ ಆಗತ್ತೆ. ಇದ್ರ ಜೊತೆ ಜೊತೆಗೆ ಹೇಗೆ ಅಂತ ಹೇಳಿದ್ರೆ, ದಿನಚರಿ ಆಗಿರ್ಬೋದು, ಋತುಚರ್ಯ ಆಗಿರ್ಬೋದು, ಅಂದ್ರೆ ಮನುಷ್ಯ ಪ್ರತಿನಿತ್ಯ ಹೇಗಿರ್ಬೇಕು, ಋತುಗೆ ಅನುಸಾರವಾಗಿ ಏನೇನು ಬದಲಾವಣೆಗಳನ್ನ ಮಾಡ್ಕೊಂಡು ಹೋಗ್ಬೇಕು ಅನ್ನುವ ವಿಚಾರಗಳನ್ನು, ಜೊತೆಗೆ ರೋಗ ಬಂದ್ರೆ ಚಿಕಿತ್ಸೆ ಹೇಗೆ ಕೊಡಬೇಕು ಅನ್ನೋ ವಿಚಾರನ ಸಮೇತ ನಮ್ಮ ಆಯುರ್ವೇದದಲ್ಲಿ ಹೇಳಿದ್ದಾರೆ. ಜೊತೆಗೆ ರಸಾಯನ ವಾಜೀಕರಣ ಅಂತ ಹೇಳಿ ಒಂದು ವಿಶೇಷವಾದಂತಹ ಒಂದು ಒತ್ತನ್ನು ನೀಡುವಂತ ವಿಚಾರ. ಅಂದ್ರೆ ಯಾರಿಗೆ ವಯಸ್ಸಾಗ್ತಾ ಇರ್ತದೆ ಅಥವಾ ಧಾತುಗಳ ಕ್ಷಯ ಆಗ್ತಾ ಇರ್ತದೆ ಅಂತ ಕಂಡೀಷನ್ಗಳಲ್ಲಿ ಕೊಡುವಂತ ಔಷಧಿಗಳಿಗೆ ನಾವು ರಸಾಯನ ಮತ್ತೆ ವಾಜೀಕರಣ ಅಂತ ಕರಿತೀವಿ. ಹಾಗೆ ಯಾವ ಆಹಾರವನ್ನ ಸೇವಿಸಬೇಕು, ಯಾವ ಆಹಾರವನ್ನ ತಗೊಳ್ಬಾರ್ದು, ಅಪಥ್ಯ ಮತ್ತೆ ಅಪಥ್ಯ ವಿಚಾರಗಳನ್ನು ಸಹ ನಮ್ಮ ಆಯುರ್ವೇದ ತಿಳಿಸುತ್ತೆ. ಹಾಗಾಗಿ ಇದು ಒಂದು ಸಂಪೂರ್ಣವಾದಂತಹ ಒಂದು ಚಿಕಿತ್ಸಾ ವಿಭಾಗ ಅಂತ ಹೇಳಲಿಕ್ಕೆ ಸಂತೋಷ ಆಗ್ತದೆ. ಒಂದು ಎಕ್ಸಾಂಪಲ್ ಕೊಡ್ತೀನಿ. ನಮ್ಮಲ್ಲಿ ಅವತ್ತಿನ ಕಾಲದಲ್ಲಿ ಮಾಸಾನುಮಾಸಿಕ ಗರ್ಭವೃದ್ಧಿಯನ್ನು ಹೇಳಿದ್ದಾರೆ. ಅಂದ್ರೆ ಮಗು ತಾಯಿಯ ಹೊಟ್ಟೆ ಒಳಗಡೆ ಹೇಗೆ ಶುರುವಾಗುತ್ತೆ ಅಂದ್ರೆ ಶುಕ್ರಶೋಣಿತ ಸಂಯೋಗ ಅಂತ ಕರೀತಾರೆ. ಅಂದ್ರೆ ಸ್ಪರ್ಮ್ ಮತ್ತೆ ಓವಮ್ ಸೇರಿ ಅಲ್ಲಿಂದ ಹೇಗೆ ಬೆಳವಣಿಗೆ ಆಗ್ತಾ ಹೋಗುತ್ತೆ ಅನ್ನೋದನ್ನ 9 ತಿಂಗಳವರೆಗೆ ತಿಳಿಸಿ ಹೇಗೆ ಡೆಲಿವರಿ ಆಗತ್ತೆ ಅನ್ನೋದನ್ನ ಹೇಳಿದ್ದಾರೆ. ಅಲ್ಲಿ ಏನೇನು ಬದಲಾವಣೆಗಳಾಗತ್ತೆ ಅಂತ ಹೇಳಿದ್ದಾರೆ. ಜೊತೆಗೆ ಬೀಜ ಬೀಜ ಭಾಗ ಅವಯವ ವಿಕಾರಗಳು ಅಂತ ಹೇಳ್ತಾರೆ. ಅಂದ್ರೆ ಜೀನ್ಸ್ ಇಂದ ಯಾವ ಯಾವ ಕಾಯಿಲೆ ಬರುತ್ತೆ ಅನ್ನೋದನ್ನು ಸಹ ಅದರಲ್ಲಿ ಮೆನ್ಷನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ನಿಜವಾಗ್ಲೂ ಆಯುರ್ವೇದ ಸಂಪೂರ್ಣವಾದ ಒಂದು ಚಿಕಿತ್ಸಾ ಪದ್ಧತಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ.
1: ಈ ಆಯುರ್ವೇದದಲ್ಲಿ ಪಂಚಕರ್ಮ ಚಿಕಿತ್ಸೆ ಅಂತ ಹೇಳಿ ಬರುತ್ತೆ ಸರ್, ಸಾಮಾನ್ಯವಾಗಿ ಎಲ್ರಿಗೂ ಇದು ಪರಿಚಯ ಇರತಕ್ಕಂಥದ್ದು, ಇದ್ರ ಬಗ್ಗೆ ತಿಳಿಸ್ಕೊಡಿ.
0: ಪಂಚಕರ್ಮ ಅಂತ ಹೇಳ್ತಿದ್ದಂಗೆ ಈ ಜನರಿಗೆ ಸಾಮಾನ್ಯವಾಗಿ ಬರುವಂತದ್ದು ಮಸಾಜ್ ಅಂತ. ಇದು ಕೇವಲ ಮಸಾಜ್ ಅಲ್ಲಿ ಮಾತ್ರ ಇಲ್ಲ. ಈಗ ನಮ್ಮ ಹತ್ರ ಬರುವಂತ ಪೇಷಂಟ್ ಗಳು ಕೇಳ್ತಿರ್ತಾರೆ, ಸರ್ ಪಂಚಕರ್ಮ ಮಾಡಿಸಿ, ಪಂಚಕರ್ಮ ಅಂತ ಕೇಳ್ತಿದ್ದಂಗೆ ಏನ್ ಪಂಚಕರ್ಮ ಬೇಕಂದ್ರೆ ಸರ್ ಮಸಾಜ್ ಮಾಡ್ತಾರಂತಲ್ಲ ಮಾಡಿಸಿ. ಮಸಾಜ್ ಅನ್ನುವಂಥದ್ದು ಒಂದು ಪ್ರಕ್ರಿಯೆ, ಅದರಲ್ಲಿ ಬರುವಂತದ್ದು ಒಂದು ಪ್ರಕ್ರಿಯೆ. ಪಂಚಕರ್ಮ ಅಂತ ಹೇಳಿದ್ರೆ 5 ವಿಧವಾದಂತಹ ಚಿಕಿತ್ಸಾ ಪದ್ಧತಿಯನ್ನ ಅದು ಒಳಗೊಂಡಿದೆ. ಅಂದ್ರೆ ಒಂದು ವಮನ ಅಂದ್ರೆ ವಾಂತಿ ಮಾಡಿಸುವಂತದ್ದು, ವಿರೇಚನ ಅಂದ್ರೆ ನಮ್ಮ ದೇಹದಲ್ಲಿರುವ ದೋಷಗಳನ್ನ ಬೇದಿಯ ಮುಖೇನ ನಾವು ನಿರ್ವಹಣೆ ಮಾಡುವಂತದ್ದು, ಬಸ್ತಿ ಅಂದ್ರೆ ಇದರಲ್ಲಿ ಮೆಡಿಕೇಟೆಡ್ ಔಷಧಿಗಳನ್ನ ಗುದದ್ವಾರದ ಮೂಲಕ ನಾವು ದೇಹಕ್ಕೆ ನೀಡುವಂತದ್ದು, ರಕ್ತಮೋಕ್ಷಣ ಅಂತ ಹೇಳಿದ್ರೆ ರಕ್ತವನ್ನ ಅಂದ್ರೆ ದೇಹದಲ್ಲಿರುವಂತಹ ಕಲ್ಮಶಗಳನ್ನ ರಕ್ತ ತೆಗೆಯುವುದ ಮೂಲಕ ತೆಗೆಯುವಂಥದ್ದು, ಹಾಗೆ ನಸ್ಯ ಅಂದ್ರೆ ಮೂಗಿನ ಮುಖೇನ ಔಷಧಿಗಳನ್ನ ನೀಡುವಂಥದ್ದು. ಇವು 5 ವಿಧವಾದಂತಹ ಒಂದು ಪಂಚಕರ್ಮ ವಿಧಾನಗಳಿದೆ. ಇದ್ರ ಜೊತೆಗೆ ಪೂರ್ವಕರ್ಮ ಮತ್ತೆ ಪಶ್ಚಾತ್ ಕರ್ಮಗಳಂತ ಬರುತ್ತೆ. ಅಂದ್ರೆ ನಾವಿಲ್ಲಿ ಹೇಳುವಂತಹ ಅಭ್ಯಂಗ ಇದನ್ನೇನಿದೆ ಅದನ್ನ ಸ್ನೇಹನ ಅಂತ ಕರಿತೀವಿ. ಹಾಗೆ ಹಬೆ ಮೂಲಕ ನೀವು ಚಿಕಿತ್ಸೆಗಳನ್ನ ಏನ್ ಕೊಡ್ತೀರಿ, ಅದರಲ್ಲಿ ಸ್ವೇದನ ಪ್ರೊಸೀಜರ್ ಗಳಿರುತ್ತದೆ. ಅದರಲ್ಲಿ ವಿಧ ವಿಧವಾದಂತಹ ಆಯಿಲ್ ಗಳನ್ನ ಯೂಸ್ ಮಾಡ್ತೀವಿ. ನಾವು ಹೇಗೆ ಒಂದು ಪಂಚಕರ್ಮ ಅಂತ ಹೇಳಿದ್ರೆ ಮಸಾಜ್ ಅಂತ ತಗೊಳ್ಳುವಾಗ ಅದು ಕೇವಲ ಮಸಾಜ್ ಆಗಿರೋದಿಲ್ಲ, ಅದರಲ್ಲಿ ವಿಧ ವಿಧವಾದಂತಹ ತೈಲಗಳನ್ನ ಉಪಯೋಗಿಸಿ ನಾವು ಚಿಕಿತ್ಸೆಯನ್ನು ನೀಡ್ತಾ ಹೋಗ್ತೀವಿ. ಅಂದ್ರೆ ಈಗ ಕಾಂಪ್ಲೆಕ್ಷನ್ ಇಂಪ್ರೂವ್ ಮಾಡಬೇಕು ಅಂದ್ರೆ ಬೇರೆ ತೈಲ ಯೂಸ್ ಮಾಡ್ತೀವಿ, ನೋವಿಗೆ ಅಂದ್ರೆ ಬೇರೆ ತೈಲ, ಡಿಸೀಸ್ ಸ್ಪೆಸಿಫಿಕ್ ಆಗಿ ಕೆಲವೊಂದು ಆಯಿಲ್ ಗಳನ್ನ ಯೂಸ್ ಮಾಡುವಂಥದ್ದು. ಹಾಗೆ ಸ್ವೇದನ ಅಂತ ಕೊಡುವಾಗ ಎಲ್ಲರಿಗೂ ನಾವೇನು ಒಂದೇ ತರದ ಸ್ವೇದನ ಚಿಕಿತ್ಸೆಯನ್ನು ಕೊಡೋದಿಲ್ಲ, ಹಬೆಯ ಚಿಕಿತ್ಸೆಯನ್ನು ಕೊಡೋದಿಲ್ಲ. ಕೆಲವರಿಗೆ ನಾವೇನ್ ಮಾಡ್ತೀವಿ, ಡ್ರೈ ಥೆರಪಿ ಅಂತ ಮಾಡ್ತೀವಿ. ಅಂದ್ರೆ ಕೆಲವೊಂದು ಪೌಡರ್ಗಳನ್ನ ಮಾಡಿ ಅದನ್ನ ಒಂದು ಉಪ್ಪಿನ ಶಾಖ ಕೊಡ್ತಾರಲ್ಲ ಆ ತರ ರೀತಿಯಲ್ಲಿ ಪ್ರಿಪೇರ್ ಮಾಡಿಕೊಂಡು ಅದರಿಂದ ಕೊಡುವಂಥದ್ದು, ಇಲ್ಲಾಂದ್ರೆ ಧಾರಗಳನ್ನ ಮಾಡುವಂಥದ್ದು, ಅಂದ್ರೆ ಕಷಾಯಗಳನ್ನ ಪ್ರಿಪೇರ್ ಮಾಡಿ ಆ ಕಷಾಯಗಳ ಮುಖೇನ ದೇಹದ ಮೇಲೆ ಹಾಕ್ತಾ ಹೋಗಿ ಹಬೆಯನ್ನು ಉಂಟು ಮಾಡುವಂಥದ್ದು. ಹೀಗೆ ಅನೇಕ ವಿಧವಾದಂತಹ ಸ್ವೇದನ ಕರ್ಮಗಳನ್ನು ಸಹ ನಾವಿಲ್ಲಿ ಮಾಡ್ತೀವಿ. ಇದ್ರ ಜೊತೆ ಜೊತೆಗೆ ನಾವು ಕೇಳಿರ್ಬೋದು ಶಿರೋಧಾರ ಅಂತ, ಅಂದ್ರೆ ನಮ್ಮ ಹಣೆಯ ಮೇಲೆ ಕಂಟಿನ್ಯೂಸ್ ಆಗಿ ಆಯಿಲ್ ಗಳನ್ನ ಬಿಡುವಂಥದ್ದು. ತಕ್ರದಾರ ಅಂದ್ರೆ ಮೆಡಿಸಿನ್ ಗಳನ್ನ ನಾವು ಮಜ್ಜಿಗೆಯನ್ನು ಉಪಯೋಗಿಸಿ ಅದರ ಜೊತೆಗೆ ಅನೇಕ ಔಷಧೀಯ ಗುಣಗಳುಳ್ಳ ಮೆಡಿಸಿನ್ ಗಳನ್ನ ಹಾಕಿ ಅದನ್ನ ತಲೆಯ ಮೇಲೆ ಹಣೆಯ ಮೇಲೆ ಬಿಡ್ತಾ ಹೋಗುವಂಥದ್ದು, ಇದನ್ನ ಶಿರೋಧಾರ ಅಂತ ಕರೀತಾರೆ. ಹಾಗೆ ಎಲ್ಲೆಲ್ಲಿ ನೋವಿದೆ ಆ ಜಾಗಗಳಿಗೆ ಉಪಯೋಗ ಆಗುವಂತ ಬಸ್ತಿ ಕರ್ಮಗಳನ್ನ ಮಾಡ್ತೀವಿ. ಅಂದ್ರೆ ಈಗ ಒಂದು ಕಟ್ಟೆ ತರ ಕಟ್ಟಿಬಿಟ್ಟು ಅದರೊಳಗಡೆ ಆಯಿಲ್ ಗಳನ್ನ ಬಿಡುವಂಥದ್ದು, ಅಂದ್ರೆ ಕಟಿಬಸ್ತಿ, ಅಂದ್ರೆ ಬೆನ್ನು ನೋವಿಗೆ ಮಾಡುವಂಥದ್ದು ಕಟಿಬಸ್ತಿ. ಈಗ ಕುತ್ತಿಗೆ ನೋವಿದ್ರೆ ಅಲ್ಲಿ ಗ್ರೀವಬಸ್ತಿ ಅಂತ ಮಾಡ್ತೀವಿ, ಹೃದಯಕ್ಕೆ ಸಂಬಂಧಪಟ್ಟಿರೋಂಗೆ ಹೃದ್ ಬಸ್ತಿ, ಹಾಗೆ ಅನೇಕ ವಿಧವಾದಂತಹ ಬಸ್ತಿಗಳನ್ನು ಸಹ ನಾವಿಲ್ಲಿ ಮಾಡಬಹುದು. ಹಾಗೆ ಉದ್ವರ್ತನ ಚಿಕಿತ್ಸೆ, ಈಗ ನಮ್ಮಲ್ಲಿ ತೂಕ ಹೆಚ್ಚಾದ್ರೆ ದೇಹದ ತೂಕವನ್ನ ಕಮ್ಮಿ ಮಾಡ್ಲಿಕ್ಕೋಸ್ಕರ ಅಥವಾ ದೇಹದಲ್ಲಿರುವ ಆಮವನ್ನ ಕಮ್ಮಿ ಮಾಡೋಕ್ಕೋಸ್ಕರ, ರೂಕ್ಷಣವನ್ನ ಮಾಡ್ಲಿಕ್ಕೋಸ್ಕರ, ಸಂದು ನೋವುಗಳಲ್ಲಿ ಚಿಕಿತ್ಸೆಯನ್ನು ಮಾಡ್ಲಿಕ್ಕೋಸ್ಕರ ಉದ್ವರ್ತನ ಚಿಕಿತ್ಸೆ ಅಂತ ಮಾಡ್ತೀವಿ. ಅಂದ್ರೆ ಮೆಡಿಕೇಟೆಡ್ ಪೌಡರ್ಗಳನ್ನ ಯೂಸ್ ಮಾಡಿ ಅದರ ಮುಖೇನ ನಾವು ದೇಹಕ್ಕೆ ಮಸಾಜ್ ಮಾಡುವಂಥದ್ದು, ಇದನ್ನ ಉದ್ವರ್ತನ ಚಿಕಿತ್ಸೆ ಅಂತ ಕರಿತೀವಿ. ಹಾಗೆ ಲೇಪಗಳು ಮತ್ತೆ ಪಿಚ್ಚುಗಳನ್ನ ಯೂಸ್ ಮಾಡ್ತೀವಿ. ಅಂದ್ರೆ ಒಂದೊಂದು ಕಂಡೀಷನ್ಗೆ ಉಪಯೋಗಿಸ್ಕೊಂಡು ಆ ಕಂಡೀಷನ್ಗೆ ತಕ್ಕ ಹಾಗೆ ನಾವು ಔಷಧೀಯ ದ್ರವ್ಯಗಳನ್ನ ಬಳಸಿ ಲೇಪಗಳನ್ನ ಮಾಡುವಂಥದ್ದು, ದೇಹದ ಮೇಲೆ ಹಚ್ಚಿಬಿಟ್ಟು ಬಿಡುವಂಥದ್ದು.

0: ಇಲ್ಲ ಅಂದ್ರೆ ಮೆಡಿಸಿನ್ಸ್ ಗಳನ್ನ, ತೈಲಗಳನ್ನ ಅಥವಾ ನಮ್ಮ ಗುರುತ ಏನಿದೆ ಅದನ್ನ ಔಷಧೀಯ ಬಟ್ಟೆಗಳ ಮೇಲೆ ಹಾಕಿ ಅದನ್ನ ಕಟ್ಟುವಂಥದ್ದು, ಈ ಒಂದು ಪ್ರೊಸೀಜರ್ಗಳನ್ನು ಸಹ ನಾವು ಪಂಚಕರ್ಮದಲ್ಲಿ ಮಾಡ್ತೀವಿ. ಹಾಗೆ ಎಲ್ಲ ವಿಧವಾದ ಚಿಕಿತ್ಸೆಗಳಿಗೆ ಪಂಚಕರ್ಮ ಅಂತ ಹೇಳುವಂಥದ್ದು ಒಂದು ವರ್ಡ್ ಅಷ್ಟೇ, ಅದರ ಮುಖೇನ ವಿಧ ವಿಧವಾದಂತಹ ಚಿಕಿತ್ಸೆಗಳನ್ನ ನಾವು ನೀಡ್ತಾ ಹೋಗ್ತೀವಿ.
1: ನನ್ನನ್ನು ಸೇರಿದ ಹಾಗೆ ಅನೇಕರಲ್ಲಿ ಇರತಕ್ಕಂತ ಒಂದು ಪ್ರಶ್ನೆ ಸರ್, ಈ ಆಯುರ್ವೇದ ಚಿಕಿತ್ಸೆ ಅಥವಾ ಪಂಚಕರ್ಮ ಅಂತ ಹೇಳಿದ್ರೆ ಒಳರೋಗಿಯಾಗಿಯೇ ಇರಬೇಕಾ, ಅಲ್ಲಿ ವಾರಗಟ್ಟಲೆ ಇರಬೇಕಾ, 10 ದಿವಸಗಟ್ಟಲೆ ಇರಬೇಕಾ ಅನ್ನುವಂಥ ಒಂದು ಪ್ರಶ್ನೆ. ಹಾಗಾಗಿ ಒಳರೋಗಿಯಾಗಿಯೇ ಈ ಒಂದು ಆಯುರ್ವೇದದ ಚಿಕಿತ್ಸೆಯನ್ನು ಪಡೆದುಕೊಳ್ಬೇಕೋ ಅಥವಾ ಹೇಗೆ?
0: ಇವತ್ತಿನ ಜೀವನ ಶೈಲಿಯಲ್ಲಿ ಎಲ್ಲರೂ ಬಿಸಿ, ಸೊ ಎಲ್ರಿಗೂ ಬಂದು ಅಡ್ಮಿಷನ್ ಆಗಿ ಟ್ರೀಟ್ಮೆಂಟ್ ತಗೊಳ್ಳುವಷ್ಟು ಟೈಮ್ ಇಲ್ಲ. ಕಾಯಿಲೆಗೆ ತಕ್ಕ ಹಾಗೆ ನಾವು ಚಿಕಿತ್ಸೆಗಳನ್ನು ಹೇಳ್ತಾ ಹೋಗ್ತೀವಿ. ಅಂದರೆ ಈಗ ಕೆಲವೊಂದು ಪೇಷೆಂಟ್ಗಳಿಗೆ ಓಡಾಡೋಕ್ಕೆ ಆಗಲ್ಲ, ಅವರಿಗೆ ರೆಸ್ಟ್ ಬೇಕೇ ಬೇಕಾಗತ್ತೆ, ಅಂಥ ಟೈಮಲ್ಲಿ ಅಡ್ಮಿಷನ್ ಮಾಡಿ ಟ್ರೀಟ್ಮೆಂಟ್ ಮಾಡಬೇಕಾಗತ್ತೆ. ಇಲ್ಲಾಂದರೆ ಹೊರರೋಗಿ ವಿಭಾಗದಲ್ಲೂ ನಾವು ಚಿಕಿತ್ಸೆಯನ್ನು ಕೊಡಬಹುದು. ಸುಮಾರು 80-90% ಕಾಯಿಲೆಗಳಿಗೆ ಬರುವಂಥ ರೋಗಿಗಳಿಗೆ ಹೊರರೋಗಿ ವಿಭಾಗದಲ್ಲೇ ಚಿಕಿತ್ಸೆ ಆಗ್ತಾ ಹೋಗುತ್ತೆ. ಕೇವಲ ಒಂದು 10-15% ಅಥವಾ 20% ಏನು ಪೇಷೆಂಟ್ ಇದ್ದಾರೆ ಅವ್ರು ಮಾತ್ರ ನಾವು ಅಡ್ಮಿಷನ್ ಮಾಡಿ ಟ್ರೀಟ್ಮೆಂಟ್ಗಳನ್ನ ಮಾಡ್ತೀವಿ. ಅಂದರೆ ಎಲ್ಲಿ ಶೋಧನ ಮತ್ತು ಥೆರಪಿಗಳು ಬೇಕಾಗತ್ತೆ, ಅಂದರೆ ದೇಹದಲ್ಲಿರುವ ಕಲ್ಮಶಗಳನ್ನು, ಅಂದರೆ ಡಿಟಾಕ್ಸ್ ಥೆರಪಿಗಳು ಬೇಕಾಗತ್ತೆ, ಅಲ್ಲಿ ನಮಗೆ ಅಡ್ಮಿಷನ್ಸ್ ಬೇಕಾಗತ್ತೆ. ಇಲ್ಲದಿದ್ದರೆ ಅದೇ ಚಿಕಿತ್ಸೆಯನ್ನು ನಾವು ಹೊರರೋಗಿ ವಿಭಾಗದಲ್ಲೂ ನೀಡಬಹುದು. ಅಂದರೆ ಪ್ರತಿನಿತ್ಯ ರೋಗಿಗಳು ನಮ್ಮ ಆಸ್ಪತ್ರೆಗೆ ಬಂದು ಈ ಟ್ರೀಟ್ಮೆಂಟ್ಗಳನ್ನು ತಗೊಂಡು ಮನೆಗೆ ಹೋಗಿ ಪ್ರತಿನಿತ್ಯ ಅವ್ರದ್ದು ಕೆಲಸಗಳನ್ನು ಮಾಡಿಕೊಂಡು ಸಮೇತ ಬರಲಿಕ್ಕೆ ಅವಕಾಶ ಇದೆ. ಅಂದರೆ ಒಂದೇ ಒಂದೇ ಅಂತ ಹೇಳಿದ್ರೆ ಋತುವಿಗೆ ಅನುಸಾರವಾಗಿ ಈ ಚಿಕಿತ್ಸೆಗಳನ್ನು ನೀಡಬೇಕಾಗತ್ತೆ. ಹಾಗೆ ಕೆಲವೊಂದು ಟೈಮಿಗೆ ದೀಪನ ಮತ್ತು ಪಾಚನ ಚಿಕಿತ್ಸೆಗಳನ್ನು ನೀಡಬೇಕಾಗತ್ತೆ. ಅದನ್ನಂದರೆ ಒಂದು ದೇಹದಲ್ಲಿರುವಂತಹ ಅಜೀರ್ಣವನ್ನು ಹುಷಾರು ಮಾಡಿ ಆನಂತರ ನಾವು ಶೋಧನಾ ಥೆರಪಿಗೆ ಹೋಗಬೇಕಾಗತ್ತೆ. ಅಂಥವನ್ನೆಲ್ಲ ಮನೆಯಲ್ಲಿ ಮಾಡಿ ಯಾವತ್ತು ಶೋಧನಾ ಥೆರಪಿಗೆ ಬೇಕಾಗತ್ತೆ ಆಗ ಮಾತ್ರ ನಾವು ಅಡ್ಮಿಷನ್ ಆಗ್ಬೋದು. ಆ ಶೋಧನಾ ಥೆರಪಿ ಮುಗಿದ ನಂತರ ನಾವೇನು ರಸಾಯನ ಥೆರಪಿಗಳನ್ನು ಕೊಡ್ತೀವಿ ಅದನ್ನು ನಾವು ಹೊರರೋಗಿಯಾಗಿ ಟ್ರೀಟ್ಮೆಂಟನ್ನು ತಗೊಂಡು ಹೋಗ್ಲಿಕ್ಕೆ ಅವಕಾಶ ಇದೆ. ತುಂಬ ಸಲ ನಾವು ಮಾಡುವಂತಹ ತಪ್ಪೇನಂತ ಹೇಳಿದ್ರೆ, ಒಂದು ಸಲ ಚಿಕಿತ್ಸೆ ತಗೊಂಡ ಮೇಲೆ ಫಾಲೋ ಅಪ್ ಮಾಡಲ್ಲ. ಇದು ಮುಖ್ಯವಾಗಿ ಆಯುರ್ವೇದದಲ್ಲಿ ಬೇಕಾಗಿರುವಂಥದ್ದು. ಸಾಮಾನ್ಯವಾಗಿ ಇದನ್ನ 3 ಲೆವೆಲ್ ಅಲ್ಲಿ ನಾವು ಟ್ರೀಟ್ಮೆಂಟ್ಸ್ಗಳನ್ನ ಮಾಡ್ತೀವಿ. ಅಂದ್ರೆ ಒಂದು ರೋಗಿ ಬಂದಾಗ ಆ ರೋಗಿಯಲ್ಲಿರುವಂತಹ ಒಂದು ದೇಹದ ದೋಷದ ಮತ್ತು ಧಾತುಗಳ ಲೆವೆಲ್ಗಳನ್ನ ನೋಡಿ ಅದರಲ್ಲಿ ಎಷ್ಟು ಮಟ್ಟಿಗೆ ತೊಂದರೆ ಇದೆ ಅನ್ನೋದನ್ನ ಅರ್ಥ ಮಾಡಿಕೊಂಡು ಅವರಿಗೆ ಮೊದಲನೇದಾಗಿ ನಾವು ಪ್ರಿಪರೇಷನ್ ನ ಮಾಡ್ತೀವಿ. ಅದಕ್ಕೆ ದೀಪನ ಪಾಚನ ಅಥವಾ ಬೇರೆ ಟ್ರೀಟ್ಮೆಂಟ್ಸ್ಗಳು ಇರ್ತದೆ. ಇದಾದ ನಂತರ ಮುಖ್ಯವಾದಂತಹ ಘಟ್ಟ ಶೋಧನ ಥೆರಪಿ ಅಥವಾ ಶಮನ ಥೆರಪಿ ಅಂತ ಮಾಡ್ತೀವಿ. ಅದಾದ ನಂತರ ದೇಹದಲ್ಲಿ ಆಗಿರುವ ತೊಂದರೆಗಳು ಮತ್ತೆ ಅದರಿಂದ ಉಂಟಾದಂತಹ ಧಾತು ಕ್ಷಯಗಳನ್ನು ವೃದ್ಧಿ ಮಾಡೋಕ್ಕೋಸ್ಕರ ರಸಾಯನ ಥೆರಪಿಗಳನ್ನ ಕೊಡ್ತೀವಿ. ಈ 3 ಲೆವೆಲ್ನ ಕಂಪ್ಲೀಟ್ ಮಾಡಿದ್ಮೇಲೆ ಪೇಷಂಟ್ಗೆ ಚೆನ್ನಾಗಿ ಅನ್ಸಕ್ ಶುರುವಾಗತ್ತೆ. ಹಾಗಾಗಿ ಇದು 3 ಅವರು ತಗೊಳ್ಳುವಂಥದ್ದು ತುಂಬಾ ಒಳ್ಳೆಯದು.
1: ಸಾಮಾನ್ಯ ಕಾಯಿಲೆಗಳಿಗೆ ಆಯುರ್ವೇದದಲ್ಲಿ ಚಿಕಿತ್ಸೆ ಲಭ್ಯ ಇದೆಯಾ?
0: ತುಂಬಾ ಒಳ್ಳೆ ಕ್ವಶನ್ ನ ಕೇಳಿದ್ರಿ. ಸಾಮಾನ್ಯವಾಗಿ ಜನಗಳಿಗೆ ಅನ್ಸೋದು ಇದೇನೆ, ಶೀತ ನೆಗಡಿ ಕೆಮ್ಮು ಅಂತಿದ್ದಂಗೆ ಅವರಲ್ಲಿ ಟ್ರೀಟ್ಮೆಂಟ್ ಇರಲ್ಲ, ಆಯುರ್ವೇದದಲ್ಲಿ ಟ್ರೀಟ್ಮೆಂಟ್ ಸಿಗಲ್ಲ ಅಂತ. ಹಾಗಿಲ್ಲ, ಪ್ರತಿಯೊಂದು ಕಾಯಿಲೆಗಳಿಗೂ ಆಯುರ್ವೇದದಲ್ಲಿ ಚಿಕಿತ್ಸೆ ಇದೆ. ನೆಗಡಿ ಆಗಿರ್ಬೋದು, ಕೆಮ್ಮಾಗಿರ್ಬೋದು, ಆಗಾಗ ಬರುವಂತಹ ಉಸಿರಾಟದ ತೊಂದರೆಗಳಾಗಿರ್ಬೋದು, ಹೊಟ್ಟೆ ನೋವಾಗಿರ್ಬೋದು, ಇದು ಎಲ್ಲದಕ್ಕೂ ಟ್ರೀಟ್ಮೆಂಟ್ ಅನ್ನೋದಂತದಿದೆ. ಈಗ ನಾವು ನೋಡಿರ್ಬೋದು, ಬೇದಿ ಆದ್ರೆ ಮನೆಯಲ್ಲಿ ಮೆಂತ್ಯ ಮತ್ತೆ ಮೊಸರನ್ನ ಮಿಕ್ಸ್ ಮಾಡಿ ಇಟ್ಬಿಟ್ಟು ನೆನೆ ಹಾಕ್ಬಿಟ್ಟು ಅದನ್ನ ತಿನ್ಸಿದ್ರೆ ಬೇದಿ ನಿಂತು ಹೋಗ್ತದೆ. ಈಗ ಒಂದು ಅಜೀರ್ಣ ಆಗಿದೆ ನಂಗೆ, ಯಾಕೋ ಎದೆ ಒತ್ತಾ ಇದೆ ಅಂತ ಹೇಳಿದ್ರೆ, ಸ್ವಲ್ಪ ಜೀರಿಗೆ ಅದಕ್ಕೆ ಒಂದು ಸ್ವಲ್ಪ ಬೆಲ್ಲ ಇದು ಎರಡನ್ನು ಬಾಯಲ್ಲಾಕಿ ಚೆನ್ನಾಗಿ ಅಗದು ತಿಂದು ಅದ್ರ ಮೇಲೆ ಒಂದು ಲೋಟ ಬಿಸಿನೀರು ಕುಡಿದ್ರೆ ಇಮಿಡಿಯೇಟ್ ಆಗಿ ಒಂದು 2-3 ಸಲ ತೇಗ್ ಬರ್ತದೆ, ಆರಾಮ ಆಗ್ತದೆ. ಅಂದ್ರೆ ಇದು ಎಲ್ಲ ವಿಚಾರಗಳು, ಅಂದ್ರೆ ದಿನನಿತ್ಯ ನಮ್ಮ ಅಡುಗೆ ಮನೆಯಲ್ಲಿ ಇರುವ ವಸ್ತುಗಳು, ನಮ್ಮ ಹಿತ್ತಲಲ್ಲಿರುವ ಮದ್ದುಗಳನ್ನೇ ಉಪಯೋಗಿಸಿ ಅನೇಕ ಮನೆ ಮದ್ದುಗಳನ್ನ ಮಾಡ್ಲಿಕ್ಕೆ ಅವಕಾಶ ಇದೆ. ಇದ್ರ ಜೊತೆ ಜೊತೆಗೆ ನಮ್ಮ ಆಯುರ್ವೇದ ಔಷಧಿಗಳು ಸಹ ಲಭ್ಯ ಇದೆ. ಈಗ ಕೆಲವೊಬ್ಬರಿಗೆ ಡೌಟ್ ಬರ್ಬೋದು, ಅಂದ್ರೆ ನೋವು ಬಂದ್ರೆ ಇವರಿಗೆ ಟ್ರೀಟ್ಮೆಂಟ್ ಕೊಡ್ಲಿಕ್ಕೆ ಅವಕಾಶ ಇಲ್ಲ ಅಂತ ಕೇಳುವಂಥದ್ದು. ಅಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ಮರ್ಮ ಚಿಕಿತ್ಸೆ ಅಂತ ಮಾಡ್ತೀವಿ. ಎಲ್ಲಿ ನಮಗೆ ನೋವು ಬರ್ತಾ ಇದೆ ಅದಕ್ಕೆ ಇರುವಂತಹ ಒಂದು ವೈಟಲ್ ಪಾಯಿಂಟ್ಸ್ ಅಂತ ಕರಿತೀವಿ, ಅದನ್ನ ಪ್ರೆಸ್ ಮಾಡಿ ಇಟ್ಟುಕೊಂಡು ಅದರಲ್ಲಿ ಮಾಡುವಂತಹ ಪ್ರಕ್ರಿಯೆಗಳು ಸಮೇತ ಇದೆ. ಇದ್ರ ಸಮೇತ ನಾವು ನೋವುಗಳನ್ನ ನಿವಾರಣೆ ಮಾಡುವಂತಹ ಅವಕಾಶಗಳು ತುಂಬಾ ಇದೆ. ಹಾಗಾಗಿ ಎಲ್ಲ ವಿಧವಾದಂತಹ ಕಾಯಿಲೆಗಳಿಗೆ ಆಯುರ್ವೇದದಲ್ಲಿ ಮದ್ದು ಇದೆ.
1: ಅನೇಕ ಕಾಯಿಲೆಗಳಿಗೆ ನಾವು ಗಮನಿಸ್ತಾ ಇರ್ತೀವಿ ಸರ್, ಕಾಯಿಲೆಗಳಿಗೆ ಚಿಕಿತ್ಸೆಯನ್ನು ಕೊಡ್ಲಿಕ್ಕೆ ಆಗೋದಿಲ್ಲ, ಅದರ ಲಕ್ಷಣಗಳಿಗೆ ಚಿಕಿತ್ಸೆಯನ್ನು ಕೊಡ್ತಾ ಇರ್ತಾರೆ. ಈ ಆಯುರ್ವೇದದಲ್ಲಿ ನಿಗದಿತವಾದಂತಹ ಕಾಯಿಲೆಗೆ ನಿಗದಿತವಾದಂತಹ ಚಿಕಿತ್ಸೆ ಇದೆಯಾ?
0: ಏನಂತ ಹೇಳಿದ್ರೆ, ಈಗ ಹೊಟ್ಟೆ ನೋವು ಬಂದ ತಕ್ಷಣನೇ ಹೊಟ್ಟೆ ನೋವು ಕಮ್ಮಿ ಆಗ್ಲಿಕ್ಕೆ ಮಾತ್ರ ಔಷಧಿ ಕೊಟ್ಬಿಡೋದು, ಇದು ಚಿಕಿತ್ಸೆ ಆಗೋದಿಲ್ಲ. ಇದು ಲಾಕ್ಷಣಿಕ ಚಿಕಿತ್ಸೆ, ಅಂದ್ರೆ ಲಕ್ಷಣಕ್ಕೆ ಅನುಸಾರವಾಗಿ ಚಿಕಿತ್ಸೆಯನ್ನು ನೀಡುವಂತದ್ದು. ಮುಖ್ಯವಾಗಿ ಹೊಟ್ಟೆ ನೋವಿಗೆ ಬರುವಂತ ಕಾರಣ ಏನಿದೆ ಅದಕ್ಕೆ ನಾವು ಚಿಕಿತ್ಸೆಯನ್ನು ಕೊಟ್ಟಾಗ ಆಟೋಮೆಟಿಕಲಿ ಕಾಯಿಲೆನೂ ಹುಷಾರಾಗ್ತದೆ, ನೋವು ಕಡಿಮೆ ಆಗತ್ತೆ. ಇದು ನಮ್ಮ ಆಯುರ್ವೇದದ ಮೂಲ ಉದ್ದೇಶ. ಅಂದ್ರೆ ಸಾಮಾನ್ಯವಾಗಿ ಈಗ ಯಾರಿಗೆ ಒಬ್ರು ತೊಂದರೆ ಆಯ್ತು ಅಂದ್ರೆ ಡೈರೆಕ್ಟ್ ಆಗಿ ಹೋಗಿ ಔಷಧಿ ಅಂಗಡಿಗೆ ಹೋಗಿ ಇಂತ ಮಾತ್ರೆ ಕೊಡಿ ಅಂತ ಕೇಳಿ ಹೆಂಗ್ ತಗೊಳ್ತಾರೆ, ಅದು ಆಯುರ್ವೇದದಲ್ಲಿ ಸ್ವಲ್ಪ ಕಷ್ಟ. ಯಾಕೆ ಅಂತ ಹೇಳಿದ್ರೆ, ನಾವು ಚಿಕಿತ್ಸೆಯನ್ನ ನೀಡುವಾಗ ರೋಗಿಯ ಪ್ರಕೃತಿಯನ್ನು ನೋಡ್ತೀವಿ. ಅಂದ್ರೆ ನಿಮ್ಗೆಲ್ಲ ಗೊತ್ತಿರ್ಬೋದು, ವಾತ ಪಿತ್ತ ಮತ್ತೆ ಕಫ ಅಂತ ಹೇಳಿ ಏನ್ ಕರಿತೀವಿ, ಅದರ ಒಂದು ಪ್ರಾಮಿನೆನ್ಸ್ ಏನಿದೆ ಅದ್ರ ಮೇಲೆ ಅವರು ವಾತ ಪ್ರಕೃತಿಯವರು, ಇವರು ಪಿತ್ತ ಪ್ರಕೃತಿಯವರು, ಈ ಕಫ ಪ್ರಕೃತಿಯವರು ಅಂತ ಡಿಸೈಡ್ ಮಾಡ್ತೀವಿ. ಅದರ ಮುಖೇನ ನಾವು ಟ್ರೀಟ್ಮೆಂಟ್ಗಳನ್ನ ಕೊಡಬೇಕಾಗತ್ತೆ. ಈಗ ಕೆಲವರು ಹೇಳ್ಬೋದು, ನಂಗೆ ಶೀತ ಆಗತ್ತೆ, ಉಷ್ಣ ಆಗತ್ತೆ ಅಂತ ಹೇಳುವಂಥದ್ದು. ಯಾರಿಗೋ ಒಬ್ಬರಿಗೆ ಕಾಫಿ ಒಳ್ಳೇದಾಗತ್ತೆ ಅಂದ್ರೆ ಇನ್ನೊಬ್ಬರಿಗೆ ಕಾಫಿ ಒಳ್ಳೇದಾಗೋದಿಲ್ಲ. ಹಾಗೆ ಒಬ್ಬೊಬ್ಬರಿಗೆ ಒಂದೊಂದು ಸೂಟ್ ಆಗ್ತಾ ಇರತ್ತೆ, ಅದು ಅವರ ದೇಹ ಪ್ರಕೃತಿಗೆ ಅನುಗುಣವಾಗಿ

0: ನೀಡುವಂತದ್ದು. ನಾವೀಗ ಚಿಕಿತ್ಸೆಯನ್ನು ನೀಡುವಾಗ ಅವರು ಯಾವ ಕಾಲದಲ್ಲಿದ್ದಾರೆ, ಯಾವ ದೇಶದವರು ಅಥವಾ ಯಾವ ರೀಜನ್ಗೆ ಒಳಪಡ್ತಾರೆ ಅಂತ ನೋಡುವಂಥದ್ದು, ಅವರು ಟ್ರೀಟ್ಮೆಂಟ್ಗೆ ಬಂದಿರುವಂತಹ ಋತು ಯಾವುದು ಅಂತ ನೋಡುವಂಥದ್ದು, ರೋಗದಲ್ಲಿ ಯಾವ ದೋಷ ಜಾಸ್ತಿ ಇದೆ ಅಂತ ನೋಡುವಂಥದ್ದು, ಇದನ್ನೆಲ್ಲ ನೋಡಿ ನಾವು ಚಿಕಿತ್ಸೆಯನ್ನು ನೀಡಬೇಕಾಗತ್ತೆ. ಹಾಗಾಗಿ ಇದು ಜನರಿಗೆ ಎಲ್ಲೋ ಒಂದ್ ಕಡೆ ಇದೇನು ಒಬ್ಬೊಬ್ಬರಿಗೆ ಒಂದೊಂದರ ಟ್ರೀಟ್ಮೆಂಟ್ ಕೊಡ್ತಾರೆ ಅನ್ನುವಂಥದ್ದು ಅನ್ಸುತ್ತೆ. ಅಂದ್ರೆ ಇದನ್ನ ಇಂಡಿವಿಜುವಲ್ ಟ್ರೀಟ್ಮೆಂಟ್ಸ್ಗಳನ್ನ ಮಾಡಬೇಕಾಗತ್ತೆ. ಅಂದ್ರೆ ಪ್ರತಿಯೊಬ್ಬ ರೋಗಿಗೆ ಅವರ ಪ್ರಕೃತಿಗೆ ಅನುಗುಣವಾಗಿ ಅವರಲ್ಲಿರುವ ದೋಷಕ್ಕೆ ಅನುಗುಣವಾಗಿ ನಾವು ಚಿಕಿತ್ಸೆಯನ್ನು ನೀಡುವಂಥದ್ದು. ಇಷ್ಟು ದಿನ ನಾವು ನೋಡ್ತಿರುವಂಗೆ ಅಲೋಪತಿ ಸಿಸ್ಟಮ್ ಅಲ್ಲಿ ಇರಲಿಲ್ಲ. ಜ್ವರ ಬಂತ ಎಲ್ಲರಿಗೂ Dolo 650 tablets, ಪ್ಯಾರಾಸ್ಟಮಾಲ್ ಟ್ಯಾಬ್ಲೆಟ್ಸ್, ಈ ತರ ಇತ್ತು. ಇದು ಈಗ ಬದಲಾಗ್ತಾ ಬರ್ತಾ ಇದೆ. ಇದನ್ನೊಂದು ಜಿಯೋಮಿಕ್ಸ್ ಅಂತ ಕರೀತಾರೆ. ಇದನ್ನು ತುಂಬಾ ಅಡ್ವಾನ್ಸ್ಡ್ ಆಗಿ ಸಂಶೋಧನೆಗಳು ನಡೀತಾ ಇದೆ. ಅಂದ್ರೆ ಪ್ರತಿಯೊಬ್ಬರಲ್ಲಿ ಇರುವಂತಹ ಜೀನ್ಸ್ ಡಿಫ್ರೆಂಟು, ಆ ಜೀನ್ಸ್ಗೆ ಅನುಗುಣವಾಗಿ ನಾವು ಚಿಕಿತ್ಸೆಯನ್ನ ನೀಡಬೇಕು ಅಂತ. ಇದೇ ವಾಪಸ್ ಮತ್ತೆ ಪ್ರಕೃತಿ ಕಡೆ ಬರ್ತಾ ಇದೆ. ಅಂದ್ರೆ ಜಿನೋಮಿಕ್ಸ್ ಅಂತ ಹೇಳಿದ್ರೆ ಏನ್ ಕರಿತಾ ಇದೀವಿ, ಅದು ನಥಿಂಗ್ ಬಟ್ ನಮ್ಮ ಪ್ರಕೃತಿ. ಪ್ರತಿಯೊಬ್ಬ ದೇಹದ ಪ್ರಕೃತಿಗೆ ಅನುಗುಣವಾಗಿ ನಾವು ಚಿಕಿತ್ಸೆಯನ್ನ ನೀಡುವಂಥದ್ದು. ಮುಂಚೆ ಎಲ್ಲ ನೋಡಿರ್ಬೋದು, ನಮ್ಮ ಫ್ಯಾಮಿಲಿ ಡಾಕ್ಟರ್ಸ್ ಇದ್ರು, ನಮ್ಮ ತಾತನ ನೋಡ್ತಿದ್ರು, ನಮ್ಮ ಅಪ್ಪನ ನೋಡಿದ್ರು, ನಾವು ಓದ್ತಿದಂಗೆ ಒಂದು ಮೆಡಿಸಿನ್ ಕೊಟ್ಬಿಟ್ಟು ಅದೇ ತಗಳ ಸರಿ ಆಗತ್ತೆ ಅಂತ ಹೇಳಿ ಕಳಿಸ್ತಾ ಇದ್ರು. ನಾವು ಚೆನ್ನಾಗಿ ಆಗ್ತಾ ಇದ್ವು, ಯಾಕೆಂದ್ರೆ ಅಲ್ಲಿ ಹೆರಿಡಿಟ್ರಿ ಮತ್ತೆ ಜೀನ್ಸ್ ಗಳನ್ನ ಅವ್ರಿಗೆ ಗೊತ್ತಿರ್ತಾ ಇತ್ತು, ಈಸಿಯಾಗಿ ಚಿಕಿತ್ಸೆಯನ್ನ ನೀಡ್ತಾ ಇದ್ರು. ಇದೇ ಆಯುರ್ವೇದದ ಮೂಲ ಉದ್ದೇಶ. ಇದರ ಮೂಲಕ ನಾವು ಚಿಕಿತ್ಸೆಯನ್ನು ನೀಡ್ತಾ ಇರೋದ್ರಿಂದ ನಿಗದಿತ ಕಾಯಿಲೆಗೆ ನಿಗದಿತವಾದಂತಹ ಚಿಕಿತ್ಸೆ ಖಂಡಿತವಾಗಿ ಲಭ್ಯವಿದೆ. ಆದ್ರೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾದಂತಹ ಚಿಕಿತ್ಸೆ ಬೇಕಾಗಬಹುದು. ಅದು ಅವರ ಪ್ರಕೃತಿ ಮತ್ತು ಅವರಲ್ಲಿರುವಂತಹ ರೋಗದ ದೋಷದ ವೈಷಮ್ಯದ ಮೇಲೆ ನಾವು ಇದನ್ನ ಡಿಸೈಡ್ ಮಾಡ್ತೀವಿ.
1: ಆಯುರ್ವೇದ ಚಿಕಿತ್ಸೆ ಅಂತ ಹೇಳಿದ್ರೆ ಬಹಳ ಮುಖ್ಯವಾಗಿ ನಮಗೆ ಕಾಣ್ತಾ ಇದ್ದಿದ್ದು ಒಂದು ಕಷಾಯ, ಅದಕ್ಕಾಗಿ ಒಂದು ಬಾಟಲ್ ತಗೊಂಡು ಹೋಗಬೇಕಾಗಿತ್ತು. ಆ ನಂತರ ಚೂರ್ಣ, ಅದನ್ನ ಮತ್ತೆ ನಾವು ಸಂಸ್ಕರಣೆ ಮಾಡಿ ಅಥವಾ ತಯಾರು ಮಾಡಿ ಕುಡಿಬೇಕಿತ್ತು. ಈ ಆಯುರ್ವೇದದ ಔಷಧಿಗಳ ಬಗ್ಗೆ ಒಂದಷ್ಟು ತಿಳಿಸ್ಕೊಡಿ ಸರ್. ಈಗಲೂ ಹಾಗೆ ಇದೆಯೋ ಅಥವಾ ಈಗ ಏನಾದರೂ ಸಂಶೋಧನೆಗಳಾಗಿ ಒಂದು ಹೊಸ ರೂಪದ ಔಷಧಗಳು ಬಂದಿದ್ದಾವ? ಹೇಗೆ
0: ಟೆಕ್ನಾಲಜಿ ಬೆಳೆದಂಗೆ ನಾವು ಬದಲಾಗಲೇಬೇಕು. ಬದಲಾಗ್ಲಿಲ್ಲ ಅಂತ ಹೇಳಿದ್ರೆ ಅಲ್ಲಿ ನಮ್ಗೆ ನಿಲ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಪ್ರತಿಯೊಂದು ನಮ್ಮ ಆಯುರ್ವೇದ ಔಷಧಿಗಳು ಸಹ ಡಿಫ್ರೆಂಟ್ ಆಗಿದೆ. ಈಗ ನಾವು ಮುಂಚೆ ಹೇಳದಂಗೆ ಒಂದು ಮನೆಗೆ ಎಣ್ಣೆ ತರಬೇಕಂತ ಹೇಳಿದ್ರೆ ಬಾಟ್ಲಿ ಹಿಡ್ಕೊಂಡು ಹೋಗ್ಬೇಕಿತ್ತು. ತರಕಾರಿ ತರಕ್ ಹೋಗ್ಬೇಕು ಅಥವಾ ದಿನಸಿ ಪದಾರ್ಥ ತರಕ್ ಹೋಗ್ಬೇಕು ಅಂದ್ರೆ ನಾವು ಮನೆಯಿಂದಾನೆ ಬ್ಯಾಗ್ ಹಿಡ್ಕೊಂಡು ಹೋಗ್ಬೇಕಿತ್ತು. ಆದ್ರೆ ಈಗ ಅದು ಏನು ಬೇಕಿಲ್ಲ, ಯಾಕಂದ್ರೆ ರೆಡಿಮೇಡ್ ಪ್ಯಾಕ್ಡ್ ಫುಡ್ಗಳು ನಮಗೆ ಸಿಗುತ್ತೆ. ಅದೇ ರೀತಿ ಆಯುರ್ವೇದ ಔಷಧಿಗಳು ಸಹ ಬದಲಾಗಿದೆ. ಈಗ ಚೂರ್ಣಗಳೇನಿದೆ, ಚೂರ್ಣ ಫಾರ್ಮಲ್ಲೂ ಅವೈಲೇಬಲ್ ಇದೆ. ಆದ್ರೆ ಈಗ ಮುಂಚೆ ತರ ಪ್ಯಾಕೆಟ್ ಅಲ್ಲಿ ಕವರ್ ಅಲ್ಲಿ ಹಾಕಿ ಕೊಡುವ ಬದಲಾಗಿ ನೀಟ್ ಆಗಿ ಬಾಕ್ಸ್ ಅಲ್ಲಿ ಅವೈಲೇಬಲ್ ಸಿಗುತ್ತೆ ನಿಮಗೆ. ಸೊ ಅದನ್ನ ಇಟ್ಕೊಳ್ಳಕ್ಕೂ ಈಸಿ ಆಗುತ್ತೆ, ಅದು ಕೆಡದ ಹಾಗೆ ಮತ್ತೆ ಅದ್ರದ್ದು ಮೇಲ್ಗಡೆ ಕೋಟ್ ಮಾಡಿರ್ತಾರೆ, ಅದರದ್ದು ಟೇಸ್ಟ್ ಸಮೇತ ನಮಗೆ ಪ್ಯಾಲೆಟೇಬಲ್ ಆಗಲ್ಲ. ಸೊ ಅಷ್ಟು ಚೆನ್ನಾಗಿ ನಾವು ಈಗ ಅದನ್ನ ಅವೈಲೇಬಲ್ ಇದೆ. ಈಗ ಟ್ಯಾಬ್ಲೆಟ್ಸ್ಗಳು ಅಷ್ಟೇ, ಮುಂಚೆ ತರ ಸಣ್ಣ ಸಣ್ಣದು ಕೈಯಲ್ಲಿ ಮಾಡಿರುವಂತಹ ಗುಟಿಕೆಗಳಿಲ್ಲ, ಎಲ್ಲ ಈಗ ಮಿಷಿನ್ ಕಂಪ್ರೆಸ್ಡ್, ಮಿಷಿನ್ ಅಲ್ಲಿ ಪ್ರೆಸ್ ಮಾಡಿ ನೀಟಾಗಿ ಮಾಡಿರುವಂತಹ ಟ್ಯಾಬ್ಲೆಟ್ಸ್ಗಳಿದೆ, ಅದು ಎಲ್ಲ ಬ್ಲಿಸ್ಟರ್ ಪ್ಯಾಕಿಂಗ್ಸ್ ಅಲ್ಲಿ ಅವೈಲೇಬಲ್ ಇದೆ. ಹಾಗಾಗಿ ಮುಂಚೆ ತರ ನಾವು ಕಷ್ಟಪಟ್ಟು ಆಯುರ್ವೇದ ಔಷಧಿಗಳನ್ನ ಸೇವಿಸಬೇಕಾಗಿರುವಂತಹ ಅವಶ್ಯಕತೆ ಇವತ್ತು ಇಲ್ಲ.
1: ಇನ್ನು ಈ ಆಯುರ್ವೇದದಲ್ಲಿ ಚಿಕಿತ್ಸೆಗಾಗಿ ಅನೇಕ ಖನಿಜ ಪದಾರ್ಥಗಳನ್ನು ಕೂಡ ಬಳಕೆಯನ್ನು ಮಾಡಲಾಗುತ್ತೆ. ಇದು ಆರೋಗ್ಯಕ್ಕೆ ಮಾರಕ ಅನ್ನುವಂತಹ ಒಂದು ಮಾತು ಕೂಡ ಇದೆ, ಇದರ ಬಗ್ಗೆ ತಿಳಿಸ್ಕೊಡಿ.
0: ಈಗ ನಮಗೆ ಒಂದು ಹಿಮೋಗ್ಲೋಬಿನ್ ಉತ್ಪತ್ತಿ ಆಗ್ಬೇಕಂತ ಹೇಳಿದ್ರೆ ಅದರಲ್ಲಿ ಪ್ರೋಟೀನ್ ಬೇಕು, ಅದೇ ರೀತಿ ಐರನ್ ಕಂಪೋನೆಂಟ್ ಬೇಕು, ಫೋಲಿಕ್ ಆಸಿಡ್ ಬೇಕು, ವಿಟಮಿನ್ಸ್ ಬೇಕು, ವಿಟಮಿನ್ B12 ಬೇಕು, B6 ಬೇಕು, ಹಾಗೆ ಕಾಪರ್, ಕೋಬಾಲ್ಟ್, ಮೆಗ್ನೀಷಿಯಂ, ಜಿಂಕ್, ಇದೆಲ್ಲ ಅವಶ್ಯಕತೆ ಇರುತ್ತೆ. ಇವೆಲ್ಲವೂ ಖನಿಜ ಪದಾರ್ಥಗಳೇ. ಇದನ್ನ ನಾವು ಆರ್ಟಿಫಿಷಿಯಲ್ ಆಗಿ ಟ್ಯಾಬ್ಲೆಟ್ಸ್ಗಳನ್ನ ತಗೊಂಡಾಗೂ ನಮ್ಮ ದೇಹಕ್ಕೆ ಹೋಗುತ್ತೆ. ಆದ್ರೆ ಇವನ್ನ ನಾವು ಸುಮ್ಮನೆ ಯೂಸ್ ಮಾಡಲ್ಲ, ಅಂದ್ರೆ ಏನು ನ್ಯಾಚುರಲ್ ಆಗಿ ಸಿಗುತ್ತೆ ಅದನ್ನ ಹಾಗೆ ಡೈರೆಕ್ಟ್ ಆಗಿ ಯೂಸ್ ಮಾಡಲ್ಲ. ಅದನ್ನೇನ್ ಮಾಡ್ತಾರೆ, ಶೋಧನ ಅಂತ ಹೇಳಿ ಪ್ರೊಸೀಜರ್ ಮಾಡ್ತಾರೆ. ಈಗ ನಮ್ಮ ಆಯುರ್ವೇದ ಔಷಧಿಗಳಲ್ಲಿ ಚಿನ್ನವನ್ನ ಬಳಕೆ ಇದೆ, ಬೆಳ್ಳಿಯ ಬಳಕೆ ಇದೆ, ಅದೇ ರೀತಿ ಮರ್ಕ್ಯೂರಿನ ಯೂಸ್ ಮಾಡ್ತಾರೆ, ಜಿಂಕ್ ಯೂಸ್ ಮಾಡ್ತಾರೆ, ಕಾಪರ್ ಯೂಸ್ ಮಾಡ್ತಾರೆ. ಇವನ್ನೆಲ್ಲವನ್ನ ಶೋಧನ ಪ್ರಕ್ರಿಯೆಗೆ ನಾವು ಒಳಪಡಿಸ್ತೀವಿ. ಯಾವಾಗ ನಾವು ಶೋಧನ ಪ್ರಕ್ರಿಯೆ ಒಳಪಡಿಸ್ತೀವಿ, ಅದು ನಮ್ಮ ದೇಹಕ್ಕೆ ಯಾವುದೇ ರೀತಿ ತೊಂದರೆಯನ್ನ ಮಾಡದ ಲೆವೆಲ್ಗೆ ಅದು ಹೋಗಿ ನಿಲ್ತದೆ, ಅದನ್ನ ನಾವು ಯೂಸ್ ಮಾಡ್ತೀವಿ. ಈಗ ನಾವು ನೋಡಿರ್ಬೋದು, ಮುಂಚೆ ಬಾವಿ ನೀರನ್ನ ಯೂಸ್ ಮಾಡ್ತಾ ಇದ್ವು, ಬಾವಿ ನೀರಲ್ಲಿ ಹೆಚ್ಚು ಖನಿಜಗಳು ಅವೈಲೇಬಲ್ ಇದೆ ಅಂತ ಹೇಳಿ ಹೇಳ್ತಿತ್ತು ಸಂಶೋಧನೆಗಳು. ಹೇಳಿದ್ರು ಅಂದ್ರೆ ನಾವು ಯಾವಾಗ ಅದನ್ನ ಸೇವಿಸಿದಾಗ ನಮ್ಮ ದೇಹ ಅದನ್ನ ತಡ್ಕೊಳ್ಳುವ ನಿಟ್ಟಿನಲ್ಲಿ ಮತ್ತೆ ಎಷ್ಟು ಬೇಕೋ ಅಷ್ಟನ್ನು ಉಪಯೋಗಿಸ್ಕೊಂಡು ತೆಗೆದಾಕುವ ಒಂದು ವಿಚಾರ ನಮ್ಮ ದೇಹದಲ್ಲಿ ಇದೆ. ಅದು ಕೆಪಾಸಿಟಿ ಅಷ್ಟಿದ್ದೇ ಇರುತ್ತೆ, ಅದನ್ನ ಅದು ಮಾಡ್ತಾ ಹೋಗುತ್ತೆ. ಆದ್ರೆ ಯಾವುದೇ ಆದರೂ ಸಮೇತ ಅತಿ ಆದ್ರೆ ವಿಷ ಆಗೇ ಆಗತ್ತೆ. ಈಗ ನಮ್ಮ ಅಲೋಪತಿ ಔಷಧಿ ಆಗಿರ್ಬೋದು ಅಥವಾ ಆಯುರ್ವೇದ ಔಷಧಿ ಆಗಿರ್ಬೋದು, ವೈದ್ಯರು 5 ದಿನ ತಗೊಳ್ಳಿ ಅಂತ ಹೇಳಿದ್ರೆ ನೀವು 5 ದಿನ ತಗೋಬೇಕು, ಡಾಕ್ಟರ್ ಬರ್ಕೊಟ್ಟಿದ್ದಾರೆ ಅಂತ ಹೇಳಿ ಒಂದೊಂದು ತಿಂಗಳುಗಟ್ಟಲೆ ಸುಮ್ಮನೆ ತಗೊಳ್ತಾ ಇರೋದು, ಆ ತರ ಮಾಡುವಾಗ ಖಂಡಿತವಾಗಿ ತೊಂದರೆ ಆಗುತ್ತೆ. ಪ್ರತಿಯೊಂದು ಔಷಧಿಯಲ್ಲಿಯೂ ಒಂದೊಂದು ನಿರ್ದಿಷ್ಟವಾದ ಅವಧಿ ಅಂತ ಇರುತ್ತೆ, ಆ ಅವಧಿಗೆ ಮಾತ್ರ ನಾವು ಯೂಸ್ ಅನ್ನ ಮಾಡಬೇಕು. ಮತ್ತೆ ಯಾವುದೇ ಮೆಡಿಸಿನ್ ಹೊರಗಡೆ ಬರಬೇಕಾದ್ರೆ GMP ಸರ್ಟಿಫೈಡ್ ಕಂಪನೀಸ್ ಗಳಿಂದಾನೇ ತಗೊಳ್ಳೋದ್ರಿಂದ ಅದೇ ರೀತಿ ತೊಂದರೆಗಳು ನಮಗೆ ಬರುವುದಿಲ್ಲ.
1: ಆಯುರ್ವೇದ ಚಿಕಿತ್ಸಾ ಪದ್ಧತಿ ನಮ್ಮದೇ ಆದಂತಹ ಒಂದು ಪದ್ಧತಿ, ನಮ್ಮ ದೇಶದಲ್ಲಿ ಹುಟ್ಟದಂತಹ ಒಂದು ಪದ್ಧತಿ. ಇದನ್ನ ಮುಂಚೂಣಿಗೆ ತರುವ ನಿಟ್ಟಿನಲ್ಲಿ ಸರ್ಕಾರಗಳು ಏನೇನು ಕ್ರಮಗಳನ್ನ ಕೈಗೊಂಡಿದ್ದಾವೆ?
0: ಕೇಂದ್ರ ಸರ್ಕಾರ ಈಗಾಗಲೇ ಒಂದು ಆಯುಷ್ ಮಂತ್ರಾಲಯವನ್ನೇ ಸಮೇತ
1: ಸ್ಥಾಪನೆ ಮಾಡಿದೆ.
0: ಆಯುಷ್ ಅಂತ ಹೇಳಿದ್ರೆ ಆಯುರ್ವೇದ, ಯುನಾನಿ,

0: ಯೋಗ ಸಿದ್ಧ ಮತ್ತೆ ಹೋಮಿಯೋಪತಿ ಇದಿಷ್ಟನ್ನು ಸೇರಿ ಒಂದು ಮಂತ್ರಾಲಯವನ್ನ ಮಾಡಿದೆ. ಆಗ್ಲೇ ರಾಜ್ಯದಲ್ಲಿಯೂ ಸಹ ಈ ಆಯುಷ್ ಇಲಾಖೆ ಕೆಲಸವನ್ನ ಮಾಡ್ತಾ ಇದೆ. ಒಂದು 10,000 ಹೆಚ್ಚು ಆಯುರ್ವೇದ ವೈದ್ಯರು ಪ್ರತಿ ವರ್ಷ ಹೊರಗಡೆ ಬರ್ತಾ ಇದ್ದಾರೆ. ಹಾಗೆ ಕೇಂದ್ರ ಸರ್ಕಾರ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ಸ್ ಗಳನ್ನ ಮಾಡ್ತಾ ಇದೆ. ನಮ್ಗೆಲ್ಲ ಗೊತ್ತಿರಬಹುದು ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಅಂತ ಹೇಳಿದ್ರೆ ಡೆಲ್ಲಿಯಲ್ಲಿ ತುಂಬಾ ಫೇಮಸ್. ಅದೇ ರೀತಿ ಆಯುರ್ವೇದಕ್ಕಾಗಿ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಗಳನ್ನ ಈಗಾಗಲೇ ಮಾಡಿದೆ. ಡೆಲ್ಲಿಯಲ್ಲಿ ಒಂದಿದೆ, ಜೈಪುರ್ ಅಲ್ಲಿದೆ, ಜಾಮ್ನಗರ್ ಅಲ್ಲಿದೆ, ಬನಾರಸ್ ಅಲ್ಲಿದೆ, ಈಗ ನಮ್ಮ ಸೌತ್ ಅಲ್ಲಿ ಗೋವಾದಲ್ಲೂ ಸಮೇತ ಇದನ್ನ ಮಾಡಿದ್ದಾರೆ. ಹಾಗೆ ವೆಲ್ನೆಸ್ ಸೆಂಟರ್ ಗಳನ್ನ ಮಾಡ್ಲಿಕ್ಕೋಸ್ಕರ ಕೇಂದ್ರ ಸರ್ಕಾರ ಹೆಚ್ಚಿನ ಒಲ್ತನ್ನ ಕೊಡ್ತಾ ಇದೆ. ಆಯುಷ್ ವೀಸಾ ಅಂದ್ರೆ ಆಯುಷ್ ಟೂರಿಸಂ ನ ಇನ್ಕ್ರೀಸ್ ಮಾಡಕ್ಕೋಸ್ಕರ, ಅಂದ್ರೆ ಯಾರು ವಿದೇಶಿಯರು ನಮ್ಮ ಕರ್ನಾಟಕ ಅಥವಾ ನಮ್ಮ ದೇಶಕ್ಕೆ ಬಂದು ಅವರು ಆಯುರ್ವೇದ ಚಿಕಿತ್ಸೆಗಳನ್ನ ಪಡೆದುಕೊಂಡು ಹೋಗೋದಕ್ಕಾಗಿ ಈಸಿಯಾಗಿ ಅವರಿಗೆ ವೀಸಾ ಸಿಗುವಂತ ಪ್ರಕ್ರಿಯೆಯನ್ನು ಸಮೇತ ನಮ್ಮ ಆಯುಷ್ ಮಂತ್ರಾಲಯ ಮಾಡ್ತಾ ಇದೆ. ಯೋಗ ಡೇ ಮಾಡ್ತಾ ಇದೆ, ಆಯುರ್ವೇದ ಡೇಗಳನ್ನ ಆಚರಿಸುವ ಮೂಲಕ ಇಡೀ ಪ್ರಪಂಚಕ್ಕೆ ನಮ್ಮ ಆಯುರ್ವೇದ ಮತ್ತು ಯೋಗವನ್ನ ಪರಿಚಯಿಸುವಂತ ಕೆಲಸವನ್ನ ಮಾಡ್ತಾ ಇದೆ. ಹಾಗೆ ಗೌರ್ಮೆಂಟ್ ಆಯುರ್ವೇದಿಕ್ ಡಿಸ್ಪೆನ್ಸರಿಗಳಿದಾವೆ, ಡಿಸ್ಟ್ರಿಕ್ಟ್ ಆಯುಷ್ ಇಲಾಖೆ ಪ್ರತಿಯೊಂದು ಜಿಲ್ಲೆಯಲ್ಲಿ ಕೆಲಸ ಮಾಡ್ತಾ ಇದೆ. ಅಲ್ಲಿರುವ ಆಫೀಸರ್ಸ್ಗಳು ಆಯುರ್ವೇದವನ್ನ ಮುಂಚೂಣಿಗೆ ತರುವ ನಿಟ್ಟಿನಲ್ಲಿ ಕೆಲಸಗಳನ್ನ ಮಾಡ್ತಾ ಇದ್ದಾರೆ.
1: ಆಯುರ್ವೇದವನ್ನ ಮೊದಲ ಸಾಲಿನ ಚಿಕಿತ್ಸಾ ಪದ್ಧತಿಯನ್ನ ಮಾಡಲಿಕ್ಕೆ ತಮ್ಮ ಸಲಹೆ ಏನಾದರೂ ಇದೆಯಾ?
0: ಭಾರತೀಯ ಚಿಕಿತ್ಸಾ ಪದ್ಧತಿಯನ್ನ ನಾವು ಖಂಡಿತವಾಗಿ ಉಳಿಸಬೇಕು, ಬೆಳೆಸಬೇಕು. ಯಾಕೆಂದ್ರೆ ಇದರಿಂದ ಅನುಕೂಲ ಜಾಸ್ತಿ ಇದೆ, ಬಿಟ್ಟರೆ ಅನಾನುಕೂಲವಾಗಿ ಖಂಡಿತವಾಗಿ ಇಲ್ಲ. ಭಾರತೀಯ ಚಿಕಿತ್ಸಾ ಪದ್ಧತಿ ಆಯುರ್ವೇದಕ್ಕೆ ಮುಖ್ಯವಾದ ಸ್ಥಾನವನ್ನು ನಾವು ಕಲ್ಪಿಸಿಕೊಂಡು ಹೋದರೆ ಇದರಲ್ಲಿ ತುಂಬ ಅನುಕೂಲ ಆಗುತ್ತೆ. ಇದು ಬದಲಾವಣೆ ಆಗಬೇಕಂತ ಹೇಳಿದರೆ ಕೆಲವೊಂದು ವಿಚಾರಗಳು, ಅಂದರೆ ಇಲ್ಲಿ ಈಕ್ವಾಲಿಟಿ ಅನ್ನೋದು ಬೇಕು. ಹಾಗೆ ಪ್ರತಿಯೊಂದು ಪ್ರಾಥಮಿಕ ಆರೋಗ್ಯ ಕೇಂದ್ರವಾಗಿರ್ಬೋದು, ಸಮುದಾಯ ಆರೋಗ್ಯ ಕೇಂದ್ರವಾಗಿರ್ಬೋದು, ಅಥವಾ ತಾಲೂಕು ಆರೋಗ್ಯ ಕೇಂದ್ರ ಅಥವಾ ಜಿಲ್ಲಾ ಆಸ್ಪತ್ರೆಗಳಲ್ಲಿ ಆಯುರ್ವೇದದೊಂದು ವಿಂಗ್ಗಳನ್ನು ಖಂಡಿತವಾಗಿ ಮಾಡಬೇಕು. ಇದು ಏನಾಗುತ್ತೆ ಅಂದರೆ ಜನರಿಗೆ ಚಾಯ್ಸ್ ಅನ್ನೋದನ್ನು ನಾವು ಕೊಡಬೇಕು. ಈಗ ನೀವು ತಿಂಡಿಗೆ ಬೆಳಗ್ಗೆ ಇಡ್ಲಿ ಇದೆ, ಉಪ್ಪಿಟ್ಟು ಇದೆ, ದೋಸೆ ಇದೆ ಅಂದರೆ ನಿಮ್ಗೆ ಯಾವ್ದು ಬೇಕೋ ತಗೊಳ್ತೀರಿ. ಆದರೆ ನಿಮ್ಗೆ ಬರೀ ದೋಸೆ ಮಾತ್ರ ಇದೆ ಅಂದರೆ ನೀವು ಬರೀ ದೋಸೆನೇ ತಿನ್ಬೇಕಾಗತ್ತೆ. ಹಾಗೆ ಜನಗಳಿಗೆ ಚಾಯ್ಸ್ ಅಂತ ಕೊಟ್ಟಾಗ ಏನಾಗುತ್ತೆ, ಅವ್ರಿಗೆ ಯಾವುದು ಚೆನ್ನಾಗಿ ಅನಿಸುತ್ತೆ ಅಥವಾ ಯಾವುದಕ್ಕೆ ಚೆನ್ನಾಗಿ ಟ್ರೀಟ್ಮೆಂಟ್ ಇದೆ ಅಂತ ಅವ್ರಿಗೆ ಫೀಲ್ ಆಗುತ್ತೆ, ಅದನ್ನು ಅವರು ಉಪಯೋಗಿಸ್ಕೊಳಕ್ಕೆ ಶುರು ಮಾಡ್ತಾರೆ. ಹಾಗೆ ಇನ್ಶೂರೆನ್ಸ್ ಕಂಪನಿಗಳಲ್ಲಿ ಸುಮಾರು ಕಡೆ ಆಯುರ್ವೇದ ಟ್ರೀಟ್ಮೆಂಟ್ಸ್ಗಳಿಗೆ ಅದು
1: ಒಳಪಡ್ತಾ
0: ಇಲ್ಲ. ಸೊ ಹಾಗಾಗಿ ಇನ್ಶೂರೆನ್ಸ್ ಕಂಪನಿಗಳಿಗೂ ಸಹ ನಿರ್ದೇಶನವನ್ನ ಕೊಟ್ಟು ಆಯುರ್ವೇದ ಚಿಕಿತ್ಸೆಗಳಿಗೂ ಸಹ ಇನ್ಶೂರೆನ್ಸ್ಗಳನ್ನ ಕವರ್ ಆದರೆ ರೋಗಿಗಳು ಬರ್ಲಿಕ್ಕೆ ಶುರು ಮಾಡ್ತಾರೆ. ಈಗ ಪೇಷಂಟ್ಗೆ ಏನಾಗುತ್ತೆ ಅಂದ್ರೆ, ಏ ಮಸಾಜ್ ಅಂತೆ, ಅದಕ್ಕೆ ನಾವು ಟ್ರೀಟ್ಮೆಂಟ್ಗೆ ನಾವು ದುಡ್ಡು ಕೊಡಲ್ಲ ಅಂತ ಇನ್ಶೂರೆನ್ಸ್ ಕಂಪನಿಯವರು ಹೇಳ್ತಾರೆ. ನಾವು ಹೇಳ್ತಿರೋದು ಅದನ್ನೇ, ನಾವಲ್ಲಿ ಆಯುರ್ವೇದ ಅಂತ ಇದ್ದಂಗೆ ಮಸಾಜ್ ಥೆರಪಿ ಅಲ್ಲ. ಇಲ್ಲಿ ಹೇಗೆ ನಾವು ಒಂದು ಕಾಯಿಲೆಗೆ ಇಂಜೆಕ್ಷನ್ಗಳನ್ನ ಕೊಡ್ತಾರೆ, ಒಂದೊಂದು ಕಾಯಿಲೆಗೆ ಒಂದೊಂದು ಇಂಜೆಕ್ಷನ್ ಇರ್ತದೆ, ಅದರಲ್ಲಿ ಕಂಟೆಂಟ್ಸ್ ಬೇರೆ ಆಗ್ತಾ ಹೋಗುತ್ತೆ. ಅದೇ ರೀತಿ ನಮ್ಮ ಆಯುರ್ವೇದದಲ್ಲೂ ಸಹ ನಮಗೆ ಇರುವಂತದ್ದು ಮಸಾಜ್ ಒಂದು ಪ್ರಕ್ರಿಯೆ, ಅದರ ಮುಖೇನ ನಾವು ಚಿಕಿತ್ಸೆಯನ್ನ ಕೊಡ್ತಾ ಇರ್ತೀವಿ. ಅದನ್ನ ಅರ್ಥ ಮಾಡಿಕೊಂಡ್ರೆ, ಇನ್ಶೂರೆನ್ಸ್ ಕಂಪನಿಯವರಿಗೆ ತಿಳಿಸ್ಪಡಿಸಿದ್ರೆ ಇದನ್ನ ನಾವು ಯೂಸ್ ಮಾಡಬಹುದು.
1: ಒಳ್ಳೆದು ಡಾಕ್ಟ್ರೆ, ಈ ಒಂದು ರಾಷ್ಟ್ರೀಯ ಆಯುರ್ವೇದದ ದಿವಸದ ಸಂದರ್ಭದಲ್ಲಿ ಆಯುರ್ವೇದದ ಮಹತ್ವ ಏನು, ಆಯುರ್ವೇದ ನಮ್ಮದೇ ಒಂದು ಚಿಕಿತ್ಸಾ ಪದ್ಧತಿಯಾಗಿ ಅನೇಕ ವರ್ಷಗಳಿಂದ ಹೇಗೆ ಚಿಕಿತ್ಸೆಯನ್ನ ನೀಡಿ ಜನರ ಆರೋಗ್ಯ ಸುಧಾರಣೆಯತ್ತ ಕೆಲಸವನ್ನ ಮಾಡ್ತಾ ಇದೆ ಅನ್ನುವಂಥ ವಿಚಾರಗಳನ್ನ ಬಹಳ ವಿವರವಾಗಿ ತಿಳಿಸಿಕೊಟ್ರಿ. ತಮಗೆ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ.
2: ಇದುವರೆಗೆ ರಾಷ್ಟ್ರೀಯ ಆಯುರ್ವೇದ ದಿವಸದ ಸಂದರ್ಭದಲ್ಲಿ ಆಯುರ್ವೇದದ ಮಹತ್ವ ಕುರಿತು ಹಾಸನದ ರಾಜೀವ್ ಆಯುರ್ವೇದ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆಯ ತಜ್ಞ ವೈದ್ಯರಾದ ಡಾಕ್ಟರ್ ಎಸ್ಎ ನಿತಿನ್ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್. ರಾಜ್ಯವ್ಯಾಪಿ ಮೂಡಿಬಂದ ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಪ್ರಗತಿಪಥ. ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಸರಣಿ ಕಾರ್ಯಕ್ರಮ ಇಂದಿನ ಈ ಸಂಚಿಕೆಯಲ್ಲಿ ಕೇಳೋಣ. ಪಿಎಂ ಆಪರೇಷನ್ ಗ್ರೀನ್ ಈ ಕುರಿತಂತೆ ಹಾಸನ ಜಿಲ್ಲೆ ಸಕಲೇಶಪುರದ ಕೃಷಿ ಇಲಾಖೆಯ ಉಪ ಕೃಷಿ ನಿರ್ದೇಶಕರಾದ ಡಾಕ್ಟರ್ ಬಿಎನ್ ಪ್ರಭಾಕರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್.
1: ಆತ್ಮೀಯ ಕೇಳುಗರೆ, ತಮ್ಮೆಲ್ಲರಿಗೂ ನಮಸ್ಕಾರ. ಇವತ್ತಿನ ಸಂಚಿಕೆಗೆ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ಪಿಎಂ ಆಪರೇಷನ್ ಗ್ರೀನ್ ಈ ಒಂದು ಕಾರ್ಯಕ್ರಮದ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಹೆಚ್ಚಿನ ಮಾಹಿತಿಯನ್ನ ಮಾಡಿಕೊಡ್ತಾ ಇದ್ದಾರೆ ಹಾಸನ ಜಿಲ್ಲೆ ಸಕಲೇಶಪುರದ ಉಪ ಕೃಷಿ ನಿರ್ದೇಶಕರಾದ ಬಿಎನ್ ಪ್ರಭಾಕರ್ ಅವರು. ಸರ್, ತಮಗೆ ನಮಸ್ಕಾರ ಕಾರ್ಯಕ್ರಮಕ್ಕೆ.
2: ನಮಸ್ಕಾರ. ನಮಸ್ಕಾರ ಎಲ್ಲ ರೈತ ಬಂಧುವರಿಗೂ ಕೂಡ ನಮಸ್ಕಾರ.
1: ಏನ್ ಸರ್ ಇದು ಪಿಎಂ ಆಪರೇಷನ್ ಗ್ರೀನ್ ಅಂತ ಹೇಳಿದ್ರೆ?
2: ಸರ್, ಇದು ಒಂದು ಕೇಂದ್ರ ಸರ್ಕಾರದ ಯೂನಿಯನ್ ಬಜೆಟ್ 2018-19 ಒಂದು ಕೇಂದ್ರ ಸರ್ಕಾರದ ಯೋಜನೆಯಾಗಿ ಪ್ರಧಾನಮಂತ್ರಿ ಆಪರೇಷನ್ ಗ್ರೀನ್ಸ್ ಅಂತ ಹೇಳಿ ಒಂದು ಕಾರ್ಯಕ್ರಮವನ್ನ ತಂದ್ರು ಸರ್.

0: ಈ ಕಾರ್ಯಕ್ರಮ ಪ್ರಮುಖವಾಗಿ ಏನು ಹಣ್ಣು ಮತ್ತು ತರಕಾರಿಗಳ, ಅದರಲ್ಲೂ ಅವು ಭಾಳ ಬೇಗನೆ ನಾಶ ಆಗ್ತಕ್ಕಂಥ ತರಕಾರಿಗಳು ಆ ಹಣ್ಣುಗಳನ್ನು ಆ ಉದ್ದೇಶ ಇಟ್ಕೊಂಡು ಅದರಲ್ಲಿ ಸರಿಯಾದ ರೀತಿಯಲ್ಲಿ ಬಳಕೆ ಆಗಬೇಕು ಅನ್ನೋ ಉದ್ದೇಶದಿಂದ ತಂದಿರತಕ್ಕಂಥದ್ದಾಗಿದೆ. ನಮಗೆಲ್ಲರಿಗೂ ಕೂಡ ಗೊತ್ತಿದೆ, ಹಣ್ಣು ಮತ್ತು ತರಕಾರಿ ಉತ್ಪಾದನೆಯಲ್ಲಿ ನಮ್ಮ ದೇಶ ಭಾಳಷ್ಟು ಮುಂಚೂಣಿಯಲ್ಲಿದೆ. ಸುಮಾರು 325-350 ಮೆಟ್ರಿಕ್ ಟನ್ನಷ್ಟು ಉತ್ಪಾದನೆಯನ್ನು ಆಗ್ತಾ ಇದೆ. ಉತ್ಪಾದನೆ ಆಗ್ತಾ ಇರತಕ್ಕಂಥ ಹಣ್ಣು ಮತ್ತು ತರಕಾರಿಯಲ್ಲಿ ಶೇಕಡಾ 30-40% ಕೊಯ್ಲಿನೋತ್ತರ ಅಂದರೆ ಪೋಸ್ಟ್ ಹಾರ್ವೆಸ್ಟ್ ಲಾಸಸ್ಸು ಭಾಳಷ್ಟು ಆಗ್ತಾ ಇದೆ. ಇದು ಬೇರೆ ಯಾವುದೇ ದೇಶಕ್ಕೆ ಕಂಪೇರ್ ಮಾಡಿದರೆ ಅತ್ಯಂತ ಹೆಚ್ಚು ನಷ್ಟ ಆಗ್ತಾ ಇರತಕ್ಕಂಥದ್ದು ನಾವು ನಮ್ಮ ದೇಶದಲ್ಲಿ ನೋಡ್ತಾ ಇದ್ದೀವಿ. ಈ ಒಂದು ಎಲ್ಲವನ್ನು ಹಿನ್ನೆಲೆಯನ್ನು ಇಟ್ಕೊಂಡೆ ಏನು ಈ ಪೆರಿಷಬಲ್ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸಲ್ಲಿ ಈ ನಷ್ಟವನ್ನು ತಡಿಬೇಕು ಅನ್ನೋ ಉದ್ದೇಶದಿಂದ ಆಪರೇಷನ್ ಗ್ರೀನ್ಸ್ ಅಂತ ಯೋಜನೆಯನ್ನು ಕೇಂದ್ರ ಸರ್ಕಾರ ಜಾರಿ ತಂತಕ್ಕಂಥದ್ದು ಮಾಡಿದೆ ಸರ್.
1: ಅಂತಂದರೆ ಏನು ಬೇಗ ಹಾಳಾಗುವಂತಹ ತರಕಾರಿ ಮತ್ತು ಹಣ್ಣಿದೆಯೋ ಇವುಗಳು ಹಾಳಾಗದ ಹಾಗೆ ಎಷ್ಟು ನಾವು ಉತ್ಪಾದನೆಯನ್ನು ಮಾಡ್ತೀವೋ ಅಷ್ಟನ್ನು ಕೂಡ ನಾವು ಸದ್ಬಳಕೆಯನ್ನು ಮಾಡಿಕೊಳ್ಬೇಕು, ಆ ಒಂದು ನಿಟ್ಟಿನಲ್ಲಿ ಉಪಯೋಗ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ ಇದು ಆಗಿದೆ. ಯಾವ್ಯಾವ ಬೆಳೆಗಳಿಗೆ ಇದು ಸಂಬಂಧ
0: ಸರ್? ಈ ಯೋಜನೆಯಲ್ಲಿ ಕೇಂದ್ರ ಸರ್ಕಾರ ಆನ್ ದಡ್ಡೆ ಯೂನಿಯನ್ ಬಜೆಟ್ 2018-19 ಸುಮಾರು 500 ಕೋಟಿ ಔಟ್ಲೇನ ಈ ಒಂದು ಯೋಜನೆಗೋಸ್ಕರ ಮೀಸಲಿಡ್ತಕ್ಕಂಥದ್ದು ಮಾಡಿತು. ಈ ಯೋಜನೆ ಮೊದಲನೇದಾಗಿ ಬಂದಿರತಕ್ಕಂಥದ್ದು ಟೊಮ್ಯಾಟೊ, ಆನಿಯನ್ ಮತ್ತೆ ಪೊಟ್ಯಾಟೊ,
1: ಅಂದ್ರೆ
0: ಟಾಪ್ ಅಂತ ಕರೀತಾರೆ. ಟೊಮ್ಯಾಟೊ ಮತ್ತೆ ಈರುಳ್ಳಿ ಮತ್ತೆ ಪೊಟ್ಯಾಟೊ ಒಂದು 3 ಪೆರಿಷಬಲ್ ಗೂಡ್ಸ್ನ ಉದ್ದೇಶ ಇಟ್ಕೊಂಡು ಇದರಲ್ಲಿ ಬಹಳಷ್ಟು ನಷ್ಟ ಆಗ್ತಾ ಇದೆ ಅನ್ನೋ ಕಾರಣಕ್ಕೆ ಈ ಒಂದು 3 ಬೆಳೆಗಳಲ್ಲಿ ಇದರಲ್ಲಿ ಸ್ವಲ್ಪ ಉತ್ಪಾದನೆ ಜಾಸ್ತಿ, ಕ್ವಾಂಟಿಟಿ ಜಾಸ್ತಿ ಇರುತ್ತೆ. ಇವನ್ನ ಹ್ಯಾಂಡ್ಲಿಂಗ್ ಮಾಡೋದು ಕಷ್ಟ ಮತ್ತು ಸಂರಕ್ಷಣೆ ಮಾಡೋದು ಕಷ್ಟ, ಟ್ರಾನ್ಸ್ಪೋರ್ಟೇಷನ್ ಕೂಡ ಇದ್ರ ಮೇಲೆ ಬಹಳಷ್ಟು ಜಾಸ್ತಿ ಖರ್ಚು ಬರುತ್ತೆ ಅನ್ನೋ ಕಾರಣಕ್ಕೆ ಈ 3 ಬೆಳೆಗಳನ್ನ ಉದ್ದೇಶ ಇಟ್ಕೊಂಡು ಇದರಲ್ಲಿ ಕಾರ್ಯಕ್ರಮವನ್ನು ತಂದರು. ಈ ಯೋಜನೆ ನಮ್ಮ ಏನು ಮಿನಿಸ್ಟ್ರಿ ಆಫ್ ಫುಡ್ ಪ್ರೊಸೆಸಿಂಗ್ ಇಂಡಸ್ಟ್ರೀಸ್ ಅಂಡರ್ಲಿ ಈ ಯೋಜನೆ ಚಾಲ್ತಿಯಲ್ಲಿರುತ್ತೆ. ಇದರಲ್ಲಿ ಈ ಒಂದು 3 ಬೆಳೆ ಒಳಗಡೆನೆ ತಂದರೂ ಕೂಡ ಏನಾಯಿತು, 2019 ಕೋವಿಡ್ ಬಂದ್ಬಿಡ್ತು. ಕೋವಿಡ್ ಬಂದಾಗ ಬರೀ ಈ 3 ಬೆಳೆಗಳನ್ನು ಮಾಡಿದರೆ ಸಾಕಾಗೋದಿಲ್ಲ ಅಂಥೇಳಿ ಇತರೆ ಎಲ್ಲ ಪೆರಿಷಬಲ್ ಗೂಡ್ಸ್ಗೂ ಕೂಡ ಈ ಯೋಜನೆಯನ್ನು ಮತ್ತೆ ಅದನ್ನು ಪರಿಷ್ಕರಿಸಿ ಎಲ್ಲ ಫ್ರೂಟ್ಸು ಮತ್ತು ವೆಜಿಟೇಬಲ್ಸು ಯಾವುದು ಪೆರಿಷಬಲ್ ಇದೆಯೋ ಅವೆಲ್ಲವನ್ನು ಕೂಡ ಈ ಯೋಜನೆ ಒಳಗಡೆ ತರ್ತಕ್ಕಂಥದ್ದನ್ನ ಮಾಡಿದ್ದಾರೆ.
1: ಈಗ ಬೇಗ ಹಾಳಾಗ್ತಕ್ಕಂಥ ಈ ತರಕಾರಿ ಮತ್ತು ಹಣ್ಣುಗಳಿದ್ದಾವಲ್ಲ, ಇವುಗಳು ಕೆಡುವ ಮುನ್ನ ಹೇಗೆ ಸದ್ಬಳಕೆ ಮಾಡಿಕೊಳ್ಬೇಕು ಅನ್ನುವಂಥದ್ದು ಸರ್ಕಾರದ ಉದ್ದೇಶ.
0: ಈಗ ಏನಾಗಿದೆ ಅಂತಂದರೆ ಇವು ಪೆರಿಷಬಲ್ ಗೂಡ್ಸ್ ಆಗಿರೋದ್ರಿಂದ ಇವನ್ನ ನಾವು ಹ್ಯಾಂಡ್ಲಿಂಗು ಕೂಡ ಭಾಳಷ್ಟು ಅಚ್ಚುಕಟ್ಟಾಗಿ ಅಂದರೆ ಯಾವುದೇ ಥರದ ಅದ್ರ ಮೇಲೆ ಡ್ಯಾಮೇಜ್ ಆಗದ ರೀತಿಯಲ್ಲಿ
1: ಸೂಕ್ಷ್ಮವಾಗಿ
0: ಅವನ್ನ ಹ್ಯಾಂಡ್ಲಿಂಗ್ ಮಾಡಬೇಕಾಗಿದೆ. ನಂತರ ಇದನ್ನ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಸಾಗಣೆ ಮಾಡೋ ಸಂದರ್ಭದಲ್ಲೂ ಕೂಡ ಏನಾಗುತ್ತೆ, ಸಾಗಾಣಿಕೆ ಮಾಡೋ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಟೈಮ್ಲಿ ಮಾಡದೇ ಇರೋದ್ರಿಂದ ಏನಾಗುತ್ತೆ, ಎಲ್ಲಿರುತ್ತೋ ಅಲ್ಲೇ ನಾಶ ಆಗ್ತಕ್ಕಂಥದ್ದು ಅಥವಾ ಹಾಳಾಗ್ತಕ್ಕಂಥದ್ದು ಆಗ್ತಾ ಇತ್ತು. ಈ ಒಂದು ನಾಶ ಆಗೋದನ್ನ ತಡಿಬೇಕು ಮತ್ತು ಅದನ್ನು ಅದು ಪೆರಿಷಬಲ್ ಐಟಮ್ಸ್ನ ಲೈಫ್ ಸ್ಪ್ಯಾನು ಕಡಿಮೆ ಇರೋದ್ರಿಂದ ಬೇಗನೆ ಗ್ರಾಹಕರಿಗೆ ರೀಚ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಇದನ್ನು ಏನು ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟೀಸ್ ಕೊಡ್ತಕ್ಕಂಥದ್ದು ಅಥವಾ ಅದನ್ನು ಹಾಳಾಗದ ರೀತಿಯಲ್ಲಿ ಸಂಗ್ರಹಣೆ ಮಾಡಲಿಕ್ಕೆ ಏನು ಬೇಕೋ ಅದು ವ್ಯವಸ್ಥೆ ಇನ್ಫ್ರಾಸ್ಟ್ರಕ್ಚರ್ಸ್ನ ಕೊಡ್ತಕ್ಕಂಥದ್ದನ್ನ ಈ ಯೋಜನೆಯಲ್ಲಿ ಮಾಡ್ತಕ್ಕಂಥದ್ದು ನಾವು ಒಂದು ಅವಕಾಶ ಮಾಡಿಕೊಂಡಿದ್ದಾರೆ.
1: ಯಾರು ಇದನ್ನು ಫಲಾನುಭವಿಗಳಾಗಬಹುದಾಗಿತ್ತು?
0: ಆ್ಯಕ್ಚುಲಿ ರೈತರು ಈ ಒಂದು ಪೆರಿಷಬಲ್ ವೆಜಿಟೇಬಲ್ಸ್ ಮತ್ತು ಫ್ರೂಟ್ಸ್ನ ಬೆಳೀತಾರೆ, ನೇರವಾಗಿ ವೈಯಕ್ತಿಕ ಬೆಳೆಗಾರರು ಕೂಡ ಈ ಒಂದು ಯೋಜನೆಗೆ ಒಳಪಡ್ತಕ್ಕಂಥ ಸಾಧ್ಯತೆ ಇದೆ. ಇದು ಯೋಜನೆ ಯಾವಾಗ ಆ್ಯಕ್ಚುಲಿ ಚಾಲ್ತಿ ಬರುತ್ತೆ ಅಂದರೆ ಎಲ್ಲ ಸಂದರ್ಭದಲ್ಲೂ ಅದಲ್ಲ, ಯಾವಾಗ
1: ಮಾರ್ಕೆಟ್ ಉತ್ಪನ್ನ ಬರುತ್ತೆ
0: ಉತ್ಪನ್ನ ಬಂದು ಡಿಸ್ಟ್ರೆಸ್ ಸೇಲ್ ಅಂದರೆ ಏನು ಅವರಿಗೆ ಒಂದು ಸಮನಾದಂತಹ ಒಂದು ಆದಾಯ ಅವರಿಗೆ ಬೆಲೆ ಸಿಗದೇ ಇರತಕ್ಕಂಥ ಪರಿಸ್ಥಿತಿಯಲ್ಲಿ ಈ ಒಂದು ಯೋಜನೆ ಇಂಟರ್ವೆನ್ಷನ್ ಆಗುತ್ತೆ ಅವಾಗ. ಈಗ ಅಕಸ್ಮಾತ್ ಬೆಲೆ ಚೆನ್ನಾಗಿ ಸಿಗ್ತಾ ಇದೆ ಅಂತಂದಾಗ ಅವ್ರದೇ ಆದಂಥ ಸ್ವತಃ ಒಂದು ಮೋಡ್ನಲ್ಲಿ ಅವ್ರದೇ ಆದಂಥ ಬಂಡವಾಳದಲ್ಲಿ ಈ ಯೋಜನೆ ಉಪಯೋಗ ಇಲ್ಲದಲ್ಲಿ ಅವರು ಅವರ ಒಂದು ಪ್ರಾಡಕ್ಟ್ಸ್ನ ಬೇರೆ ಬೇರೆ ಕಡೆಗೆ ಟ್ರಾನ್ಸ್ಪೋರ್ಟ್ ಮಾಡಿ ಗ್ರಾಹಕರಿಗೆ ತಲುಪಿಸ್ತಕ್ಕಂಥದ್ದು ಮಾಡ್ತಾರೆ. ಡಿಸ್ಟ್ರೆಸ್ ಸೇಲ್ ಆದಾಗ ಮಾತ್ರ ಈ ಯೋಜನೆ ನಮ್ಮ ಬೆಳೆಗಾರರಿಗೆ ಬರ್ತಕ್ಕಂಥದ್ದಾಗುತ್ತೆ. ಇಲ್ಲಿ ಬರೀ ಬೆಳೆಗಾರರಿಗೆ ಅಷ್ಟೇ ಈ ಯೋಜನೆ ಒಳಪಟ್ಟಿಲ್ಲ, ಬೆಳೆಗಾರ ಅಲ್ಲದೇ ಇರತಕ್ಕಂಥ ಅಂದರೆ ಎಫ್ ಇ ಓಸು ಮತ್ತು ಫಾರ್ಮರ್ಸ್ ಪ್ರೊಡ್ಯೂಸಿಂಗ್ ಎಫ್ ಪಿ ಸಿಸು ಈವನ್ ಸೊಸೈಟೀಸು ಯಾರ ಈ ಒಂದು ಬೆಳೆಯನ್ನು ಬೆಳೆದಿರ್ತಕ್ಕಂಥವ್ರಿಂದ ಖರೀದಿ ಮಾಡಿ ಇನ್ನೊಂದು ಕಡೆಗೆ ಟ್ರಾನ್ಸ್ಪೋರ್ಟ್ ಮಾಡಿ ಮಾರಾಟ ಮಾಡ್ತಕ್ಕಂಥದ್ದಕ್ಕೂ ಕೂಡ ಈ ಯೋಜನೆಯಲ್ಲಿ ಅವಕಾಶ ಇದೆ.
1: ಎಷ್ಟು ಪ್ರಮಾಣದಲ್ಲಿ ನಾವು ಉತ್ಪನ್ನಗಳನ್ನು ಇಲ್ಲಿ ಸದ್ಬಳಕೆ ಮಾಡಲಿಕ್ಕೆ ಅವಕಾಶ ಇರ್ತಾ ಇತ್ತು?
0: ಈ ಯೋಜನೆ ಆಲ್ರೆಡಿ ನಾವು ಹೇಳಿದೆ, ಇದರೊಳಗಡೆ ಏನಾಗಿದೆ ಅಂತಂದರೆ 2 ಥರದ್ದು ಕೊಡ್ತಾರೆ ಇಲ್ಲಿ. ಸಾಗಾಣಿಕೆ ವೆಚ್ಚಕ್ಕೆ ಸಹಾಯಧನ ಕೊಡ್ತಕ್ಕಂಥದ್ದು, ಅಂದರೆ ಏನು ಸಾಗಾಣಿಕೆ ಮಾಡ್ತಾರೋ ಅದಕ್ಕೆ 50% ರಿಯಾಯಿತಿಯನ್ನು ಇವರು ಈ ಯೋಜನೆಯಲ್ಲಿ ಕೊಡ್ತಕ್ಕಂಥದ್ದು ಮಾಡ್ತಾರೆ. ಮತ್ತು ಸಂಗ್ರಹಣೆ ಮಾಡಿದ ಸ್ಟೋರೇಜ್ ಮಾಡ್ತಕ್ಕಂಥದ್ದಕ್ಕೆ ಬಾಡಿಗೆಗೆ ಏನೋ ಅಲ್ಲಿ ಚಾರ್ಜಸ್ ಬೀಳುತ್ತೋ ಅಪ್ ಟು 3 ಮಂತ್ಸ್ ತನಕ ಕೂಡ 50% ಸಬ್ಸಿಡಿ ಕೊಡ್ತಕ್ಕಂಥದ್ದು ಈ ಯೋಜನೆಯಲ್ಲಿ ಇರ್ತಕ್ಕಂಥದ್ದಿದೆ. ಇದರಲ್ಲಿ ಎಷ್ಟು ಕ್ವಾಂಟಿಟಿವರೆಗೂ ಕೂಡ ಇದೆ ಅಂತಕ್ಕಂಥದ್ದು ಹೇಳೋದಾದರೆ, ಈ ಒಂದು ಯೋಜನೆಯಲ್ಲಿ ಇಂಡಿವಿಜುವಲ್ ಫಾರ್ಮರ್ಸ್ಗಾದರೆ 9 ಮೆಟ್ರಿಕ್ ಟನ್ನಷ್ಟು ಉತ್ಪಾದನೆ ಮಾಡಿರ್ತಕ್ಕಂಥ ಒಂದು ಏನು

ಫ್ರೂಟ್ಸು ಮತ್ತು ವೆಜಿಟೇಬಲ್ಸ್ ಪೆರಿಸಬಲ್ ಐಟಮ್ಸ್ನ ಈ ಯೋಜನೆಯಲ್ಲಿ ಅವರು ಸಬ್ಸಿಡಿಯನ್ನು ಪಡಿತಕ್ಕಂಥದ್ದಿದೆ. ಅದೇ ರೀತಿ FPO ಮತ್ತು FPSU ಮತ್ತು ಕೋಆಪರೇಟಿವ್ ಸೊಸೈಟಿಗಳಿಗಾದರೆ 100 metric tons ಉತ್ಪಾದನೆ ಮಾಡಿರ್ತಕ್ಕಂಥದ್ದಕ್ಕೆ ಸಹಾಯಧನ ಪಡೀಲಿಕ್ಕೆ ಅವಕಾಶ ಇದೆ. ಮತ್ತು ಫುಡ್ ಪ್ರೊಸೆಸರ್ಸ್ ಎಕ್ಸ್ಪೋರ್ಟರ್ಸ್ ಲೈಸೆನ್ಸ್ ಕಮಾಡಿಟಿ ಏಜೆಂಟ್ಸ್ಗಳಿಗಾದರೆ 500 metric tons ಅವರು ಈ ಒಂದು ಯೋಜನೆಯನ್ನು ಬಳಕೆ ಮಾಡಿಕೊಳ್ತಕ್ಕಂಥದ್ದಿದೆ. ಅದೇ ರೀತಿ ಮತ್ತು ರಿಟೇಲರ್ಸ್ ಸ್ಟೇಟ್ ಮಾರ್ಕೆಟಿಂಗ್ ಕೋಆಪರೇಟಿವ್ ಫೆಡರೇಷನ್ಸ್ ಅವರೇ 1000 metric tons ಈ ಒಂದು ಉತ್ಪಾದನೆಯನ್ನು ಸಾಗಾಣಿಕೆ ಮಾಡಲಿಕ್ಕೆ ಮತ್ತು ಸಂಗ್ರಹಣೆ ಮಾಡಿ ಸ್ಟೋರೇಜ್ ಮಾಡಲಿಕ್ಕೂ ಕೂಡ ಈ ಒಂದು ಯೋಜನೆಯಲ್ಲಿ ಸಬ್ಸಿಡಿನ ಪಡಲಿಕ್ಕೆ ಅವಕಾಶ ಇರತಕ್ಕಂಥದ್ದಾಗಿದೆ.

0: ಈ ಒಂದು ಯೋಜನೆ ಪಡಿಬೇಕು ಅಂತಂದ್ರೆ ಯಾವುದು ಕೂಡ ನೇರವಾಗಿ ಅರ್ಜಿ ಹಾಕೋದ್ರ ಮುಖಾಂತಂದ್ರೆ ಆನ್ಲೈನಲ್ಲಿ ಅರ್ಜಿ ಹಾಕ್ತಕ್ಕಂಥದ್ದು, ಅದಕ್ಕೆ ಬೇಕಾದೆಲ್ಲದೂ ಕೂಡ ಆನ್ಲೈನಲ್ಲಿ ಈ ವೆಬ್ಸೈಟ್ಗೆ ಹೋದರೆ ನಿಮಗೆ ಅದಕ್ಕೆ ಬೇಕಾದಂಥ ಏನೇನು ಮಾಹಿತಿಯನ್ನು ಫರ್ನಿಷ್ ಮಾಡಬೇಕು ಅಂತ ಇದೆ, ಮತ್ತು ಯಾವ ರೀತಿ ತಾವು ಫಾರ್ಮರ್ ಇದ್ದೀರೋ ಅಥವಾ ಎಫ್ ಪಿ ಒ ಇದ್ದೀರೋ, ಎಫ್ ಪಿ ಸಿ ಇದ್ದೀರೋ ಅಥವಾ ಸೊಸೈಟೀಸ್ ಇದ್ದೀರೋ, ಫೆಡರೇಷನ್ ಇದ್ದೀರೋ, ಇವೆಲ್ಲವನ್ನು ಕೂಡ ಅದಕ್ಕೆ ಬೇಕಾದಂಥ ಏನೇನು ಡಾಕ್ಯುಮೆಂಟ್ಸ್ ಅಂತ ಇದೆ ಅದನ್ನು ಅಲ್ಲೇ ಅವರು ಪಡಿತಕ್ಕಂಥದ್ದು ಮಾಡಿ, ಇದು ಎಲ್ಲೋ ಯಾವುದು ಕೂಡ ಕ್ಯಾಶ್ ರೂಪದಲ್ಲಿ ಸಹಾಯಧನ ಕೊಡ್ತಕ್ಕಂಥದ್ದಲ್ಲ, ನೇರವಾಗಿ ರೈತರಾದರೆ ಅವ್ರಿಗೆ ಡಿ ಬಿ ಟಿ ಮುಖಾಂತರ ಅವ್ರ ಅಕೌಂಟಿಗೆ ಬರುತ್ತೆ, ಸೊಸೈಟಿಗಳಾದರೆ ಅವರವ್ರ ಅಕೌಂಟಿಗೆ ನೇರವಾಗಿ ಸಬ್ಸಿಡಿ ಹಣ ಬರ್ತಕ್ಕಂಥದ್ದಾಗತ್ತೆ.
1: ಈ ಒಂದು ಕಾರ್ಯಕ್ರಮದ ಬಗ್ಗೆ ತಾವೊಬ್ಬರು ಕೃಷಿ ಅಧಿಕಾರಿಯಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ?
0: ಸರ್, ಈಗ ನಾನು ಆಲ್ರೆಡಿ ಹೇಳಿದೆ, ರೈತರಿಗೆ ಸಾಕಷ್ಟು ಹೊರೆ ಆಗ್ತಾ ಇದೆ, ಇತ್ತೀಚಿನ ದಿನಗಳಲ್ಲಿ ಲಾಭದಾಯ ಆಗ್ತಾ ಇಲ್ಲ ಅಂತೇಳಿ. ಯಾವುದೇ ಸಂದರ್ಭದಲ್ಲಿ ಕೂಡ ರೈತನ ನೆರವಿಗೆ ಸರ್ಕಾರ ಬಂದಾಗ ಐ ಥಿಂಕ್ ಸ್ವಲ್ಪ ಲಾಭದಾಯಕ ಅನಿಸುತ್ತೆ, ಆವಾಗ ರೈತರು ಆ ಬೆಳೆಯನ್ನು ಮುಂದುವರಿಸಲಿಕ್ಕೆ, ಆ ಬೆಳೆಯ ಉತ್ಪಾದನೆಯಲ್ಲಿ ಮುಂದುವರಲಿಕ್ಕೆ ಅನುಕೂಲ ಆಗ್ತಕ್ಕಂಥದ್ದಾಗುತ್ತೆ. ಅದಕ್ಕೆ ರೈತರು ಏನು ಅಂತಂದರೆ, ಈ ರೀತಿ ಈ ಒಂದು ಆಪರೇಷನ್ ಗ್ರೀನ್ಸ್ ಯೋಜನೆಯಲ್ಲಿ ಕೊಡ್ತಕ್ಕಂಥ ಇಷ್ಟು ಕ್ವಾಂಟಿಟಿ ಇದೆ, ಮತ್ತು ಇಷ್ಟು ಕಿಲೋಮೀಟ್ರು ಕೂಡ ಅವರಿಗೂ ಕೂಡ ಕೊಡ್ತಕ್ಕಂಥದ್ದಿದೆ, ಅದನ್ನು ರೈತರು ಸದ್ಬಳಕೆ ಮಾಡ್ಕೊಳ್ತಕ್ಕಂಥದ್ದು ಮಾಡಿದರೆ ಏನು ಪೋಸ್ಟ್ ಹಾರ್ವೆಸ್ಟ್ ಲಾಸಸ್ ಆಗ್ತಕ್ಕಂಥದ್ದಾಗ್ತಾ ಇದೆಯಲ್ಲ, ಅದನ್ನು ತಡೆಗಟ್ಟಬಹುದು. ಉತ್ಪಾದನೆ ವೆಚ್ಚವನ್ನು ಹೆಚ್ಚಾಗ್ತಾ ಇರೋದ್ರ ಜೊತೆಗೆ ಈ ನಷ್ಟವನ್ನು ಕಡಿಮೆ ಮಾಡಿದರೆ ನಾವು ಅಷ್ಟೇ ಉತ್ಪಾದನೆ ಮಾಡಿದಂಗೆ ಆಗುತ್ತೆ, ನೇರವಾಗಿ ಅವರು ರೈತರಿಗೆ ಆದಾಯ ಸಿಕ್ಕಂಗಾಗತ್ತೆ. ಡೆಫಿನೆಟ್ಲಿ ರೈತರಿಗೆ ಒಳ್ಳೆಯ ಯೋಜನೆ, ಇದರಿಂದ ರೈತರು ಇನ್ನೂ ಕೂಡ ಆ ಬೆಳೆಯನ್ನು ಬೆಳೀತಕ್ಕಂಥದ್ದು ಮುಂದುವರಿಸ್ಬೋದು. ಯಾವಾಗ ಬೆಲೆ ಸ್ಥಿರತೆ ಕಳ್ಕೊಂಡು ಬಿದ್ದಾಗ ರೈತರಿಗೆ ನೆರವಿಗೆ ಬರ್ತಕ್ಕಂಥದ್ದು ಬಹಳಷ್ಟು ಒಳ್ಳೆಯ ಕಾರ್ಯಕ್ರಮ,
1: ರೈತ ಸಮುದಾಯಕ್ಕೆ ಅನುಕೂಲವನ್ನು ಮಾಡ್ತಕ್ಕಂಥ ಒಂದು ಮಹತ್ವಾಕಾಂಕ್ಷಿ ಕಾರ್ಯಕ್ರಮ PM ಆಪರೇಷನ್ ಗ್ರೀನ್. ಇದರ ಬಗ್ಗೆ ವಿವರವಾದಂಥ ಮಾಹಿತಿಯನ್ನು ಮಾಡಿಕೊಟ್ಟ ತಮಗೆ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ ಸರ್. ನಮಸ್ಕಾರ ರೈತ ಬಂಧುವರಿಗೆ.
2: ಇದುವರೆಗೆ ಪ್ರಗತಿ ಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಮಾಲಿಕೆಯಲ್ಲಿ PM ಆಪರೇಷನ್ ಗ್ರೀನ್ ಈ ಕುರಿತಂತೆ ಹಾಸನ ಜಿಲ್ಲೆ ಸಕಲೇಶಪುರದ ಕೃಷಿ ಇಲಾಖೆಯ ಉಪ ಕೃಷಿ ನಿರ್ದೇಶಕರಾದ ಡಾಕ್ಟರ್ BN ಪ್ರಭಾಕರ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಅರಕಲಗೂಡು ವಿ ಮಧುಸೂದನ್. ಆಕಾಶವಾಣಿ ಹಾಸನ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲಾ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಬಿತ್ತರವಾಯಿತು.
3: ಆಕಾಶವಾಣಿ ಸಮಯ 1:10 ಕೆಲವೇ ಕ್ಷಣಗಳಲ್ಲಿ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳನ್ನು ಕೇಳಲಿದ್ದೀರಿ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಸರ್ವಮಂಗಳ ಎಂ ಕುಶಾಲ್. ಮುಖ್ಯಾಂಶಗಳು. ಬೆಂಗಳೂರಿನಲ್ಲಿ ಎಚ್ಎಎಲ್ ಸಂಸ್ಥೆಯ ತರಬೇತಿ ವಿಮಾನಗಳ ಹಸ್ತಾಂತರ ಕಾರ್ಯಕ್ರಮ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಭಾಗಿ. ನವದೆಹಲಿಯಲ್ಲಿಂದು ವಿದೇಶಿ ದೇಣಿಗೆ ನಿಯಂತ್ರಣ ತಿದ್ದುಪಡಿ ಮಸೂದೆ 2026 ಕುರಿತ ಜಂಟಿ ಸಂಸದೀಯ ಸಮಿತಿಯ ಮೊದಲ ಸಭೆ. ಭಾರತ ನೇಪಾಳ ಅಂತರ್ ಸರ್ಕಾರಿ ಉಪಸಮಿತಿ ಸಭೆ ಸಂಪನ್ನ. ಉತ್ಪನ್ನಗಳಿಗೆ ಹೆಚ್ಚಿನ ಮಾರುಕಟ್ಟೆ ಪ್ರವೇಶ ಕಲ್ಪಿಸುವ ಕುರಿತು ಚರ್ಚೆ. ಐಚಿ ನಗೋಯಾ ಏಷ್ಯನ್ ಗೇಮ್ಸ್ ಮಹಿಳಾ ಕ್ರಿಕೆಟ್ ಕ್ವಾರ್ಟರ್ ಫೈನಲ್ನಲ್ಲಿ ಜಪಾನ್ ವಿರುದ್ಧ ಭಾರತಕ್ಕೆ ಜಯ. ವಾರ್ತೆಗಳ ವಿವರ. ಎಚ್ಎಎಲ್ ಸಂಸ್ಥೆ ತಯಾರಿಸಿದ ವಿವಿಧ ತರಬೇತಿ ವಿಮಾನ ಹೆಲಿಕಾಪ್ಟರ್ಗಳನ್ನು ಭಾರತೀಯ ವಾಯುಪಡೆ ಮತ್ತು ಪವನ್ ಹನ್ಸ್ ಸಂಸ್ಥೆಗೆ ಹಸ್ತಾಂತರಿಸುವ ಕಾರ್ಯಕ್ರಮಕ್ಕೆ ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಬೆಂಗಳೂರಿನಲ್ಲಿಂದು ಚಾಲನೆ ನೀಡಲಿದ್ದಾರೆ. ಕಾರ್ಯಕ್ರಮದಲ್ಲಿ ಎರಡು ತೇಜಸ್ ತರಬೇತಿ ವಿಮಾನಗಳು ಹಾಗೂ ಮೊದಲ FTT-40 ತರಬೇತಿ ವಿಮಾನವನ್ನು ವಾಯುಪಡೆಗೆ ಹಸ್ತಾಂತರಿಸಲಾಗುವುದು. 2033-34 ವೇಳೆಗೆ ಎಚ್ಎಎಲ್ ವಾಯುಪಡೆಗೆ 29 MK-1A-2 ಆಸನದ ವಿಮಾನಗಳನ್ನು ತಲುಪಿಸುವ ಗುರಿ ಹೊಂದಿದೆ. ಇದರ ಜೊತೆಗೆ ಧ್ರುವ್ ಎನ್ಜಿ ಹೆಲಿಕಾಪ್ಟರ್ಗಳನ್ನು ಪವನ್ ಹನ್ಸ್ ಸಂಸ್ಥೆಗೆ ಹಸ್ತಾಂತರಿಸಲಾಗುವುದು. ನಾಗರಿಕ ವಿಮಾನಯಾನ ವಲಯಕ್ಕೆ ಸೇರ್ಪಡೆಯಾಗುತ್ತಿರುವ ಧ್ರುವ್ ಎನ್ಜಿ AS-4 ನಿಯಮಾವಳಿಗಳಿಗೆ ಅನುಗುಣವಾಗಿ ಭಾರತದಲ್ಲೇ ಸಂಪೂರ್ಣ ದೇಶೀಯವಾಗಿ ನಿರ್ಮಾಣಗೊಂಡ ಮೊದಲ ನಾಗರಿಕ ಹೆಲಿಕಾಪ್ಟರ್ ಆಗಿದೆ. ರಕ್ಷಣಾ ಸಚಿವಾಲಯ 70 FTT-40 ವಿಮಾನಗಳ ಪೂರೈಕೆಗೆ ಒಪ್ಪಂದ ಮಾಡಿಕೊಂಡಿದ್ದು, ಇವುಗಳ ಸೇರ್ಪಡೆ ವಾಯುಪಡೆಯ ಪೈಲಟ್ ತರಬೇತಿ ಕ್ಷೇತ್ರದಲ್ಲಿ ದೇಶದ ಸಾಮರ್ಥ್ಯವನ್ನು ಮತ್ತಷ್ಟು ಬಲಪಡಿಸಲಿದೆ. ವಿದೇಶಿ ದೇಣಿಗೆ ನಿಯಂತ್ರಣ ತಿದ್ದುಪಡಿ ಮಸೂದೆ 2026 ಕುರಿತ ಜಂಟಿ ಸಂಸದೀಯ ಸಮಿತಿಯ ಮೊದಲ ಸಭೆ ಇಂದು

0: ದೆಹಲಿಯಲ್ಲಿ ನಡೆಯಲಿದೆ. ಸಭೆಯಲ್ಲಿ ಕೇಂದ್ರ ಗೃಹ ಸಚಿವಾಲಯದ ಪ್ರತಿನಿಧಿಗಳು ಮಸೂದೆಯ ವಿವಿಧ ಅಂಶಗಳ ಕುರಿತು ಸಮಿತಿಗೆ ಮಾಹಿತಿ ನೀಡಲಿದ್ದಾರೆ. ವಿದೇಶಿ ದೇಣಿಗೆ ಬಳಕೆಯಲ್ಲಿ ಹೆಚ್ಚಿನ ಪಾರದರ್ಶಕತೆ ಮತ್ತು ಹೊಣೆಗಾರಿಕೆ ತರಲು 2010 ವಿದೇಶಿ ದೇಣಿಗೆ ನಿಯಂತ್ರಣ ಕಾಯ್ದೆಗೆ ತಿದ್ದುಪಡಿ ತರಲು ಮಸೂದೆ ಉದ್ದೇಶಿಸಿದೆ. ಆಗಸ್ಟ್ 12 ಸಂಸತ್ತಿನ ಉಭಯ ಸದನಗಳು ಹೆಚ್ಚಿನ ಪರಿಶೀಲನೆಗಾಗಿ ಮಸೂದೆಯನ್ನು ಜಂಟಿ ಸಂಸದೀಯ ಸಮಿತಿಗೆ ಒಪ್ಪಿಸಲು ಅನುಮೋದನೆ ನೀಡಿದವು. ಲೋಕಸಭೆಯ 21 ಹಾಗೂ ರಾಜ್ಯಸಭೆಯ 10 ಸದಸ್ಯರನ್ನು ಒಳಗೊಂಡಿರುವ ಸಮಿತಿಗೆ ಲೋಕಸಭಾ ಸದಸ್ಯ ಸಂಜಯ್ ಜೈಸ್ವಾಲ್ ಅಧ್ಯಕ್ಷತೆ ವಹಿಸಲಿದ್ದಾರೆ. ಸಮಿತಿಯು ಚಳಿಗಾಲದ ಅಧಿವೇಶನದ ಮೊದಲ ವಾರದ ಕೊನೆಯ ದಿನದೊಳಗೆ ತನ್ನ ವರದಿಯನ್ನು ಸದನಕ್ಕೆ ಸಲ್ಲಿಸಬೇಕಾಗಿದೆ. ಭೂತಾನ ಅಭಿವೃದ್ಧಿ ಗುರಿಗಳು ಮತ್ತು ಆದ್ಯತೆಗಳಿಗೆ ಭಾರತದ ಬೆಂಬಲವನ್ನು ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಪುನರುಚ್ಚರಿಸಿದ್ದಾರೆ. ಭೂತಾನ್ ಭೇಟಿಯ ವೇಳೆ ಅಲ್ಲಿನ ವಿದೇಶಾಂಗ ಸಚಿವ ಲಿಯೋನ್ಪೋ ಡಿಎನ್ ಧುಂಗೇಲ್ ಅವರೊಂದಿಗೆ ದ್ವಿಪಕ್ಷೀಯ ಸಹಕಾರ, ಪ್ರಾದೇಶಿಕ ಹಾಗೂ ಅಂತಾರಾಷ್ಟ್ರೀಯ ವಿಚಾರಗಳ ಕುರಿತು ಚರ್ಚಿಸಿದರು. ಉಭಯ ಸಚಿವರು ಹಲವು ಅಭಿವೃದ್ಧಿ ಯೋಜನೆಗಳನ್ನು ಜಂಟಿಯಾಗಿ ಉದ್ಘಾಟಿಸಿದ್ದು, ಭಾರತ ಭೂತಾನ್ಗೆ 54 ವಿದ್ಯುತ್ ವಾಹನಗಳನ್ನು ಹಸ್ತಾಂತರಿಸಿದೆ. ಇಂಧನ ಯೋಜನೆಗಳಿಗೆ 4,000 ಕೋಟಿ ರೂಪಾಯಿಗಳ ರಿಯಾಯಿತಿ ಸಾಲ ಒಪ್ಪಂದವನ್ನು ಸ್ವಾಗತಿಸಲಾಗಿದೆ. ಭೂತಾನ್ ನಾಗರಿಕರು ಭಾರತದಲ್ಲಿ ತಮ್ಮ ಮೊಬೈಲ್ ಅಪ್ಲಿಕೇಶನ್ಗಳ ಮೂಲಕ ಡಿಜಿಟಲ್ ಪಾವತಿ ಮಾಡಲು ಅನುಕೂಲವಾಗುವ ಯುಪಿಐ ಆಧಾರಿತ ವ್ಯವಸ್ಥೆಯು ಕಾರ್ಯಾರಂಭಿಸಿದೆ. ವಿಶ್ವಸಂಸ್ಥೆಯಲ್ಲಿನ ಭಾರತದ ಕಾಯಂ ಪ್ರತಿನಿಧಿ ಪರ್ವತನೇನಿ ಹರೀಶ್ ಆಫ್ಘಾನಿಸ್ತಾನದ ಪರಿಸ್ಥಿತಿ ಕುರಿತ ವಿಶ್ವಸಂಸ್ಥೆ ಭದ್ರತಾ ಮಂಡಳಿ ಸಭೆಯಲ್ಲಿ ಹೇಳಿಕೆ ನೀಡಿದ್ದಾರೆ ಎಂದು ಪಾಕಿಸ್ತಾನಿ ಸಾಮಾಜಿಕ ಮಾಧ್ಯಮ ಖಾತೆಗಳು ಹರಿಬಿಟ್ಟಿರುವ ವಿಡಿಯೋ ನಕಲಿ ಎಂದು ಕೇಂದ್ರ ಸರ್ಕಾರ ಸ್ಪಷ್ಟಪಡಿಸಿದೆ. ಆಮ್ನೆಸ್ಟಿ ಇಂಟರ್ನ್ಯಾಷನಲ್ ಸಂಸ್ಥೆ 2023 ಅಕ್ಟೋಬರ್ನಿಂದ ಇಸ್ರೇಲ್ಗೆ ಭಾರತ ಕಳುಹಿಸಿರುವ 2,596 ಸರಕು ಸಾಗಣೆಗಳನ್ನು ವಿಶ್ಲೇಷಿಸಿದೆ ಎಂದು ಹರೀಶ್ ಹೇಳಿದ್ದಾರೆ ಎಂಬುದು ವಿಡಿಯೋದಲ್ಲಿನ ಸುಳ್ಳು ಆರೋಪವಾಗಿದೆ. ಕೇಂದ್ರ ವಾರ್ತಾ ಶಾಖೆಯ ಸತ್ಯಶೋಧನಾ ಘಟಕ ಈ ವಿಡಿಯೋವನ್ನು ನಕಲಿ ಹಾಗೂ ಕೃತಕ ಬುದ್ಧಿಮತ್ತೆಯಿಂದ ಸೃಷ್ಟಿಸಲಾಗಿದೆ ಎಂದು ತಿಳಿಸಿದೆ. ರಾಯಭಾರಿ ಪರ್ವತನೇನಿ ಹರೀಶ್ ಅವರು ಇಂತಹ ಯಾವುದೇ ಹೇಳಿಕೆ ನೀಡಿಲ್ಲ ಎಂದು ಪಿಐಬಿ ಸ್ಪಷ್ಟಪಡಿಸಿದೆ. ಭಾರತ ಮತ್ತು ನೇಪಾಳ ಉಭಯ ದೇಶಗಳ ಉತ್ಪನ್ನಗಳಿಗೆ ಹೆಚ್ಚಿನ ಮಾರುಕಟ್ಟೆ ಪ್ರವೇಶ ಕಲ್ಪಿಸುವ ಕುರಿತು ಚರ್ಚೆ ನಡೆಸಿವೆ. ವ್ಯಾಪಾರ ಸಾಗಣೆ ಹಾಗೂ ಅನಧಿಕೃತ ವ್ಯಾಪಾರ ನಿಯಂತ್ರಣ ಕುರಿತ ಅಂತರ್ ಸರ್ಕಾರಿ ಉಪಸಮಿತಿಯ 2 ದಿನಗಳ ಸಭೆ ನಿನ್ನೆ ಸಂಪನ್ನಗೊಂಡಿದ್ದು, ಮಾರುಕಟ್ಟೆ ಪ್ರವೇಶ, ಕಸ್ಟಮ್ಸ್, ವ್ಯಾಪಾರ ಸುಗಮಗೊಳಿಸುವಿಕೆ, ಗುಣಮಟ್ಟ ಮಾನದಂಡಗಳು, ಆಹಾರ ಸುರಕ್ಷತೆ ಹಾಗೂ ಗಡಿ ಮೂಲಸೌಕರ್ಯ ಸೇರಿದಂತೆ ಹಲವು ವಿಷಯಗಳ ಕುರಿತು ಪರಿಶೀಲನೆ ನಡೆಸಲಾಯಿತು. ರೈಲು ಮತ್ತು ರಸ್ತೆ ಸಂಪರ್ಕ, ಸರಕು ಸಾಗಣೆ, ಸಮಗ್ರ ತಪಾಸಣಾ ಕೇಂದ್ರಗಳು ಹಾಗೂ ಭೂಬಂದರುಗಳ ಮೂಲಸೌಕರ್ಯ ಕುರಿತು ಸಭೆಯಲ್ಲಿ ಚರ್ಚೆ ನಡೆಯಿತು. ಈಗಿರುವ ಮೂಲಸೌಕರ್ಯಗಳ ಸಮರ್ಪಕ ಬಳಕೆ ಮತ್ತು ದ್ವಿಪಕ್ಷೀಯ ಹಾಗೂ ಸಾಗಣೆ ವ್ಯಾಪಾರಕ್ಕೆ ಎದುರಾಗಿರುವ ಕಾರ್ಯಾಚರಣಾ ಅಡಚಣೆಗಳನ್ನು ನಿವಾರಿಸುವ ಬಗ್ಗೆ ಗಮನ ಹರಿಸಲಾಯಿತು. ನಿಯಮಾನುಸಾರ ನಡೆಯುವ ವ್ಯಾಪಾರಕ್ಕೆ ಉತ್ತೇಜನ ನೀಡುವುದರ ಜೊತೆಗೆ ಆದ್ಯತೆಯ ವ್ಯಾಪಾರ ವ್ಯವಸ್ಥೆಗಳ ದುರ್ಬಳಕೆ ತಡೆಯಲು ಮತ್ತು ನಿಯಮಗಳ ಪಾಲನೆ ಖಚಿತಪಡಿಸಿಕೊಳ್ಳಲು ಕ್ರಮಗಳನ್ನು ಬಲಪಡಿಸುವ ಕುರಿತು ಉಭಯ ದೇಶಗಳು ಒಪ್ಪಿಗೆ ವ್ಯಕ್ತಪಡಿಸಿವೆ. ಈ ಚರ್ಚೆಗಳು ಭಾರತ ನೇಪಾಳ ನಡುವಿನ ವ್ಯಾಪಾರ ಸಾಗಣೆ ಸಂಪರ್ಕ ಹಾಗೂ ಆರ್ಥಿಕ ಸಹಕಾರವನ್ನು ಮತ್ತಷ್ಟು ಬಲಪಡಿಸುವ ನಿರೀಕ್ಷೆ ಇದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ನಡೆಯುತ್ತಿದೆ. ಜನಸೇವೆಯೇ ದೇಶಸೇವೆ ಎಂಬ ಮಂತ್ರದಡಿ ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ಅವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಎಲ್ಲರನ್ನೊಳಗೊಂಡ ಅಭಿವೃದ್ಧಿ ಮತ್ತು ಸಾಮಾಜಿಕ ಸಬಲೀಕರಣದ ಮೂಲಕ ದೇಶದ ಜನರ ಜೀವನದಲ್ಲಿ ಮಹತ್ವದ ಪರಿವರ್ತನೆಯನ್ನು ತರಲಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ.

0: ಇಂದು ಇಂಡಿಯಾ ಸೆಮಿಕಂಡಕ್ಟರ್ ಮಿಷನ್ 2021 ಕುರಿತ ವರದಿ ಇಲ್ಲಿದೆ. 2021 ಜಾಗತಿಕ ಚಿಪ್ ಕೊರತೆಯು ವಾಹನ ಹಾಗೂ ವಿದ್ಯುನ್ಮಾನ ಉತ್ಪಾದನಾ ರಂಗಗಳ ಮೇಲೆ ಭಾರೀ ಪ್ರಭಾವ ಬೀರಿದ ಹಿನ್ನೆಲೆಯಲ್ಲಿ ಭಾರತ ವಿದೇಶಿ ಪೂರೈಕೆ ಸರಪಳಿಯ ಮೇಲಿನ ತನ್ನ ಅವಲಂಬನೆಯನ್ನು ತಗ್ಗಿಸಲು 76,000 ಕೋಟಿ ರೂಪಾಯಿಗಳ ವೆಚ್ಚದ ಸೆಮಿಕಾನ್ ಇಂಡಿಯಾ ಯೋಜನೆಗೆ ಡಿಸೆಂಬರ್ 21, 2021 ಚಾಲನೆ ನೀಡಿತು. ಈ ಬೃಹತ್ ಯೋಜನೆಯ ಉಸ್ತುವಾರಿ ಹಾಗೂ ಅನುಷ್ಠಾನಕ್ಕಾಗಿ ಇಂಡಿಯಾ ಸೆಮಿಕಂಡಕ್ಟರ್ ಮಿಷನ್ ಅನ್ನು ಸೃಜಿಸಲಾಯಿತು. ಈ ಯೋಜನೆಯಡಿಯಲ್ಲಿ ಇಲ್ಲಿಯವರೆಗೆ ಸುಮಾರು 1.6 ಲಕ್ಷ ಕೋಟಿ ರೂಪಾಯಿ ಮೌಲ್ಯದ 10 ಪ್ರಮುಖ ಯೋಜನೆಗಳಿಗೆ ಅನುಮೋದನೆ ನೀಡಲಾಗಿದ್ದು, ಇವುಗಳಲ್ಲಿ 2 ಚಿಪ್ ತಯಾರಿಕಾ ಘಟಕಗಳು ಹಾಗೂ 8 ಪ್ಯಾಕೇಜಿಂಗ್ ಘಟಕಗಳು ಸೇರಿವೆ. ಈ ಪೈಕಿ 4 ಘಟಕಗಳಲ್ಲಿ ಈಗಾಗಲೇ ಪ್ರಾಯೋಗಿಕ ಉತ್ಪಾದನೆ ಪ್ರಾರಂಭವಾಗಿದೆ. ಕೈಗಾರಿಕಾ ಸಾಮರ್ಥ್ಯವು ಒಂದೇ ಪ್ರದೇಶಕ್ಕೆ ಸೀಮಿತವಾಗದಂತೆ ಗುಜರಾತ್, ಅಸ್ಸಾಂ ಸೇರಿದಂತೆ ವಿವಿಧ ರಾಜ್ಯಗಳಲ್ಲಿ ಈ ಘಟಕಗಳನ್ನು ವಿಸ್ತರಿಸಲಾಗುತ್ತಿದ್ದು, ಭಾರತ ತನ್ನ ಸವಾಲನ್ನು ಭವಿಷ್ಯದ ಕೈಗಾರಿಕಾ ಯೋಜನೆಯನ್ನಾಗಿ ಪರಿವರ್ತಿಸಿದೆ. ಕೃತಕ ಬುದ್ಧಿಮತ್ತೆಯ ಪ್ರಯೋಜನಗಳು ದೊಡ್ಡ ತಂತ್ರಜ್ಞಾನ ಸಂಸ್ಥೆಗಳಿಗೆ ಮಾತ್ರ ಸೀಮಿತವಾಗದೆ ಭಾರತದ ರೈತರು, ಸಣ್ಣ ಉದ್ಯಮಗಳು ಮತ್ತು ಗ್ರಾಮೀಣ ಸಮುದಾಯಗಳಿಗೂ ತಲುಪಬೇಕು ಎಂದು ಮೈಕ್ರೋಸಾಫ್ಟ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಸತ್ಯ ನಾದೆಲ್ಲ ಹೇಳಿದ್ದಾರೆ. ಸಿಯಾಟದಲ್ಲಿ ನಡೆದ ಐಡಿಯಾಸ್ ಫಾರ್ ಇಂಡಿಯಾ ವೇದಿಕೆಯಲ್ಲಿ ಭಾರತೀಯ ಮೂಲದ 40 ಹೆಚ್ಚು ತಂತ್ರಜ್ಞಾನ ನಾಯಕರನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕೃತಕ ಬುದ್ಧಿಮತ್ತೆಯ ವ್ಯಾಪಕ ಸಾರ್ವಜನಿಕ ಬಳಕೆ, ದತ್ತಾಂಶ ಸಾರ್ವಭೌಮತ್ವ ಮತ್ತು ಮಾನವ ಮೇಲ್ವಿಚಾರಣೆಗೆ ಆದ್ಯತೆ ನೀಡುವಂತೆ ಕರೆ ನೀಡಿದರು. ಗ್ರಾಮೀಣ ರೈತರು ತಮ್ಮ ಸ್ಥಳೀಯ ಭಾಷೆಗಳಲ್ಲಿ ಸರ್ಕಾರಿ ಸಬ್ಸಿಡಿಗಳ ಮಾಹಿತಿ ಪಡೆಯಲು ನೆರವಾಗುವ ಕೃತಕ ಬುದ್ಧಿಮತ್ತೆ ಆಧಾರಿತ ಸಾಧನದ ಉದಾಹರಣೆಯನ್ನು ಅವರು ನೀಡಿದರು. ಅಮೆರಿಕದಲ್ಲಿನ ಭಾರತದ ರಾಯಭಾರಿ ವಿನಯ್ ಕ್ವಾತ್ರಾ ಅವರು ಕೃತಕ ಬುದ್ಧಿಮತ್ತೆಯ ಯಶಸ್ಸನ್ನು ಅದು ಸಮಾಜಕ್ಕೆ ನೀಡುವ ಪ್ರಯೋಜನದ ಆಧಾರದ ಮೇಲೆ ಅಳೆಯಬೇಕು ಎಂದು ಹೇಳಿದರು. ಜಪಾನ್ನಲ್ಲಿ ನಡೆಯುತ್ತಿರುವ ಏಷ್ಯನ್ ಗೇಮ್ಸ್ ಕ್ರೀಡಾಕೂಟದಲ್ಲಿ ಭಾರತ ಉತ್ತಮ ಆರಂಭ ಕಂಡಿದ್ದು, ಇಂದು ನಡೆದ ಮಹಿಳಾ ಕ್ರಿಕೆಟ್ ಕ್ವಾರ್ಟರ್ ಫೈನಲ್ನಲ್ಲಿ ಭಾರತ ಜಪಾನ್ ತಂಡವನ್ನು 8 ವಿಕೆಟ್ಗಳಿಂದ ಮಣಿಸಿದೆ. ಭಾರತ ತಂಡ ಜಪಾನ್ ನೀಡಿದ 58 ರನ್ಗಳ ಗುರಿಯನ್ನು 2 ವಿಕೆಟ್ಗಳನ್ನಷ್ಟಕ್ಕೆ 5 ಓವರ್ಗಳೇ ಕ್ರಮಿಸಿ ಗೆಲುವು ತನ್ನದಾಗಿಸಿಕೊಂಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬೆಂಗಳೂರಿನಲ್ಲಿ ಎಚ್ಎಎಲ್ ಸಂಸ್ಥೆಯ ತರಬೇತಿ ವಿಮಾನಗಳ ಹಸ್ತಾಂತರ ಕಾರ್ಯಕ್ರಮ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಭಾಗಿ. ನವದೆಹಲಿಯಲ್ಲಿಂದು ವಿದೇಶಿ ದೇಣಿಗೆ ನಿಯಂತ್ರಣ ತಿದ್ದುಪಡಿ ಮಸೂದೆ, 2026 ಕುರಿತ ಜಂಟಿ ಸಂಸದೀಯ ಸಮಿತಿಯ ಮೊದಲ ಸಭೆ, ಭಾರತ ನೇಪಾಳ ಅಂತರ್ ಸರ್ಕಾರಿ ಉಪಸಮಿತಿ ಸಭೆ ಸಂಪನ್ನ, ಉತ್ಪನ್ನಗಳಿಗೆ ಹೆಚ್ಚಿನ ಮಾರುಕಟ್ಟೆ ಪ್ರವೇಶ ಕಲ್ಪಿಸುವ ಕುರಿತು ಚರ್ಚೆ, ಐಚಿ ನಗೋಯಾ ಏಷ್ಯನ್ ಗೇಮ್ಸ್ ಮಹಿಳಾ ಕ್ರಿಕೆಟ್ ಕ್ವಾರ್ಟರ್ ಫೈನಲ್ನಲ್ಲಿ ಜಪಾನ್ ವಿರುದ್ಧ ಭಾರತಕ್ಕೆ ಜಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30
1: ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿ ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು, ಅಂದರೆ 612 ಕಿಲೋ ಹರ್ಟ್ಸ್ಗಳು. ಇದೀಗ ಚಿತ್ರಗೀತೆಗಳು. ಸೊಸೆ ತಂದ ಸೌಭಾಗ್ಯ ಚಿತ್ರದಿಂದ ಆಯ್ದ ಗೀತೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿದ್ದಾರೆ. ಜಿ ಉದಯಶಂಕರ್ ಅವರ ಹಾಡಿಗೆ ಜಿ ಕೆ ವೆಂಕಟೇಶ್ ಸಂಗೀತವನ್ನು ನೀಡಿದ್ದಾರೆ.

0: ಕೇಳುಗರೆ, ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 9:05 ಹಾಗೂ ಸಂಜೆ 6:15 ಎಫ್ಎಂ ರೈನ್ಬೋ 101.3 ಮೆಗಾ ಹರ್ಟ್ಸ್ ನಲ್ಲಿ, ಬೆಳಗ್ಗೆ 8:45 ಹಾಗೂ ಸಂಜೆ 6:00 ವಿವಿಧ ಭಾರತಿ 102.9 ಎಫ್ಎಂ ನಲ್ಲಿ, ಬೆಳಗ್ಗೆ 9:30 ಹಾಗೂ ರಾತ್ರಿ 7:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್.
1: ಕುಂಕುಮ ತಂದ ಸೌಭಾಗ್ಯ ಚಿತ್ರದ ಗೀತೆ ಹಾಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಎಂ ನಗರಾವ್ ಸಂಗೀತವನ್ನು ನೀಡಿದ್ದಾರೆ.

0: ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
1: ಸೌಭಾಗ್ಯಲಕ್ಷ್ಮಿ ಚಿತ್ರದ ಗೀತೆ ಇದು. ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ಪಿ ಶೈಲಜಾ ಅವರ ಧ್ವನಿಗಳಲ್ಲಿ ಮೂಡಿಬಂದಿದೆ. ಚಿಯುದಯ ಶಂಕರ್ ಅವರ ಸಾಹಿತ್ಯಕ್ಕೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಸಂಗೀತವಿದೆ.

0: ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಸಾವಯವ ಪರಿಕರಗಳಾದ ಜೀವಾಮೃತ, ಬೀಜಾಮೃತ, ಗೋಮೂತ್ರ, ಜೀವಜಲ, ಪಂಚಗವ್ಯ ಹೀಗೆಂದರೆ ಏನು? ಇವುಗಳ ತಯಾರಿಕೆ ಬಳಕೆ ಬಗ್ಗೆ ಮಾಹಿತಿ ಬೇಕೇ? ಹಾಗಿದ್ದರೆ ತಪ್ಪದೆ ವೀಕ್ಷಿಸಿ ನಿಮ್ಮ ದೂರದರ್ಶನ ಚಂದನ ವಾಹಿನಿಯಲ್ಲಿ ರೈತರತ್ನ, ಹೀರೋಸ್ ಆಫ್ ದ ನೇಷನ್.
1: ಚಿತ್ರಗೀತೆಗಳನ್ನು ಕೇಳುತ್ತಿರುವಿರಿ. ಬಯಸದೆ ಬಂದ ಭಾಗ್ಯ ಚಿತ್ರದ ಗೀತೆಯನ್ನು ಕೇಳೋಣ. ಹಾಡಿರುವಂತಹ ಕಲಾವಿದರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ. ಚಿ ಉದಯಶಂಕರ್ ಅವರ ಗೀತೆಗೆ ರಾಜನ್ ನಾಗೇಂದ್ರ ಅವರ ರಾಗ ಸಂಯೋಜನೆ.

0: ಭಾರತದ ಸ್ವಾತಂತ್ರ್ಯ ಪೂರ್ವ ಆಂದೋಲನದ ತಾರಕ ಮಂತ್ರ ವಂದೇ ಮಾತರಂ.
1: ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ.
0: ಖ್ಯಾತ ಬಂಗಾಳಿ ಸಾಹಿತಿ, ಕಾದಂಬರಿಕಾರ, ಕವಿ ಬಂಕಿಮಚಂದ್ರ ಚಟರ್ಜಿ ಅವರು 1875 ನವೆಂಬರ್ 7 ಪ್ರಕಟಿಸಿದ ಈ ರಾಷ್ಟ್ರೀಯ ಗೀತೆಯನ್ನು ಜನಸಾಮಾನ್ಯರು ಒಪ್ಪಿದ್ದು 1905 ವಂಗಭಂಗ ಚಳುವಳಿಯಲ್ಲಿ.
1: ಕಾಲೇಜು ವಿದ್ಯಾರ್ಥಿಯೊಬ್ಬ ಘೋಷಿಸಿದ ವಂದೇ ಮಾತರಂ ಮಂತ್ರದ ವೀಣೆಯ ಖನಿ ಭಾರತೀಯರೆಲ್ಲರ ಹೃದಯವನ್ನ ಮುಟ್ಟಿ ಬಡಿದೆಬ್ಬಿಸಿತ್ತು.
0: ಅಷ್ಟೇ ಅಲ್ಲದೆ ಆಂಗ್ಲರ ಗರ್ವವನ್ನು ಮೆಟ್ಟಿ ಅವರ ಬುಡವನ್ನೇ ಕಂಪಿಸಿದ ಮಂತ್ರ ವಂದೇ ಮಾತರಂ.
1: ವಂದೇ ಮಾತರಂ.
0: ವಂದೇ ಮಾತರಂ.
1: ವಂದೇ ಮಾತರಂ. ಮಾಂಗಲ್ಯ ಭಾಗ್ಯ ಚಿತ್ರಕ್ಕೆಂದು ಆರ್ಎನ್ ಜೆ ಗೋಪಾಲ್ ಬರೆದಂತಹ ಹಾಡು ಇದು. ರಾಜನ್ ನಾಗೇಂದ್ರ ಅವರ ಸಂಗೀತ ನಿರ್ದೇಶನದಲ್ಲಿ ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿ ಅವರೊಂದಿಗೆ.

0: ಬಿ ಹೊಸ ರಾಗ ಹೊಸ ತಾಳ
1: ರಾಜಲೇ ಸಂಜಾನೋ ಈ ರಾಜನ್ನೇ ಕುಯ್ನು
0: ಹೊಸ ಶೈಲಿ ಹೊಸ ಮಟ್ಟು
1: ನಾಂಗಲ್ಲ ಬಂಗಾರಿ ಹೊಡೆದ್ರೆ ನಗಾರಿ ಫೀಲಿಂಗ್ ತೋರಿ ಫೀಲಿಂಗ್ ತೋರಿ
0: ನವಪೀಳಿಗೆಯ ಮನ ಗೆದ್ದ ಹೊಸ ಚಿತ್ರಗೀತೆಗಳನ್ನು ಕೇಳಲು ಟ್ಯೂನ್ ಮಾಡಿ .1 ಮೀಟರ್ಗಳು ಅಂದರೆ 612 ಕಿಲೋ ಹರ್ಟ್ಸ್ಗಳ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯ ವಾಹಿನಿಯನ್ನು
2: ಕಣ್ಣಿಗೆ ಕಾಣೋ ಹೂಗಳೆಲ್ಲ ಏನೋ ಕೇಳುತ್ತಿವೆ
0: ಪ್ರತಿದಿನ ಸಂಜೆ 5:30 ಗಿರ್ಮಿಟ್
2: ಚಳಿ

ತಾಳಿಯ ಭಾಗ್ಯ ಚಿತ್ರಕ್ಕೆಂದು ಚಿಯುದಯಶಂಕರ್ ಈ ಗೀತೆಯನ್ನು ಬರೆದಿದ್ದಾರೆ. ಸತ್ಯಂ ಅವರ ಸಂಗೀತವಿದೆ. ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ.

0: ವಿಷಯಾಧಾರಿತ ಪ್ರಸ್ತುತಿಯೊಂದಿಗೆ ಚಿತ್ರಗೀತೆಗಳು,
1: ಮಾತು ಮಾಹಿತಿ, ಹಾಡುಗಳ ಪಯಣ ಸಿರಿಗಂಧದಲ್ಲಿ.
2: ಗುಡಿ ಚಂದದ ಗುಡಿ ಶ್ರೀಗಂಧದ ಗುಡಿ.
0: ಪ್ರತಿದಿನ ರಾತ್ರಿ 7:45 ನಿಮ್ಮ ನೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ.
1: ಬಯಲುದಾರಿ ಚಿತ್ರದಿಂದ ಆಯ್ದ ಗೀತೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ವಾಣಿ ಜಯರಾಮ್ ಅವರ ಯುಗಳ ಧ್ವನಿಯಲ್ಲಿ. ಜೀವ್ ದೇಶಂಕರ್ ಈ ಹಾಡನ್ನು ಬರೆದಿದ್ದಾರೆ. ರಾಜನ್ ನಾಗೇಂದ್ರ ಅವರ ಸಂಗೀತ ನಿರ್ದೇಶನ ಇದರಲ್ಲಿದೆ.

0: ಗಾನಮಾಧುರ್ಯಕ್ಕೆ ನಿಶೆಯಲ್ಲಿ ತಂಪು.
1: ಕನಸಲು ನೀನೆ ಮನಸಲು ನೀನೆ ನನ್ನಾನೆ,
0: ಕನಸಿನ ಲೋಕಕ್ಕೆ ಕರೆದೊಯ್ಯಲು ಮಾಧುರ್ಯದ ಸೊಂಪು. ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳ ಇಂಪು ಗೀತ ಚಂದ್ರಿಕೆಯಲ್ಲಿ. ಪ್ರತಿದಿನ ರಾತ್ರಿ 10:30 ನಿಮ್ಮ ನೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿ 490.1 ಮೀಟರ್ಗಳು ಅಂದರೆ 612 ಕಿಲೋ ಹರ್ಟ್ಸ್ಗಳಲ್ಲಿ.
1: कहीं तो मिलेगी कभी तो मिलेगी आज नहीं तो कल
0: ತಿರುಗು ಬಾಣ ಚಿತ್ರದ ಗೀತೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರೊಂದಿಗೆ ದನಿಗೂಡಿಸಿದ್ದಾರೆ ಎಸ್ ಪಿ ಶೈಲಜಾ. ಈ ಹಾಡು ಆರ್ ಎನ್ ಜಯಗೋಪಾಲ್ ಅವರದ್ದು. ಸಂಗೀತವನ್ನು ನೀಡಿದ್ದಾರೆ ಸತ್ಯಂ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಸರ್ವಮಂಗಳ ಎಂ ಕುಶಾಲ್. ಮುಖ್ಯಾಂಶಗಳು. ಮುಖ್ಯಮಂತ್ರಿ ಅಧ್ಯಕ್ಷತೆಯಲ್ಲಿ ಮಂಗಳೂರಿನಲ್ಲಿ ಸಚಿವ ಸಂಪುಟ ಸಭೆ ಪ್ರಗತಿಯಲ್ಲಿ. ಕರಾವಳಿ ಪ್ರವಾಸೋದ್ಯಮ ಕುರಿತಂತೆ ಸಂಪುಟ ಸಭೆಯಲ್ಲಿ ಚರ್ಚೆ, ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್. ಬೆಂಗಳೂರಿನ ಹೆಚ್ಎಎಲ್ನಲ್ಲಿಂದು ವಾಯುಪಡೆಗೆ ಲಘು ಯುದ್ಧ ವಿಮಾನ, ನಾಗರಿಕ ಹೆಲಿಕಾಪ್ಟರ್ ಹಸ್ತಾಂತರಿಸಲಿರುವ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ಹಾವೇರಿ ಜಿಲ್ಲೆಯಲ್ಲಿ ನಿಯಮ ಉಲ್ಲಂಘಿಸಿ ಗಣಿಗಾರಿಕೆ, 46 ಗುತ್ತಿಗೆದಾರರಿಗೆ 26.32 ಕೋಟಿ ರೂಪಾಯಿ ದಂಡ ವಿಧಿಸಿದ ಗಣಿ ಇಲಾಖೆ. ಹಾಗೂ ಮೈಸೂರಿನ ಟಿ ನರಸೀಪುರದಲ್ಲಿ ಬಿಜೆಪಿ ಶೋಭಾಯಾತ್ರೆ, ಜಿಲ್ಲಾಡಳಿತದಿಂದ ಬಿಗಿ ಭದ್ರತೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧ್ಯಕ್ಷತೆಯಲ್ಲಿ ಮಂಗಳೂರಿನ ಪಡೀಲ್ನಲ್ಲಿರುವ ಪ್ರಜಾಸೌಧದಲ್ಲಿ ಸಚಿವ ಸಂಪುಟ ಸಭೆ ನಡೆಯುತ್ತಿದೆ. ಇದೇ ಮೊದಲ ಬಾರಿಗೆ ಉಡುಪಿ ಸೇರಿದಂತೆ ಕರಾವಳಿ ಭಾಗದ ಸಮಗ್ರ ಅಭಿವೃದ್ಧಿಯ ನೆಲೆಯಲ್ಲಿ ಸಚಿವ ಸಂಪುಟ ಸಭೆ ನಡೆಯುತ್ತಿದೆ. ಇಂದಿನ ಸಭೆಯಲ್ಲಿ ತುಳು ಭಾಷೆಗೆ ಅಧಿಕೃತ ಸ್ಥಾನಮಾನ ಹಾಗೂ ಕರಾವಳಿ ಪ್ರವಾಸೋದ್ಯಮ ಅಭಿವೃದ್ಧಿಯ ಕುರಿತು ಪ್ರಮುಖ ನಿರ್ಧಾರ ಕೈಗೊಳ್ಳುವ ಸಾಧ್ಯತೆ ಇದೆ. ಇದಕ್ಕೂ ಮೊದಲು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸರ್ಕಿಟ್ ಹೌಸ್ ಬಳಿಯ ಯುದ್ಧ ಸ್ಮಾರಕಕ್ಕೆ ಭೇಟಿ ನೀಡಿ ಪುಷ್ಪನಮನ ಸಲ್ಲಿಸಿದರು. ಕದ್ರಿ ಮಂಜುನಾಥ ಸ್ವಾಮಿ ದೇವಾಲಯಕ್ಕೆ ತೆರಳಿ ಪೂಜೆ ಸಲ್ಲಿಸಿದ ಅವರು ಮಂಗಳೂರು ಮೂಲದ ಸಾಮಾಜಿಕ ಜಾಲತಾಣದ ಪ್ರಮುಖರೊಂದಿಗೆ ಸಂವಾದ ನಡೆಸಿದರು. ಬಳಿಕ ವಿಶೇಷ ತೆರೆದ ಅಂಬಾರಿ ಬಸ್ನಲ್ಲಿ ಮುಖ್ಯಮಂತ್ರಿ ಹಾಗೂ ಸಚಿವರನ್ನು ಪಂಪ್ವೆಲ್ ವೃತ್ತದಿಂದ ಮೆರವಣಿಗೆಯಲ್ಲಿ ಪ್ರಜಾಸೌಧಕ್ಕೆ ಕರೆತರಲಾಯಿತು. ಈ ನಡುವೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಮುಖ್ಯಮಂತ್ರಿ, ನಾವು ಜನರ ಬದುಕಿನ ಮೇಲೆ ರಾಜಕಾರಣ ಮಾಡುವವರೇ ಹೊರತು ಜನರ ಭಾವನೆ ಮೇಲೆ ರಾಜಕಾರಣ ಮಾಡುವುದಿಲ್ಲ ಎಂದು ತಿಳಿಸಿದ್ದಾರೆ. ಮಂಗಳೂರಿನ ಅಭಿವೃದ್ಧಿಗೆ ಎಲ್ಲಾ ರೀತಿಯ ಸಹಕಾರ ನೀಡಲಾಗುವುದು ಎಂದು ಭರವಸೆ ನೀಡಿದ್ದಾರೆ. ಕೇರಳ ಹಾಗೂ ಗೋವಾದಂತಹ ಪ್ರಮುಖ ಪ್ರವಾಸೋದ್ಯಮ ತಾಣಗಳಿಗೆ ಸಮಾನವಾಗಿ ರಾಜ್ಯದ ಕರಾವಳಿ ಪ್ರದೇಶವನ್ನು ಅಭಿವೃದ್ಧಿಪಡಿಸುವ ಮಾರ್ಗಸೂಚಿಯನ್ನು ರೂಪಿಸಲು ಸರ್ಕಾರ ನಿರ್ಧರಿಸಿದೆ ಎಂದು ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಉಡುಪಿ ಜಿಲ್ಲೆಯ ಕಾಪುವಿನಲ್ಲಿರುವ ಮಂಗಳೂರು ವಿಶ್ವವಿದ್ಯಾಲಯದ ಸ್ನಾತಕೋತ್ತರ ಅಧ್ಯಯನ ಮತ್ತು ಅತ್ಯಾಧುನಿಕ ಸಂಶೋಧನಾ ಕೇಂದ್ರದ ಕಟ್ಟಡ ಪರಿಶೀಲಿಸಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕರಾವಳಿ ಭಾಗವನ್ನು ಕೇರಳ ಹಾಗೂ ಗೋವಾ ರಾಜ್ಯಗಳು ಪರಿಣಾಮಕಾರಿಯಾಗಿ ಬಳಸಿಕೊಂಡಿವೆ. ಇದೇ ರೀತಿ ರಾಜ್ಯದಲ್ಲಿಯೂ ಪ್ರವಾಸೋದ್ಯಮ ನೀತಿ ಕುರಿತಂತೆ ಸಂಪುಟ ಸಭೆಯಲ್ಲಿ ಚರ್ಚಿಸಲಾಗುವುದು ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಕರಾವಳಿ ಭಾಗದಲ್ಲಿ ಉತ್ತಮ ಕ್ರೀಡಾಂಗಣ ವ್ಯವಸ್ಥೆ ಕಲ್ಪಿಸುವ ಕುರಿತಂತೆ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚಿಸಲಾಗುವುದು ಎಂದು ಹೇಳಿದ್ದಾರೆ. ಮಂಗಳೂರು ಜಿಲ್ಲಾ ಕಾರಾಗೃಹದ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಮೊಬೈಲ್ ನೆಟ್ವರ್ಕ್ ಸೇವೆಗಳಲ್ಲಿ ವ್ಯತ್ಯಯ ಉಂಟಾಗುತ್ತಿರುವ ಕುರಿತು ಸಾರ್ವಜನಿಕರಿಂದ ದೂರುಗಳು ಬಂದಿರುವ ಹಿನ್ನೆಲೆಯಲ್ಲಿ ಸಮಸ್ಯೆಯನ್ನು ಪರಿಹರಿಸಲು ಅಗತ್ಯ

0: ತಾಂತ್ರಿಕ ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಈ ಕುರಿತಂತೆ ಪತ್ರಿಕಾ ಪ್ರಕಟಣೆ ಹೊರಡಿಸಿರುವ ಅವರು, ಈಗಾಗಲೇ ಜಂಟಿ ತಾಂತ್ರಿಕ ಸಮೀಕ್ಷೆ ನಡೆಸಲಾಗಿದೆ. ಸಮೀಕ್ಷೆಯ ಆಧಾರದ ಮೇಲೆ ಸಂಬಂಧಪಟ್ಟ ಸಂಸ್ಥೆಯು ಕಾರಾಗೃಹದ ಭದ್ರತಾ ಅಗತ್ಯಗಳಿಗೆ ಅನುಗುಣವಾಗಿ ಆಂಟೆನಾಗಳ ವಿನ್ಯಾಸ ಹಾಗೂ ಜಾಮರ್ಗಳ ಸಾಮರ್ಥ್ಯವನ್ನು ಸರಿಹೊಂದಿಸುವ ಕ್ರಮ ಕೈಗೊಂಡಿದೆ ಎಂದು ಹೇಳಿದ್ದಾರೆ. ಎಚ್ಎಎಲ್ ಸಂಸ್ಥೆ ತಯಾರಿಸಿದ ವಿವಿಧ ಲಘು ಯುದ್ಧ ವಿಮಾನ ಹಾಗೂ ನಾಗರಿಕ ಹೆಲಿಕಾಪ್ಟರ್ಗಳನ್ನು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಬೆಂಗಳೂರಿನಲ್ಲಿಂದು ಭಾರತೀಯ ವಾಯುಪಡೆ ಮತ್ತು ಪವನ್ ಹನ್ಸ್ ಸಂಸ್ಥೆಗೆ ಹಸ್ತಾಂತರಿಸಲಿದ್ದಾರೆ. ಕಾರ್ಯಕ್ರಮದಲ್ಲಿ ಎರಡು ತೇಜಸ್ ತರಬೇತಿ ವಿಮಾನಗಳು ಹಾಗೂ ಮೊದಲ FTT-40 ತರಬೇತಿ ವಿಮಾನವನ್ನು ವಾಯುಪಡೆಗೆ ಹಸ್ತಾಂತರಿಸಲಿದ್ದಾರೆ. ಇದರ ಜೊತೆಗೆ ಧ್ರುವ್ NG ಹೆಲಿಕಾಪ್ಟರ್ಗಳನ್ನು ಪವನ್ ಹನ್ಸ್ ಸಂಸ್ಥೆಗೆ ಹಸ್ತಾಂತರಿಸಲಿದ್ದಾರೆ. ನಾಗರಿಕ ವಿಮಾನಯಾನ ವಲಯಕ್ಕೆ ಸೇರ್ಪಡೆಯಾಗುತ್ತಿರುವ ಧ್ರುವ್ NG AS-4 ನಿಯಮಾವಳಿಗಳಿಗೆ ಅನುಗುಣವಾಗಿ ಭಾರತದಲ್ಲೇ ಸಂಪೂರ್ಣ ದೇಶೀಯವಾಗಿ ನಿರ್ಮಾಣಗೊಂಡ ಮೊದಲ ನಾಗರಿಕ ಹೆಲಿಕಾಪ್ಟರ್ ಆಗಿದೆ. 2033-34 ವೇಳೆಗೆ ಎಚ್ಎಎಲ್ ವಾಯುಪಡೆಗೆ 29 MK-1A-2 ಆಸನದ ವಿಮಾನಗಳನ್ನು ತಲುಪಿಸುವ ಗುರಿ ಹೊಂದಿದೆ. ಕಲಬುರಗಿಯಲ್ಲಿ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ 9 ಅಡಿ ಎತ್ತರದ ಪ್ರತಿಮೆಯನ್ನು ತೆರವುಗೊಳಿಸಿರುವುದಕ್ಕೆ ಯಾವುದೇ ರಾಜಕೀಯ ಕಾರಣವಿಲ್ಲ ಎಂದು ಸಣ್ಣ ನೀರಾವರಿ ಸಚಿವ ಅಜಯ್ ಸಿಂಗ್ ತಿಳಿಸಿದ್ದಾರೆ. ಮಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಅಗತ್ಯ ಅನುಮತಿ ಇಲ್ಲದೆ ಪ್ರತಿಮೆ ಸ್ಥಾಪಿಸಿದ್ದರಿಂದ ತೆರವುಗೊಳಿಸಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಜಿಲ್ಲಾಡಳಿತ ಹಾಗೂ ನಗರಪಾಲಿಕೆಯಿಂದ ಅಗತ್ಯ ಅನುಮತಿ ಪಡೆಯಲಾಗಿಲ್ಲ ಎಂದು ಅಧಿಕಾರಿಗಳು ಕಂಡುಕೊಂಡ ಬಳಿಕ ಬಿಗಿ ಪೊಲೀಸ್ ಭದ್ರತೆಯ ನಡುವೆ ಕಲಬುರಗಿ ಮಹಾನಗರಪಾಲಿಕೆ ಪ್ರತಿಮೆಯನ್ನು ತೆರವುಗೊಳಿಸಲಾಗಿತ್ತು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಹಾವೇರಿ ಜಿಲ್ಲೆಯ ಪರವಾನಗಿ ನಿಯಮಗಳನ್ನು ಉಲ್ಲಂಘಿಸಿ ಅಕ್ರಮವಾಗಿ ಕಲ್ಲು ಗಣಿಗಾರಿಕೆ ನಡೆಸಿದ್ದ ಆರೋಪದಡಿ ಜಿಲ್ಲೆಯ 46 ಕಲ್ಲು ಕ್ವಾರಿ ಕ್ರಷರ್ ಗುತ್ತಿಗೆದಾರರಿಗೆ 26,32,00,000 ರೂಪಾಯಿ ದಂಡ ವಿಧಿಸಲಾಗಿದೆ. ದಂಡ ಪಾವತಿಗೆ 6 ತಿಂಗಳ ಗಡುವು ನೀಡಲಾಗಿದೆ ಎಂದು ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ಹಿರಿಯ ಅಧಿಕಾರಿ TV ಪುಷ್ಪ ತಿಳಿಸಿದ್ದಾರೆ. ಹಾವೇರಿ, ಬ್ಯಾಡಗಿ, ರಾಣಿಬೆನ್ನೂರು, ಶಿಗ್ಗಾವಿ, ಹಾನಗಲ್ ತಾಲೂಕು ಸೇರಿದಂತೆ ಹಲವು ಕಡೆಗಳಲ್ಲಿ ಕಲ್ಲು ಕ್ವಾರಿ ಹಾಗೂ ಕ್ರಷರ್ ನಡೆಸಲು 68 ಗುತ್ತಿಗೆದಾರರು ಪರವಾನಗಿ ಪಡೆದುಕೊಂಡಿದ್ದಾರೆ. ಈ ಪೈಕಿ 22 ಗುತ್ತಿಗೆದಾರರು ಪರವಾನಗಿ ನಿಯಮಗಳ ಅನ್ವಯ ಗಣಿಗಾರಿಕೆ ನಡೆಸಿದ್ದಾರೆ. 46 ಗುತ್ತಿಗೆದಾರರು ಪರವಾನಗಿ ನಿಯಮಗಳನ್ನು ಉಲ್ಲಂಘಿಸಿ ಅಕ್ರಮವಾಗಿ ಗಣಿಗಾರಿಕೆ ನಡೆಸಿ ಕಲ್ಲು ಸಾಗಣೆ ಮಾಡಿರುವುದು ಪತ್ತೆಯಾಗಿದೆ. ಈ ಹಿನ್ನೆಲೆಯಲ್ಲಿ ಗುತ್ತಿಗೆದಾರರಿಗೆ ದಂಡ ವಿಧಿಸಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಮೈಸೂರಿನ TNರಸೀಪುರದಲ್ಲಿ ಇನ್ಸ್ಪೆಕ್ಟರ್ ಧನಂಜಯ್ ಹೇಳಿಕೆ ವಿರೋಧಿಸಿ ಬಿಜೆಪಿ ಶೋಭಾಯಾತ್ರೆ ಹಮ್ಮಿಕೊಂಡಿದೆ. ಈ ನಡುವೆ ಸೌಹಾರ್ದತೆ ಕಡೆಗೆ ಸಾಮರಸ್ಯದ ನಡಿಗೆ ನಡೆಯುತ್ತಿದೆ. ಪಟ್ಟಣದ ಭಗವಾನ್ ಟಾಕೀಸ್ ವೃತ್ತದಿಂದ ಮೆರವಣಿಗೆ ಪ್ರಾರಂಭವಾಗಿದ್ದು ನಡಿಗೆಯಲ್ಲಿ 100 ಮಂದಿ ಹೆಜ್ಜೆ ಹಾಕಿದ್ದಾರೆ. TNರಸೀಪುರದಲ್ಲಿ ಇಂದು 2 ಯಾತ್ರೆಗಳು ನಡೆಯುತ್ತಿರುವ ಹಿನ್ನೆಲೆಯಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿದೆ. ಅನಗತ್ಯ ಗೊಂದಲ ಸೃಷ್ಟಿಸುವವರ ವಿರುದ್ಧ ಕ್ರಮ ಕೈಗೊಳ್ಳಲಾಗುವುದು ಎಂದು ಮೈಸೂರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲದಂಡಿ ಎಚ್ಚರಿಕೆ ನೀಡಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ. ಇದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದು ಇಂಡಿಯಾ ಸೆಮಿಕಂಡಕ್ಟರ್ ಮಿಷನ್ 2021 ಕುರಿತ ಒಂದು ನೋಟ. 2021 ಜಾಗತಿಕ ಚಿಪ್ ಕೊರತೆಯು ವಾಹನ ಹಾಗೂ ವಿದ್ಯುನ್ಮಾನ ಉತ್ಪಾದನಾ ರಂಗಗಳ ಮೇಲೆ ಭಾರೀ ಪ್ರಭಾವ ಬೀರಿದ ಹಿನ್ನೆಲೆಯಲ್ಲಿ ಭಾರತ ವಿದೇಶಿ ಪೂರೈಕೆ ಸರಪಳಿಯ ಮೇಲಿನ ತನ್ನ ಅವಲಂಬನೆಯನ್ನು ತಗ್ಗಿಸಲು 76,000 ಕೋಟಿ ರೂಪಾಯಿಗಳ ವೆಚ್ಚದ ಸೆಮಿಕಾನ್ ಇಂಡಿಯಾ ಯೋಜನೆಗೆ ಡಿಸೆಂಬರ್ 21, 2021 ಚಾಲನೆ ನೀಡಿತು. ಈ ಬೃಹತ್ ಯೋಜನೆಯ ಉಸ್ತುವಾರಿ ಹಾಗೂ ಅನುಷ್ಠಾನಕ್ಕೆ ಇಂಡಿಯಾ ಸೆಮಿಕಂಡಕ್ಟರ್ ಮಿಷನ್ ಆರಂಭಿಸಲಾಯಿತು. ಸ್ಮಾರ್ಟ್ಫೋನ್ಗಳು, ಲ್ಯಾಪ್ಟಾಪ್ಗಳು, ಟಿವಿಗಳು ಮತ್ತು ಕಾರುಗಳಿಂದ ಹಿಡಿದು ವೈದ್ಯಕೀಯ ಉಪಕರಣಗಳವರೆಗೂ ಎಲ್ಲದರಲ್ಲೂ ಚಿಪ್ಗಳ ರೂಪದಲ್ಲಿ ಸೆಮಿಕಂಡಕ್ಟರ್ ಬಳಸಲಾಗುತ್ತದೆ.

0: ಕೃತಕ ಬುದ್ಧಿಮತ್ತೆ, 5G ನೆಟ್ವರ್ಕ್ ಮತ್ತು ಕ್ವಾಂಟಮ್ ಕಂಪ್ಯೂಟಿಂಗ್ಗೆ ಸೆಮಿಕಂಡಕ್ಟರ್ಗಳು ಅತ್ಯಗತ್ಯವಾಗಿದೆ. ಅಂತಾರಾಷ್ಟ್ರೀಯ ಕಡಲ ತೀರ ಸ್ವಚ್ಛತಾ ದಿನದ ಅಂಗವಾಗಿ ಕೇಂದ್ರ ಸರ್ಕಾರದ ಭೂವಿಜ್ಞಾನ ನಿರ್ದೇಶನಾಲಯ ರಾಷ್ಟ್ರೀಯ ಮಹಾಸಾಗರಗಳ ತಾಂತ್ರಿಕ ಸಂಶೋಧನಾ ಸಂಸ್ಥೆಯೊಂದಿಗೆ ನಾಳೆ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರದ ಕಾಸರಕೊಂಡ ಟೊಂಕಾ ಕಡಲ ತೀರದಲ್ಲಿ ಸ್ವಚ್ಛ ಸಾಗರ ಸುರಕ್ಷಿತ ಸಾಗರ ಅಭಿಯಾನ ಹಮ್ಮಿಕೊಂಡಿದೆ. ಅಭಿಯಾನದ ಸಂಯೋಜಕ ವಿಜ್ಞಾನಿ ಡಾಕ್ಟರ್ ಪ್ರಕಾಶ್ ಮೆಸ್ತಾ ಆಕಾಶವಾಣಿಯೊಂದಿಗೆ ಮಾತನಾಡಿ, ಸ್ವಚ್ಛ ಸಾಗರದ ಕಲ್ಪನೆಯ ಜೊತೆಗೆ ಸಮುದ್ರದ ಕಸ ವೈಜ್ಞಾನಿಕ ವಿಶ್ಲೇಷಣೆಯು ಈ ಅಭಿಯಾನದ ಮುಖ್ಯ ಉದ್ದೇಶ ಎಂದು ತಿಳಿಸಿದ್ದಾರೆ.
1: ಭಾರತ ಸರ್ಕಾರದ ಭೂವಿಜ್ಞಾನ ನಿರ್ದೇಶನಾಲಯ NIOT ಇವರು ಕಾಸರಕೋಡ್ ಟೊಂಕಾ ಬೀಚ್ ನ ಸಮುದ್ರ ಕಸದ ಒಂದು ವೈಜ್ಞಾನಿಕ ವಿಶ್ಲೇಷಣೆಗೋಸ್ಕರ ಮಾಹಿತಿ ಸಂಗ್ರಹಣೆ ಜೊತೆಗೆ ಬೀಚ್ ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಮುಖ್ಯ ಉದ್ದೇಶ ಏನಂತ ಹೇಳಿದ್ರೆ, ಭಾರತದ ಹಲವಾರು ಕಡಲ ತೀರಗಳಲ್ಲಿ ಉತ್ಪತ್ತಿಯಾಗುವ ಸಮುದ್ರ ಕಸದ ಮಾಹಿತಿಯ ಸಂಗ್ರಹಣೆ ಜೊತೆಗೆ ಸ್ವಚ್ಛತಾ ಅಭಿಯಾನವನ್ನ ಆಚರಣೆ ಮಾಡಿದ್ರು. ಇಲ್ಲಿ ನಮ್ಮಲ್ಲಿ ವಿಶೇಷವಾಗಿ ಕಸದ ವಿಲೇವಾರಿ.
0: ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮುಖ್ಯಮಂತ್ರಿ ಅಧ್ಯಕ್ಷತೆಯಲ್ಲಿ ಮಂಗಳೂರಿನ ಸಚಿವ ಸಂಪುಟ ಸಭೆ ಪ್ರಗತಿಯಲ್ಲಿ. ಕರಾವಳಿ ಪ್ರವಾಸೋದ್ಯಮ ಕುರಿತಂತೆ ಸಂಪುಟ ಸಭೆಯಲ್ಲಿ ಚರ್ಚೆ, ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್. ಬೆಂಗಳೂರಿನ HAL ನಲ್ಲಿಂದು ವಾಯುಪಡೆಗೆ ಲಘು ಯುದ್ಧ ವಿಮಾನ, ನಾಗರಿಕ ಹೆಲಿಕಾಪ್ಟರ್ ಹಸ್ತಾಂತರಿಸಲಿರುವ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ಹಾವೇರಿ ಜಿಲ್ಲೆಯಲ್ಲಿ ನಿಯಮ ಉಲ್ಲಂಘಿಸಿ ಗಣಿಗಾರಿಕೆ, 46 ಗುತ್ತಿಗೆದಾರರಿಗೆ 26,32,00,000 ರೂಪಾಯಿ ದಂಡ ವಿಧಿಸಿದ ಗಣಿ ಇಲಾಖೆ. ಹಾಗೂ ಮೈಸೂರಿನ ಟಿ ನರಸೀಪುರದಲ್ಲಿ ಬಿಜೆಪಿ ಶೋಭಾಯಾತ್ರೆ, ಜಿಲ್ಲಾಡಳಿತದಿಂದ ಬಿಗಿ ಭದ್ರತೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
2: ಆಕಾಶವಾಣಿ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
3: ಆಕಾಶವಾಣಿ ಸಾಪ್ತಾಹಿಕ ಕಾರ್ಯಕ್ರಮ ಗಾಂಧಿ ಸ್ಮೃತಿ.
4: ಗಾಂಧೀಜಿ ಹೇಳ್ತಾರೆ, ಆಂತರಿಕ ಮತ್ತು ಬಾಹ್ಯ ಬದಲಾವಣೆ ಮಾಡ್ಕೊಳ್ಳೋಕೆ ಹೊರಟಾಗೆ ನನ್ನ ವೆಚ್ಚದಲ್ಲಿ ಅಷ್ಟೇ ಅಲ್ಲ, ನನ್ನ ಜೀವನ ಕ್ರಮದಲ್ಲೂ ಕೂಡ ಬದಲಿ ಆಗ್ತಾ ಹೋಯಿತು. ನಾನು ಅಂದ್ಕೊಂಡೆ ನನ್ನ ಆಹಾರದ ಬದಲಾವಣೆ ಮಾಡ್ಕೊಳ್ಬೇಕು. ಶಾಖಾಹಾರ ಅಂತೂ ತೀರ್ಮಾನ ಆಗಿಬಿಟ್ಟಿತ್ತು. ಒಂದು ತೀರ್ಮಾನಕ್ಕೆ ಮಾಡಿದರು, ಪ್ರಾಣಿಗಳ ಮೇಲೆ ಮನುಷ್ಯನಿಗೆ ಅಧಿಕಾರ ಇಲ್ಲ, ಆದ್ದರಿಂದ ಅವನು ಕೊಂದು ತಿನ್ನಬಾರ್ದು. ಶಕ್ತರು ಅಶಕ್ತರನ್ನು ಕಾಪಾಡಬೇಕು. ಆದ್ದರಿಂದ ಮನುಷ್ಯರ ಕೆಲಸ ಇರೋದು ಪ್ರಾಣಿಗಳ ರಕ್ಷಣೆ ಮಾಡೋದೇ ಹೊರತಾಗಿ ಭಕ್ಷಣೆ ಮಾಡೋದಲ್ಲ. ಆದರೆ ಜನ ಕೆಲವು ಮೊಟ್ಟೆ ತಿಂತಿದ್ರಂತೆ. ಕೆಲವು ಹೇಳಿದ್ರಂತೆ, ಮೊಟ್ಟೆ ಏನು ಅದು ಮಾಂಸಾಹಾರಿ ಅಲ್ಲ, ತಿನ್ಬಹುದು ಅಂತ. ಇವರು ಸಾಕಷ್ಟು ತಿಂದರು ಮೊಟ್ಟೆನ, ಅದೆಲ್ಲ ಹೇಳಿದ್ರಲ್ಲ ಅವರು. ವ್ಯಾವಹಾರಿಕ ದೃಷ್ಟಿಯಿಂದ ಶಾಖಾಹಾರ ಅತ್ಯಂತ ಕಡಿಮೆ ಖರ್ಚಿಂದು ಅಂತ ತೀರ್ಮಾನ ಆಗಿತ್ತು. ಹೋಟೆಲ್ಗಳಲ್ಲಿ ಶಾಖಾಹಾರಿಗಳು ಸಿಗ್ತಾ ಇದ್ರು. ಒಂದು ವಾರಪತ್ರಿಕೆ ನಡೆಸಿದ್ರಂತೆ ಸಂಘದವರೆಲ್ಲ ಸೇರಿಕೊಂಡು. ಇವರೇನು ಮಾಡಿದ್ರು ಗೊತ್ತಾ, ಮನೆಯಿಂದ ಬರುವಂಥ ಮಿಠಾಯಿ ಮಸಾಲೆ ಎಲ್ಲನೂ ತಿನ್ನೋದು ಬಿಟ್ಬಿಟ್ರು. ಮನಸ್ಸು ಬದಲಾಯಿಸ್ತು, ಮಸಾಲೆ ಆಸೆ ತಪ್ಪೋಯ್ತು. ಸಪ್ಪೆ ಆದಂಥ ರಿಚ್ಮಂಡ್ ಬಸ್ಲೆ ಸೊಪ್ಪು ನನಗೆ ಭಾಳ ಇಷ್ಟ ಆಯಿತು. ಇಂಥ ಅನೇಕ ಪ್ರಯೋಗಗಳನ್ನು ಮಾಡಿದ್ಮೇಲೆ ಅವ್ರಿಗೆ ಗೊತ್ತಾದದ್ದು ಅಂದರೆ, ರುಚಿಯ ನಿಜವಾದ ಮೂಲ ನಾಲಿಗೆಯಲ್ಲಿಲ್ಲ, ಮನಸ್ಸಲ್ಲಿದೆ ಅಂತ ಗೊತ್ತಾಯಿತು. ಭಾಳ ದೊಡ್ಡ ಬದಲಾವಣೆ ಇದು. ನಮ್ಮೆಲ್ಲರಿಗೂ ಅಷ್ಟೇ. ಆರ್ಥಿಕ ದೃಷ್ಟಿಯಿಂದ ಚಹಾ ಕಾಫಿ ಶ್ರೀಮಂತರದ್ದು ಅದು ಬೇಡ ಅಂತ ಹೇಳಿ ನಾನೇನು ಮಾಡಿದೆ, ಚಹಾ ಕಾಫಿ ಪೂರ್ತಿಯಾಗಿ ಬಿಟ್ಟು ಅದ್ರ ಬದಲಾಗಿ ಕೋಕೋ ಕುಡಿಬೇಕು ಅಂತ. ಆ ಹೋಗ್ತಿರುವಂಥ ಹೋಟೆಲಲ್ಲಿ ಎರಡು ಭಾಗ ಆಯ್ತಂತೆ. ಒಂದು ಹೋಟೆಲಲ್ಲಿ ನಿಮಗೇನು ಬೇಕು ಖಾದ್ಯ ತೊಗೊಂಡು ಅವಾಗ ಹಣ ಕೊಡಬೇಕು, ಇನ್ನೊಂದಕ್ಕೆ ಫಿಕ್ಸ್ ಆಗಿತ್ತು ರೇಟು ಇಷ್ಟೇ, ಶಿಲಿಂಗು ಎರಡು ಶಿಲಿಂಗು ಅಂತ ಕೊಡೋದು. ಶ್ರೀಮಂತರಿದ್ದವರೆಲ್ಲ ಅಲ್ಲಿ ಮೊದಲು ಹೋಗೋರು, ತಾವು ಆರ್ಡರ್ ಮಾಡಿ ತೊಗೊಳ್ಳೋಂಥದ್ದು. ಇಲ್ಲಿ ಹಾಗಲ್ಲ, ಇಲ್ಲಿ ಹೋದಾಗ ಒಂದು ಚೂರು ರೊಟ್ಟಿ, ಒಂದಿಷ್ಟು ಪಲ್ಯ ಎಲ್ಲ ಕೂಡ 6 ಪೆನಿಗೆ ಕೊಡ್ತಾ ಇದ್ರಂತೆ. ನಾನು ಅತ್ಯಂತ ಮಿತವ್ಯಯವಾದದ್ದನ್ನು ಆರಿಸ್ಕೊಂಡೆ ಅಂತ ಗಾಂಧಿ ನೆನಪು ಮಾಡ್ಕೋತಾರೆ. ಇನ್ನೊಂದು ಪ್ರಯೋಗ ಏನು ಮಾಡಿಕೊಂಡ್ರು ಅಂದರೆ, ಹಾಲಿನೊಳಗೆ ಖರ್ಚು ಕಮ್ಮಿ ಮಾಡಬೇಕು, ಅಷ್ಟು ಗಟ್ಟಿ ಹಾಲು ನನಗೆ ಬೇಕಾಗಿಲ್ಲ ಅಂತ ಶುರು ಮಾಡಿದ್ರಂತೆ. ಆವಾಗ ಅನಿಸ್ತಂತೆ, ಆಕಳ ಹಾಲು ಮನುಷ್ಯನಿಗೆ ಭಾಳ ಭಾರ ಆಗುತ್ತೆ, ಮೇಕೆ ಹಾಲಿದ್ರೆ ಚೆನ್ನಾಗಿತ್ತು ಅಂತ ಅನಿಸಿರ್ಬೇಕು ಅವರಿಗೆ. ತಾಯಿ ಬೇರೆ ಹೇಳಿದ್ಲು, ಮೊಟ್ಟೆ ತಿನ್ನಬೇಡ, ಮಾಂಸ ತಿನ್ನಬೇಡ ಅಂತ. ಮೊದಲು ತಾನೇ ಸಮಾಧಾನ ಮಾಡ್ಕೊಂಡಿದ್ದಾರೆ. ಎಷ್ಟು ಚೆಂದ ಇದೆ ನೋಡಿದು, ಎಲ್ಲರ ಮನಸ್ಸಲ್ಲಾಗುವಂಥದ್ದು. ನಾವು ಏನೋ ತಪ್ಪು ಮಾಡಿದ್ದಕ್ಕೆ ಸಮರ್ಥನೆ ಕೊಂಡ್ಕೊಂಡು ಹೋಗ್ತೀವಿ, ಮೊಟ್ಟೆ ಅಲ್ವಾ ಅದೇನು ಜೀವ ಇಲ್ಲದ್ದು ಅಂತ. ಆದರೆ ತಾಯಿ ಮಾತಿನ ಹೇಳಿದೊಳಗೆ ಅವ್ರು ಹೇಳ್ತಾರೆ, ತಾಯಿ ಅಪೇಕ್ಷೆ ಪಟ್ಟದ್ದು ಜೀವ ಇರೋದನ್ನು ಯಾವುದೂ ತಿನ್ನಬೇಡ ಅಂತ ಹೇಳಿದ್ದು, ಪ್ರಾಣಿ ಜೀವ ಎನ್ನೋದು. ಆದ್ದರಿಂದ ನನಗನ್ಸಿದ್ದು,

ಮಾತು ಮುಖ್ಯ ಅಲ್ಲ, ಮಾತಿನಿಂದಿರುವಂಥ ತತ್ವ ಮುಖ್ಯ ಅಂತ ಅನ್ನಿಸ್ತು. ಅವತ್ತು ಬಿಟ್ಟುಬಿಟ್ಟೆ ನಾನು ಪೂರ್ತಿ. ಎಲ್ಲ ಕಡೆ ಹೋದಾಗ ಪ್ರಶ್ನೆ ಮಾಡಿ ಕೇಳೋದು, ಇದರೊಳಗೇನಿದೆ ಇದರೊಳಗೇನಿದೆ ಅಂತ ಕೇಳಬೇಕಾಗ್ತಿತ್ತು. ಕೆಲವರು ಕಿರಿಕಿರಿ ಆಯಿತು, ಎಷ್ಟು ಸಲ ಕೇಳ್ತಾನೆ ಇವನು, ಇದರೊಳಗೆ ಮಾಂಸ ಇದೆಯಾ ಇದು ಬೊಟ್ಟೆ ಇದೆಯಾ ಅಂತ ಕೇಳ್ತಿದ್ದೆ. ಆಗ ನಾನೇನು ವಿಚಾರ ಮಾಡಿದೆ ಅಂದರೆ, ಅವನ್ನೆಲ್ಲ ಕೇಳೋದೇ ಬೇಡ, ನಾನು ಪ್ರತಿಜ್ಞೆ ಮಾಡಿದ್ದೇನೆ. ವೃತ ಮಾಡೋದು ಮತ್ತು ಪ್ರತಿಜ್ಞೆಗಳನ್ನು ಮಾಡೋದ್ರ ಬಗ್ಗೆ ಒಂದು ಚೂರು ವಿಚಾರ ಸ್ಪಷ್ಟ ಮಾಡಬೇಕು ಅಂದ್ಕೊಂಡ್ರು. ವೃತ ಅಥವಾ ಪ್ರತಿಜ್ಞೆಯ ಅರ್ಥ ಏನು ಬೇಕಾದಷ್ಟು ಚರ್ಚೆ ಆಗ್ತದೆ ಜಗತ್ತೊಳಗೆ. ಪ್ರತಿಜ್ಞೆ ಎಷ್ಟೇ ಸ್ಪಷ್ಟ ಆಗಿರಲಿ, ಜನ ಎಲ್ಲ ವರ್ಗದಲ್ಲೂ ಇದ್ದಾರೆ, ತಮ್ಮ ಬೇಕಾದ್ದನ್ನು ಬಳಸಿಕೊಂಡು ಅವ್ರು ಹೇಳ್ತಾರೆ ಜಗತ್ತನ್ನು ಮತ್ತು ದೇವರಿಗಿಬ್ಬರಿಗೂ ಮೋಸ ಮಾಡ್ತಾರೆ ಅಂತ. ನಾನು ಬೇಕಾದದನ್ನು ಆರಿಸ್ಕೊಂಬಿಡೋದು ಇದೇ ಸರಿ ಅಂತ ಹೇಳಿ ತಮ್ಮನ್ನು ಮೋಸ ಮಾಡ್ಕೋತಾರೆ, ಜಗತ್ತಿಗೂ ಮೋಸ ಮಾಡ್ತಾರೆ, ದೇವರಿಗೂ ಮೋಸ ಮಾಡ್ತಾರೆ. ಒಂದೇ ಒಂದು ಸುವರ್ಣ ನಿಯಮ ಅಂದರೆ, ಯಾರು ನಮ್ಮಿಂದ ಪ್ರತಿಜ್ಞೆ ಮಾಡಿಸಿದ್ದಾರೋ ಆ ಪ್ರತಿಜ್ಞೆಗೆ ಪ್ರಾಮಾಣಿಕವಾಗಿ ಯಾವ ಅರ್ಥವನ್ನು ಅವ್ರ ಮನಸ್ಸಲ್ಲಿ ಇಟ್ಕೊಂಡಿದ್ರೋ ಆ ಅರ್ಥವನ್ನು ಅಂಗೀಕಾರ ಮಾಡ್ಕೋಬೇಕು. ಮತ್ತು ಇನ್ನೊಂದು, ಎರಡು ಅರ್ಥ ಆಗುವ ಅವಕಾಶ ಇದ್ದಲ್ಲಿ ದುರ್ಬಲರಾದರೂ ವಾದವನ್ನು ಒಪ್ಪಬೇಕು. ಪ್ರಬಲರಾದವ ಚೆನ್ನಾಗಿ ಜೋರಾಗಿ ಮಾತಾಡ್ತಾರೆ, ಅವ್ರ ಅರ್ಥ ಇಟ್ಕೋಬೇಡಿ ಅಂತ ಹೇಳಿ ತೀರ್ಮಾನ ಮಾಡಿಕೊಂಡೆ. ಇಂಗ್ಲೆಂಡ್ವರೆಗೆ ಇರೋ ತನಕನೂ ನಾನು ಅನುಸರಿಸಿದಂಥ ಪ್ರಯೋಗಗಳು, ಮಿತವ್ಯಯಗಳು ಆರೋಗ್ಯ ದೃಷ್ಟಿಯಿಂದ ನಡೆಸಿದ್ದಾಗಿತ್ತು. ನಾನು ದಕ್ಷಿಣ ಆಫ್ರಿಕೆಗೆ ಹೋಗೋವರೆಗೂ ಅವನ ಧಾರ್ಮಿಕ ದೃಷ್ಟಿಯಿಂದ ನೋಡಿರಲಿಲ್ಲ ಅಂತ ನೆನೆಸ್ಕೋತಾರೆ. ಒಂದು ದಕ್ಷಿಣ ಆಫ್ರಿಕೆಗೆ ಹೋದಾಗ ಎನ್ನ ಪ್ರಯೋಗಗಳು ಕಠಿಣವಾದವು, ಅವುಗಳ ವಿಚಾರ ಮುಂದೆ ನೋಡೋಣಂತೆ. ಇಂಗ್ಲೆಂಡ್ನಲ್ಲಿರುವಾಗ ಅದರ ಬೀಜಾಂಕುರ ಆಗಿತ್ತು ಅಂತ ಮಾತಾಡ್ತಾರೆ. ಇನ್ನೊಂದು ಬಹುದೊಡ್ಡ ತೊಡಕು ಗಾಂಧೀಜಿಗೆ ಇಂಗ್ಲೆಂಡಲ್ಲಿದ್ದ ಕಂಡು ಬಂದದ್ದು ಅಂದರೆ, ಮಾತಾಡೋದ್ರಲ್ಲಿ ಹೆದರಿಕೆ, ವಿಪರೀತ ಹೆದರಿಕೆ. ಈ ಶಾಖಾಹಾರಿ ಮಂಡಳಿಗೆ ಸೇರ್ತಿತ್ತಲ್ಲ, ಸಭೆ ಮುಗಿದ್ಮೇಲೆ ಯಾರಾದರೂ ಮಾತಾಡಬೇಕು ಅಂತಿರೋದು. ಓಲ್ಡ್ ಫೀಲ್ಡ್ ಅಂತ ಒಬ್ಬರು ಅಧ್ಯಕ್ಷರು, ಅದಕ್ಕೆ ಅವ್ರು ಹೇಳೋರಂತೆ, ನೀ ಯಾ ನನ್ನೊತ್ತಿಗೆ ಚೆನ್ನಾಗಿ ಮಾತಾಡ್ತೀಯಪ್ಪ, ನನ್ನ ಜೊತೆ ಕೂತಾಗ ಮಾತಾಡ್ತೀಯ, ಸಭೆಯಲ್ಲಿ ಮಾತಾಡೋಕೆ ಏನು ತೊಂದರೆ ನಿನಗೆ, ತುಟಿನೇ ಬಿಚ್ಚೋದಿಲ್ಲಲ್ಲ, ನೀನೊಂದು ಗಂಡು ಜೇನು ಇದ್ದಂಗಿದ್ದೀಯಾ ಅಂತಿದ್ರಂತೆ. ಅದು ಅರ್ಥ ಆಯ್ತಂತೆ, ಜೇನು ಹುಳುಗಳು ಯಾವಾಗಲೂ ಚಟುವಟಿಕೆ ಎಂದಿರ್ತಾವೆ, ಗಂಡು ಜೇನು ಮಾತ್ರ ಶುದ್ಧ ಸೋಮಾರಿ, ಅದು ನೀನು ಸೋಮಾರಿ ಹಂಗೆ ಬಾಯಿ ಕಟ್ಕೊಂಡು ಕೂತಿದ್ಯಾ, ಕೂಡಬೇಡ ಅಂತ ಹೇಳ್ತಿದ್ರಂತೆ. ಇವರು ಧೈರ್ಯ ಮಾಡ್ತಿದ್ರು, ಬರ್ಕೊಂಡು ಹೋಗೋದು ಎಲ್ಲನೂ. ಒಂದ್ಸಲ ಅಂತೂ ಹೇಳ್ತಾರೆ, ಸಭೆಯಲ್ಲಿ ಆದಮೇಲೆ ಚರ್ಚೆ ಆದಾಗ ಇವ್ರು ಮಾತಾಡಬೇಕು ಅನ್ನಿಸ್ತು. ಇವ್ರ ಅಭಿಪ್ರಾಯ ಇಟ್ಕೊಂಡು ಅವರು 4-5 ಜನ ಇದ್ದಾರೆ ಅಂತ ಗೊತ್ತಿತ್ತು. ನನ್ನ ಸ್ವಂತ ಅಭಿಪ್ರಾಯವನ್ನು ಹೇಳಬೇಕು ಅಂತ ಅಂದ್ಕೊಂಡೆ ನಾನು. ಅದಕ್ಕೇನು ಮಾಡಿದ್ದೆ, ನಾನು ಭಾಷಣ ಬರೆದಿಟ್ಕೊಂಡಿದ್ದೆ ಮೊದಲು, ಏನು ಹೇಳಬೇಕು ಅಂತ ವಿಚಾರ ಮಾಡಿಕೊಂಡಿದ್ದೆ, 3-4 ಸಲ ರಿಹರ್ಸಲ್ ಕೂಡ ಮಾಡಿಕೊಂಡಿದ್ದೆ. ಆದರೆ ಅಲ್ಲಿ ಹೋದಾಗ ಗಾಂಧಿ ನೀನು ಮಾತಾಡು ಅಂದರು, ನನಗೆ ಅದನ್ನು ತೆಗೆದು ಓದೋ ಕೂಡ ಧೈರ್ಯ ಆಗಲಿಲ್ಲ. ಅಧ್ಯಕ್ಷರು ಯಾರ ಕಡೆಯಿಂದನೋ ಓದಿಸಿದರು, ಭಾಳ ಅಸಹ್ಯ ಅನಿಸ್ಬಿಡುತ್ತೆ ಅಧ್ಯಕ್ಷರಿಗೆ, ಅಲ್ಲಯ್ಯ ನೀ ಮಾತಾಡ್ತೀಯ ಅಂದ್ಬಿಟ್ಟೆ, ನನಗೂ ಅಪಮಾನ ಮಾಡಿದೆಲ್ಲ ನೀನು ಅಂತಂದ್ಬಿಟ್ರು. ಮುಂದೆ ಇವ ಸಮಿತಿಗೆ ರಾಜೀನಾಮೆ ಕೊಟ್ಟು ಹೊರಗೆ ಬಂದರು. ಈ ಮುಖಹೇಡಿತನ ಇದೆಯಲ್ಲ, ಇಂಗ್ಲೆಂಡಲ್ಲಿ ಇರೋ ತನಕ ಇದ್ದೇ ಇತ್ತು. ಯಾರಾದರೂ 3-4 ಜನ ಇದ್ದರೆ ಬಾಯಿ ತೆಗೆಯೋಕ್ಕೆ ಧೈರ್ಯ ಇಲ್ಲ. ಒಂದ್ಸಲ ಮುಜುಮ್ದಾರ್ ಅಂತ ಅವ್ರ ಸ್ನೇಹಿತರು ಅವ್ರ ಜೊತೆಗೆ ವೆಂಟ್ನಾರ್ ಅನ್ನೋ ಜಾಗಕ್ಕೆ ಹೋದರು. ಅಲ್ಲಿ ಶಾಖಾಹಾರಿ ಕುಟುಂಬದಲ್ಲಿ ಉಳ್ಕೊಂಡಿದ್ರು. ಎಥಿಕ್ಸ್ ಆಫ್ ಡಯಟ್, ಅದ್ರ ಮೇಲೆ ಚರ್ಚೆ, ಪುಸ್ತಕದ ಬಗ್ಗೆ ಚರ್ಚೆ. ನೀವು ಮಾತಾಡಬೇಕು ಅಂತ ಕರೆದಿದ್ದರು ಇವ್ರನ್ನ. ಭಾಷಣ ಬರ್ಕೊಂಡು ಹೋದರೆ ಓದೋದೇನು ತಪ್ಪಲ್ಲ ಅಂತ ಅವ್ರು ಹೇಳಿದರು. ನೋಡಪ್ಪ ಬರ್ಕೊಂಬಂದು ಓದು, ಏನೂ ತೊಂದರೆ ಇಲ್ಲ ಅಂತ ಹೇಳಿದರು. ಆದರೆ ನಾನು ಭಾಷಣ ಬರ್ಕೊಂಡು ಹೋದೆ, ಓದಬೇಕು ಅಂತ ಎದ್ದು ನಿಂತ್ಕೊಂಡೆ, ಓದೋಕ್ಕಾಗಲೇ ಇಲ್ಲ. ಇರೋದೇ ಒಂದು ಭಾಷಣ ಒಂದು ಪುಟ್ಟದಷ್ಟಿತ್ತು, ಆದರೆ ಕಣ್ಣು ಮಂಜಾಯಿತು, ನಡುಕ ಬಂತು, ಅದು ಮುಜುಮ್ದಾರ್ ಕೈಯಲ್ಲಿ ಕೊಟ್ಟೆ, ಅವರೇ ಓದಿದರು. ಅವ್ರ ಸ್ವಂತ ಭಾಷಣ ಚೆನ್ನಾಗಿತ್ತು, ಶ್ರೋತೃಗಳು ಕೇಳಿ ತರತ್ ಕರ್ತಾಡನ ಮಾಡಿದರು. ನನಗೆ ಮತ್ತೆ ನಾಚಿಕೆ ಆಯಿತು, ಇಷ್ಟು ಶಕ್ತಿ ಇದ್ದೇನಲ್ಲ ನಾನು, ಮಾತಾಡೋಕ್ಕಾಗಲಿಲ್ಲಲ್ಲ ಅಂತ. ಅಷ್ಟೇ ಅಲ್ಲ, ಕೊನೆ ಸಲ ಇಂಗ್ಲೆಂಡಲ್ಲಿ ಬಹಿರಂಗ ಭಾಷಣ ಮಾಡೋಕ್ಕೆ ಪ್ರಯತ್ನ ಮಾಡಿದ್ದು ಹಾಸ್ಯಾಸ್ಪದ ಆಗಿ ಹೋಯ್ತದ. ಇಂಗ್ಲೆಂಡ್ ಬಿಟ್ಟು ಬರುವಾಗ ಒಂದು ಶಾಖಾಹಾರಿ ಮಿತ್ರನ ಭೋಜನಕ್ಕೆ ಕರೆದಿದ್ದರು, ಇವರೇ ಕರೆದಿದ್ದು. ಎಲ್ಲರೂ ಬಂದು ಚರ್ಚೆ ಆದಮೇಲೆ ಕೊನೆಗೆ ಒಂದು 3-4 ಜನ ಭಾಷಣನೂ ಮಾಡಿದರು. ಕೊನೆ ಇವ್ರ ಭಾಷಣ ಸರದಿ ಬಂತು. ಎಚ್ಚರಿಕೆಯಿಂದ 4-6 ವಾಕ್ಯದ ಭಾಷಣ ಮಾತ್ರ ಸಿದ್ಧ ಮಾಡಿಕೊಂಡು ಹೋಗಿದ್ರು. ಆದರೆ ಮೊದಲನೇ ವಾಕ್ಯ ಹೇಳಿದ ತಕ್ಷಣ ಒಂದು ಮಾತು ಹೊರಡಲಿಲ್ಲ, ಎಲ್ಲ ನಿಂತು ಹೋಯ್ತು, ಮಾತೇ ನಿಂತು ಹೋಯ್ತು. ಅವ್ನು ನೆನಪಾಯ್ತಂಥವ್ರಿಗೆ ಇಂಗ್ಲೆಂಡಲ್ಲಿ ಎಡಿಸನ್ ಮಾತಾಡಿದ ಭಾಷಣ, ಅದ್ಭುತವಾದ ಭಾಷಣ, ಅದು ಮೊದಲನೇ ಭಾಷಣ. ಅವ್ರು ಹೇಳ್ತಾರಂತೆ, ಎಡಿಸನ್ ಮಾತಾಡ್ತಾ ಹೇಳಿದರು, ಐ ಕನ್ಸೀವ್ ಅಂದ್ರಂತೆ. ಅಂದರೆ ನನಗೆ ತೋರುವುದೇನೆಂದರೆ ಅಂತ. ಕನ್ಸೀವ್ ಅಂತನ್ನೋ ಅರ್ಥಕ್ಕೆ ಗರ್ಭಧಾರಣೆ ಅಂತೂ ಇದೆ. ಅದಕ್ಕೆ ಅವರಿದ್ದರಲ್ಲ, ಇನ್ನೊಬ್ಬರು ಪಾರ್ಲಿಮೆಂಟೇರಿಯನ್ ಹೇಳಿದ್ರಂತೆ, ಈ ಗೃಹಸ್ಥ 3 ಸಲ ಗರ್ಭಧಾರಣೆ ಮಾಡಿದ, ಆದರೆ ಏನೂ ಹೆರಲಿಲ್ಲ ಅಂತ. ಈ ಕನ್ಸೀವ್ಡ್ ಥ್ರೈಸ್ ಬಟ್ ಡಿಡ್ ನಾಟ್ ಬ್ರಿಂಗ್ ಫೋರ್ತ್ ಎನಿಥಿಂಗ್ ಅಂತ. ಅದನ್ನ ಇಟ್ಕೊಂಡು ಹೇಳಬೇಕು ಅಂತ ಹಾಸ್ಯವಾಗಿ ಮಾತಾಡಬೇಕು ಅಂತ ಬರ್ಕೊಂಡು ಹೋಗಿದ್ದಾರೆ. ಆದರೆ ಹೇಳ್ತಾರೆ, ಹಾಸ್ಯದ ಭಾಷಣ ಮಾಡೋಕ್ಕೆ ಹೋಗಿ ನಾನು ಹಾಸ್ಯಾಸ್ಪದ ಆಗಿಬಿಟ್ಟೆ, ಕೆಳ

0: ಕೂತ್ಕೊಂಡ್ಬಿಟ್ಟೆ, ಮಾತಾಡೋಕ್ಕಾಗಲಿಲ್ಲ, ಕಣ್ಣಲ್ಲಿ ನೀರು ಬಂದ್ಬಿಡ್ತು ಅಂತ. ಅವ್ರು ನೆನೆಸ್ಕೊಳ್ದು ಎಷ್ಟು ಚೆನ್ನಾಗಿದೆ ನೋಡಿ, ದಕ್ಷಿಣ ಆಫ್ರಿಕಾಕ್ಕೆ ಹೋದ ಮೇಲೇ ನನ್ನ ಮುಖ ಹೇಳಿತನ ದೂರ ಆಯಿತು. ಆದರೂ ಅದನ್ನು ಪೂರ್ಣವಾಗಿ ಜಯಿಸೋಕ್ಕಾಗಲಿಲ್ಲ ನನಗೆ. ತಕ್ಷಣ ಆಗಿಂದಾಗೆ ಅಶುಭಾಷಣ ಮಾಡೋದಕ್ಕೆ ನನ್ನ ಕಡೆಯಿಂದ ಆಗಲಿಲ್ಲ. ಅದರಿಂದ ಸಾಧ್ಯವಾದ ಕಡೆ ಹೋದಾಗೆಲ್ಲ ಭಾಷಣ ಮಾಡೋದನ್ನು ತಪ್ಪಿಸ್ಕೋತಾ ಇದ್ದೆ, ಹಿಂದೆ ಕೂತ್ಕೊಂಡ್ಬಿಡ್ತಿದ್ದೆ ಮಾತಾಡೋಕ್ಕೆ ಅಂತ. ಈ ಸಂಕೋಚ ಪ್ರಕೃತಿ ನನಗೆ ಮೊದಮೊದಲು ತುಂಬ ತೊಂದರೆ ಅನಿಸಿದ್ರು ಕೂಡ ಅದನ್ನು ಸಂತೋಷನೂ ಕೊಡ್ತು, ಯಾಕಂದರೆ ನನ್ನಲ್ಲಿ ಮಾತಿನ ಮಿತಿಯನ್ನು ಕಲಿಸ್ಕೊಡ್ತು. ಬಹಳ ಅದ್ಭುತ ಮಾತಿದು, ಯಾವಾಗಲೂ ಹತ್ತು ಮಾತಾಡುವಾಗ ನಾಲ್ಕು ಮಾತಾಡಬೇಕು, ಜಾಸ್ತಿ ಮಾತಾಡ ತಪ್ಪಾಗತ್ತೆ. ಅದೆಷ್ಟು ಕೊಡ್ತು ಅಂದರೆ, ನನ್ನ ವಿಚಾರಗಳನ್ನು ಹತೋಟಿಯಲ್ಲಿ ಇಟ್ಕೊಳ್ಳುವಂಥ ಅಭ್ಯಾಸ ನನಗೆ ಸ್ವಾಭಾವಿಕವಾಗಿ ಬಂದ್ಬಿಡ್ತು. ಚೆನ್ನಾಗಿ ಆಲೋಚನೆ ಮಾಡದೆ ಒಂದು ಮಾತನ್ನು ಆಡಲಿಲ್ಲ, ಒಂದು ಮಾತನ್ನು ಬರೀಲಿಲ್ಲ ಅನ್ನುವಂಥ ಪ್ರಶಸ್ತಿ ಪತ್ರವನ್ನು ನನಗೆ ನಾನು ಕೊಂಡ್ಕೊಂಡಿದ್ದೇನೆ ಬೇಕಾದಷ್ಟಲ್ಲ ಅಂತಂತಾರೆ. ಸತ್ಯದ ಆರಾಧಕನಾಗಿದ್ದವನು ಮೌನವನ್ನು ಅವಲಂಬಿಸಬೇಕಾದದ್ದು ಅವಶ್ಯ. ತಿಳಿದೋ ತಿಳಿದೋನೋ ಅತಿಶಯೋಕ್ತಿ ಬಂದ್ಬಿಡುತ್ತೆ ಮಾತು, ಸತ್ಯವನ್ನು ಮುಚ್ಚಿಡಬಾರ್ದು ಅನ್ನೋ ಮನುಷ್ಯ ಮಾತನ್ನು ತೂಕವಾಗಿ ಆಡಬೇಕು. ಸ್ವಲ್ಪ ಅವಕಾಶ ಕೊಡಿ ಮಾತಾಡೋಕೆ ಅಂತ ಕೇಳ್ತಾರೆ ಜನ, ಕೊಟ್ಟರೆ ನಿಲ್ಲಿಸೋದೇ ಇಲ್ಲ. ಅದು ನನಗೆ ಇಷ್ಟವೇ ಆಗಲಿಲ್ಲ ಜೀವನದಲ್ಲಿ. ಜನ ಒತ್ತಾಯ ಮಾಡಿದಾಗ ಒಂದೋ ಎರಡೋ ತೂಕದ ಮಾತನ್ನು ಹೇಳೋದು ನನಗೆ ಅಭ್ಯಾಸವಾಗಿ ಬಂತು. ಆದ್ದರಿಂದ ನನಗಿರುವಂಥ ಲಜ್ಜೆ ನಾಚಿಕೆ ಇತ್ತಲ್ಲ, ನನ್ನ ಜೀವನದಲ್ಲಿ ಗುರಾಣಿಯಾಗಿ ರಕ್ಷಣೆ ಮಾಡಿದೆ. ನನ್ನ ವಿಚಾರಗಳು ಪರಿಪಕ್ವವಾಗಿ ಸತ್ಯದ ಆರಾಧನೆಗೆ ಸರಿಯಾಗಿದ್ದಾವೆ ಅನ್ನೋ ಮಾತನ್ನು ಹೇಳ್ತಾರೆ.
1: ಇನ್ನು ಮುಂದೆ ಕೇಳಿ ಗಾಂಧೀಜಿಯವರಿಗೆ ಪ್ರಿಯವಾಗಿದ್ದ ಮೀರಾ ಭಜನ್.

0: ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಪ್ರಸಾರವಾಯಿತು.
1: ಇನ್ನು ಮುಂದೆ ಲತಾ ಮಂಗೇಶ್ಕರ್ ಅವರು ಹಾಡಿರುವಂತಹ ಮೀರಾ ಭಜನ್ಗಳು.

ಲತಾ ಮಂಗೇಶ್ಕರ್ ಅವರು ಹಾಡಿದಂತಹ ಮೀರಾ ಭಜನಗಳು ಇದುವರೆಗೆ ಮೂಡಿ ಬಂದವು. ಇದು ಆಕಾಶವಾಣಿ ಬೆಂಗಳೂರು 490.1 meters ಅಂದರೆ 612 kHz. ಮಧ್ಯಾಹ್ನದ ಪ್ರಸಾರ ಕಾರ್ಯವನ್ನು ಮುಗಿಸುವ ಮುನ್ನ ಇಂದು ಸಂಜೆ ನಮ್ಮ ನಿಲಯದಿಂದ ಮೂಡಿಬರಲಿರುವ ಕಾರ್ಯಕ್ರಮಗಳ ಪರಿಚಯ. 5:30 ಗೇರ್ಮಠ್, ಹೊಸ ಕನ್ನಡ ಚಿತ್ರಗೀತೆಗಳು. 6:15 ಮಕ್ಕಳಲ್ಲಿ ಕ್ಯಾನ್ಸರ್ ಕುರಿತ ಜಾಗೃತಿ ಮೂಡಿಸುವ ಪ್ರಾಯೋಜಿತ ಕಾರ್ಯಕ್ರಮ. ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್. 6:30 ಅವಲೋಕನ. 6:51 ಕೃಷಿರಂಗ. ಸಾವಯವ ಇಂಗಾಲದ ಮಹತ್ವ ಕುರಿತು ಡಾಕ್ಟರ್ ಸಂಧ್ಯಾ ಕೆ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಎಚ್ಗೌಡ.

ನಂತರ ತುರುವೇಕೆರೆ ತಾಲೂಕು ದಬ್ಬೆಘಟ್ಟದ ರಂಗಪ್ಪ ಮತ್ತು ಸಂಗಡಿಗರಿಂದ ಸುಗ್ಗಿ ಗಣಿತದ ಹಾಡು. 7:45 ಸಿರಿಗಂಧ. ಚಿತ್ರಗೀತೆಗಳನ್ನು ಆಧರಿಸಿದ ಕಾರ್ಯಕ್ರಮ. 9:15 ಭಾವಗೀತೆಗಳು ಲಕ್ಷ್ಮೀ ಸುಬ್ರಹ್ಮಣ್ಯ ಅವರಿಂದ. 9:30 ಕರೆಂಟ್ ಅಫೇರ್ಸ್ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ. 10:00 ರವಿ ಬಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾ ಧ್ವನಿ ಮುದ್ರಣದ ಪ್ರಸಾರ. ಸುಮಿತ್ ಸಿಂಗ್ ಪದಂ ಅವರಿಂದ ಸಿತಾರ್ವಾದನ. ಇವು ನಮ್ಮ ನಿಲಯದಿಂದ ಇಂದು ಸಂಜೆ ಮೂಡಿಬರಲಿರುವ ಕಾರ್ಯಕ್ರಮಗಳು. ಶ್ರೋತೃ ಬಾಂಧವರೇ, ಇದೊಂದು ಪ್ರಕಟಣೆ. ಬೆಂಗಳೂರು ದೂರದರ್ಶನ ಕೇಂದ್ರವು ಮಾಸಿಕ ಹಾಗೂ ಅಲ್ಪಕಾಲೀನ ಆಧಾರದ ಮೇಲೆ 2026-27 ಸಾಲಿಗೆ ಜಂ ಪೋರ್ಟಲ್ ಬಿಡ್ ತಾರೀಖು 16/9/2026 ಅನ್ವಯ ಟ್ಯಾಕ್ಸಿ ಹಾಗೂ ಕ್ಯಾಬ್ ಬಾಡಿಗೆ ಸೇವೆಗಳಿಗೆ ದರಪಟ್ಟಿಯನ್ನು ಆಹ್ವಾನಿಸಿದೆ. ದರಪಟ್ಟಿಯ ಸಲ್ಲಿಕೆಯ ಕೊನೆ ದಿನಾಂಕ 23/9/2026 ಸಂಜೆ 4:00 ಒಳಗೆ ಎಂದು ದೂರದರ್ಶನ ಮುಖ್ಯಸ್ಥರ ಪ್ರಕಟಣೆ ತಿಳಿಸುತ್ತದೆ. ಪ್ರಕಟಣೆ ಕೇಳಿದಿರಿ.

ಇದು ಆಕಾಶವಾಣಿ ಬೆಂಗಳೂರು. ಮೀಡಿಯಂ ವೇವ್ ತರಂಗಾಂತರ 490.1 meters ಅಂದರೆ 612 kHz ಹಾಗೂ DRM ತರಂಗಾಂತರ 603 kHz. ಮಧ್ಯಾಹ್ನದ ಪ್ರಸಾರ ಕಾರ್ಯ ಇದುವರೆಗೆ ಮೂಡಿಬಂತು. ಇಲ್ಲಿಗೆ ಈ ಕಾರ್ಯಕ್ರಮ ಮುಕ್ತಾಯವಾಗುತ್ತಿದೆ. ಸಮಯ 3:04:40. ನಮ್ಮ ಮುಂದಿನ ಪ್ರಸಾರ ಕಾರ್ಯ ಇಂದು ಸಂಜೆ 5:30 ಆರಂಭವಾಗಲಿದೆ. ಅಲ್ಲಿಯವರೆಗೆ 101.3 MHz FM ರೈನ್ಬೋ ಸಹ ಪ್ರಸಾರದಲ್ಲಿ ನಮ್ಮ ಕಾರ್ಯಕ್ರಮಗಳು.

0: ನಮ್ಮ ಮನೆ ಆರೋಗ್ಯ ಮತ್ತು ನೆಮ್ಮದಿಯ ನೆಲೆಮನೆ. ತಿನ್ನುವ ಆಹಾರ, ಉಡುವ ಬಟ್ಟೆ, ಆಡುವ ಮಾತು, ಇಲ್ಲೆಲ್ಲ ಸ್ವಚ್ಛತೆ ಕಾಪಾಡೋಣ. ಜೊತೆಗೆ ನಮ್ಮ ನಡವಳಿಕೆಯಲ್ಲೂ.
1: ನೀರಿನ ಸೇವನೆ, ಕಸ ವಿಲೇವಾರಿ, ಶೌಚಾಲಯ ಮತ್ತು ಅದರ ಬಳಕೆ, ತ್ಯಾಜ್ಯ ವಿಲೇವಾರಿ, ಸಾರ್ವಜನಿಕ ಮತ್ತು ಸಮುದಾಯ ಶೌಚಾಲಯಗಳ ಬಳಕೆ, ಈ ಎಲ್ಲ ವಿಚಾರಗಳಲ್ಲೂ ಹೊಣೆಗಾರಿಕೆಯಿಂದ ನಡೆದುಕೊಳ್ಳುವುದು ಎಲ್ಲ ನಾಗರಿಕರ ಹೊಣೆ.
0: ಬನ್ನಿ, ಸ್ವಚ್ಛ ಆರೋಗ್ಯಕರ ಸಮಾಜ ನಿರ್ಮಾಣಕ್ಕೆ ಪ್ರತಿಯೊಬ್ಬರೂ ಕೈಜೋಡಿಸೋಣ.
2: National recognition for your hard work, for those making outstanding contributions to the animal husbandry and dairy sector and embracing innovative practices. The Department of Animal Husbandry and Dairy, Government of India, invites nominations for the prestigious National Gopal Ratna Awards 2026. The awards recognize excellence in three categories: Best Dairy Farmer, Best Dairy Cooperative Society, Best Artificial Insemination Technician. And there is more. Special provisions have been made for the Northeastern region and Himalayan states. Nomination period 10th August to 10th September 2026. So what are you waiting for? Apply today at www.awards.gov.in or visit your nearest CSC center to submit your nomination. National Gopal Ratna Awards 2026, issued in public interest by the Department of Animal Husbandry and Dairy, Government of India.
3: ಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

0: Akashvani FM Rainbow 101.3 MHz musically yours.
1: ಸಮಯ ಆಗಿದೆ 3:32:30. ಇದು ಹೊಂ ಬಿಸಿಲು ಕಾರ್ಯಕ್ರಮ. ನಮ್ಮ ಪ್ರಶ್ನೆಗಳಿಗೆ ನಿಮ್ಮ ಉತ್ತರಗಳು, ಪ್ರಶ್ನೆ ಕೇಳೋಕ್ಕೆ ನಾನಂತೂ ಸಿದ್ಧ, ಉತ್ತರ ಹೇಳೋಕ್ಕೆ ನೀವು ಸಿದ್ಧ ಅಂತ ಖಂಡಿತ ಗೊತ್ತಿದೆ. ಹಾಗಾದರೆ ಶುರು ಮಾಡೋಣ ಹೊಂ ಬಿಸಿಲು ಕಾರ್ಯಕ್ರಮ.

ಪ್ರಗತಿಯ ಅಲೆಯಲ್ಲಿ ಬುದ್ಧಿಗೆ ಕಸರತ್ತು. ಉತ್ತರಿಸುವ ಉತ್ಸಾಹಕ್ಕೆ ಸಿಗಲಿದೆ ಹೊಸ ಮೆರುಗು. ನಿಮ್ಮ ಜ್ಞಾನಕ್ಕೆ ಸವಾಲೆಸೆಯಲಿದೆ ಹೊಂಬಿಸಿಲು.

0: ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3:35, ಶನಿವಾರ ಹಾಗೂ ಭಾನುವಾರ ಮಧ್ಯಾಹ್ನ 3:00. ತಪ್ಪದೆ ಉತ್ತರಿಸಿ ಹೊಂಬಿಸಿಲು ಕಾರ್ಯಕ್ರಮದಲ್ಲಿ ನಮ್ಮ ಪ್ರಶ್ನೆಗಳಿಗೆ. ನಿಮ್ಮ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನ ಬಿಲ್ಲು.
1: ಹೊಂಬಿಸಿಲಿನ ಮೊದಲ ಪ್ರಶ್ನೆ ಹೇಗಿದೆ ಸ್ನೇಹಿತರೆ? ನಟ ವಿಷ್ಣುವರ್ಧನ್ ಹಾಗೂ ನಟಿ ಆರತಿ ಅಭಿನಯದ ಸುವರ್ಣ ಸೇತುವೆ ಈ ಚಿತ್ರವು ಯಾರ ಕಾದಂಬರಿ ಆಧಾರಿತ ಚಿತ್ರ? ವಿಷ್ಣುವರ್ಧನ್ ಹಾಗೂ ಆರತಿ ಅಭಿನಯದ ಸುವರ್ಣ ಸೇತುವೆ ಯಾರ ಕಾದಂಬರಿ ಆಧಾರಿತ ಚಿತ್ರ ಅನ್ನೋದನ್ನು ನೀವು ನನಗೆ ತಿಳಿಸ್ಕೊಡ್ಬೇಕು. 9480091013.

ಹಂಪಿಸಲಿನಲ್ಲಿ ಮೊದಲ ಪ್ರಶ್ನೆ ಕೇಳಿದೆ ನಾನು. ನಟ ವಿಷ್ಣುವರ್ಧನ್ ಹಾಗೂ ನಟಿ ಆರತಿ ಅಭಿನಯದ ಸುವರ್ಣ ಸೇತುವೆ ಯಾರ ಕಾದಂಬರಿ ಆಧಾರಿತ ಚಿತ್ರವಾಗಿತ್ತು ತಿಳಿಸ್ಕೊಡಿ ಅಂತ ಅನೇಕ ಕೇಳುಗರು ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ. ರಾಜಾಜಿನಗರದಿಂದ ಜಯಶ್ರೀ ಸುನೀಲ್, ನೇತ್ರಾ ಕೆಂಗೇರಿಯಿಂದ, ಬಿಂದು ಪ್ರಕಾಶ್ ಬೆಂಗಳೂರಿನಿಂದ, ರಾಧಾಕೃಷ್ಣ ಚಲ್ಲಹಳ್ಳಿಯಿಂದ, ವಾಣಿ ಬೆಂಗಳೂರಿನಿಂದ, ಸುಬ್ರಹ್ಮಣ್ಯ ಜಯಂತ್ ಬೆಂಗಳೂರಿನಿಂದ, ಜಗದಾಂಬಿಕಾ ಹಂಸವೇಣಿ ಕಳಿಸಿದ್ದಾರೆ ಸರಿಯಾಗಿದೆ ಉತ್ತರ, ದಿಲೀಪ್ ಕಲ್ಯಾಣ್ಕರ್ ವಿಜಯನಗರದಿಂದ, ಹಂಪಿಯಿಂದ ಜಾಫರ್, ರೇಖಾ ಯಲಹಂಕದಿಂದ, ಕಲ್ಪನಾ ದಾವಣಗೆರೆಯಿಂದ, ಸಿ ಎನ್ ಲಕ್ಷ್ಮಣ ಮಲ್ಲೇಶ್ವರಂನಿಂದ, ಅದಿತಾ ಸಾಗರ್ ಸಿಂಧನೂರಿನಿಂದ ಸರಿ ಇದೆ ನಿಮ್ಮ ಉತ್ತರ, ರಾಯಚೂರಿನಿಂದ ಈರಣ್ಣ ಬೆಂಗಾಲಿ, ಶ್ವೇತಾ ಎಸ್ ರಾವ್ ಸುಳ್ಯದಿಂದ, ವೇದಶೆಟ್ಟಿ ಕಾಳಾವರದಿಂದ, ಮಹೇಶ್ ಬಿ ಸಿ ಸಿ ಲೇಔಟಿಂದ ಸರಿ ಇದೆ ನಿಮ್ಮ ಉತ್ತರ, ದೇವಿ ಸಿಂಗ್ ಸರೋಜ ಸಿಂಗ್ ಚಾಮರಾಜಪೇಟೆಯಿಂದ, ಸುಭಾನ್ ಕೋರಿ ಹಂಪಸಾಗರದಿಂದ, ಚಂದ್ರಕಾಂತ್ ಹವಾಲ್ದಾರ್ ರಾಯಚೂರಿನಿಂದ, ಪದ್ಮಶ್ರೀ ರಾಮಚಂದ್ರಪುರಂನಿಂದ, ಹ್ಯಾಬಿಲ್ ರಾಘವೇಂದ್ರ ಅಪ್ಪಾರ್ಹುತ್ತ ಭದ್ರಾವತಿಯಿಂದ, ಹಾಗೆ ಜೆ ವಿಲ್ಫ್ರೆಡ್ ಕೊತ್ತನೂರು ಬೆಂಗಳೂರು. ಹಾ, ಎಷ್ಟು ಜನರ ಉತ್ತರನ ತಗೊಳ್ಳೋಣ. ಸರಿಯಾದ ಉತ್ತರ ಆಗಿತ್ತು ಹೆಚ್ ಜಿ ರಾಧಾದೇವಿ. ಹೆಚ್ ಜಿ ರಾಧಾದೇವಿ ಅನ್ನೋದು ನನ್ನ ಪ್ರಶ್ನೆಗೆ ಸರಿಯಾದ ಉತ್ತರ. ಸರಿಯಾದ ಉತ್ತರ ಕೊಟ್ಟವರಿಗೆ ಮೆಚ್ಚುಗೆ ಚಪ್ಪಾಳೆ.

ಹಂಬಿಸಿನಲ್ಲಿ ಎರಡನೇ ಪ್ರಶ್ನೆ ಇದು ಸ್ನೇಹಿತರೆ, ಮೊದಲ ಬಾರಿಗೆ ಯಾವ ಸಿನಿಮಾದ ನಟನೆಗಾಗಿ ನಟ ಶ್ರೀನಾಥ್ ಅವರಿಗೆ ರಾಜ್ಯ ಪ್ರಶಸ್ತಿ ದೊರೆಯಿತು? ಮೊದಲ ಬಾರಿಗೆ ಯಾವ ಸಿನಿಮಾದ ನಟನೆಗಾಗಿ ನಟ ಶ್ರೀನಾಥ್ರವರಿಗೆ ರಾಜ್ಯ ಪ್ರಶಸ್ತಿ ದೊರೆಯಿತು ಅನ್ನೋದನ್ನು ನೀವು ನನಗೆ ತಿಳಿಸ್ಕೊಡ್ಬೇಕು. ನಮ್ಮ ಸಂಖ್ಯೆ 9489091013.

ಹೌದು, ಹೊಂಬಿಸಿಲು ಕಾರ್ಯಕ್ರಮದಲ್ಲಿ ಪ್ರಶ್ನೆ ಉತ್ತರಗಳು ಮೇಲಾಟ ನಡೀತಾ ಇತ್ತು. ಎರಡನೇ ಪ್ರಶ್ನೆ ಕೇಳಿದೆ ನಾನು, ಮೊದಲ ಬಾರಿಗೆ ಯಾವ ಸಿನಿಮಾದ ನಟನೆಗಾಗಿ ನಟ ಶ್ರೀನಾಥ್ ರವರು ರಾಜ್ಯ ಪ್ರಶಸ್ತಿಯನ್ನು ಪಡೆದ್ರು, ನಮಗೆ ತಿಳಿಸ್ಕೊಡಿ ಅಂತ ಕೆಳಗರು ಸಂದೇಶವನ್ನು ಕಳಿಸಿದ್ದಾರೆ. ಬೆಂಗಳೂರಿನಿಂದ ಲಾಂಡ್ರಿ ಮೂರ್ತಿ ಉತ್ತರವನ್ನು ಕಳಿಸಿದ್ದಾರೆ, ಸರಿಯಾಗಿದೆ ಅವರ ಉತ್ತರ. ರಘುನಾರಾಯಣ್ ಬೆಂಗಳೂರಿನಿಂದ, ಬಾಬಾ ಕಲ್ಯಾಣ್ ಬೆಂಗಳೂರಿನಿಂದ, ಹೊನ್ನೂರ್ ಅಲಿ ಹನುಮಂತಪುರ ಸರಿ ಇದೆ ಅವರ ಉತ್ತರ, ಶ್ರೀಲಕ್ಷ್ಮಿ ಗುರುರಾಜ್ ಟೆಲಿಕಾಂ ಲೇಔಟ್ನಿಂದ, ಗಜಾನನ ಮಠ್ ಬೋಳನಮಕ್ಕಿ ಹೊನ್ನಾವರದಿಂದ, ಕಿರಣ್ ದೇವರ ಚಿಕ್ಕನಹಳ್ಳಿಯಿಂದ ಸರಿ ಇದೆ ನಿಮ್ಮ ಉತ್ತರ, ಎನ್ ಕಲ್ಲಪ್ಪ ಚನ್ನಪಟ್ಟಣ ಹೊಳಕೆರೆ ತಾಲೂಕು ಸರಿ ಇದೆ ನಿಮ್ಮ ಉತ್ತರ, ಮಂಜುನಾಥ್ ಲಗ್ಗೆರೆಯಿಂದ, ಸುಮಿತ್ರ ಸಂಡೂರಿನಿಂದ, ಸುಧಾ ಬೂದಿಹಾಳದಿಂದ, ಅನಾಥ ಸೇವಾಶ್ರಮ ಮಲ್ಲಾಡಿಹಳ್ಳಿಯಿಂದ, ಸೋಮಶೇಖರ್ ಶಾಮನೂರು ದಾವಣಗೆರೆಯಿಂದ, ಮಣಿಕಂಠ ಅವರ ಉತ್ತರ ಸರಿ ಇದೆ, ಅನಿಲ ಬಿಷ್ಟನವರ್ ಶಮೇನವಾಡಿ ಸರಿ ಇದೆ ನಿಮ್ಮ ಉತ್ತರ, ಆಶಾ ಶ್ರೀನಿವಾಸ್ ಬಿನ್ನಿಪೇಟೆಯಿಂದ, ಮಾರುತಿ ಉಲ್ಲಾಸ್ ಮಲ್ಲಾಡಿಹಳ್ಳಿಯಿಂದ, ಗೀತಾಮೂರ್ತಿ ಶೃಂಗೇರಿಯಿಂದ. ಹೌದು, ಇಷ್ಟು ಜನರ ಉತ್ತರ ಸರಿ ಇದೆ. ಹೌದು, 1980 ಬಿಡುಗಡೆಯಾದಂತಹ ಶ್ರೀ ರಾಘವೇಂದ್ರ ವೈಭವ ಚಿತ್ರಕ್ಕಾಗಿ ನಟ ಶ್ರೀನಾಥ್ ರವರಿಗೆ ರಾಜ್ಯ ಪ್ರಶಸ್ತಿ ಬಂದಿದೆ. ಸರಿಯಾದ ಉತ್ತರ ಕೊಟ್ಟವರಿಗೆ ಮೆಚ್ಚುಗೆಯ ಚಪ್ಪಾಳೆ.

ಕಾಂಬಿಸಿಲ್ನ ಮೂರನೇ ಪ್ರಶ್ನೆ ಹೀಗಿದೆ ಸ್ನೇಹಿತರೆ, ಯಾವ ಚಿತ್ರದಲ್ಲಿ ನಟ ವಿಷ್ಣುವರ್ಧನ್, ಶಂಕರ್ ನಾಗ್, ಕಾಶಿನಾಥ್ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯವರವರು ಕ್ಯಾಮಿಯೋ ಅಂದರೆ ಅತಿಥಿ ಪಾತ್ರದಲ್ಲಿ ಅಭಿನಯವನ್ನು ಮಾಡಿದ್ದಾರೆ, ಯಾವ ಚಿತ್ರ ಅಂತ ನೀವು ನನಗೆ ತಿಳಿಸ್ಕೊಡ್ಬೇಕು. ಪ್ರಶ್ನೆ ಇನ್ನೊಂದ್ಸಲ ಹೇಳ್ತೀನಿ, ಯಾವ ಚಿತ್ರದಲ್ಲಿ ನಟ ವಿಷ್ಣುವರ್ಧನ್, ಶಂಕರ್ ನಾಗ್, ಕಾಶಿನಾಥ್ ಹಾಗೂ ಎಸ್ ಪಿ ಬಿ ಅವರು ಅತಿಥಿ ಪಾತ್ರದಲ್ಲಿ ಅಭಿನಯವನ್ನು ಮಾಡಿದ್ದಾರೆ? ನಮ್ಮ ಸಂಖ್ಯೆ 9480910013.

ಹೊಂಬೆಸಲಿನಲ್ಲಿ ಪ್ರಶ್ನೆ ಕೇಳಿದ್ದೆ ನಾನು, ಯಾವ ಚಿತ್ರದಲ್ಲಿ ವಿಷ್ಣುವರ್ಧನ್, ಶಂಕರ್ ನಾಗ್, ಕಾಶಿನಾಥ್ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಕ್ಯಾಮಿಯೋ ಪಾತ್ರದಲ್ಲಿ ಅಂದರೆ ಅತಿಥಿ ಪಾತ್ರದಲ್ಲಿ ಅಭಿನಯವನ್ನು ಮಾಡಿದ್ದಾರೆ ತಿಳಿಸ್ಕೊಡಿ ಅಂತ ಅನೇಕ ಕೇಳುಗರು ತಪ್ಪಾದ ಉತ್ತರವನ್ನೇ ಕಳಿಸಿದ್ದಾರೆ. ಕೆಲವರು ಎಲ್ಲೋ

ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ. ಸುಜಾತ ಆರ್ ಗಣೇಶ್ ರಾಜಾಜಿನಗರದಿಂದ ಸರಿ ಇದೆ ಅವರ ಉತ್ತರ. ಸುಧಾಮೂರ್ತಿ ಕೆಹಳ್ಳಿಯಿಂದ ಈಗ ನಾನು ಹುಡುಕ್ಬೇಕು ಯಾರು, ಗುಣವತಿ ಭೀಮಪ್ಪ ದಾವಣಗೆರೆಯಿಂದ ಸರಿ ಇದೆ ಉತ್ತರ. ಲತಾ ದಿನೇಶ್ ಗಂಗೊಂಡನಹಳ್ಳಿಯಿಂದ, ಜಯಾಪುಟ್ಟಸ್ವಾಮಿ ಚಿಕ್ಕಮಗಳೂರಿನಿಂದ, ಹೇಮಾ ಮಾರುತಿನಗರದಿಂದ, ಹಾಗೆಯೇ ಗೋಪಿನಾಥ್ ಸಿ ಡಿ ಅಗ್ರಹಾರ ದೊಡ್ಡಬಳ್ಳಾಪುರ ತಾಲೂಕಿನಿಂದ, ಪಿ ಎಚ್ ಪಾಟೀಲ್ ರಾಣಿಬೆನ್ನೂರಿನಿಂದ, ಹಾ ಇಷ್ಟು ಜನರ ಉತ್ತರ ಸರಿ ಇತ್ತು. ಸರಿಯಾದ ಉತ್ತರ ಆಗಿತ್ತು ಮಿಥಿಲೆಯ ಸೀತೆಯರು. ಮಿಥಿಲೆಯ ಸೀತೆಯರು ಚಿತ್ರದಲ್ಲಿ ಈ ನಾಲ್ಕು ಜನ ಅಂದರೆ ವಿಷ್ಣುವರ್ಧನ್, ಶಂಕರ್ನಾಗ್, ಕಾಶಿನಾಥ್, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಕ್ಯಾಮಿಯೋ ಪಾತ್ರದಲ್ಲಿ ಅಭಿನಯವನ್ನು ಮಾಡಿದರು. ಸರಿಯಾದ ಉತ್ತರ ಕೊಟ್ಟವರಿಗೆ ಮೆಚ್ಚುಗೆಯ ಚಪ್ಪಾಳೆ.

ಸಮಯ ಇನ್ನೇನು 3:55 ಆಗೋಯ್ತು. ಹಾಗಾಗಿ ಒಂದು ಸರಳವಾದ ಪ್ರಶ್ನೆಯನ್ನು ಕೇಳ್ಬಿಡ್ತೀನಿ, ಬೇಗ ಬೇಗ ಉತ್ತರ ಕೊಟ್ಬಿಡಿ ನೀವು. ಆಫ್ರಿಕಾದಲ್ಲಿ ಶೀಲಾ ಈ ಸಿನಿಮಾದಲ್ಲಿ ನಟ ಚರಣ್ ರಾಜ್ ಅವರು ನಿರ್ವಹಿಸಿದ ಪಾತ್ರದ ಹೆಸರನ್ನ ನೀವು ನನಗೆ ತಿಳಿಸ್ಕೊಡ್ಬೇಕು. ಆಫ್ರಿಕಾದಲ್ಲಿ ಶೀಲಾ ಚಿತ್ರದಲ್ಲಿನ ಈ ಸಿನಿಮಾದಲ್ಲಿ ನಟ ಚರಣ್ ರಾಜ್ ಅವರು ನಿರ್ವಹಿಸಿದ ಪಾತ್ರದ ಹೆಸರು ಏನು?

ನಿಮ್ಮ ಉತ್ತರದ ಸಂದೇಶದ ಪಟ್ಟಿ ಬೆಳೀತಾನೆ ಇದೆ, ಹಾಗಾಗಿ ಸಮಯ ಕೂಡ ಓಡ್ತಾ ಇದೆ. ಪ್ರಶ್ನೆ ಕೇಳಿದೆ ನಾನು, ಆಫ್ರಿಕಾದಲ್ಲಿ ಶೀಲಾ ಸಿನಿಮಾದಲ್ಲಿ ನಟ ಚರಣ್ ರಾಜ್ ಅವರು ನಿರ್ವಹಿಸಿದ ಪಾತ್ರದ ಹೆಸರನ್ನು ತಿಳಿಸ್ಕೊಡಿ ಅಂತ. ಗೋಪಿನಾಥ್ ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ, ಎನ್ ಆರ್ ಪ್ರಸಾದ್ ರಾಜನಗರದಿಂದ. ಮಾದಪ್ಪ ಕೆ ಎಂ ಕೃಷ್ಣ ಕಮಂಡಲಗೊಂದಿ ಜಗಳೂರಿನಿಂದ ಸರಿ ಇದೆ ಅವರ ಉತ್ತರ. ವಾಸಿಂ ಅಲಿ ಜಗಳೂರಿನಿಂದ. ಎನ್ ಜಿ ಬಸವರಾಜ್ ಚಿತ್ರದುರ್ಗದಿಂದ ಸರಿ ಇದೆ ನಿಮ್ಮ ಉತ್ತರ. ಕೊಪ್ಪಳದಿಂದ ನಾಗರಾಜ್ ಕಂಬತ್ತಿ ಸರಿ ಇದೆ ನಿಮ್ಮ ಉತ್ತರ. ರಮ್ಯಾ ಅರಶಿನಕುಂಟೆಯಿಂದ. ಮಂಡಿಕಲ್ ಕೃಪಾ ಉಮೇಶ್ ಸರಿ ಇದೆ ನಿಮ್ಮ ಉತ್ತರ. ಯಲ್ಲಪ್ಪ ಯಾದವ್ ರಾಯಚೂರಿನಿಂದ ಸರಿ ಇದೆ ನಿಮ್ಮ ಉತ್ತರ. ಹಾಗೆ ಸಿದ್ಧಾರ್ಥ್ ಸರಿ ಇದೆ ನಿಮ್ಮ ಉತ್ತರ. ರಾಜಪ್ಪಾಜಿ ದೇವಾಂಗಪೇಟೆ ಕೊಳ್ಳೆಗಾಲದಿಂದ. ರಾಜ್ಕುಮಾರ್ ಕಾತರಗಿ ಕೆ ಎಚ್ ಬಿ ಕಾಲೋನಿ ಹರಿಹರದಿಂದ. ಉಸ್ಮಾನ್ ಸುಲಿಯಾ ಸರಿ ಇದೆ ನಿಮ್ಮ ಉತ್ತರ. ಹಾ, ಇಷ್ಟು ಜನರ ಉತ್ತರ ಸರಿಯಿತು. ಇನ್ನು ಕೆಲವರು ಉತ್ತರ ಸರಿಯಿತು, ಆದರೆ ಹೆಸರುಗಳು ಪುನರಾವರ್ತನೆ ಆಗಬಾರ್ದು ಅಂತ ಹೇಳ್ತಾ ಇಲ್ಲ. ಸರಿಯಾದ ಉತ್ತರ ಆಗಿತ್ತು ಶಂಕರ್. ಶಂಕರ್ ಈ ಪಾತ್ರದಲ್ಲಿ ಚರಣ್ ರಾಜ್ರವರು ಆಫ್ರಿಕಾದಲ್ಲಿ ಶೀಲಾ ಸಿನಿಮಾದಲ್ಲಿ ಅಭಿನಯವನ್ನು ಮಾಡಿದರು. ಸರಿಯಾದ ಉತ್ತರ ಕೊಟ್ಟವರಿಗೆ ಮೆಚ್ಚುಗೆಯ ಚಪ್ಪಾಳೆ.

0: ಕಡಿಮೆ ಸಮಯದಲ್ಲಿ ಪ್ರಶ್ನೆ ಉತ್ತರಗಳನ್ನ ಕೇಳಿ ಸ್ವಲ್ಪ ಆಟವಂತೂ ಆಡಿದ್ವಿ. ನೀವು ಕೂಡ ತುಂಬಾ ಉತ್ಸುಕರಾಗಿ ಭಾಗವಹಿಸಿದ್ರಿ, ಇದಕ್ಕಾಗಿ ಧನ್ಯವಾದಗಳನ್ನ ತಿಳಿಸುತ್ತಾ ಮತ್ತೆ ವಿಸ್ಮಯ ಜಗತ್ತಿನಲ್ಲಿ ನಾನು ನಿಮ್ಮನ್ನ ಜೊತೆಯಾಗ್ತೀನಿ.
1: ಸಾರ್ವಜನಿಕರಿಗಾಗಿ
2: ಸೇವಾನಿರತರು
1: ಕೇಳಿ ವಿಶೇಷ ಕಾರ್ಯಕ್ರಮ ಪ್ರತಿದಿನ ಸಂಜೆ 4:30 ನಿಮ್ಮ ನೆಚ್ಚಿನ FM ರೈನ್ಬೋ 101.3 ಕಂಪನಾಕದಲ್ಲಿ ಭಾಗವಹಿಸುತ್ತಾರೆ RP ರವಿಶಂಕರ್.
3: ವಿಶೇಷ ಕಾರ್ಯಕ್ರಮದ ಪ್ರಾಯೋಜಕರು
4: ಕರ್ನಾಟಕ
5: ಕರ್ನಾಟಕದ ಕಲೆ, ಸಂಸ್ಕೃತಿ, ಕರಕುಶಲ ಮತ್ತು ಗ್ರಾಮೀಣ ಸೊಗಡಿನ ಅದ್ಭುತ ಲೋಕಕ್ಕೆ ನಿಮ್ಮನ್ನು ಆಹ್ವಾನಿಸುತ್ತಿದೆ ನಮ್ಮ ಸರಸ್ ಮೇಳ 2026. ರಾಷ್ಟ್ರಮಟ್ಟದ ವಸ್ತು ಪ್ರದರ್ಶನ ಮತ್ತು ಮಾರಾಟ ಮೇಳ ಇದೇ September 19-27 ಬೆಂಗಳೂರಿನ ಜಯಮಹಲ್ ಪ್ಯಾಲೆಸ್ ನಲ್ಲಿ. GI ಮಾನ್ಯತೆ ಪಡೆದ ಕರ್ನಾಟಕದ ಉತ್ಪನ್ನಗಳು, ಕೈಮಗ್ಗ ಹಾಗೂ ಸಾಂಪ್ರದಾಯಿಕ ಆಹಾರಗಳ ವೈಭವ ಹತ 150 ಮಳಿಗೆಗಳು ಇರಲಿವೆ. ಪ್ರಕಟಣೆ ಕರ್ನಾಟಕ ಸರ್ಕಾರ, ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ಮತ್ತು ರಾಷ್ಟ್ರೀಯ ಜೀವನೋಪಾಯ ಅಭಿಯಾನ ನಮ್ಮ ಸರಸ್ ಮೇಳ 2026.
6: ಕೇಳುಗರೆ, ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 9:05 ಹಾಗೂ ಸಂಜೆ 6:15 FM ರೈನ್ಬೋ 101.3 MHz ನಲ್ಲಿ, ಬೆಳಗ್ಗೆ 8:45 ಹಾಗೂ ಸಂಜೆ 6:00 ವಿವಿಧ ಭಾರತಿ 102.9 FM ನಲ್ಲಿ, ಬೆಳಗ್ಗೆ 9:30 ಹಾಗೂ ರಾತ್ರಿ 7:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ.

ಸಮಯವಾಗಿದೆ 4:54. ಈ ಇಡೀ ಜಗತ್ತೇ ಒಂದು ವಿಸ್ಮಯ ಹೌದಲ್ವಾ? ಅದರಲ್ಲಿ ಒಂದು ವಿಸ್ಮಯದ ಬಗ್ಗೆ ಇವತ್ತು ನಾನು ನಿಮ್ಮ ಜೊತೆ ಹಂಚ್ಕೊಳ್ತೀನಿ. ವಿಸ್ಮಯದ ಜಗತ್ತಿಗೆ ಕರ್ಕೊಂಡು ಹೋಗ್ತೀನಿ. ಈ ಹೊತ್ತಲ್ಲಿ ನಿಮ್ಮ ಜೊತೆಯಾಗಿರೋಳು ನಿಮ್ಮ ಗೆಳತಿ ಮಂಜು.

ಕೇಳುಗರೆ, ಹೀಗೊಂದು ಪ್ರಕಟಣೆ. ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ MBA ಮಾರ್ಕೆಟಿಂಗ್ ಅಥವಾ ಮ್ಯಾನೇಜ್ಮೆಂಟ್ ಮಾರ್ಕೆಟಿಂಗ್ನಲ್ಲಿ PG ಡಿಪ್ಲೊಮೊ ಮುಗಿಸಿ ಮೀಡಿಯಾ ಸೇಲ್ಸ್ನಲ್ಲಿ 1 ವರ್ಷದ ಅನುಭವ ಹೊಂದಿರುವ 35 ವರ್ಷದ ಒಳಗಿನ ಅಭ್ಯರ್ಥಿಗಳಿಗೆ ಪ್ರಸಾರ ಭಾರತಿಯು ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ ಹುದ್ದೆಗೆ ಅರ್ಜಿಯನ್ನು ಆಹ್ವಾನಿಸಿದೆ. ಹುದ್ದೆಗಳ ವಿವರ: ಸೇಲ್ಸ್ ಡಿವಿಷನ್ ಬೆಂಗಳೂರು 2 ಹುದ್ದೆಗಳು, ದೂರದರ್ಶನ ಬೆಂಗಳೂರು 1 ಹುದ್ದೆ. ಈ ನೇಮಕಾತಿಯು ಶಾರ್ಟ್ ಟರ್ಮ್ ಒಪ್ಪಂದದ ಅಥವಾ ಗುತ್ತಿಗೆ ಆಧಾರದಲ್ಲಿ ನಡೆಯಲಿದ್ದು, ಇದು ಸಂಪೂರ್ಣವಾಗಿ ಗುತ್ತಿಗೆ ಆಧಾರದಲ್ಲಿರುತ್ತದೆ. ಸೇಲ್ಸ್ನಲ್ಲಿ ಅನುಭವ ಹಾಗೂ ಆಸಕ್ತಿ ಹೊಂದಿರುವ ಅಭ್ಯರ್ಥಿಗಳು ಪ್ರಸಾರ ಭಾರತಿಯ ಅಧಿಕೃತ ಜಾಲತಾಣ ಪ್ರಸಾರಭಾರತಿ.org

0: Akashvani FM Rainbow 101.3 MHz. Musically yours.
1: ಕೇಳಿದ್ರೆ ಕಣ್ಣ ಮುಂದೆ ಇರೋದು ಕಾಣದ ಹಾಗೆ ಮಾಯವಾಗೋದು ಅಂದರೆ ಬಹಳನೇ ಆಶ್ಚರ್ಯ, ಹೌದಲ್ವಾ? ಅದೊಂದು ವಿಚಿತ್ರ. ಯಾವುದೋ ಒಂದು ವಸ್ತು ಮಾಯ ಮಾಡೋದು ಅದು ತಂತ್ರವಿದ್ಯೆ ಅಥವಾ ಮ್ಯಾಜಿಕ್ ಅಂತ ಅನ್ಬೋದು. ಆದರೆ ಏಕಾಏಕಿ ಕಡಲ ತೀರದ ಅಲೆಗಳು ಮಾಯವಾಗಿ ಬಿಡೋದು ಅಂದರೆ ಕಡಲ ತೀರದ ಅಲೆಗಳ ಮಾಯವಾಗುತ್ತಾ? ಏನು ಹೇಳ್ತಾ ಇದ್ದೀರಾ ಮಂಜು ಅಂತೀರ? ಖಂಡಿತ ಸ್ನೇಹಿತರೆ, ಇದೇ ಬಹಳನೇ ವಿಸ್ಮಯವಾದ ವಿಚಾರ. ವಿಸ್ಮಯದ ಬೀಚ್ ಬಗ್ಗೆ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಕೇಳ್ತಾ ಇರಿ, ಇದು ಕನ್ನಡ ಕಾಮನಬಿಲ್ಲು 101.3 ಕಂಪನಾಂಕಗಳು.

ಹೌದು, ವಿಸ್ಮಯ ಜಗತ್ತಿಗೆ ಕರ್ಕೊಂಡು ಹೋಗ್ತೀನಿ, ಒಂದು ವಿಸ್ಮಯದ ವಿಚಿತ್ರವಾದ ಕಡಲಿನ ಬಗ್ಗೆ ತಿಳಿಸ್ತೀನಿ ಅಂತ ಹೇಳಿದೆ. ಯಾವುದು ಯಾವುದಿರ್ಬೋದು ಅಂತ ನೀವೆಲ್ಲ ಊಹೆ ಮಾಡ್ತಾ ಇದ್ದೀರಾ, ಕೆಲವೊಬ್ಬರು ಸರಿಯಾದ ಉತ್ತರವನ್ನು ಕೂಡ ಕೊಟ್ಬಿಟ್ಟಿದ್ದೀರಾ. ಹೌದು, ಒಡಿಶಾ ರಾಜ್ಯದಲ್ಲಿದೆ ಈ ವಿಶೇಷವಾದ ಕಡಲು, ಅತ್ಯಂತ ವಿಶಿಷ್ಟವಾದ ಬೀಚ್ ಬೀಚ್ ಇದು. ಏನಿದರ ವಿಶೇಷತೆ ಅಂದರೆ, ಈ ಕಡಲಿನ ನೀರು ನಿಮ್ಮ ಕಣ್ಣುಗಳ ಮುಂದೆ ಕಣ್ಮರೆಯಾಗುತ್ತೆ, ಸ್ವಲ್ಪ ಸಮಯದ ನಂತರ ಮತ್ತೆ ಕಾಣಿಸ್ಕೊಳ್ಳುತ್ತೆ, ಕಾಣುತ್ತೆ ಮರೆಯಾಗುತ್ತೆ, ಮರೆಯಾಗುತ್ತೆ ಕಾಣುತ್ತೆ. ಹೌದು, ದಿನದಲ್ಲಿ ಎರಡು ಸಲ ಈ ನೈಸರ್ಗಿಕ ವಿದ್ಯಮಾನ ನಡೆಯುತ್ತೆ.

0: ಈಗ ಕೇಳೋಣ ಪ್ರಾಯೋಜಿತ ಕಾರ್ಯಕ್ರಮ ಆರ್ಯ ವೈಶ್ಯ ಮಹಾಸಭಾ.
1: ಶಿಕ್ಷಣ, ಉದ್ಯೋಗ, ಆರೋಗ್ಯ ಸೇವೆ ನೀಡುತ್ತಲಿ ಸಮಾಜಮುಖಿ ಸೇವೆಯಲ್ಲಿ
2: ಸಾರ್ವಜನಿಕರಿಗಾಗಿ
3: ಸೇವಾ ನಿರತರು.
4: ಈ ವಿಶೇಷ ಕಾರ್ಯಕ್ರಮದ ಪ್ರಾಯೋಜಕರು
1: ಕರ್ನಾಟಕ ಆರ್ಯ ವೈಶ್ಯ
2: ಕರ್ನಾಟಕ ಆರ್ಯವೈಶ್ಯ ಮಹಾಸಭಾ ನೇತೃತ್ವದಲ್ಲಿ
5: ಗ್ಲೋಬಲ್ ಆಕ್ಸಿಲರೇಟರ್ ವಿಷನ್ ಸಮಿಟ್ 2026.
2: ಬನ್ನಿ ಭಾಗವಹಿಸಿ, ಸಂಪರ್ಕಿಸಿ www.thegavs.com.
6: ನಮಸ್ಕಾರ, ನಾನು ನಿಮ್ಮ ರೇಡಿಯೋ ಮಿತ್ರ ಹುಲಿದೇವರಮನದ ದೀಪಕ್ ಆರ್ ಸಾಗರ್. ಕರ್ನಾಟಕ ಆರ್ಯವೈಶ್ಯ ಮಹಾಸಭಾದ ಅಧ್ಯಕ್ಷರಾದ ಶ್ರೀಯುತ ಆರ್ ಪಿ ರವಿಶಂಕರ್ ಅವರು ನಮ್ಮ ಜೊತೆಗಿದ್ದಾರೆ.
7: ಗ್ಲೋಬಲ್ ಆಕ್ಸಿಲೇಟರ್ ವಿಷನ್ ಸಮಿಟ್ 2026 ಅಲ್ಲಿ ಭಾಗವಹಿಸಿದಂತಹ, ಯಾರು ನೋಂದಣಿ ಮಾಡಿಕೊಂಡಿರ್ತಾರೆ, ಇಲ್ಲಿ ಭಾಗವಹಿಸಿರ್ತಕ್ಕಂತಹ ಒಂದು ಯುವ ಉದ್ಯಮಿಗಳಿಗೆ ಯಾವ ರೀತಿ ಅವರಿಗೆ ಸಪೋರ್ಟ್ ನೀಡೋದ್ರ ಬಗ್ಗೆ ಏನಾದರೂ ಯೋಜನೆ ಇದೆಯಾ?
8: ಅದು ಇನ್ಕ್ಯುಬೇಷನ್ ಸರ್. ನಾನು ಮಾಡಬೇಕು ಅಂತ ಬಂದಾಗ ಅದಕ್ಕೊಂದು ಸಪರೇಟ್ ಟೀಮ್ ಇರುತ್ತೆ. ಅವನ ಐಕ್ಯೂ ಲೆವೆಲ್ ಏನಿದೆ, ಈಗ ನನಗೇನು ಶಕ್ತಿ ಇದೆ ಅನ್ನೋದನ್ನ ಫಸ್ಟ್ ಅಸೆಸ್ ಮಾಡಲೇಬೇಕು. ನಾವು ನನಗೆ ಶಕ್ತಿ ಇಲ್ಲದೆ ನಾನು ಏನೋ ಸಾಫ್ಟ್ವೇರ್ ಕಂಪ್ನಿ ಮಾಡ್ತೀನಿ ಆಗಲ್ಲ. ಅದು ನಾನು ಏನು ಸಬ್ಜೆಕ್ಟ್ ತೊಗೊಂತೀನಿ ಆ ಅಸೆಸ್ಮೆಂಟ್ ಪ್ರಾಪರ್ ಆಗಿದೆ ಅಂತ ಅದೊಂದು ಟೀಮ್ ಕೆಲಸ ಮಾಡುತ್ತೆ. ಅವ್ರ ಜೊತೆ ಇಂಟ್ರಾಕ್ಷನ್ ಆಗಿ ಇವ್ರು ಎಲಿಜಿಬಿಲಿಟಿ ಕ್ರೈಟೀರಿಯಾ ಆಗುತ್ತೆ ಅಂದ ತಕ್ಷಣ ಅದಕ್ಕೆ ಬೇಕಾಗಿರೋ ಸವಲತ್ತುಗಳು, ಮೊದಲನೇದಾಗಿ ಜಾಗ, ಎರಡನೇದಾಗಿ ಸರ್ಕಾರದ ವ್ಯವಸ್ಥೆಗಳು, ಕ್ಯಾಪಿಟಲ್ಲು, ಪ್ರೊಡಕ್ಷನ್ ಇದ್ರೆ ಪ್ರೊಡಕ್ಷನ್ನು, ನೆಕ್ಸ್ಟ್ ಮಾರ್ಕೆಟಿಂಗು, ಇಷ್ಟಕ್ಕೂ ಕೂಡ ಹ್ಯಾಂಡ್ ಹೋಲ್ಡ್ ಮಾಡಿ ಅವ್ರಿಗೆ ಮಾರ್ಗದರ್ಶನ ಕೊಡೋದ್ರೊಳಗೆ ಕರ್ನಾಟಕ ಆರ್ಯವೈಶ್ಯ ಮಹಾಸಭೆ ಕೆಲಸ ಮಾಡುತ್ತೆ. ನಾನು ಕ್ಲಿಯರ್ ಆಗಿ ಹೇಳ್ತೀನಿ, ಇದು ಕೇವಲ ಡಿಸೆಂಬರ್ 25 26 27 ಕಾರ್ಯಕ್ರಮ ಅಲ್ಲ, ಅದು ಮುಂದಿನ 10 ವರ್ಷಗಳ ಕಾಲ 24x7 ನಿರಂತರವಾಗಿ ನಡೆಯುವಂತಹ ಕಾರ್ಯಕ್ರಮ ಇದು. ಯಾರನ್ನೂ ಮಧ್ಯದಲ್ಲಿ ಕೈ ಬಿಡೋ ಪ್ರಶ್ನೆನೇ ಇಲ್ಲ. ಒಂದ್ಸಲ ಒಳಗೆ ಬಂದ್ರೆ ಅವನು ಒಂದು ಹಂತಕ್ಕೆ ಬರೋವರೆಗೂ ನಾವು ಅವನ ಜೊತೆ ನಿಂತೀವಿ. ಆದ್ರೆ ಅವ್ರಿಗೆ ನಿಷ್ಠೆ ಇರಬೇಕು, ಹಣ ಕೊಟ್ಟವರು ಕೈ ಹಿಡಿದು ಕೆಲಸ ಮಾಡಿಸ್ತಾರೆ, ಆ ಆಸಕ್ತಿ ಇರೋರು ಮಾತ್ರ ಇದು ವ್ಯವಸ್ಥೆ ಆಗುತ್ತೆ.
6: ಗ್ರಾಮೀಣ ಪ್ರದೇಶಗಳ ಅಭಿವೃದ್ಧಿಗಾಗಿ ಯಾವ ರೀತಿ ವಿಶೇಷವಾಗಿ ಕಾರ್ಯಕ್ರಮಗಳನ್ನ ಮಹಾಸಭಾ ಹಾಕೊಂಡಿದೆ ಸರ್?
8: ಈಗಿನವರೆಗೂ ಕರ್ನಾಟಕ ಆರ್ಯವೈಶ್ಯ ಮಹಾಸಭೆ ಮೂಲಕ ಗ್ರಾಮೀಣ ಭಾಗದಲ್ಲಿ ಯಾರು ನಮ್ಮ ವ್ಯಾಪಾರಸ್ಥರು ಆಲ್ರೆಡಿ ವ್ಯಾಪಾರ ಮಾಡ್ತಿದ್ದಾರೆ ಅವ್ರಿಗೆ ನಾವು ನಮ್ಮ ಸಹಕಾರ ಸಂಘಗಳು, ಸಹಕಾರ ಬ್ಯಾಂಕ್ಗಳಿಂದ ನಾವು ಅವ್ರಿಗೆ ಆರ್ಥಿಕವಾಗಿ ಸಹಕಾರ ಕೊಡಿಸ್ತಾ ಇದ್ವಿ. ಇನ್ನೂ ಕೆಲವು ಕೇಸ್ಗಳಲ್ಲಿ ಒಂದು 3 ತಿಂಗಳು 6 ತಿಂಗಳು ಆ ಬಡ್ಡಿನೂ ಸಹ ನಾವೇ ಕಟ್ತಾ ಇದ್ವಿ. ಇವ ಸಾಲ ತೊಗೊಂಡು 30 ದಿನದಲ್ಲಿ ರೀಪೇಮೆಂಟ್ ಸ್ಟಾರ್ಟ್ ಮಾಡಿದ್ರೆ ಕಷ್ಟ ಆಗುವಂತ 3 ತಿಂಗಳು ಬಿಟ್ಟು ಕಟ್ಟೋದು ವ್ಯವಸ್ಥೆ ಮಾಡಿದ್ವಿ. ಈಗ ಸದ್ಯಕ್ಕೆ ಮಾಡ್ತೀವಿ ಅಷ್ಟೇ ಕೆಲಸ. ಈಗ ಇದ್ರ ಜೊತೆಗೆ ಕೆಲವರಿಗೆ ಮೆಡಿಸಿನ್ ಸಪೋರ್ಟ್ ಬೇಕು, ಚಿಕ್ಕ ಚಿಕ್ಕ ಕೆಲಸಗಳು ಏನಾಗ್ತದೆ ನಡ್ಕೊಂಡು ಹೋಗ್ತದೆ. ಬಹಳ ಮುಖ್ಯವಾಗಿ ಗ್ರಾಮೀಣದಿಂದ ಬಂದಿರೋ ಬೆಂಗಳೂರಿಗೆ ಓದ್ಲಿಕ್ಕೆ ಬರೋಂಥವ್ರಿಗೆ ಇಲ್ಲಿ ಉಳ್ಕೊಳ್ಳಿಕ್ಕೆ ಜಾಗ, ಊಟ, ವಸತಿ, ಎಜುಕೇಷನ್ ಏನ್ಬೇಕು ಅಷ್ಟು ಕೂಡ ಸಾವಿರಾರು ವಿದ್ಯಾರ್ಥಿಗಳಿಗೆ ಈಗಾಗಲೇ ಮಾಡಿದ್ದೀವಿ, ಮುಂದೆನೂ ಮಾಡ್ತಿದ್ದೆ.
6: ಗ್ಲೋಬಲ್ ಆಕ್ಸಿಲೇಟರ್ ವಿಷನ್ ಸಮಿಟ್ 2026ಗೆ ಸಂಬಂಧಪಟ್ಟಂತೆ ನಮ್ಮ ರೇಡಿಯೋ ಕೇಳುಗರಿಗೆ ಏನು ಒಂದು ವಿಶೇಷವಾಗಿ ಈ ಒಂದು ಕಾರ್ಯಕ್ರಮದ ಬಗ್ಗೆ ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್?
8: ಈ ಪ್ರಪಂಚದಲ್ಲೇ ಒಂದು NGO ಈ ರೀತಿಯ ಉದ್ಯಮಶೀಲರಾಗಲಿ ಕರೆ ಕೊಡ್ತೀರಂತ ಒಂದು ದೊಡ್ಡ ಕಾರ್ಯಕ್ರಮ, ಅತಿ ದೊಡ್ಡ ಕಾರ್ಯಕ್ರಮ ಮಾಡ್ತಿದ್ದು ಫಸ್ಟ್ ಟೈಮ್ ಇದು. ಎಲ್ಲರೂ ಕೂಡ ಟೆಕ್ ಸಮಿಟ್ ಅಂದ್ರೆ ಟೆಕ್ನಿಕಲ್ ಸಂಬಂಧಪಟ್ಟವರು, ಎಲೆಕ್ಟ್ರಾನಿಕ್ ಸಂಬಂಧ ಅವ್ರದ್ದು ಸಮಿಟ್ಗಳು ಇದು ಮಾಡ್ತಾರೆ. ಆದ್ರೆ ಯಾವುದಕ್ಕೂ ಸಂಬಂಧ ಇಲ್ಲದೆ ಯುವಜನತೆಯ ಭವಿಷ್ಯದ ದೃಷ್ಟಿಯಿಂದ ಏನು ಗ್ಲೋಬಲ್ ಆಕ್ಸಿಲೇಟ್ ವಿಷನ್ ಸಮಿಟ್ ಡಿಸೆಂಬರ್ 25, 26, 27 ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ನಡೀತಾ ಇದೆ. ಇದರೊಳಗೆ ಈ ರಾಜ್ಯದ ಪ್ರತಿಯೊಬ್ಬ ಯುವಕರು, ಅವ್ರು ಯಾರೋ ಡಿಗ್ರಿ ಆಗಿರಲೇಬೇಕು ಅಂತಿಲ್ಲ, ಬಿಲೋ ಡಿಗ್ರಿ ಮಾಡಿರೋರು ಅಂಡರ್ ಗ್ರಾಜ್ಯುಯೇಟ್ಗೂ ಕೂಡ ಇಲ್ಲಿ ಅವಕಾಶಗಳು ಭಾಳ ಸಿಗುತ್ತೆ. ಅವರೆಲ್ಲರೂ ತಪ್ಪದೇ ಇದಕ್ಕೆ ಭಾಗವಹಿಸಬೇಕು. ಭಾಗವಹಿಸೋ ಮೂಲಕ ಅವರ ಭವಿಷ್ಯನ ಕಂಡುಕೊಳ್ಬೇಕು, ಭವಿಷ್ಯದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಉದ್ಯಮಿಗಳಾಗಬೇಕು, ದೇಶಕ್ಕೆ ಶಕ್ತಿ ತುಂಬಬೇಕು, ಇದು ನಮ್ಮ ಅಪೇಕ್ಷೆ ಇದೆ.
6: ಮಹಾಸಭಾದಲ್ಲಿ ತಾವು ಕಂಡಂತೆ ಇನ್ನೂ ಕೂಡ ಒಂದೊತ್ತು ಊಟಕ್ಕೂ ಕೂಡ ಕಷ್ಟ ಇದೆ ಅಂತ ಒಂದು ಕುಟುಂಬಗಳು ಇನ್ನೂ ಇವೆ ಅಂತ ಹೇಳ್ತೀರಾ ಸರ್?
8: ಈ ಬಡತನ ಅನ್ನೋದು ಒಂದು ಪ್ರಕೃತಿ ದತ್ತ ನಿಯಮ, ಇದು ನಿಸರ್ಗದಲ್ಲಿ ಬಡವರು ಶ್ರೀಮಂತ ಇರ್ತಾರೆ, ಬಟ್ ಅವ್ರನ್ನ ಗುರುತಿಸಿ ಅವ್ರ ಹೊಟ್ಟೆ ತುಂಬಿಸಬೇಕಷ್ಟ. ಮಲ್ಲೇಶ್ವರ ಬಡಾವಣೆಯಲ್ಲಿ ಹೊಂಗಿರಣ ಅಂತ ಒಂದು ಯೋಜನೆ ಮಾಡಿದ್ವಿ. ಅಲ್ಲಿ ಸೀನಿಯರ್ ಸಿಟಿಸನ್ಸ್ ಒಂದು ಬರ್ತಾನೆ ಇರ್ಬೋದು, ಆರೋಗ್ಯದ ಸಮಸ್ಯೆ ಇರ್ಬೋದು, ಅಥವಾ ಮಕ್ಕಳಿದ್ದು ದೂರದ ಊರುಗಳಲ್ಲಿ ಇರ್ತಾರೆ, ಇವರಿಗೆ ಮೊಣಕಾಲು ನೋವು, ಕೈ ನೋವು, ಈ ತರದ ಏನೋ ಸಮಸ್ಯೆಗಳಿರ್ತವೆ, ಅಂತ ಅವ್ರಿಗೆ ಹೋಟ್ಲಲ್ಲಿ ತಿನ್ನಕ್ಕಾಗಲ್ಲ. ಪ್ರತಿನಿತ್ಯ ಕಳೆದ 26 ವರ್ಷಗಳಿಂದ ಮನೆ ಮನೆಗೆ ಮಧ್ಯಾಹ್ನ ಊಟ ಕೊಡ್ತೀವಿ. ಕರ್ನಾಟಕ ರಾಜ್ಯದ ಘನತೆಯುತ ರಾಜ್ಯಪಾಲರು ಸಹ ನಮ್ಮನ್ನ

0: ಬಿಸಿ ಅದಕ್ಕೆ ಹನನ್ ಮಾಡಿದ್ದಾರೆ. ಈ ರಾಜ್ಯದ ಎಲ್ಲಾ ಟಿವಿ ಚಾನೆಲ್ಗಳು ಅದನ್ನು ಕವರ್ ಮಾಡಿದ್ದಾವೆ.
1: ಕೇಳಿದ್ರಿ, ಕರ್ನಾಟಕ ಆರ್ಯ ವೈಶ್ಯ ಮಹಾಸಭಾದ ಅಧ್ಯಕ್ಷರಾದ ಶ್ರೀಯುತ ಆರ್ ಪಿ ರವಿಶಂಕರ್ ಇವರೊಂದಿಗೆ ವಿಶೇಷ ಸಂದರ್ಶನವನ್ನ ಕೇಳಿದಿರಿ. ನಮಸ್ಕಾರ.
2: ಸಾರ್ವಜನಿಕರಿಗಾಗಿ ಸೇವಾನಿರತರು.
3: ಈ ವಿಶೇಷ ಕಾರ್ಯಕ್ರಮದ ಪ್ರಾಯೋಜಕರು
4: ಕರ್ನಾಟಕ ಆರ್ಯ ವೈಶ್ಯ
2: ಕರ್ನಾಟಕ ಆರ್ಯವೈಶ್ಯ ಮಹಾಸಭಾ ನೇತೃತ್ವದಲ್ಲಿ
5: ಗ್ಲೋಬಲ್ ಆಕ್ಸಲರೇಟರ್ ವಿಷನ್ ಸಮಿಟ್ 2026.
2: ಬನ್ನಿ, ಭಾಗವಹಿಸಿ. ಸಂಪರ್ಕಿಸಿ www.thegavs.com.
6: ನಮ್ಮ ಮನೆ ಆರೋಗ್ಯ ಮತ್ತು ನೆಮ್ಮದಿಯ ನೆಲೆಮನೆ. ತಿನ್ನುವ ಆಹಾರ, ಉಡುವ ಬಟ್ಟೆ, ಆಡುವ ಮಾತು, ಇಲ್ಲೆಲ್ಲ ಸ್ವಚ್ಛತೆ ಕಾಪಾಡೋಣ. ಜೊತೆಗೆ ನಮ್ಮ ನಡವಳಿಕೆಯಲ್ಲೂ.
7: ನೀರಿನ ಸೇವನೆ, ಕಸ ವಿಲೇವಾರಿ, ಶೌಚಾಲಯ ಮತ್ತು ಅದರ ಬಳಕೆ, ತ್ಯಾಜ್ಯ ವಿಲೇವಾರಿ, ಸಾರ್ವಜನಿಕ ಮತ್ತು ಸಮುದಾಯ ಶೌಚಾಲಯಗಳ ಬಳಕೆ, ಈ ಎಲ್ಲ ವಿಚಾರಗಳಲ್ಲೂ ಹೊಣೆಗಾರಿಕೆಯಿಂದ ನಡೆದುಕೊಳ್ಳುವುದು ಎಲ್ಲ ನಾಗರಿಕರ ಹೊಣೆ.
6: ಬನ್ನಿ, ಸ್ವಚ್ಛ ಆರೋಗ್ಯಕರ ಸಮಾಜ ನಿರ್ಮಾಣಕ್ಕೆ ಪ್ರತಿಯೊಬ್ಬರೂ ಕೈಜೋಡಿಸೋಣ.

ಸಮಯ ಆಗಿದೆ 4:37. ವಿಸ್ಮಯ ಜಗತ್ತಿನಲ್ಲಿ ಒಂದು ವಿಸ್ಮಯದ ಕಡಲಿನ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೆ. ಹೌದು, ಒಡಿಶಾ ರಾಜ್ಯದಲ್ಲಿದೆ ಈ ವಿಶೇಷವಾದ ಕಡಲು, ಅತ್ಯಂತ ವಿಶಿಷ್ಟವಾದ ಬೀಚ್ ಇದು. ಈ ಕಡಲಿನ ನೀರು ನಿಮ್ಮ ಕಣ್ಣುಗಳ ಮುಂದೆ ಕಣ್ಮರೆಯಾಗುತ್ತೆ, ಸ್ವಲ್ಪ ಸಮಯದ ನಂತರ ಮತ್ತೆ ಕಾಣಿಸ್ಕೊಳ್ಳುತ್ತೆ ಮರೆಯಾಗುತ್ತೆ, ಮರೆಯಾಗುತ್ತೆ ಕಾಣುತ್ತೆ. ಹೀಗೆ ದಿನದಲ್ಲಿ 2 ಸಲ ಈ ನೈಸರ್ಗಿಕ ವಿದ್ಯಮಾನ ನಡೆಯುತ್ತೆ. ಈ ಬೀಚ್ಗೆ ಹೈಡ್ ಅಂಡ್ ಸೀಕ್ ಅಂತ ಕೂಡ ಕರೀತಾರೆ. ಹಾಗಾದರೆ ಯಾವುದು ಈ ಬೀಚ್ ಅಂತ ಕೇಳ್ತಿದ್ದೀರಾ? ಇದು ಒಡಿಶಾದ ಚಂಡೀಪುರದ ಕಡಲು.

ವಿಸ್ಮಯ ಜಗತ್ತಿನ ಈ ಕಾರ್ಯಕ್ರಮದಲ್ಲಿ ಸೂಪರ್ ಹಿಟ್ ಆದಂತಹ ಗೀತೆಗಳು ಪ್ರಸಾರ ಮಾಡ್ತಾ ಇದ್ದೀರಿ, ಖುಷಿಯಾಗುತ್ತೆ ಅಂತ ಪಂಡಿತ್ ಚನ್ನಪ್ಪ ಸಾವರ್ಡ್, ತೇಜಸ್ವಿನಿ ಸಾವರ್ಡ್ ಸಂದೇಶ ಕಳಿಸಿದ್ದಾರೆ. ಹಾಗೆ ನಾನು ಲಗೇಜ್ ಜೊತೆ ನಮ್ಮೂರಿನ ಪ್ರಸಿದ್ಧ ತಿಂಡಿ ಮಂಡಕ್ಕಿ ಮಿರ್ಚಿ ಇಟ್ಕೊಂಡು ನಿಮ್ಮ ಜೊತೆ ಯಾತ್ರೆ ಬರಲಿಕ್ಕೆ ಕಾಯ್ತಿದ್ದೀನಿ, ಬೇಗ ವಿಸ್ಮಯ ಕಡಲ ತೀರಕ್ಕೆ ಕರ್ಕೊಂಡೋಗಿ ಅಂತ ವಾಲ್ಮೀಕಿ ಮರಿಲಿಂಗಪ್ಪ ಕಂಪ್ನಿಯಿಂದ ಸಂದೇಶ ಕಳಿಸಿದ್ದಾರೆ. ಹಾಗೆ 954 ಇದು ಚಂಡೀಪುರ್ ಬೀಚಾ ಒಡಿಶಾದಲ್ಲಿರೋದು ಅಂತ ಕೇಳಿದರೆ ಹೌದು. ಹಾಗೆ ವಸುಂಧರಾ ಪ್ರಭಾಕರ್ ಪಾಸ್ತೆ ವಿದ್ಯಾನಗರದಿಂದ ನಿಷ್ಕಳಂಕ್ ಮಹಾದೇವ್ ಭಾವನಗರ ಈ ಕಡಲ ತೀರದಲ್ಲಿದೆ ಅಂತ ಸಂದೇಶ ಕಳಿಸಿದ್ದಾರೆ. ಹಾಗೆ ಶಾಂತಾಚಾರ ಬಡಿಗಾರ್ ಅವರು ವಿಶ್ವಮಯ ಜಗತ್ತನ್ನು ನೀವು ತಿಳಿಸ್ತಾ ಇದ್ದೀರಾ, ಒಡಿಶಾದ ಚಂಡೀಪುರ ಬೀಚ್ ನಿಜಕ್ಕೂ ಪ್ರಕೃತಿ ಅದ್ಭುತವೇ ಸರಿ, ಮರೆಯಾಗುವ ಕಡಲ ತೀರ ಇದು, ಅಪರೂಪದ ಕುತೂಹಲಕಾರಿ ಮಾಹಿತಿ ನೀಡಿದ್ದಕ್ಕೆ ಧನ್ಯವಾದಗಳು ಅಂತ ಸಂದೇಶ ಕಳಿಸಿದ್ದಾರೆ. ಹಾಗೆ ಸತೀಶ್ ಗೌಡ್ರು ಕಡುವಿನ ಹೊಸಹಳ್ಳಿ ಅರ್ಕಲ್ಗೂಡಿನಿಂದ, ಪ್ರಕೃತಿಯ ದೇವರು ನಮ್ಮ ಹಿರಿಯರು ಸುಮ್ಮನೆ ಪ್ರಕೃತಿಯ ಆರಾಧಕರಾಗಿರಲಿಲ್ಲ ಅಂತ ಗೊತ್ತಾಗೋದು ಈ ವಿಸ್ಮಯಗಳಿಂದಲೇ ಅಲ್ವಾ ಅಂತ ಕೇಳ್ತಿದ್ದಾರೆ. ನಿಜಕ್ಕೂ ದೇವರು ಇರೋದು ಈ ಪ್ರಕೃತಿಯಲ್ಲೇ. ಈ ಹೈಡೆನ್ಸಿ ಬೀಚ್ ಆಗಲಿ, ಪುರಿ ಜಗನ್ನಾಥ ಮಂದಿರ, ಬಹಳಷ್ಟು ಉದಾಹರಣೆ ನಮ್ಮ ದೇಶದಲ್ಲೇ ಇದೆ ಅಂತ ಸಂದೇಶ ಕಳಿಸಿದ್ದಾರೆ. ಧನ್ಯವಾದಗಳು ಸ್ನೇಹಿತರೆ. ಹೌದು, ಕಡಲುಗಳಲ್ಲೇ ಅತ್ಯಂತ ವಿಶೇಷವಾದ ಅಪರೂಪದ ಕಡಲು ಅಂದರೆ ಈ ಚಂಡೀಪುರದ ಬೀಚ್ ಸ್ನೇಹಿತರೆ. ಸಮುದ್ರದ ಅಲೆಗಳ ಉಬ್ಬರ ಕಡಿಮೆ ಇರುವಾಗ ಸುಮಾರು 5 ಕಿಲೋಮೀಟರ್ವರೆಗೂ ಹಿಂದೆ ಸರಿಯುತ್ತಂತೆ ಈ ಬೀಚು. ಅಷ್ಟು ಹೊತ್ತು ನೀವಿದ್ದ ಜಾಗ ಏಕಾಏಕಿ ಖಾಲಿಯಾಗಿಬಿಡುತ್ತೆ, ಮತ್ತೆ ಸ್ವಲ್ಪ ಸಮಯದ ನಂತರ ಅಲೆಗಳ ಉಬ್ಬರ ಇಳಿದಾಗ ಖಾಲಿಯಾಗಿದ್ದ ದಡದ ಹತ್ತಿರ ಅಲೆಗಳು ಬರ್ತಾ ಹೋಗುತ್ತೆ.

ಹೌದು, ವಿಸ್ಮಯ ಜಗತ್ತಿನಲ್ಲಿ ಚಂಡೀಪುರ ಬೀಚ್ ಬಗ್ಗೆ ತಿಳ್ಕೊಳ್ತಾ ಇದ್ವಿ. ಉಬ್ಬರ ಕಡಿಮೆ ಇರುವಾಗ ಸುಮಾರು 5 ಕಿಲೋಮೀಟರ್ ವರೆಗೂ ಹಿಂದೆ ಸರಿಯುತ್ತೆ. ಹಾಗೆ ಅಷ್ಟು ಹೊತ್ತು ನೀವಿದ್ದ ಜಾಗ ಏಕಾಏಕಿ ಖಾಲಿಯಾಗಿಬಿಡುತ್ತೆ. ಮತ್ತೆ ಸ್ವಲ್ಪ ಸಮಯದ ನಂತರ ಅಲೆಗಳ ಉಬ್ಬರ ಇಳಿದಾಗ ಖಾಲಿಯಾಗಿದ್ದ ದಡದ ಹತ್ತಿರ ಅಲೆಗಳು ಬರ್ತಾ ಹೋಗುತ್ತೆ. ಅಂದರೆ ಪ್ರವಾಸಿಗರು ಈ ಸಮಯದಲ್ಲಿ ದಡದಿಂದ ಸುಮಾರು 5 ಕಿಲೋಮೀಟರ್ ದೂರ ಸಮುದ್ರದ ಮೇಲೆ ನಡೀಬೋದು, ಸಮುದ್ರದ ಜೀವರಾಶಿಗಳನ್ನ ನೋಡ್ಬೋದು. ಸಂಜೆ 5 ರಿಂದ 6:30 ವರೆಗೆ

ಈ ವಿದ್ಯಮಾನ ನಡೆಯೋದ್ರಿಂದ ಚಂಡೀಪುರದ ಬೀಚ್ನಲ್ಲಿ ಈ ಸಮಯದಲ್ಲೇ ಪ್ರವಾಸಿಗರು ಹೆಚ್ಚಾಗಿರ್ತಾರೆ. ನೀವು ಕೂಡ ಭೇಟಿ ನೀಡಿ ಬೀಚ್ ಮೇಲೆ ನಡೆಯುವಂತಹ ಅನುಭವವನ್ನು ಪಡೀರಿ ಅಂತ ಹೇಳ್ತಾ, ವಿಸ್ಮಯ ಜಗತ್ತನ್ನ ಸಾಕ್ಷೀಕರಿಸ್ಕೊಳ್ಳಿ ಅಂತ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ, ಜೊತೆಯಾಗ್ತೀನಿ, ಕೇಳ್ತಾ ಇರಿ. ಇದು ನಿಮ್ಮದೇ ನೆಚ್ಚಿನ ಕನ್ನಡ ಕಾಮನಬಿಲ್ಲು, ನಿಮ್ಮ ಗೆಳತಿ ಮಂಜು.

ಆಕಾಶವಾಣಿ ವಿಜಯಪುರ ಕೇಂದ್ರ ಎಫ್ಎಂ ಕಂಪನಾಂಕ 101.8 ಮೆಗಾಹರ್ಟ್ಸ್ ನಿಲಯದ ಸಂಜೆಯ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಪ್ರಿಯ ಕೇಳುಗ ಬಂಧುಗಳಿಗೆಲ್ಲ ಆತ್ಮೀಯ ಸ್ವಾಗತ. ನಾನು ನಿಮ್ಮ ರೇಡಿಯೋ ಮಿತ್ರ ಕೃಷ್ಣ ತಳವಾಡ್ ಮಾಡುವ ಸಂಜೆಯ ನಮಸ್ಕಾರಗಳು. ತಮಗೆಲ್ಲ ಶುಭ ಸಂಜೆ.

ಕೇಳುವರೆ, ಸಮಯ 5:54. ಈಗ ಕೇಳೋಣ ಚಿತ್ರಗೀತೆಗಳನ್ನು. ಆರಂಭದಲ್ಲಿ ಕೇಳಿ ಹರಿಹರನ್ ಹಾಗೂ ಚಿತ್ರ ಅವರ ಧ್ವನಿಯಲ್ಲಿ AK-47 ಚಿತ್ರದ ಗೀತೆಯನ್ನು.

0: ಕುಮಾರ್ ಸನೂರ ಧ್ವನಿಯಲ್ಲಿ ಕೇಳಿದ್ರಿ ಫ್ರೆಂಚ್ ಚಿತ್ರದ ಗೀತೆಯನ್ನು.
1: ಕೆಮ್ಮು, ದಮ್ಮು, ಅಲರ್ಜಿ, ಅಸ್ತಮಾ, ಉಸಿರಾಟದ ತೊಂದರೆ, ಕಫದ ತೊಂದರೆ, ನಿಮೋನಿಯಾ, ಎದೆಯಲ್ಲಿ ಬಿಗಿತ, ಕ್ಷಯರೋಗ, ಈ ಲಕ್ಷಣಗಳು ಯಾರಿಗಾದರೂ ಕಂಡು ಬಂದಲ್ಲಿ ತಕ್ಷಣ ಸಂಪರ್ಕಿಸಿ
2: ಡಾಕ್ಟರ್ ನೇಮಗೌಡ ಶ್ವಾಸಕೋಶ ಮತ್ತು ಎದೆ ರೋಗಗಳ ಆಸ್ಪತ್ರೆ, ಸೈನಿಕ ಶಾಲೆ ಎದುರು, ಅಥಣಿ ರಸ್ತೆ, ವಿಜಯಪುರ.
1: ಡಾಕ್ಟರ್ ಸಂತೋಷ್ ಆರ್ ನೇಮಗೌಡ ಅವರನ್ನು ಸಂಪರ್ಕಿಸಲು ದೂರವಾಣಿ ಸಂಖ್ಯೆ 355926, ಎಸ್ಟಿಡಿ ಕೋಡ್ ಸಂಖ್ಯೆ 08352.

0: ಆಕಾಶವಾಣಿ
1: ಆಕಾಶವಾಣಿ
2: ಆಕಾಶವಾಣಿ
3: ಆಕಾಶವಾಣಿ
4: ಆಕಾಶವಾಣಿ
5: ಆಕಾಶವಾಣಿ
6: ಆಕಾಶವಾಣಿ
7: ಆಕಾಶವಾಣಿ
8: ಆಕಾಶವಾಣಿ
9: ಆಕಾಶವಾಣಿ
10: ಆಕಾಶವಾಣಿ
11: ಆಕಾಶವಾಣಿ
12: ಆಕಾಶವಾಣಿ
13: ಆಕಾಶವಾಣಿ
14: ಆಕಾಶವಾಣಿ
15: ಆಕಾಶವಾಣಿ
16: ಆಕಾಶವಾಣಿ
4: ಆಕಾಶವಾಣಿ
9: ಆಕಾಶವಾಣಿ
0: ಆಕಾಶವಾಣಿ
2: ಆಕಾಶವಾಣಿ
4: ಆಕಾಶವಾಣಿ
17: ನಾವೆಲ್ಲ ವಿಜಯಪುರ ಆಕಾಶವಾಣಿ ಆಸೆಗಳು, ನೀವೆಲ್ಲ ಟ್ಯೂನ್ ಮಾಡಿ 101.8 FM.

0: ಆಕಾಶವಾಣಿ
1: ಆಕಾಶವಾಣಿ
2: ಆಕಾಶವಾಣಿ
3: ಆಕಾಶವಾಣಿ
4: ಆಕಾಶವಾಣಿ
5: ಆಕಾಶವಾಣಿ
6: ಆಕಾಶವಾಣಿ
7: ಆಕಾಶವಾಣಿ
8: ಆಕಾಶವಾಣಿ
9: ಆಕಾಶವಾಣಿ
10: ಆಕಾಶವಾಣಿ
11: ಆಕಾಶವಾಣಿ
12: ಆಕಾಶವಾಣಿ
13: ಆಕಾಶವಾಣಿ
14: ಆಕಾಶವಾಣಿ
15: ಆಕಾಶವಾಣಿ
16: ಆಕಾಶವಾಣಿ
4: ಆಕಾಶವಾಣಿ
9: ಆಕಾಶವಾಣಿ
0: ಆಕಾಶವಾಣಿ
2: ಆಕಾಶವಾಣಿ
4: ಆಕಾಶವಾಣಿ
17: ನಾವೆಲ್ಲ ವಿಜಯಪುರ ಆಕಾಶವಾಣಿ ಆಸೆಗಳು, ನೀವೆಲ್ಲ ಟ್ಯೂನ್ ಮಾಡಿ 101.8 FM.

ಒಂದು ದೊಡ್ಡ ಕುಟುಂಬ, ಒಬ್ಬರನ್ನೊಬ್ಬರು ಬಿಟ್ಟು ಇರದಷ್ಟು ಪ್ರೀತಿ. ಪ್ರೀತಿ ಬಾಂಧವ್ಯ ಅವರಲ್ಲೂ ಸಾಕಷ್ಟು ಇತ್ತು. ಸಹಸಂಬಂಧಿ ಕುಟುಂಬದವರ ಜೊತೆ ರಕ್ತ ಸಂಬಂಧಿಕರೊಡನೆ ಅಷ್ಟೇ ಅನ್ಯೋನ್ಯತೆಯಿಂದ ಬಾಳುತ್ತಿದ್ದರು. ಆ ಕುಟುಂಬ ಎಷ್ಟು ಹತ್ತಿರ ಇತ್ತು ಎಂದರೆ ತಮ್ಮ ತಮ್ಮ ಮಕ್ಕಳನ್ನು ಕೊಟ್ಟು ಮದುವೆ ಮಾಡುವಷ್ಟು ಅವರಲ್ಲಿ ಪ್ರೀತಿ ವಿಶ್ವಾಸವಿತ್ತು. ಸೋದರ ಸಂಬಂಧದಲ್ಲಿ ಇದು ಮೂರನೇ ತಲೆಮಾರಿನ ಮದುವೆ. ಹೀಗೆ ಮಾಡುವುದರಿಂದ ಸಂಬಂಧ ಗಟ್ಟಿಯಾಗಿರುತ್ತದೆ ಎಂಬ ನಂಬಿಕೆ ಅವರಲ್ಲಿ. ಅವರು ತಮ್ಮ ತಮ್ಮ ಮಕ್ಕಳನ್ನು ಮದುವೆ ಕೂಡ ಸಹಸಂಬಂಧಿಕರನ್ನೆಲ್ಲರನ್ನು ಕರೆಸಿ ಅದ್ಧೂರಿಯಿಂದ ಮಾಡಿದರು. ಹೀಗೆ ದಿನ ಕಳೆದಂತೆ ಹಳೆಯ ಬೇರು ಹೊಸ ಚಿಗುರು ಎಂಬ ಗಾದೆ ಮಾತಿನಂತೆ ನವ ಜೋಡಿಗಳು ಒಳ್ಳೆಯ ಸುದ್ದಿ ತಿಳಿಸಿದರು. ಮನೆಯಲ್ಲಿ ಹಬ್ಬದ ವಾತಾವರಣ, ಸಿಹಿ ತಿನಿಸು, ಪೂಜೆ, ಪುನಸ್ಕಾರ, ಹಾಡು, ಹರಟೆ ಹೀಗೆ ನಡೆಯಿತು. ದಿನಾ ಒಂದರಂತೆ ಶುಚಿ ರುಚಿಯಾದ ಪಕ್ವಾನ ನಡೆದವು. ಅಕ್ಕಪಕ್ಕದ ಬೀಗರೆಲ್ಲ ಬಂದು ಸೀಮಂತ ಕಾರ್ಯಕ್ರಮ ಮಾಡಿದರು. ಇವರು ಕೂಡ ಅತಿ ವಿಜೃಂಭಣೆಯಿಂದ ಇಡೀ ಊರಿಗೆ ಊಟ ಹಾಕಿ ಸೀಮಂತ ಕಾರ್ಯಕ್ರಮ ಮಾಡಿ ಹರಟೆ ಹೊಡೆಯುತ್ತಾ ಮನೆಯ ಅಂಗಳದಲ್ಲಿ ಕುಳಿತಿದ್ದರು. ತುಂಬಿದ ಗರ್ಭಿಣಿ ಮಲ್ಲವ್ವಗೆ ಹೆರಿಗೆ ನೋವು ಕಾಣಿಸಿತು. ಸಮಯ ರಾತ್ರಿ 11 ಗಂಟೆಯಾಗಿತ್ತು. ಹತ್ತಿರದಲ್ಲಿ ಯಾವ ಒಂದು ಆಸ್ಪತ್ರೆ ಕೂಡ ಇರಲಿಲ್ಲ. ಈ ಗೋಡಿಹಾಳ ಹಳ್ಳಿಯಲ್ಲಿ ಇದೇ ಒಂದು ದೊಡ್ಡ ಸಮಸ್ಯೆ ಇತ್ತು. ಈ ಸಮಸ್ಯೆ ಈಗ ಮಲ್ಲವ್ವಗೂ ಬಂದಿತ್ತು. ಈ ಊರಲ್ಲಿ ಇದಕ್ಕೆ ಪರಿಹಾರವಾಗಿ ಒಬ್ಬಳು ಸೂಲಗಿತ್ತಿ ಇದ್ದಳು. ಅವಳದೋ ಬಲು ಜೋರು. ಹೆರಿಗೆ ನೋವು ಬಂದಿದೆ, ಬನ್ನಿ ಎಂದರೆ 108 ಕಂಡೀಷನ್ ಹಾಕಿ ಬರುತ್ತಿದ್ದಳು. ಅವಳ ಈ ನಡವಳಿಕೆಯಿಂದ ಕೆಲವು ಗರ್ಭಿಣಿಯರು ಮಕ್ಕಳು ಜೀವನ ಮರಣದ ಮಧ್ಯೆ ಹೋರಾಡುತ್ತಿದ್ದರು. ಆವತ್ತಿನ ರಾತ್ರಿ ಕೂಡ ಮಲ್ಲವ್ವಗೆ ಮತ್ತು ಅವಳ ಮಗುವಿನ ಜೀವಕ್ಕೆ ಆಪತ್ತು ಎದುರಾಯಿತು. ಆ ಸೂಲಗಿತ್ತಿ ರತ್ನವ್ವ ಬರುವಷ್ಟರಲ್ಲಿ ರಕ್ತಸ್ರಾವವಾಗಿ ಆತಂಕದಲ್ಲಿಯೇ ಹೆರಿಗೆ ಕೂಡ ಆಯಿತು. ಗಂಡು ಮಗುವಿನ ಜನನದಿಂದ ಎಲ್ಲೆಡೆ ಸಂತಸದ ವಾತಾವರಣ. ತಾಯಿ ಮಗುವಿನ ಆರೋಗ್ಯಕ್ಕೆ ಹೆಚ್ಚಿನ ಮುತುವರ್ಜಿ ವಹಿಸಿದರು. ಆದರೆ ಮಗು ಬೆಳೆದಂತೆ ಅಷ್ಟೊಂದು ಹುಷಾರಾಗಿ ಇರದೇ ಇದ್ದದ್ದನ್ನು ತಾಯಿ ಮಲ್ಲವ್ವನ ಗಮನಕ್ಕೆ ಬರುತ್ತದೆ. ಇದನ್ನು ಅವಳು ಮನೆಯವರ ಮುಂದೆ ಹೇಳಿದರೂ ಮಗು ಚಿಕ್ಕದಿದೆ, ಅದಕ್ಕೆ ನಿನಗೆ ಹಾಗೆ ಅನ್ನಿಸಿರಬಹುದು ಎಂದು ಉದಾಸೀನ ಮಾಡಿದರು. ಹೆತ್ತ ಕರಳಿನ ವೇದನೆ ಬೇರೆಯವರಿಗೆ ತಿಳಿಯದೇ ಹೋಯಿತು. ಮತ್ತಷ್ಟು ದಿನ ಕಳೆದ ಮೇಲೆ ನೋಡಿದರಾಯಿತು ಎಂದು ಮಲ್ಲವ್ವ ಸುಮ್ಮನಾದಳು. ಹೀಗೆ 3-4 ತಿಂಗಳಾಗಿದ್ದು ಆದರೂ ನಗದೆ ಆಡದೆ ಬಿದ್ದಲ್ಲೇ ಬೀಳುತ್ತಿತ್ತು ಮಗು. ಇನ್ನು ಹೆತ್ತ ಕರಳು ಇದನ್ನು ಸಹಿಸದೆ ತಾನೇ ಒಬ್ಬಳೇ ಪಕ್ಕದ ಶಹರಕ್ಕೆ ಬಸ್ ಹತ್ತಿ ಹೊರಟಳು. ತಮ್ಮ ಊರು ಗೋಡಿಹಾಳ ಬಿಟ್ಟು ಹೊರಗೆ ಹೋದವಳಲ್ಲ. ಮಗುವಿನ ಪರಿಸ್ಥಿತಿ ನೋಡದಾಗದೆ ಅವರೀರ್ವರ ಕಾಲು ಹಿಡಿದು ತನ್ನ ಹತ್ತಿರ ಇರೋ ಪುಡಿಗಾಸನ್ನು ಆಸ್ಪತ್ರೆಗೆ ಕೊಟ್ಟು ಚಿಕಿತ್ಸೆ ಕೊಡಲು ಬೇಡಿಕೊಂಡಳು. ಅಲ್ಲಿರುವ ಡಾಕ್ಟರ್ ಒಂದು ವಾರ ಆಸ್ಪತ್ರೆಯಲ್ಲಿ ಇರಿಸಿಕೊಂಡು ಮಗುವಿನ ಬೆಳವಣಿಗೆ ಚೆನ್ನಾಗಿ ಆಗಿಲ್ಲ, ಅದಲ್ಲದೆ ಡಿಲೆವರಿ ಸಮಯದಲ್ಲಿ ತಲೆಗೆ ಒತ್ತಡ ಉಂಟಾಗಿರಬಹುದು, ಹಾಗಾಗಿ ಮಗು ಎಲ್ಲರ ತರಹ ಇಲ್ಲ, ಇದಕ್ಕೆ ತುಂಬ ದಿನ ಚಿಕಿತ್ಸೆ ಕೊಡಬೇಕು ಆಗುತ್ತೆ, ದುಡ್ಡು ಕೂಡ ಖರ್ಚಾಗುತ್ತೆ ಎಂದಾಗ ಮಲ್ಲವ್ವ ಕಣ್ಣೀರು ಹಾಕುತ್ತಾ ವೈದ್ಯರ ಕಾಲಿಗೆ ಬಿದ್ದಳು. ಮಗುವನ್ನು ಎಲ್ಲರ ಹಾಗೆ ಮಾಡಲು ಬೇಡಿಕೊಂಡಳು. ಈ ವಿಚಾರವನ್ನು ಗೋಡಿಹಾಳದಲ್ಲಿರುವ ತನ್ನ ಮನೆ ಮಂದಿಗೆ ತಿಳಿಸಿದಳು. ಊರಿಂದ

ಮಗುವಿನ ತಂದೆ, ಅಜ್ಜ, ಅಜ್ಜಿ ಇನ್ನಷ್ಟು ದುಡ್ಡನ್ನು ಸಾಲ ಮಾಡಿ ತರುತ್ತಾರೆ. ವರ್ಷಾನುಗಟ್ಟಲೆ ಮಗುವಿನ ಚೇತರಿಕೆಗೆ ಸಾಕಷ್ಟು ದುಡ್ಡು ಸುರಿದು ಸಾಕಾದ ದಂಪತಿಗಳು ಗೋಡಿಹಾಳಕ್ಕೆ ತೆರಳುತ್ತಾರೆ. ಅಷ್ಟೇ ಅಲ್ಲದೆ ನಾಟಿ ಔಷಧಿ ಕೊಡುವವರ ಹತ್ತಿರ ಚಿಕಿತ್ಸೆ ಕೊಡಿಸಿದರೂ ಉಪಯೋಗವಾಗಲಿಲ್ಲ. ಹೀಗೆ ಮಗು 5-6 ವರ್ಷದಾಗುತ್ತೆ. ಬೇಸತ್ತ ಮಲ್ಲವ್ವ ಎಲ್ಲ ಆಸೆಗಳನ್ನು ಬಿಟ್ಟು ಬದುಕಲು ಶುರು ಮಾಡುತ್ತಾಳೆ. ಮಗುವನ್ನು ದಿನ ಬೆಳಗ್ಗೆ ಸ್ನಾನ ಮಾಡಿಸಿ ಮನೆಯ ಗೇಟ್ ಹತ್ತಿರ ತಂದು ಕೂಡಿಸುವ ರೂಢಿ ಮಾಡಿರುತ್ತಾಳೆ. ಶಾಲೆಗೆ ಹೋಗುವ ಬರುವ ವಿದ್ಯಾರ್ಥಿಗಳನ್ನು ನೋಡುತ್ತಾ ಕೂಡುತ್ತಿದ್ದದ್ದು ಮಗು. ಶಾಲೆಗೆ ಹೋಗುವ ಬರುವ ವಿದ್ಯಾರ್ಥಿಗಳು, ಮಕ್ಕಳು ಆ ಹುಡುಗನನ್ನು ಗೇಲಿ ಮಾಡುತ್ತಾ ಮಾತನಾಡಿಸುತ್ತಾ ಹೋಗುತ್ತಿದ್ದರು. ಆದರೆ ಮಗು ಪ್ರತಿಕ್ರಿಯೆ ನೀಡದೆ ಸುಮ್ಮನೆ ಕಣ್ಣು ಬಿಟ್ಟು ನೋಡುತ್ತಾ ಇರುತ್ತಿತ್ತು. ಹೀಗೆ ನಡೆಯುತ್ತಿರುವಾಗ ಆ ಗೋಡಿಹಾಳಕ್ಕೆ ದೂರದ ಧಾರವಾಡದಿಂದ ಮಾಲತಿ ಎಂಬ ಒಬ್ಬ ಶಿಕ್ಷಕಿ ವರ್ಗಾವಣೆಯಾಗಿ ಬರುತ್ತಾಳೆ. ತುಂಬಾ ಸುಂದರ ಮತ್ತು ಸುಶಿಕ್ಷಿತ, ಮಕ್ಕಳಲ್ಲಿ ದೇವರನ್ನು ಕಾಣುವ ಮನೋಭಾವನೆ ಹೊಂದಿದವಳಾಗಿದ್ದಳು. ಕೆಲವೇ ದಿನಗಳಲ್ಲಿ ಮಕ್ಕಳ ಮನಸ್ಸನ್ನು ಗೆದ್ದಿದಳು. ಅವಳು ಬಂದಾಗಿನಿಂದ ಶಾಲೆಗೆ ಒಂದು ಕಳೆ ಬಂದಿತ್ತು. ಊರಲ್ಲಿ ಟೀಚರಮ್ಮ ಎಂತಲೇ ಕರೆಯಲಾರಂಭಿಸಿದರು. ಈ ಕಡೆ ಮಲ್ಲಮ್ಮಗಳು ಮತ್ತು ಆ ಮನೆಯ ಎಲ್ಲ ಸದಸ್ಯರಿಗೂ ಆ ಮಗು ಭಾರವಾಗಿತ್ತು. ತಾಯಿ ಮಲ್ಲವ್ವ ಮಗುವನ್ನು ಬೈಯುತ್ತಾ ಹೊರಗಡೆ ತಂದು ಕೂಡಿಸಿ ಅದಕ್ಕೆ ಸ್ನಾನ ಮಾಡಿಸುತ್ತಿರುವುದನ್ನು ನೋಡಿದ ಟೀಚರಮ್ಮ, "ಯಾಕಮ್ಮ ಮಗುವನ್ನು ಬೈತಿದ್ದೀರಿ?" ಎಂದಳು. "ಅಯ್ಯೋ, ಏನು ಮಾಡಲಿ ಟೀಚರಮ್ಮ, ಯಾವ ಜನ್ಮದಲ್ಲಿ ಏನು ಪಾಪ ಮಾಡಿದ್ದನೋ, ಈ ಜನ್ಮದಲ್ಲಿ ಇಂಥ ಮಗು ಜನಿಸಿದೆ. ಮನೆಯವರು ಯಾರೂ ಇಷ್ಟಪಡದ ಮಗುವಾಗಿದೆ. ನನಗೋ ಹೆತ್ತ ಕರುಳು ಬಿಸಿ ತುಪ್ಪದಂತಾಗಿದೆ. ನನ್ನ ಪಾಲಿಗೆ ಉಗುಳೋಕೂ ಆಗದೆ ನುಂಗೋಕೂ ಆಗದಂತಾಗಿದೆ. ನಾನಾದರೂ ಎಷ್ಟು ದಿನ ಸೇವೆ ಮಾಡಲು ಸಾಧ್ಯ? ನನಗೇನಾದರೂ ಆದರೆ ಈ ಮಗುವನ್ನು ನೋಡಿಕೊಳ್ಳುವವರು ಯಾರು?" "ಓ ಹೌದಾ, ಹೀಗೆಲ್ಲ ಆಗಿರೋದು ನನಗೆ ಗೊತ್ತೇ ಇರಲಿಲ್ಲ. ಕ್ಷಮಿಸಿ, ನನಗೆ ಸ್ಕೂಲ್ ಟೈಮ್ ಆಗಿದೆ, ನಾನು ಬರುತ್ತೇನೆ." ಈ ಮಧ್ಯ ಶಾಲೆಗೆ ದಸರೆಯ ರಜೆ ಬಿಡುತ್ತದೆ. ಟೀಚರಮ್ಮ ತಮ್ಮೂರಿಗೆ ಹೋಗುತ್ತಾಳೆ. ಗೋಡಿಹಾಳದಲ್ಲಿ ಮಗು ಎಲ್ಲಾದರೂ ಕಳಿಸಲು ಯೋಚಿಸುತ್ತಾರೆ. ಮನೆಯಲ್ಲಿ ದಿನೇ ದಿನೇ ಜಗಳಕ್ಕೆ ಆ ಮಗುವೇ ಕಾರಣ ಎಂದು ನಿರ್ಧಾರ ಮಾಡಿದಂತೆ ಕಾಣುತ್ತಲಿತ್ತು. ಇದೇ ಗದ್ದಲದಲ್ಲಿ ರಜೆ ಕಳೆಯಿತು. ಮತ್ತೆ ಟೀಚರಮ್ಮ ಅದೇ ಊರಿಗೆ ಬಂದಳು. ದಿನದ ಹಾಗೆ ಶಾಲೆಗೆ ಹೋಗುವ ದಾರಿಯಲ್ಲಿ ಅದೇ ಮಗು ಕುಳಿತಿತ್ತು. ಅದನ್ನು ಮಾತನಾಡಿಸಿ ಆಡಿಸಿ ಶಾಲೆಗೆ ಹೋದಳು. ಆದರೆ ಆ ಮಗು ಯಾವುದೇ ಪ್ರತಿಕ್ರಿಯೆ ನೀಡಲಿಲ್ಲ. ಹೀಗೆ ಪ್ರತಿನಿತ್ಯ ಮಗುವನ್ನು ಮಾತನಾಡಿಸಿ ಶಾಲೆಗೆ ಹೋಗುವ ರೂಢಿಯಾಯಿತು. ಮಗುವಿಗೂ ಮನೆಯ ವಾತಾವರಣ ಬೇಜಾರಾಗಿತ್ತು ಎನಿಸುತ್ತದೆ. ಟೀಚರಮ್ಮ ಬರುವ ಹೊತ್ತಿಗೆ ಮಗು ತಾನಾಗೆ ತೆವಳುತ್ತಾ ಏಳುತ್ತಾ ಬೀಳುತ್ತಾ ಗೇಟ್ ಹತ್ತಿರ ಬಂದು ಕೂಡುವ ರೂಢಿ ಮಾಡಿಕೊಳ್ಳುತ್ತದೆ. ಮಗು ಚಿಕ್ಕ ಚಿಕ್ಕ ಹೆಜ್ಜೆ ಇಡುತ್ತಾ ಟೀಚರಮ್ಮಳ ಹಿಂದೆ ಬೆನ್ನತ್ತಿ ಹೊರಟಿತು. ಹೀಗೆ ಒಂದು ದಿನ ಟೀಚರಮ್ಮ ಮೈಮರೆತು ಪಾಠ ಮಾಡುತ್ತಿರುವಾಗ ಅವಳ ವರ್ಗದ ಕೋಣೆಯ ಮುಂದೆ ಆ ಮಗು ಬಂದಿದ್ದು ನೋಡಿ ಆಶ್ಚರ್ಯಪಟ್ಟಳು. ಆಚೆ ಬಂದು ಮಗುವನ್ನು ಎತ್ತಿಕೊಂಡು ಹೆಸರು ಏನೆಂದು ಕೇಳಿದಳು. ಆ ಮಗುವಿಗೆ ನಗುವುದೊಂದು ಬಿಟ್ಟು ಬೇರೇನೂ ಗೊತ್ತಾಗಲಿಲ್ಲ. ಮಗುವನ್ನು ಮನೆಗೆ ಬಿಟ್ಟು ಬರಲು ಹೋದ ಟೀಚರಮ್ಮ ತಾಯಿ ಮಲ್ಲವನ ಜೊತೆ ಸ್ವಲ್ಪ ಹೊತ್ತು ಕೂತು ಮಗುವಿನ ವಿಷಯವನ್ನೆಲ್ಲ ಕೇಳಿ ತಿಳಿದುಕೊಂಡಳು. ಮಗು ಇಷ್ಟು ದೊಡ್ಡದಾದರೂ ಕೂಡ ಅದಕ್ಕೆ ಹೆಸರು ಇಡಬೇಕು ಎಂದು ಅವರ ಮನೆಯವರಿಗೆ ಅನ್ನಿಸಿರಲಿಲ್ಲ. ಇದನ್ನೆಲ್ಲ ಕೇಳಿದ ಟೀಚರಮ್ಮ ತಾನೇ ಆ ಮಗುವಿಗೆ ಹೆಸರು ಇಡಲು ಮುಂದಾಗುತ್ತಾಳೆ. ಮನೆಯವರ ಒಪ್ಪಿಗೆ ಪಡೆದು ವಿಶ್ವಾಸ ಎಂದು ಹೆಸರು ಇಟ್ಟಳು. ಪ್ರತಿನಿತ್ಯ ವಿಶ್ವಾಸನನ್ನು ತನ್ನ ಜೊತೆ ಶಾಲೆಗೆ ಕರೆದೊಯ್ಯತೊಡಗಿದಳು. ಅವರೀರ್ವರ ನಡುವೆ ತಾಯಿ ಮಗುವಿನಷ್ಟೇ ಅನ್ಯೋನ್ಯತೆ ಬೆಳೆಯಿತು. ಹೀಗಿರುವಾಗ ಶಾಲೆಗೆ ಬೇಸಿಗೆ ರಜೆ ಬಂದಿತು. ಮಾರನೇ ದಿನ ಬೆಳಿಗ್ಗೆ ಟೀಚರಮ್ಮ ವಿಶ್ವಾಸಿಗೆ ಭೇಟಿಯಾಗಿ ತಮ್ಮೂರಿಗೆ ಹೋಗುತ್ತಾಳೆ. ಆ ಮುಗ್ಧ ವಿಶ್ವಾಸಿಗೆ ಶಾಲೆ ರಜೆ ಎಂದರೆ ಏನು ಗೊತ್ತು ಹೇಳಿ? ಮರುದಿನ ವಿಶ್ವಾಸ ಪ್ರತಿನಿತ್ಯದ ಹಾಗೆ ಮನೆಯ ಬಾಗಿಲಿನ ಮುಂದೆ ಟೀಚರಮ್ಮಳ ದಾರಿ ಎಷ್ಟು ಹೊತ್ತು ಕಾದರೂ ಟೀಚರಮ್ಮ

0: ಬರದೇ ಇದ್ದಿದ್ದರಿಂದ ಸಪ್ಪೆ ಮುಖ ಹಾಕಿಕೊಂಡು ಮನೆಯ ಒಳಗೆ ಹೋದನು. ಹೀಗೆ ಎರಡು ಮೂರು ದಿನ ಕಾದರೂ ಟೀಚರಮ್ಮ ಬರದೇ ಇದ್ದುದು ನೋಡಿ ವಿಶ್ವಾಸ್ ಏಳುತ್ತಾ ಬೀಳುತ್ತಾ ಶಾಲೆಯ ಹತ್ತಿರ ಹೋಗಿ ಕೂಡುತ್ತಾನೆ. ಟೀಚರಮ್ಮಳ ವರ್ಗದ ಕೋಣೆಯ ಬಾಗಿಲನ್ನು ಬಡಿದು ಅಳತೊಡಗುತ್ತಾನೆ. ಇತ್ತ ವಿಶ್ವಾಸನನ್ನು ಅವರ ಮನೆಯಲ್ಲಿ ಹುಡುಕಿ ಸುಸ್ತಾಗುತ್ತಾರೆ. ಯಾರೋ ಒಬ್ಬ ವ್ಯಕ್ತಿ, ನಿಮ್ಮ ಮನೆಯ ಹುಡುಗ ಶಾಲೆಯ ಕಡೆ ಹೋಗುತ್ತಿದ್ದ, ನಾನು ನೋಡಿರುವೆ ಎಂದರು. ಮನೆಯ ಜನ ಶಾಲೆಗೆ ಹೋದವರೇ ವಿಶ್ವಾಸನನ್ನು ಸಿಕ್ಕಾಪಟ್ಟೆ ಹೊಡೆದು ಮನೆಗೆ ಎಳೆದು ತಂದರು. ಈ ವರ್ತನೆಯಿಂದ ಮಗು ನೊಂದುಕೊಂಡು ಮತ್ತೆ ಮೊದಲಿನ ಹಾಗೆ ಒಂದು ಮೂಲೆಯಲ್ಲಿ ಕೂಡಲಾರಂಭಿಸಿತು. ಅತ್ತ ಊರಿಗೆ ಹೋದ ಟೀಚರಮ್ಮಗೆ ವಿಶ್ವಾಸನ ನೆನಪು ಕಾಡುತ್ತಲಿತ್ತು. ಏನೋ ಕಳೆದುಕೊಂಡ ಅನುಭವ ಅವಳಿಗೆ. ಮನಸ್ಸು ಕೇಳದೆ ಶಾಲೆಗೆ ರಜೆ ಇದ್ದರೂ ಕೂಡ ವಿಶ್ವಾಸ್ನನ್ನ ಕಾಣಲು ದೂರದ ಧಾರವಾಡದಿಂದ ಬರುತ್ತಾಳೆ. ಟೀಚರಮ್ಮಳ ನೋಡಿದ ತಕ್ಷಣ ಮಗು ಆನಂದ ಬಾಷ್ಪ ಸುರಿಸುತ್ತಾ ಅವಳತ್ತ ಓಡಿ ಬರುತ್ತದೆ. ಟೀಚರಮ್ಮಳ ಕಣ್ಣು ಕೂಡ ಒದ್ದೆಯಾಯಿತು. ವಿಶ್ವಾಸ್ನ ಈ ಬದಲಾವಣೆಯನ್ನು ನೋಡಿದ ಮನೆಯ ಜನ ಗಾಬರಿಯಾಗುತ್ತಾರೆ. 10 ವರ್ಷಗಳಿಂದ ಸಾಕಿ ಸಲುಹಿ ಎಷ್ಟೋ ಆಸ್ಪತ್ರೆ ನಾಟಿ ಔಷಧಿ ಹೋಮ ಹವನ ಮಾಡಿದರೂ ಚೇತರಿಸಿದ ಮಗ ಈ ಟೀಚರಮ್ಮಳಿಂದ ಇಷ್ಟೊಂದು ಬದಲಾವಣೆ ಹೊಂದಿದ್ದು ನೋಡಿ ಸಂತೋಷಪಟ್ಟರು. ವಿಶ್ವಾಸ್ನನ್ನು ತನ್ನ ಜೊತೆ ಸಿಟಿಗೆ ಕರೆದುಕೊಂಡು ಹೋಗುವ ಟೀಚರಮ್ಮ ನಿರ್ಧರಿಸಿ ಮನೆಯವರ ಒಪ್ಪಿಗೆ ಪಡೆಯುತ್ತಾಳೆ. ತನ್ನ ಶಿಕ್ಷಕ ವೃತ್ತಿಯ ಕೆಲಸವನ್ನು ಹಳ್ಳಿಯಿಂದ ವರ್ಗಾಯಿಸಿಕೊಂಡು ವಿಶ್ವಾಸ್ನನ್ನು ಕರೆದುಕೊಂಡು ಹೋಗುತ್ತಾಳೆ. ಅವನನ್ನು ತನ್ನ ಮಗನಂತೆ ಪ್ರೀತಿಯಿಂದ ಬೆಳೆಸುತ್ತಾಳೆ. ದಿನ ಕಳೆದಂತೆ ವಿಶ್ವಾಸ್ ಚೆನ್ನಾಗಿ ನಡೆಯಲು ಮಾತನಾಡಲು ಕಲಿಯುತ್ತಾನೆ. ತನ್ನ ಜೊತೆ ಶಾಲೆಗೆ ಕರೆದೊಯ್ದು ಅಕ್ಷರ ಅಭ್ಯಾಸ ಕೂಡ ಮಾಡಿಸಿ ಸಮಾಜದಲ್ಲಿ ಸಹಜವಾಗಿರುವ ಮಕ್ಕಳಂತೆ ಅವನನ್ನು ಮಾಡುತ್ತಾಳೆ. ಪ್ರೀತಿ ಮತ್ತು ವಿಶ್ವಾಸದಿಂದ ಏನು ಬೇಕಾದರೂ ಸಾಧಿಸಬಹುದು ಎಂಬುದು ಈ ಕಥೆಯ ತಾತ್ಪರ್ಯವಾಗಿದೆ.
1: ಇದುವರೆಗೆ ಕಥೆ ವಿಶ್ವಾಸ ಕಥೆ ಬರೆದು ಪ್ರಸ್ತುತಪಡಿಸಿದವರು ವಿದ್ಯಾ ಕಲ್ಯಾಣ್ ಶೆಟ್ಟಿ. ಸಂಕಲನ ಸವಿತಾ ದೇಶಮುಖ್. ಕಾರ್ಯಕ್ರಮದ ನಿರ್ವಹಣೆ ಬಿ ಸಿದ್ದಣ್ಣ. ಹಾಗಿದ್ರೆ ಬನ್ನಿ ಮುಂದಿನ ವಾರ ಇನ್ನೊಂದು ಹೊಸ ಕಥೆಯೊಂದಿಗೆ ಬರುತ್ತೇವೆ. ಅಲ್ಲಿಯವರೆಗೆ ನಮಸ್ಕಾರ. ಈ ಕಾರ್ಯಕ್ರಮವು ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು.

ನಮಸ್ಕಾರ, ನಾನು ನಿಮ್ಮ ನೆಚ್ಚಿನ ಗಾಯಕ ಬದರಿ ಪ್ರಸಾದ್. ಶ್ರೋತೃಗಳೇ, ನನಗೆ ಸದಾ ಮನಸ್ಸಿಗೆ ಖುಷಿ ಕೊಡುವುದು ಆಕಾಶವಾಣಿ. ಟ್ಯೂನ್ ಮಾಡಿ 101.8 FM.

ವಿಜಯಪುರ ಆಕಾಶವಾಣಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಶ್ರೀ ಸುರೇಶ್, ಸಂಗೀತ ನಿರ್ದೇಶಕ, ಸಾಹಿತಿ ಹಾಗೂ ಗಾಯಕ. ನನ್ನ ಮನಸ್ಸಿಗೆ ಸದಾ ಖುಷಿ ನೀಡುವ, ಮುದ ನೀಡುವ ವಿಜಯಪುರ ಆಕಾಶವಾಣಿಗೆ ನೀವು ಟ್ಯೂನ್ ಮಾಡಿ 101.8 FM.

0: ಇದೀಗ ಕೇಳಿ ಕಾರ್ಯಕ್ರಮ ಛಜ್ಜಿ ರೊಟ್ಟಿ ಚವಳಿಕಾಯಿ.
1: ಸೂರ್ಯ ಚಂದ್ರ, ಏ ಸೂರ್ಯ ಚಂದ್ರ, ಹುಡುಗರು ಒಂದು ಯಾವಾಗ ರಾತ್ ಬೆಳಗನ ಮೊಬೈಲ್ ನೋಡ್ತಾವು, ಈಗ ಬೇಕಾದಷ್ಟು ಹೋದ್ರೆ ನೀ ಹೇಳಂಗ ಇಲ್ಲ. ಏ ಸೂರ್ಯ ಬಂದು ಯಾವತ್ತಾಯ್ತು ಏನು ಸುದ್ದಿ ಹೇಳ್ತಿರಿಲ್ಲ, ಏನು ತರಲೆ ಚಬಿಕಿ?
2: ಏ ವಾ ಸೂರ್ಯ, ಇಲ್ಲೇ ಮುಕ್ಕೊಂದ ನೋಡು ಮಗ್ಲೇ, ನನ್ನ ಮಗ್ಲೇ.
1: ಹಾಂ, ಹೆಸರು ಇಟ್ಟಿನಲ್ಲ ಅದನ್ನು ನೀವ ತಿಳ್ಕೊಂಡ್ಬಿಟ್ರಿ ಇಬ್ರು.
2: ಹ್ಞೂ, ನಾವೇ ಮತ್ತೆ
3: ಅವ ಮಾ ಚಂದ್ರದನ್ಲ ಬೆಳ್ತಾನ ಹೋಗ್ಯಾನ ಎಲ್ಲೇ, ಈಗ ಬಂದು ಮಕ್ಕೋಣ.
1: ಹ್ಞೂ, ನಗಸೂದು ಮಾತ್ರ ಮಾಡ್ತೀರಿ ನೋಡು ತಾಯಿಗೆ ಇದು ಒಂದು.
3: ಏ ನೋಡಿ ಅವಿನ ಭಾಳ ಬೈತಾಳ, ಹೇಳಮ್ಮ.
1: ನೋಡ್ರಿಪ್ಪ, ಏನು ಭಾಳ ಹೇಳ್ಕೋಬೇಡ್ರಿ.
3: ಏ ನೋಡಿ ಪಟ್ಟಣ ಜಳಕ ಮಾಡಮ್ ನೋಡಿ,
1: ಹೇಳ್ರಿ ಹೇಳ್ರಪ್ಪ.
2: ಏ ಹೋಗ್ಬೇಕು ಕೆಲ್ಸಕ್ಕೆ ಹೋಗ್ಬೇಕು ಅಲ್ಲಿ.
1: ಹಾಂ ನಡ್ರಿ, ಹೊತ್ತಲ್ ಕಾಕಿನಿ ಜಳಕ ಮಾಡಿ ದೌಡ್ ಬರ್ರಿ.
3: ನಾನು ಜಲ್ದಿ ಹೋಗ್ಬೇಕವ, ಪಟ್ ಪಟ್ ಜಳಕ ಮಾಡೋತಿನಿ, ನಾಷ್ಟ ಮಾಡಿಲ್ಲ.
1: ಏ ನಾಷ್ಟ ಏನು, ಬಿಸಿ ರೊಟ್ಟಿನೇ ಬಿಡಿತೀನಿ, ಉಂಡು ಹಾಕತ್ರಿ.
2: ಏ ನನ್ನ ಕೆಲ್ಸಕ್ಕೆ ಟೈಮ್ ಆಗೈತೆ, ನಾನು ಬಿಟ್ಟು ಹೋಗ್ಬೇಕಾ? ನೀ ಗಾಡಿ ತೊಗೊಂಡ್ಬಂದು.
3: ಏ ನಾ ಎಲ್ಲ ಬಿಟ್ಟು ಹೋಗಲ್ಲ, ನೀನು ಇನ್ ಪಾಡಿ, ನೀ ಹೋಗು, ನನ್ನ ಪಾಡಿ ನಾವು ಹೋಗ್ತೀನಿ.
2: ಯಾಕಂದ್ರೆ ಗಾಡಿ ನಾವು ಐತಿ ನೋಡಿ, ನೀ ಆ ಕಡೆ ನಡ್ಕೋತ ಹೋಗ್ಬೇಕು.
3: ನಾ ದೊಡ್ಡ ಒಂದಿನ ಗಾಡಿ ನಂದದ.
1: ಏ ಏ ದಮ್ಮಿಡಿ
3: ನೋಡೋದಕ್ಕೆ, ನಾ ಕೊಡಲ್ಲ.
2: ಏ ಅವ್ವ ರೊಕ್ಕ ಕೊಟ್ಟಳ ಅದ್ರೊಳಗೆ. ಅವ್ವ
1: ಸೂರ್ಯಚಂದ್ರ, ಹಲೋ, ಇಬ್ರು ಅಳಿ ಜೋಳಿ ಹುಟ್ಟಿರಿ, ಇಬ್ರು ನಡ್ಬಾರ್ಕ ಅಂತೇಳಿ ನಿಮ್ಮ ಅಪ್ಪ ಗಾಡಿ ಕೊಡ್ಸ್ಯಾನ. ಒಬ್ರಿಗೊಬ್ರು ಸಹನ ಶಕ್ತಿನೇ ಇಲ್ಲ ನೋಡು ಇಬ್ಬರಿಗೆ.
3: ನೀ ಹೆಸರು ಹೆಂಗಿಟ್ಟಿ, ನಾವ್ ಏನ್ ಮಾಡಮ್ ಹೇಳು.
1: ಏ ಮತ್ತೆ ಇಬ್ರು ಅನ್ಯೋನ್ಯವಾಗಿ ಇರ್ಲತ್ತೆ ಇಟ್ಟಿನ ಅದನ್ನ.
2: ಸೂರ್ಯ ಹಗ್ಲತ್ ಬರ್ತಾನ ಚಂದ್ರಮ್ಮನ, ರಾತ್ರಿ ಬರ್ತೀನಿ ಗೊತ್ತಾಗ.
1: ಇಂಥದೆಲ್ಲ ನೀವು ನೀವೇ ಕಟ್ಕೊಂಡ್ರಿ ನಾ ಕತಿ ಇದನ್ನ.
2: ಹೌದು ಮತ್ತ,
3: ಮತ್ತೆ ಹಿಂಗಾಗಿ ನಮ್ ಕಾಲೇಜ್ ನಾಗ ಹಿಂಗೆ ಮಾತಾಡ್ತಾರ, ಅವ ಇದ್ರ ನಾ ಇರಲ್ಲ, ನಾ ಇದ್ರ ಅವ ಇರಲ್ಲ.
1: ಹೆಸರಿಗೂ ಬತ್ತ ಅದನ್ನು ಹಂಗ ಅನ್ನೋದು.
3: ಹುಡುಗರು ಹಿಂಗೆ ಅಂತಾರ ಮತ್ತ.
1: ಹೋಗ್ಲಿ ಬಿಡು, ಅವ್ರದೇನು ತಲೆ ಹಾಕೋಬೇಡ್ರಿ ತಮ್ಗಳ. ಅಲ್ಲ ಅವರು ಸಾವಿರ ಮಾತಾಡ್ಲಿ, ಅದ್ರ ತಕ್ಕ ನೀವು ಒಂದು ಹೊಂದಾಣಿಕೆ ತಿಂದಿರ್ಬೇಕು ತಮ್ಗಳ ಇಬ್ಬರಿಗೆ. ಅದಕ್ಕೆ ಇಟ್ಟಿನಿ ಚಂದ ಹೆಸರು, ನಮ್ಮ ಆಯಸದ ಅಂದು ಹೆಸರು ಆರ್ಸನ ಭಾಳ ಚಂದ ಐತಿ, ಇದೇ ಇಡೆಯುವ ತಂದಳು. ಅಲ್ಲೋ ಸೂರ್ಯ ಅಗ್ಲತ್ ಬೆಳಗಿದ್ರ ಚಂದ್ರಾಮ ಸಂಜಿನ ಬೆಳಗ್ತಾನ, ಅದಕ್ಕೆ ಅತ್ತೇಳಿ ಹೊಂದಾಣಿಕೆ ತಿಂದು ಹೋತಾವ ನನ್ನ ಮಕ್ಕಳ ಹತ್ತಿ ಇಟ್ಟೇವಿ.
2: ಆಯ್ತು ಆಯ್ತು ಆಯ್ತವ, ನಿನ್ನ ಆಸೆ ನಾವು ನಿರಾಶೆ ಮಾಡಂಗಿಲ್ಲ, ಹಂಗೆ ಇರ್ತೀವಿ ನೋಡಿ.
3: ಆಯ್ತು ಬಾ ಚಂದ್ರ, ಬಿಟ್ಟು ಹೋತೀನಿ ನಿನಗೆ.
2: ಹ್ಞೂ, ನಡಿ ನಡಿಪ್ಪ,
3: ನಡಿ ಬಾ, ಹಿಂದೆ ಕೊಡು, ಪಟ್ನೆ ಕೊಡು.
2: ಹ್ಞೂ ಆಯ್ತು.
1: ದಮ್ಮಿಡ್ರಿ ತಮ್ಗಳ, ಬಿಟ್ಟು ಹೊಂಟ್ರಿ ನೋಡು, ತೊಗೊಂಬಂದಿರಲ್ಲ ಮನೆ ಹೆಲ್ಮೆಟು ಹಾಕೊಂಡು ಹೋಗ್ರಿ ಅವ.
3: ನಾ ಅಂತೂ ಹಾಕಲ್ಲಪ್ಪ, ನೀ
2: ನಾ ಹಾಕಂಗಿಲ್ಲ.
1: ಈಗ ಇಲ್ಲೋಡಿಲಿ ನಾವಲ್ಲೇ ನೀವಲ್ಲೇ ಅಂದ್ರೆ ನೋಡು, ಗಾಡಿನೇ ಕೊಡುದಿಲ್ಲ.
3: ಯಾವಾಗ ಕೂದಲು ಇದಾತವ ಯಾವಾಗ.
1: ಏ ಏನಾಗುದಿಲ್ಲ, ಸಣ್ಣದೊಂದು ಹಣಗಿ ಇಟ್ಕೊಂಡಿಲ್ಲ, ಹೋಗಾನು ಇಕ್ಕೊಳ್ದಪ್ಪ, ಹಂಗೆಲ್ಲ ಹೋಗ್ಬಾರ್ದು. ಹಾಕೊಂಡು ಹೋಗ್ರಪ್ಪ, ಶಾಣೆ
2: ಗಾಡಿ ಹೊಡೆಯತ್ತಿಲ್ಲ, ನೀನೇ ಹಾಕೋರ.
3: ಏ ನಾ ಹಾಕೊಳ್ಳಪ್ಪ, ನೀ ಹಾಕೋ, ಹಿಂದೆ ಕೂತಿಯಲ್ಲ ನೀ, ನನ್ನ ಕೈ ಹ್ಯಾಂಡಲ್ ಇರ್ತದೆ, ನನಗೇನು ಆಗಲ್ಲ, ನೀನೇ ಬಿದ್ದಂದ್ರ.
2: ಏಯ್ ನಾ ಆಯ್ಲು ಬೀಳ್ತೀನಿ, ಹಿಂದೆ ಹಿಡ್ಕೊಂಡು ಕೂತಿರ್ತೇನ, ನೀ ಹಾಕೋ ಹೆಲ್ಮೆಟ್.
1: ಗಾಡಿ ಗೊತ್ತಿಲ್ಲ,
3: ಸಾಯ್ತಾವೆ ಇಬ್ರು ಹಾಕೊಳ್ಳ, ಮುಂದೆ ಹೋಗಿ ತೆಗೆದ್ರೆ ಆಯ್ತು. ಅವ್ಗೇನ್ ಗೊತ್ತಾಗ್ತದೆ,
1: ತಗೋರಿಪ್ಪ ಇಬ್ರು ಹಾಕೊಂಡೆ ಹೋಗ್ರಿ.
2: ಹಾಕ್ಲೆ
1: ಹೋರಿಯಪ್ಪ. ಅಲ್ರು ಹೆಲ್ಮೆಟ್ ಹಾಕೋ ಅಂದ್ರ ಅಲ್ಲ ನಾವಲ್ಲ ನೀವಲ್ಲ ಅಂತೀರಿ. ಮೊನ್ನೆ ಮೂಲಿಗೆ ಕಣ್ಮುಟ ನೋಡ್ರಿ, ಇಲ್ಲ ಆಕ್ಸಿಡೆಂಟ್ ಆಗಿದ್ದು.
3: ಹೌದು ಚಂದ್ರ,
1: ನನ್ನ ಬಂಗಾರ ಎಲ್ಲ ಹಾಕೊಂಡು ಹೋಗ್ರಿಪ್ಪ.
3: ಈಗ ನಾವು ಕೂದ್ಲು ಹಾಳತ್ತೇವ ಅಂತೀವಿ, ತಲೆ ಇದ್ರೆ ಕೂದ್ಲ,
2: ಜೀವನ ಇದ್ರೆ ತಲೆ ಕೂದ್ಲು.
3: ಅದಕ್ಕೆ ಹಾಕೊಳಂ, ಹೆಲ್ಮೆಟ್ ಹಾಕೊಳಂ. ನೋಡಿಲ್ಲ ಮೊನ್ನೆ ಆ ಬಾಜು ಮನಿ ಕೃಷ್ಣಂದು ತಲೆನೇ ಇದು ಆಗ್ಯದ, ಇಬ್ರು ಹೊಂಟಿದ್ರು ಹಿಂಗೆ ದೋಸ್ತರು. ಹ್ಞೂ ಅದೇ, ಮುಂದೆ ಕೂತಾವಂತ ಕಲಾಸ ಆಗ್ಯಾನ, ಹಿಂದೆ ಕೂತಾವಂಗ ಏನಾಗ್ಯದ, ತಲೆ ಪೆಟ್ಟ ಆಗ್ಯದ, ಬಂದು ದವಾಖಾನೆಗೆ ಅಡ್ಮಿಟ್ ಮಾಡ್ರೆ, ಗೊತ್ತೇನೆ ಅವ ನಿನಗೆ.
1: ಆಗಿದ್ದು ಅಟ್ಟೆ ಕೇಳಿನ ತಮ್ಮ, ಮುಂದೆ ಏನಾಯ್ತಮ್ಮ ಅದು.
3: ಯಾವ ನೀ ಆಕ್ಸಿಡೆಂಟ್ ಆಗಿದೆ ಅಟ್ಟೆ ಕೇಳಿ, ನಾವು ಮುಂದೆ ಹೋಗಿ ನೋಡಿದ್ವಿ, ಅವ ಮುಂದೆ ಕೂತಾವಂತೂ ಕಲಾಸ ಆಗ್ಯಾನ ಅಲ್ಲೇ.
1: ಅಯ್ಯೋ ಶಿವನ,
3: ಹಿಂದೆ ಕೂತವನಿಗೆ ಅದು ಬೀಳನ ತಲೆಗೆ ಕಲ್ಲು ಬಡ್ದು ಬಿಟ್ಟದೆ, ತಲೆಗಳದು ಏನೋ ಬ್ರೈನ್ ಡೆಡ್ ಆಗಿದೆವ, ಮೆದುಳು ನಿಷ್ಕ್ರಿಯಗೊಂಡು ಬಿಟ್ಟದಂತೆವ.
1: ಅಂದ್ರೆ ಕೆಲಸ ಮಾಡಂಗಿಲ್ಲ.
3: ಹ್ಮ್, ದವಾಖಾನೆ ತಂದು ಹಾಕಿದ್ರವ ಅಲ್ಲಿ. ಅವಾಗ ಏನಾಗ್ಯದ, ಅವ್ನ ಡಾಕ್ಟರ್ ಎಲ್ಲ ನೋಡಿ ಎಲ್ಲ ಚೆಕ್ ಮಾಡ್ಯಾರ, ಇಲ್ಲ ಬ್ರೈನ್ ಡೆಡ್ ಆಗೈತಿ, ಮುಗಿತೀವ, ಕೊಮಾದಾಗ ಇರ್ತಾನ, ಇನ್ನ ಇನ್ನು ಇದಕ್ಕೊಂದು ಆಪ್ಷನ್ ಅದ, ನೀವು ಅಂಗಾಂಗಗಳನ್ನ ಬೇರೆಯವ್ರಿಗೆ ದಾನ ಮಾಡ್ಬೋದು ತಂದ್ರತ್ಯವ.
1: ಅಲ್ಲ ತಮ್ಮ, ಅವ ಮುಂದೆ ಬದುಕಲೇ ಇಲ್ಲ. ಇಲ್ಲಂದ್ರೆ ಏನದು ಅಂಗಾಂಗ ಅಂದ್ರೆ ಏನದು?
3: ಅವ ಬ್ರೈನ್ ಕೆಲಸ ಮಾಡಲ್ಲ, ಅವ ಎಲ್ಲ ಹಾರ್ಟ್ ಕಿಡ್ನಿ ಅವೆಲ್ಲ ಚಲೋ ಇರ್ತಾವು, ತಲೆ ಕೆಲಸ ಮಾಡಲ್ಲ.
2: ಅಷ್ಟೇ ಇರ್ತತಿ, ಸುಮ್ಮ ಅನ್ಕೊಂಡಲ್ಲೇ ಇರ್ತಾನವ, ನೋಡಂಗಿಲ್ಲ, ಮಾತಾಡಂಗಿಲ್ಲ, ಏನಿಲ್ಲ, ಉಸಿರ್ ಅಷ್ಟೇ ಆಡ್ತಿರ್ತತಿ.
3: ಬ್ರೈನ್ ಡೆಡ್ ಆಗಿರ್ತೇವ, ಎಲ್ಲ ಅಂಗಗಳು ಚಲೋ ಇರ್ತಾವ, ಅವ ಮುಗಿತ್ ಏನು.
2: ಹ್ಮ್, ಅವ ಮನ್ಕೊಂದಲ್ಲೇ ಮನ್ಕೊಂಡ್ ಬಿಟ್ಟಿರ್ತಾನ ನೋಡ, ಅಷ್ಟೇ ಅವ್ನ ಜೀವನ.
1: ಏನೋ ಕೋಮಾದಾಗತ್ತಾರ ಹಂಗೆ.
3: ಅದಕ್ಕೆವ ಡಾಕ್ಟರ್ ಹೇಳಿದ್ರಂತ, ಈಗಂತೂ ಇವ ಮುಗಿತೀವ, ಇನ್ನು ಸತ್ತಂಗೇವ, ನೀವು ಏನ್ ಮಾಡ್ಬೋದು, ಅವನ ಅಂಗಾಂಗಗಳು ಚಲೋ ಇರ್ತಾವು, ಅವೆಲ್ಲ ದಾನ ಮಾಡ್ಬೋದು ಅಂತಂದ್ರತ್ಯವ.
1: ಅದ ಹೆಂಗ್ ದಾನ ಮಾಡ್ತಾರೋ ತಮ್ಮ ಬದುಕದಾಗ?
3: ಏ ಯವ್ವ ನಿನಗೆ ಗೊತ್ತಿಲ್ಲೇನೋ, ನಮ್ಮ ಇಡೀ ಬಿಜಾಪುರ ಯಾಕ ಕರ್ನಾಟಕ ತುಂಬಾ ಇದೆ ದೊಡ್ಡ ಸುದ್ದಿ ಆಗ್ಯದ.
1: ಏನು ಹಿಂಗ್ ದಾನ ಮಾಡುದ? ಅದೇನೇನ್ ದಾನ ಮಾಡ್ತಾರ ತಮ್ಮ?
3: ಅವ ಹಂಗಾಯ್ತಲ್ಲ ಆಕ್ಸಿಡೆಂಟ್ ಆಗಣ, ಏನ್ ಮಾಡ್ಯಾರ ಡಾಕ್ಟರ್ಗಳು, ಈಗ ಅವನು 14-15 ಅಂಗಾಂಗಗಳು ತಕ್ಕೊಂಡಾರತ್ತ, ತಕ್ಕೊಂಡು ಬ್ಯಾರೆ ಬೇರೆಗೆ ಇರಲ್ಲ, ಅವ್ರಿಗೆ ಕೊಟ್ಟಾರಂತ. ಅವ ಒಬ್ಬ ಮನುಷ್ಯ 12-13 ಮಂದಿಗೆ ಬೆಳಕಾಗ್ಯಾನಂತ ನೋಡು.
1: ಅಂದ್ರೆ ಒಟ್ಟ ನೀ ಹೇಳುದೇನಂದ್ರೆ ಪುಣ್ಯ ಕೆಲಸ ಮಾಡೋದು.
3: ಭಾರಿ ಪುಣ್ಯ ಕೆಲಸವ. ಈಗ ಅವ ಒಬ್ಬವ ಬ್ರೈನ್ ಅಂತೂ ಡೆಡ್ ಆಗ್ಯದ, ಮುಗಿತಾವ ಇರಲತ್ತಿರ. ಅವ್ರ ಮನೆಯವ್ರು ಏನ್ ಧೈರ್ಯ ಮಾಡಿ ಏನ್ ಮಾಡ್ಯಾರ, ಆಯ್ತು ರೀ ಅವನು ಏನೇನು ಬರ್ತಾವೆಲ್ಲ ತಗೊಂಡು ನೀವು.

0: ಬೇರೆಯವ್ರಿಗೆ ಇದು ಮಾಡ್ರಿ ಅಂತ ಹಾಕ್ರಿ ಅಂತ ಹೇಳ್ಯಾರಂತ. ಅವಾಗ ಡಾಕ್ಟ್ರುಗಳು ತೊಗೊಂಡ್ರಂತ. ಎಷ್ಟು ಅಂದು ಹಾರ್ಟ್ ತೊಗೊಂಡಾರಂತ, ಎರಡು ಕಿಡ್ನಿ ಅಂತ, ಕಣ್ಣಂತ, ಲಿವರ್ ಅಂತ, ಶ್ವಾಸಕೋಶ ಅಂತ, ಚರ್ಮ ಅಂತ, ಇವೆಲ್ಲ ತೊಗೊಂಡು ಸುಮಾರು ಒಂದು 12-13 ಮಂದಿ ಹಾಕ್ಯಾರತ್ ನೋಡಿ ಅವೆಲ್ಲ. ಇವು
1: ಇಲ್ವಯ್ಯೋ, ನಾವಲ್ಲೇ ಬಾ ಪುಣ್ಯ ಕೆಲಸ ಮಾಡ್ಯಾನ ಬಿಡ್ತಮ್ಮ. ಅವ
2: ಅವ ಸಾವಿನಲ್ಲೂ ಸಾರ್ಥಕತೆಯನ್ನು ಮೆರೆದ ಇನ್ನೊಬ್ಬರ ಜೀವನಕ್ಕೆ ಬೆಳಕಾದವ ಅವ.
1: ಹೌದತಿ.
0: ಅದಕ್ಕೆವ ಇದನ್ನ ನೋಡಿ ಒಂದಿಷ್ಟು ಮಂದಿ ಪ್ರೇರಣೆಗೊಂಡು ಅವರು ಹಂಗಂಗ ದಾನ ಮಾಡಿರತ್ತ.
1: ಮಾಡು ಚಲೋತಿ ತಮ್ಮ.
0: ಹ್ಞೂ
2: ನಾವು ಮಾಡ್ಬೋದು.
1: ಹೌದಾ?
2: ಹ್ಞೂ.
1: ಏಪ್ಪ ಏನು ಯಾಕೆ ಮಾಡಲಕ್ಕಪ್ಪ? ಬ್ಯಾಡಪ್ಪ, ನನಗಿರೋರು ಇಬ್ಬರು ಅವಳಿ ಜೋಳಿ ಹುಟ್ಟಿರಿ, ಸೂರ್ಯ ಚಂದ್ರಮ್ಮನಗತ್ಲಿ ನೀವೇನಾರು ತಲೆ ಕೆಡಿಸ್ಕೊಂಡಿರಿ.
0: ಏ ಯವ್ವ ಈಗ ತಗೋತಾರೆ ನಾವು
1: ಮತ್ತೆ
0: ಅವು ಸತ್ತ ಮ್ಯಾಗ ತಗೋತಾರ.
1: ಹೆಂಗ
2: ನೇತ್ರದಾನ ಮಹಾದಾನ ಅಂತ ಹೇಳ್ತಾರಲ್ಲ ಹಂಗೆ ಅವು ಕೇಂದ್ರಗಳಿರ್ತಾವೆ, ನೇತ್ರದಾನ ಕೇಂದ್ರಗಳು. ಅಲ್ಲಿ ನಾವು ನಮ್ಮ ಹೆಸರನ್ನು ನೋಂದಾಯಿಸಿದೇವೆ ಅಂದ್ರೆ ನಾವು ಒಂದು ವೇಳೆ ಸತ್ತ ನಂತರ ಅವರು ಫೋನ್ ಮಾಡಿದೆ ಅಂದ್ರೆ ಅವರಾಗಿ ಬಂದು ನಮ್ಮ ಕಣ್ಣುಗಳನ್ನು ತೊಗೊಂಡು ಹೋಗಿ ಕುರುಡ್ರು ಇರ್ತಾರೆ, ಅಂಗವೈಫಲ್ಯ ಏನು ಇರ್ತೈತಿಲ್ಲ ಅವ್ರಿಗೆ, ಅವ್ರಿಗೆ ಹಾಕಿದ್ರಂದ್ರೆ ಅವ್ರಿಗೂ ದೃಷ್ಟಿ ಬರ್ತೈತೆವ. ಅಂದ್ರೆ ನಮ್ಮ ಕಣ್ಣು ಮುಚ್ಚಿದ್ರು ನಮ್ಮ ಕಣ್ಣುಗಳು ಇನ್ನೂ ಜೀವಂತವಾಗಿರ್ತಾವೆ, ನೋಡ್ಬೋದು ಅನ್ನುವಂಥದ್ದು ಒಂದು ಸಾರ್ಥಕತೆಯನ್ನು ಮೆರೆದಂಗೆ ಆಕೈತೆ ನೋಡವ.
1: ನೋಡಪ್ಪ, ಇದೆಲ್ಲ ಸಿನಿಮಾ ನಾಟಕದಾಗ ಕೇಳಿದ್ದೆ ನಾನು,
0: ಯಾವಾಗ
1: ಹೊರಗೂ ನೋಡ್ದಾವ?
0: ಯಾವಾಗ ಕಣ್ಣಿಂದ ಹೆಂಗ ಅದು ಗೊತ್ತೇನು, ನಮ್ಮ ಎರಡು ಕಣ್ಣು 10-12 ಮಂದಿಗೆ ಹಾಕ್ಬೋದಂತ.
1: ಅಯ್ಯಪ್ಪ,
0: ಅದು ಒಳಗೆ ಕಾರ್ನಿಯನ್ನು ಸ್ವಲ್ಪ ಸ್ವಲ್ಪ ಸ್ವಲ್ಪ ಸ್ವಲ್ಪ ಲೇಯರ್ ಕಟ್ ಮಾಡಿ ಎಲ್ಲರಿಗೆ ಹಾಕ್ತಾರಂತ, ಸುಮಾರು 10-12 ಮಂದಿಗೆ ಹಾಕ್ಬೋದಂತ ಎರಡು ಕಣ್ಣು.
1: ಹೌದಾ?
0: ಹಾಂ, ಅದಕ್ಕೆ ಮತ್ತು ಇವೇನದಾವಲ್ಲ ಇವು ಅಂಗಾಂಗಗಳು, ಇದು ಎಲ್ಲರೂ ದಾನ ಮಾಡಕ್ ಬರಲ್ಲ, ಯಾರಿಗೆ ಬ್ರೈನ್ ಡೆಡ್ ಆಗಿರ್ತದಲ್ಲ ಈ ಸದ್ ಎಕ್ಸ್ಟೆಂಟ್ ಆಗಿ. ನೀ ಹೆಲ್ಮೆಟ್ ಹಾಕೋ ಅಂದೆಲ್ಲ ತಲೆಗೆ ಬಡ್ದು ಖಲಾಸ್ ಆಗ್ಯಾನ ಅವ. ಎಲ್ಲ ಅಂಗಾಂಗಗಳು ಚಲೋ ಇರ್ತಾವ, ತಲೆ ಒಂದೇ ಸತ್ತು ಇರ್ತೈತಿ.
1: ಈಗ ಪೂರಾ ಸತ್ ಮನುಷ್ಯಾಗ ತೊಗೊಳಂಗಿಲ್ಲ ಅವರು.
0: ಇಲ್ಲ ಇಲ್ಲ ಇಲ್ಲ
1: ಇಲ್ಲ.
0: ಹಾ, ಪೂರಾ ಸತ್ ಮನುಷ್ಯಾಗ ಹಾಟ್ ನಿಂತ ಮ್ಯಾಗೆ ಸತ್ತಿರ್ತಾನವ.
1: ಹಿಂಗ ಮತ್ತೆ ಅದು ಉಪಯೋಗ ಆಗುದಿಲ್ಲ.
0: ಇಲ್ಲ ಬ್ರೈನ್ ಡೆಡ್ ಆದ್ರೆ ಉಪಯೋಗ ಆಗ್ತದ.
2: ಆದ್ರೆ ಈಗ ನಾವು ನೇತ್ರದಾನ ಮಾಡಿರ್ತೀವಲ್ಲ, ಕಣ್ಣುಗಳನ್ನ ದಾನ ಮಾಡಿರ್ತೀವಿ ಅಂತೇಳಿ ನಾವು ನೇತ್ರದಾನ ಕೇಂದ್ರಕ್ಕೆ ಬರೆದು ಕೊಟ್ಟಿರ್ತೇವಲ್ಲ, ನಾವು ಸಾವನ್ನಪ್ಪಿದ ತಕ್ಷಣ ಅವ್ರಿಗೆ ಫೋನ್ ಮಾಡಿದ್ವಿ ಅಂದ್ರೆ ಅವ್ರು ಬಂದು ನಮ್ಮ ಕಣ್ಣುಗಳನ್ನ ತಗೋತಾರ, ಅದ್ರ ಕಣ್ಣುಗಳಲ್ಲಿ ಇನ್ನೂ ಜೀವ ಇರ್ತೈತೆ ಅಂತ.
1: ನೋಡಪ್ಪ, ಎಷ್ಟೆಲ್ಲ ತಿಳ್ಕೊಂಡಿರೋ ನನ್ನ ಎರಡು ಮಕ್ಕಳು.
2: ಯವ್ವ ನಮ್ದೊಂದು ಆಸೆ ಐತಿ, ಎಲ್ಲರೂ ಕೂಡಿ ನಾವು ನೇತ್ರದಾನ ಮಾಡೋಣ.
1: ಮಾಡೋಣತ್ತ, ನೋಡೋಣಪ್ಪ, ನಿಮ್ಮ ಅಪ್ಪ ಬರ್ಲಿ, ವಿಚಾರ ಮಾಡೋಣತ್ತ ಸಂಜೆ ಹೇಳಿ.
0: ನಮ್ಮವ್ ಅದಕ್ಕೂ ವಿಚಾರ ಮಾಡ್ತ ಯವ್ವ ನಾವು ಸತ್ತ ಮ್ಯಾಗ ತೋತಾರ ಅಂದೆ.
1: ಏನ್ ಹಾಕಿರಲ್ಲ ಕತ್ತಮ್ಮ, ದೊಡ್ಡವ್ರ ಕಿವಿ ಮ್ಯಾಗ ಒಂದು ಇಟ್ಟಿಡ್ಬೇಕು, ಹಿರಿಯರು ಅದಾರ ಮನಿಯೊಳಗ, ನೋಡೋಣತ್ತ. ಈಗ ಅದನ್ನೆಲ್ಲ ತಲೆ ಹಾಕೋಬೇಡ್ರಿ, ಹೇಳಿದ ವಿಷಯ ಚಲೋ ಐತಿ ಕರೆ, ಒಳ್ಳೇದೈತಿ. ಅದೆಲ್ಲ ನೀ ಹೇಳಿದು ತಲೆಗ್ ಹೋಗೈತೆ ನನಗೆ, ಭಾಳ ಚಲೋದು ಬುದ್ಧಿ ಹೇಳಿರಿ. ಹಾ, ನೀವೇನದ್ರ ಭಾಳ ತಲೆ ಹಾಕೋಬೇಡ್ರಿ, ನಾ ಹೇಳಿನಲ್ಲ ಸಂಜೆ ಹೇಳಿ ನಿಮ್ಮ ಅಪ್ಪ ಬರ ವಿಚಾರ ಮಾಡೋಣತ್ತ. ಈಗ ಮೊದ್ಲು ನೀವು ಇಬ್ರು ಹೆಲ್ಮೆಟ್ ಹಾಕೊಂಡ ಮುಂದೆ ಹೋಗುದು ನೋಡು.
2: ಏ ಹಾಕು ಅಣ್ಣ, ಹಾಕು ನೀನು ಹೆಲ್ಮೆಟ್ ಹಾಕು.
0: ಹಾಕೋಪ್ಪ, ಇಬ್ರು ಹಾಕೊಳಮು, ನಾವು ಎಲ್ಲರಿಗೆ ಹೇಳ್ತೀವೋ ಹೆಲ್ಮೆಟ್ ಹಾಕೋರಿ ಅಂತೇಳಿ.
1: ಸಾವಕಾಶಪ್ಪ, ಜಾಗೃತಿಯಿಂದ ಹೋರಿ.
3: ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಮುತ್ತುರಾಜ್ ಯಲಗಟ್ಟಿ, ಸಿದ್ದರಾಯ್ ಸಾಳೊಂಕೆ ಹಾಗೂ ಭಾರತಿ ಸುನ್ಗಾರ್.
4: ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು.

ನಮಸ್ಕಾರ, ನಾನು ನಿಮ್ಮ ನೆಚ್ಚಿನ ಗಾಯಕ ಬದರಿ ಪ್ರಸಾದ್. ಶ್ರೋತೃಗಳೇ, ನನಗೆ ಸದಾ ಮನಸ್ಸಿಗೆ ಖುಷಿ ಕೊಡುವುದು ಆಕಾಶವಾಣಿ. ಟ್ಯೂನ್ ಮಾಡಿ 101.8 FM.

ಇದು ಆಕಾಶವಾಣಿ ವಿಜಯಪುರ ಕೇಂದ್ರ. ಸಮಯ 6:05 ವಾಗುತ್ತಲಿದೆ. ಈ ನಂತರ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು.

ಈಗ ಪರಿಚಯ ಮಾಡಿಕೊಳ್ಳೋಣ ಈ ನಂತರ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳನ್ನು. ಆರು ಗಂಟೆ 6:30 ಅವಲೋಕನ, 6:51 ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಕೋಳಿ ಸಾಕಾಣಿಕೆಯ ಅನುಭವ ಕುರಿತು ವಿಜಯಪುರ ಜಿಲ್ಲೆ ವಿಜಯಪುರ ತಾಲೂಕಿನ ಖತಿಜಾಪುರ ಗ್ರಾಮದ ರೈತರಾದ ಪ್ರವೀಣ್ ಮಲ್ಲಪ್ಪ ಬಿರಾದಾರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸಿದ್ದರಾಯನ್ ಸಾಳುಂಕೆ. ನಂತರ ಜನಪದ ಸಂಗೀತ ಕೇಳುವಿರಿ. 7:35

0: ಆಕಾಶವಾಣಿ
1: ಆಕಾಶವಾಣಿ
2: ಆಕಾಶವಾಣಿ
3: ಆಕಾಶವಾಣಿ
4: ಆಕಾಶವಾಣಿ
5: ಆಕಾಶವಾಣಿ
6: ಆಕಾಶವಾಣಿ
7: ಆಕಾಶವಾಣಿ
8: ಆಕಾಶವಾಣಿ
9: ಆಕಾಶವಾಣಿ
10: ಆಕಾಶವಾಣಿ
11: ಆಕಾಶವಾಣಿ
12: ಆಕಾಶವಾಣಿ
13: ಆಕಾಶವಾಣಿ
14: ಆಕಾಶವಾಣಿ
15: ಆಕಾಶವಾಣಿ
16: ಆಕಾಶವಾಣಿ
4: ಆಕಾಶವಾಣಿ
6: ಆಕಾಶವಾಣಿ
8: ಆಕಾಶವಾಣಿ
2: ಆಕಾಶವಾಣಿ
4: ಆಕಾಶವಾಣಿ
17: ನಾವೆಲ್ಲ ವಿಜಯಪುರ ಆಕಾಶವಾಣಿ ಆಸೆಗಳು, ನೀವೆಲ್ಲ ಟ್ಯೂನ್ ಮಾಡಿ 101.8 FM.
2: ಈ ಸಂಜೆ 7:45 ಕನ್ನಡ ಚಿತ್ರಗೀತೆಗಳು. ಈ ರಾತ್ರಿ 8 ಗಾತಾ ರಹೇ ಮೇರಾ ದಿಲ್ ಹಿಂದಿ ಚಿತ್ರಗೀತೆಗಳನ್ನು ಕೇಳುವಿರಿ. 8:30 ಪುಷ್ಪಹಾರ್ ಹಿಂದಿ ಚಿತ್ರಗೀತೆಗಳು. ಈ ರಾತ್ರಿ 9:15 ಸ್ಪಾಟ್ಲೈಟ್ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ. 9:30 ಕರೆಂಟ್ ಅಫೇರ್ಸ್ ದೆಹಲಿ ಕೇಂದ್ರದಿಂದ. 10 ಕರ್ನಾಟಕ ಶಾಸ್ತ್ರೀಯ ಸಂಗೀತ. 10:30 ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳನ್ನು ಕೇಳುವಿರಿ. ಇದಿಷ್ಟು ಈ ನಂತರ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳನ್ನು ಪರಿಚಯ ಮಾಡಿಕೊಂಡಿರಿ.

ನಮಸ್ಕಾರ, ನಾನು ನಿಮ್ಮ ನೆಚ್ಚಿನ ಗಾಯಕ ಬದರಿ ಪ್ರಸಾದ್. ಶ್ರೋತೃಗಳೇ, ನನಗೆ ಸದಾ ಮನಸ್ಸಿಗೆ ಖುಷಿ ಕೊಡುವುದು ಆಕಾಶವಾಣಿ. ಟ್ಯೂನ್ ಮಾಡಿ 101.8 FM.

ವಿಜಯಪುರ ಆಕಾಶವಾಣಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಶ್ರೀ ಸುರೇಶ್, ಸಂಗೀತ ನಿರ್ದೇಶಕ, ಸಾಹಿತಿ ಹಾಗೂ ಗಾಯಕ. ನನ್ನ ಮನಸ್ಸಿಗೆ ಸದಾ ಖುಷಿ ನೀಡುವ, ಮುದ ನೀಡುವ ವಿಜಯಪುರ ಆಕಾಶವಾಣಿಗೆ ನೀವು ಟ್ಯೂನ್ ಮಾಡಿ 101.8 FM.

ಆಕಾಶವಾಣಿ ವಿಜಯಪುರ ಕೇಂದ್ರ ಸಮಯ 6:15 ಈ ನಂತರ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರಾಯೋಜಿತ ಕಾರ್ಯಕ್ರಮ ಪೇಡಿಯಾಟ್ರಿಕ್ ಕ್ಯಾನ್ಸರ್ ಈ ಕುರಿತು ಕಾರ್ಯಕ್ರಮ ಮೂಡಿಬರಲಿದೆ.

0: ನ ಎತ್ತಿ ತೋರಿಸುತ್ತೆ. ಬಾಲ್ಯದ ಕ್ಯಾನ್ಸರ್ ಅನ್ನ ಕೆಲವೊಮ್ಮೆ ಗುರುತಿಸುವುದು ಕಷ್ಟಕರವಾಗಿದೆ, ಯಾಕೆಂದ್ರೆ ಅದರ ಆರಂಭಿಕ ಲಕ್ಷಣಗಳು ಇತರ ಸಾಮಾನ್ಯ ಬಾಲ್ಯದ ಕಾಯಿಲೆಗಳಂತೆಯೇ ಕಾಣಿಸಬಹುದು. ಆದ್ರಿಂದ ಪೋಷಕರೇ, ಆರೈಕೆದಾರರೇ ಮತ್ತು ಶಿಕ್ಷಕರೇ, ಮಕ್ಕಳ ದೇಹದಲ್ಲಾಗುವ ಬದಲಾವಣೆಗಳನ್ನ ಗಮನಿಸಿ. ಸದಾ ಕಾಡುವ ಜ್ವರ ಅಥವಾ ಅಸಹಜ ಆಯಾಸ, ತೂಕ ಕಡಿಮೆ ಆಗೋದು, ಸದಾ ಕಾಡುವ ಮೂಳೆ ಅಥವಾ ಕೀಲು ನೋವು, ಅಸಹಜ ಗಡ್ಡೆಗಳು ಅಥವಾ ಊತ, ಸಣ್ಣ ಪುಟ್ಟ ಗಾಯಗಳು ಅಥವಾ ರಕ್ತಸ್ರಾವ, ಸದಾ ಕಾಡುವ ತಲೆನೋವು ಅಥವಾ ವಾಂತಿ, ಕಣ್ಣಿನ ದೃಷ್ಟಿ ಅಥವಾ ಕಣ್ಣಿನಲ್ಲಾಗುವ ಬದಲಾವಣೆಗಳು, ಈ ರೀತಿಯ ಲಕ್ಷಣಗಳು ಕಾಣಿಸಿಕೊಂಡ್ರೆ ನಿರ್ಲಕ್ಷಿಸಬೇಡಿ, ಅದು ಕ್ಯಾನ್ಸರ್ ಎಂದರ್ಥವಲ್ಲ, ಆದ್ರೆ ಗಮನಿಸಲೇಬೇಕಾದ ಸಮಸ್ಯೆ ಇರಬಹುದು. ಯಾಕೆ ಇಷ್ಟೊಂದು ಒತ್ತು ಕೊಡ್ತಾ ಇರೋದು ಅಂತಂದ್ರೆ, ಬಾಲ್ಯದ ಕ್ಯಾನ್ಸರ್ ಅನ್ನ ಮೊದಲೇ ಪತ್ತೆ ಹಚ್ಚಿ ಸೂಕ್ತ ಚಿಕಿತ್ಸೆ ನೀಡಿದ್ರೆ ಅದನ್ನ ಯಶಸ್ವಿಯಾಗಿ ಗುಣಪಡಿಸಬಹುದು. ಆದ್ರಿಂದ ಈ ಸೆಪ್ಟೆಂಬರ್ನಲ್ಲಿ ಕ್ಯಾನ್ಸರ್ ಬಗ್ಗೆ ಜಾಗೃತಿ ನೀಡಿ ಭಯವನ್ನ ಹೋಗಲಾಡಿಸೋಣ. ತಡ ಮಾಡದೆ ಚಿಕಿತ್ಸೆ ಪ್ರಾರಂಭಿಸುವ ಮೂಲಕ ಚಿಂತೆ ಮಾಡದೆ ಭರವಸೆ ಹೊಂದೋಣ. ಯಾಕಂದ್ರೆ ಪ್ರತಿಯೊಂದು ಮಗುವು ಕನಸು ಕಾಣುತ್ತಾ, ಆಟವಾಡುತ್ತಾ, ಕಲಿಯುವ ಮತ್ತು ಬೆಳೆಯುವ ಅವಕಾಶ ಹೊಂದುವ ಅರ್ಹತೆ ಪಡೆದಿದೆ. ಈ ಮಹತ್ವದ ಜಾಗೃತಿ ಉಪಕ್ರಮಕ್ಕೆ ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಜೊತೆ ಕೈಜೋಡಿಸಿದ್ದಾರೆ ಒರಾಕಲ್ ಸಂಸ್ಥೆ. ಯಾವುದೇ ರೋಗ ಲಕ್ಷಣಗಳನ್ನ ನಿರ್ಲಕ್ಷಿಸಬೇಡಿ, ಆರೈಕೆಯನ್ನ ವಿಳಂಬ ಮಾಡಬೇಡಿ, ಪ್ರತಿಯೊಂದು ಮಗುವು ಭವಿಷ್ಯದಲ್ಲಿ ಆರೋಗ್ಯಕರವಾಗಿ ಬದುಕಲು ಅವಕಾಶ ನೀಡಿ. ನಮಸ್ಕಾರ.
1: ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ಇದುವರೆಗೂ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ಆಕಾಶವಾಣಿ ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್.
2: ಪ್ರಿಯ ಕೇಳುಗರೆ ನಮಸ್ಕಾರ. ಮಗು ಒಂದು ಆಟದಲ್ಲಿ ಗೆಲ್ಲಲು ಹೋರಾಡಬೇಕೇ ವಿನಃ ಕ್ಯಾನ್ಸರ್ ವಿರುದ್ಧ ಅಲ್ಲ. ನಾವು ಈ ಸೆಪ್ಟೆಂಬರ್ ಮಾಸವನ್ನ ಬಾಲ್ಯದ ಕ್ಯಾನ್ಸರ್ ಜಾಗೃತಿ ಮಾಸವೆಂದು ಆಚರಿಸುತ್ತೇವೆ. ಈ ಮಾಸದಲ್ಲಿ ಮಕ್ಕಳನ್ನ ಕಾಡುವ, ಸಾಮಾನ್ಯವಾಗಿ ನಿರ್ಲಕ್ಷಿಸಲ್ಪಡುವ ಒಂದು ಕಾಯಿಲೆ ಬಗ್ಗೆ ತಿಳಿದುಕೊಳ್ಳೋಣ. ಯುಎಸ್ನ ರಾಷ್ಟ್ರೀಯ ಕ್ಯಾನ್ಸರ್ ಸಂಸ್ಥೆ NCI ಪ್ರಕಾರ ಭಾರತದಲ್ಲಿ ಪ್ರತಿ ವರ್ಷ 19 ವರ್ಷದೊಳಗಿನ ಸುಮಾರು 76,800 ಮಕ್ಕಳು ಹಾಗೂ ಹದಿಹರಿಯದವರು ಕ್ಯಾನ್ಸರ್ಗೆ ತುತ್ತಾಗುತ್ತಿದ್ದಾರೆ. ಈ ಮಾಹಿತಿಯು ದೇಶದಲ್ಲಿ ಬಾಲ್ಯದ ಕ್ಯಾನ್ಸರ್ನ ತೀವ್ರತೆಯ

ಬದುಕು ಒಂದು ಕಲೆಯಾದರೆ ಅದರ ಕಲಾಕಾರಳು ಮಹಿಳೆ. ಮಹಿಳೆ ಜೀವನದ ನಿರೂಪಕಿ, ಪುರುಷನ ಬದುಕು ರೂಪಿಸುವ ಮಹಾಶಿಲ್ಪಿ. ಮಗುವಿಗೆ ತಾಯಿಯಾಗಿ, ಗುರುವಾಗಿ, ಕುಟುಂಬದ ಕಣ್ಣಾಗಿ, ಸಹನೆಗೆ ಮತ್ತೊಂದು ಹೆಸರಾದವಳೆ ಮಹಿಳೆ.

0: ನಿಮಗೇಕೆ ಕೊಡಬೇಕು ಕಪ್ಪ? ನೀವೇನು ಉತ್ತಿರುವಿರಾ ಬಿತ್ತಿರುವಿರಾ? ಮೋಡಗಳು ಮಳೆ ಸುರಿಸುತ್ತವೆ, ಭೂಮಿಯು ಬೆಳೆ ಬೆಳೆಯುತ್ತದೆ, ನಿಮಗೇಕೆ ಕೊಡಬೇಕು ಕಪ್ಪ
1: ಎಂದು ಗುಡುಗಿ ಆಂಗ್ಲರಿಗೆ ಸವಾಲೊಡ್ಡಿದ ಕಿತ್ತೂರು ರಾಣಿ ಚೆನ್ನಮ್ಮನ ನಾಡು ನಮ್ಮ ಕನ್ನಡ ನಾಡು.
0: ಕನ್ನಡದ ಕರಾವಳಿಯಲ್ಲಿ ಪೋರ್ಚುಗೀಸರನ್ನು ಸದೆಬಡಿದ ರಾಣಿ ಅಬ್ಬಕ್ಕನ ನಾಡು
1: ನಮ್ಮ ಕನ್ನಡ ನಾಡು.

0: ಸಮಯ 6:20 ಇನ್ನ ಸಂಸ್ಕೃತದ ವಾರ್ತೆಗಳು ದೆಹಲಿ ಕೇಂದ್ರದಿಂದ.
1: ಇಯಂ ಆಕಾಶವಾಣಿ. ಸಂಪ್ರತಿ ವಾರ್ತಾಃ ಶ್ರೂಯಂತಾಂ. ಪ್ರವಾಚಕಃ ಜತಿನ ಶರ್ಮಾ. ಆದೌ ಮುಖ್ಯ ವಾರ್ತಾಃ. ವಿದೇಶ ಮಂತ್ರಿಣಾ ಡಾಕ್ಟರ್ ಎಸ್ ಜಯಶಂಕರೇಣ ಭೂತಾನಸ್ಯ ವಿಕಾಸಾತ್ಮಕ ಪ್ರಾಥಮಿಕತಾನಾಂ ಕೃತೆ ಭಾರತಸ್ಯ ಪೂರ್ಣ ಸಮರ್ಥನಂ ಪುಷ್ಟಿತಂ. ದ್ವಿಪಕ್ಷೀಯ ಸಹಯೋಗಸ್ಯ ಉಭಯ ಹಿತ ಸಂಬಂಧಾನಾಂ ವಿಷಯಾಣಾಂ ಚ ವಿಹಿತಾ ಸಮೀಕ್ಷಾ. ಬೆಂಗಳೂರು ನಗರೆ ಅದ್ಯ ರಕ್ಷಾಮಂತ್ರಿಣಃ ರಾಜನಾಥ ಸಿಂಹಸ್ಯ ಸಾನ್ನಿಧ್ಯೆ ಎಚ್ಎಎಲ್ ಸಂಸ್ಥಾನೇನ ಭಾರತೀಯ ವಾಯುಸೇನಾಯೈ ತೇಜಸ್ ಎಲ್ಸಿಎ ಅಥ HTT-40 ಪ್ರಶಿಕ್ಷಕ ವಿಮಾನಾನಿ ಸಮರ್ಪಯಿಷ್ಯಂತೆ. ಮಹಾರಾಷ್ಟ್ರಸ್ಯ ಮುಕುಟ್ಬನ್ ಗಡಚಾಂದೂರಯೋಃ ಮಧ್ಯೆ ನೂತನ ರೈಲಮಾರ್ಗ ನಿರ್ಮಾಣಾಯ ರೈಲಮಂತ್ರಾಲಯೇನ 93,400,000 ರೂಪ್ಯಕಾಣಾಂ ಪರಿಯೋಜನಾ ಸ್ವೀಕೃತಾ. ಜಮ್ಮುಕಾಶ್ಮೀರಸ್ಯ ಉಧಂಪುರ್ ಮಂಡಲೆ

ಆಕಾಶವಾಣಿ ಅವಲೋಕನ ವಿಷಯ ಸೆಮಿಕಂಡಕ್ಟರ್ ಕ್ರಾಂತಿ ಮೂಲಕ ಸ್ವಾವಲಂಬನೆ ಹಾಗೂ ವಿಕಸಿತ ಭಾರತದತ್ತ ದೇಶದ ದಿಟ್ಟ ಹೆಜ್ಜೆ. ಬರೆದವರು ಅಭಯ್ ದಾಮ್ಲೆ, ಓದುತ್ತಿರುವವರು ಸರ್ವಮಂಗಳ ಎಂ. ಭಾರತ ಇಂದು ತಂತ್ರಜ್ಞಾನ ಕ್ಷೇತ್ರದಲ್ಲಿ ಜಾಗತಿಕ ಮಟ್ಟದಲ್ಲಿ ಹೊಸ ಮೈಲಿಗಲ್ಲುಗಳನ್ನು ಸ್ಥಾಪಿಸುತ್ತಿದ್ದು ವಿದ್ಯುನ್ಮಾನ ಮತ್ತು ಸೆಮಿಕಂಡಕ್ಟರ್ ತಯಾರಿಕೆಯಲ್ಲಿ ಸ್ವಾವಲಂಬನೆಯತ್ತ ದಿಟ್ಟ ಹೆಜ್ಜೆಗಳನ್ನು ಇಡುತ್ತಿದೆ. ನವದೆಹಲಿಯ ಯಶೋಭೂಮಿಯಲ್ಲಿ ಆಯೋಜಿಸಲಾದ ಸೆಮಿಕಾನ್ ಇಂಡಿಯಾ 2026 ಕಾರ್ಯಕ್ರಮ ಸಿಲಿಕಾನ್ನಿಂದ ಪರಿಪೂರ್ಣ ವ್ಯವಸ್ಥೆಯ ನಿರ್ಮಾಣ ಎಂಬ ಪ್ರಮುಖ ಪರಿಕಲ್ಪನೆಯೊಂದಿಗೆ ಭಾರತದ ತಾಂತ್ರಿಕ ಸಾಮರ್ಥ್ಯವನ್ನು ಜಗತ್ತಿಗೆ ಸಾರಿದೆ. ಆಧುನಿಕ ಡಿಜಿಟಲ್ ಯುಗದಲ್ಲಿ ಸೆಮಿಕಂಡಕ್ಟರ್ಗಳು ಕೇವಲ ತಾಂತ್ರಿಕ ಬಿಡಿ ಭಾಗಗಳಾಗಿ ಉಳಿದಿಲ್ಲ, ಬದಲಿಗೆ ದೇಶದ ಆರ್ಥಿಕ ಭದ್ರತೆ ಮತ್ತು ತಾಂತ್ರಿಕ ಸಾರ್ವಭೌಮತ್ವವನ್ನು ನಿರ್ಧರಿಸುವ ಪ್ರಮುಖ ಶಕ್ತಿಯಾಗಿ ಹೊರಹೊಮ್ಮಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ನಾಯಕತ್ವ

ದಲ್ಲಿ ಕೇಂದ್ರ ಸರ್ಕಾರ ಈ ಕ್ಷೇತ್ರವನ್ನು ಬಲಪಡಿಸಲು ಸಮಗ್ರ ಕಾರ್ಯತಂತ್ರಗಳನ್ನು ಜಾರಿಗೆ ತರುತ್ತಿದೆ. ಸೆಮಿಕಂಡಕ್ಟರ್ ಎಂಬುದು ವಿದ್ಯುತ್ ವಾಹಕ ಮತ್ತು ಅವಾಹಕಗಳ ನಡುವಿನ ಗುಣಲಕ್ಷಣಗಳನ್ನು ಹೊಂದಿರುವ ಅತ್ಯಂತ ಸೂಕ್ಷ್ಮ ಹಾಗೂ ಉಪಯುಕ್ತ ವಸ್ತುವಾಗಿದೆ. ಸಿಲಿಕಾನ್ನಿಂದ ಸಂಸ್ಕರಿಸಲ್ಪಟ್ಟು ತಯಾರಾಗುವ ಈ ಸೂಕ್ಷ್ಮ ಚಿಪ್ಗಳು ಆಧುನಿಕ ತಂತ್ರಜ್ಞಾನದ ಬೆನ್ನೆಲುಬಾಗಿದೆ. ಸ್ಮಾರ್ಟ್ಫೋನ್ಗಳು, ಕಂಪ್ಯೂಟರ್ಗಳು, ವೈದ್ಯಕೀಯ ಉಪಕರಣಗಳು, ಉದಯೋನ್ಮುಖ ಕೃತಕ ಬುದ್ಧಿಮತ್ತೆ, 5G ಮತ್ತು 6G ಸಂಪರ್ಕ ಜಾಲಗಳು, ವಿದ್ಯುತ್ ಚಾಲಿತ ವಾಹನಗಳು ಹಾಗೂ ಉಪಗ್ರಹ ವ್ಯವಸ್ಥೆಗಳವರೆಗೆ ಪ್ರತಿಯೊಂದು ಆಧುನಿಕ ಸಾಧನಕ್ಕೂ ಇವು ಅನಿವಾರ್ಯವಾಗಿದೆ. ಪ್ರಸ್ತುತ ಜಾಗತಿಕ ಮಟ್ಟದಲ್ಲಿ ಸೆಮಿಕಂಡಕ್ಟರ್ ಪೂರೈಕೆ ಸರಪಳಿಯು ಕೆಲವೇ ಕೆಲವು ದೇಶಗಳ ಕೈಯಲ್ಲಿದ್ದು, ಯಾವುದೇ ಬಿಕ್ಕಟ್ಟಿನ ಸಮಯದಲ್ಲಿ ಇದು ಜಾಗತಿಕ ಉದ್ಯಮಗಳ ಮೇಲೆ ತೀವ್ರ ಪರಿಣಾಮ ಬೀರುತ್ತದೆ. ಭಾರತವು ತನ್ನ ತಾಂತ್ರಿಕ ಅಗತ್ಯಗಳಿಗಾಗಿ ಇತರ ರಾಷ್ಟ್ರಗಳ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡಲು ಮತ್ತು ದೇಶೀಯವಾಗಿ ದೃಢ ನೆಲೆಯ ಸೆಮಿಕಂಡಕ್ಟರ್ ಉದ್ಯಮಗಳನ್ನು ವಾತಾವರಣವನ್ನು ನಿರ್ಮಿಸಲು ಆದ್ಯತೆ ನೀಡಿದೆ. ಸೆಮಿಕಾನ್ 1.0 ಕಾರ್ಯಕ್ರಮ ಸೆಮಿಕಂಡಕ್ಟರ್ ಕ್ಷೇತ್ರದಲ್ಲಿ ಸ್ವಾವಲಂಬನೆ ಸಾಧಿಸಲು ಭಾರತ ಕೈಗೊಂಡ ಮೊದಲ ಹೆಜ್ಜೆಯಾಗಿದೆ. ಡಿಸೆಂಬರ್ 2021 76,000 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಪ್ರಾರಂಭಿಸಲಾದ ಈ ಯೋಜನೆಗೆ ವ್ಯಾಪಕ ಬೆಂಬಲ ವ್ಯಕ್ತವಾಯಿತು. ಇದರ ಫಲವಾಗಿ ದೇಶಾದ್ಯಂತ ಒಟ್ಟು 1.64 ಲಕ್ಷ ಕೋಟಿ ರೂಪಾಯಿಗಳಿಗೂ ಹೆಚ್ಚಿನ ಹೂಡಿಕೆಯೊಂದಿಗೆ 12 ತಯಾರಿಕಾ ಘಟಕಗಳಿಗೆ ಅನುಮೋದನೆ ನೀಡಲಾಯಿತು. ಗುಜರಾತ್, ಅಸ್ಸಾಂ, ಉತ್ತರ ಪ್ರದೇಶ, ಒಡಿಶಾ, ಪಂಜಾಬ್ ಮತ್ತು ಆಂಧ್ರಪ್ರದೇಶ ರಾಜ್ಯಗಳಲ್ಲಿ ಈ ಘಟಕಗಳು ಸ್ಥಾಪನೆಗೊಳ್ಳುತ್ತಿದ್ದು, ಈಗಾಗಲೇ 5 ಘಟಕಗಳು ವಾಣಿಜ್ಯ ಉತ್ಪಾದನೆಯನ್ನು ಪ್ರಾರಂಭಿಸಿವೆ. 24 ಚಿಪ್ ವಿನ್ಯಾಸ ಯೋಜನೆಗಳಿಗೆ ಅನುಮೋದನೆ ನೀಡಲಾಗಿದ್ದು, ದೇಶದ 100+ ಶೈಕ್ಷಣಿಕ ಸಂಸ್ಥೆಗಳು ಮತ್ತು ನವೋದ್ಯಮಗಳ 1,000+ ಎಂಜಿನಿಯರ್ಗಳಿಗೆ ಅತ್ಯಾಧುನಿಕ ಚಿಪ್ ವಿನ್ಯಾಸ ಪರಿಕರಗಳ ಅನುಭವ ಪಡೆಯುವ ಅವಕಾಶ ಕಲ್ಪಿಸಲಾಗಿದೆ. ಜಾಗತಿಕ ಚಿಪ್ ವಿನ್ಯಾಸಗಾರರ ಪೈಕಿ 20% ಭಾರತೀಯರೇ ಆಗಿರುವುದು ನಮ್ಮ ಮಾನವ ಸಂಪನ್ಮೂಲ ಶಕ್ತಿಗೆ ಸಾಕ್ಷಿಯಾಗಿದೆ. ಉನ್ನತ ಮಟ್ಟದ ಸಂಶೋಧನೆ ಮತ್ತು ಅಭಿವೃದ್ಧಿ, ಚಿಪ್ ವಿನ್ಯಾಸ, ಆಧುನಿಕ ಯಂತ್ರೋಪಕರಣಗಳು ಮತ್ತು ಕಚ್ಚಾ ಸಾಮಗ್ರಿಗಳ ಪೂರೈಕೆ, ಹೊಸ ಫ್ಯಾಬ್ಗಳ ಅಂದರೆ ಉತ್ಪಾದನಾ ಘಟಕಗಳ ಸ್ಥಾಪನೆ, ಉದಯೋನ್ಮುಖ ಪ್ಯಾಕೇಜಿಂಗ್ ತಂತ್ರಜ್ಞಾನಗಳು ಹಾಗೂ ನುರಿತ ಮಾನವ ಸಂಪನ್ಮೂಲದ ಅಭಿವೃದ್ಧಿ ಇವುಗಳಲ್ಲಿ ಸೇರಿವೆ. ಕೇವಲ ಅಂತಿಮ ಹಂತಕ್ಕೆ ಸೀಮಿತವಾಗದೆ ಕಚ್ಚಾ ವಸ್ತುವಿನಿಂದ ಹಿಡಿದು ಅಂತಿಮ ಉತ್ಪನ್ನದವರೆಗಿನ ಸಂಪೂರ್ಣ ಮೌಲ್ಯ ಸರಪಳಿಯನ್ನು ಭಾರತದಲ್ಲಿಯೇ ನಿರ್ಮಿಸುವುದು ಈ ದೂರದೃಷ್ಟಿಯ ಮೂಲ ಉದ್ದೇಶವಾಗಿದೆ. ದೇಶದ ರಕ್ಷಣೆ ಮತ್ತು ಬಾಹ್ಯಾಕಾಶ ಕ್ಷೇತ್ರಗಳಲ್ಲಿಯೂ ಸ್ಥಳೀಯವಾಗಿ ತಯಾರಾದ ಸೆಮಿಕಂಡಕ್ಟರ್ಗಳ ಪಾತ್ರ ಅಪಾರವಾಗಿದೆ. ಮೊಹಾಲಿಯ ಸೆಮಿಕಂಡಕ್ಟರ್ ಪ್ರಯೋಗಾಲಯ ತಯಾರಿಸಿದ ವಿಕ್ರಮ್ ಪ್ರೊಸೆಸರ್ ಹಾಗೂ ವಿಕಿರಣ ನಿರೋಧಕ ಚಿಪ್ಗಳು ಚಂದ್ರಯಾನ 3 ಮತ್ತು ಆದಿತ್ಯ 1 ನಂತಹ ಭಾರತೀಯ ಬಾಹ್ಯಾಕಾಶ ಯೋಜನೆಗಳಲ್ಲಿ ಯಶಸ್ವಿಯಾಗಿ ಬಳಕೆಯಾಗಿವೆ. ಇದರ ಜೊತೆಗೆ ಕೇಂದ್ರ ಸರ್ಕಾರದ ರಾಷ್ಟ್ರೀಯ ವಿದ್ಯುನ್ಮಾನ ನೀತಿ, ಎಲೆಕ್ಟ್ರಾನಿಕ್ ಘಟಕಗಳು ಮತ್ತು ಸೆಮಿಕಂಡಕ್ಟರ್ ತಯಾರಿಕಾ ಪ್ರೋತ್ಸಾಹ ಯೋಜನೆ ಹಾಗೂ ಉತ್ಪಾದನೆ ಆಧಾರಿತ ಪ್ರೋತ್ಸಾಹಕ ಯೋಜನೆಗಳು ದೇಶದ ವಿದ್ಯುನ್ಮಾನ ಉದ್ಯಮಕ್ಕೆ ಬಲ ನೀಡುತ್ತಿವೆ. ವಿದೇಶಿ ನೇರ ಹೂಡಿಕೆ ನೀತಿಯು ಜಾಗತಿಕ ಪಾಲುದಾರರೊಂದಿಗೆ ನಿಕಟವಾಗಿ ಕೆಲಸ ಮಾಡಲು ಅನುವು ಮಾಡಿಕೊಟ್ಟಿದೆ. ಸೆಮಿಕಂಡಕ್ಟರ್ ಉದ್ಯಮ ಅತ್ಯಂತ ಹೆಚ್ಚಿನ ನಿಖರತೆ ಬೇಡುವ ಕ್ಷೇತ್ರವಾಗಿದೆ. 2021 ದೇಶದಲ್ಲಿ ಒಂದು ವಾಣಿಜ್ಯ ಚಿಪ್ ಉತ್ಪಾದನಾ ಘಟಕವಿಲ್ಲದ ಸ್ಥಿತಿಯಿಂದ 2026 ವೇಳೆಗೆ 5 ಉತ್ಪಾದನಾ ಘಟಕಗಳು ಕಾರ್ಯನಿರ್ವಹಿಸುವ ಹಂತಕ್ಕೆ ಭಾರತ ತಲುಪಿರುವುದು ಶ್ಲಾಘನೀಯ ಸಾಧನೆಯಾಗಿದೆ. ಈ ತಾಂತ್ರಿಕ ಪ್ರಗತಿಯಿಂದಾಗಿ ದೇಶದ ಯುವ ಎಂಜಿನಿಯರ್ಗಳಿಗೆ ಹೆಚ್ಚಿನ ಮೌಲ್ಯದ ಉದ್ಯೋಗಾವಕಾಶಗಳು ದೊರೆಯಲಿವೆ ಹಾಗೂ ಆಮದು ಮೇಲಿನ ಅವಲಂಬನೆ ಕಡಿಮೆಯಾಗಿ ವಿದೇಶಿ ವಿನಿಮಯ ಉಳಿತಾಯವಾಗಲಿದೆ. ಸಣ್ಣ ಗಾತ್ರದ ಈ ಸೂಕ್ಷ್ಮ ಚಿಪ್ಗಳು ಭಾರತದ ಬಲವಾದ, ಸುರಕ್ಷಿತವಾದ ಮತ್ತು ವಿಕಸಿತ ಭಾರತದ ಭವಿಷ್ಯಕ್ಕೆ ದಾರಿದೀಪಗಳಿದೆ. ಇದುವರೆಗೆ ಅವಲೋಕನ ಕೇಳಿದಿರಿ. ಸಮಗ್ರ ನಿರ್ವಹಣೆ ಬೆಂಗಳೂರು ಆಕಾಶವಾಣಿ ಪ್ರಾದೇಶಿಕ ಸುದ್ದಿ ವಿಭಾಗದ ಮುಖ್ಯಸ್ಥರು ಹಾಗೂ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.

ಆಕಾಶವಾಣಿ ವಿಜಯಪುರ ಕೇಂದ್ರ, ಸಮಯ 6:35. ನಾಳೆ ಬೆಳಗ್ಗೆ 6:30 ಚಿಂತನ, ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ವೀರಣ್ಣ ಹುರಗಡ್ಲಿಯವರಿಂದ. 6:35 ರೈತರಿಗೆ ಸಲಹೆ. ಬೆಳಗ್ಗೆ 6:40 ಜನಪದ ಸಂಗೀತ ಕಾರ್ಯಕ್ರಮ.

ಆಕಾಶವಾಣಿ ವಿಜಯಪುರ ಕೇಂದ್ರ, ಸಮಯ 6:37. ಈ ನಂತರ ಕೆಲವು ವಾಣಿಜ್ಯ ಪ್ರಕಟಣೆಗಳು. 6:40 ಪ್ರದೇಶ ಸಮಾಚಾರ.

0: ಆಕಾಶವಾಣಿ ಇದೀಗ ಪ್ರಕಟಣೆಗಳು, ನಂತರ 6:40 ಪ್ರದೇಶ ಸಮಾಚಾರ.
1: ಕೇಳುಗರೆ, ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ 9:05 ಹಾಗೂ 6:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ, 8:45 ಹಾಗೂ 6:00 ವಿವಿಧ ಭಾರತಿ 102.9 ಎಫ್ಎಂ ನಲ್ಲಿ, 9:30 ಹಾಗೂ 7:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

ಬೇಲೂರು, ಹಳೆಬೀಡು, ಸೋಮನಾಥಪುರಾದಿಗಳಲ್ಲಿ ಶಿಲ್ಪದಲ್ಲೇ ಕನ್ನಡ ನಾಡಿನ ಇತಿಹಾಸವನ್ನು, ಸಂಗೀತ ನೃತ್ಯ ಸಾಹಿತ್ಯಗಳನ್ನು ನಿರ್ಮಿಸಿದ ಜಕಣಾಚಾರಿ ಉದಿಸಿದ ನಾಡು ನಮ್ಮ ಕನ್ನಡ ನಾಡು.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ತುಳು ಭಾಷೆಗೆ ರಾಜ್ಯದ ಎರಡನೇ ಅಧಿಕೃತ ಭಾಷಾ ಮಾನ್ಯತೆ, ಸಚಿವ ಸಂಪುಟ ಸಭೆಯಲ್ಲಿ ಮಹತ್ವದ ನಿರ್ಧಾರ. ಕರ್ನಾಟಕ ಕಡಲ ಜೈವಿಕ ತಂತ್ರಜ್ಞಾನ ನೀತಿ 2026-2031 ಸಂಪುಟ ಸಭೆಯಲ್ಲಿ ಅನುಮೋದನೆ. ಭಾರತೀಯ ವಾಯುಪಡೆಗೆ ಹೆಚ್ಎಎಲ್ ನಿರ್ಮಿತ ಲಘು ಯುದ್ಧ ವಿಮಾನ ಹೆಲಿಕಾಪ್ಟರ್ ಹಸ್ತಾಂತರಿಸಿದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ಜೀವ ವೈವಿಧ್ಯದ ಸಂರಕ್ಷಣೆ, ಸುಸ್ಥಿರ ಬಳಕೆ, ವಿಕಸಿತ ಭಾರತದ ಭವಿಷ್ಯಕ್ಕೆ ನಿರ್ಣಾಯಕ. ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅಭಿಮತ. ಹುಬ್ಬಳ್ಳಿಯಲ್ಲಿ ನಾಳೆ ಖಾಸಗಿ ಆಸ್ಪತ್ರೆ ಲೋಕಾರ್ಪಣೆಗೊಳಿಸಲಿರುವ ಕೇಂದ್ರ ಗೃಹ ಸಚಿವ ಅಮಿತ್ ಶಾ. ವಾರ್ತೆಗಳ ವಿವರ. ರಾಜ್ಯದ ಎರಡನೇ ಹೆಚ್ಚುವರಿ ಭಾಷೆಯನ್ನಾಗಿ ತುಳು ಭಾಷೆಯನ್ನು ಘೋಷಣೆ ಮಾಡಲಾಗಿದೆ. ಮಂಗಳೂರಿನಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧ್ಯಕ್ಷತೆಯಲ್ಲಿ ನಡೆದ ಸಂಪುಟ ಸಭೆಯಲ್ಲಿ ಈ ಮಹತ್ವದ ನಿರ್ಧಾರ ಕೈಗೊಳ್ಳಲಾಗಿದೆ. ಈ ಮೂಲಕ ತುಳು ಭಾಷಿಕರ ಹಲವು ದಶಕಗಳ ಹೋರಾಟಕ್ಕೆ

0: ತೋರುತ್ತಿದೆ. ಸಂಪುಟ ಸಭೆಯ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಪಂಚ ದ್ರಾವಿಡ ಭಾಷೆಗಳಲ್ಲಿ ಒಂದಾಗಿರುವಂತಹ ತುಳು ಭಾಷೆಯು ಪ್ರಾಚೀನ ಹಾಗೂ ಆಧುನಿಕ ಸಾಹಿತ್ಯಿಕ ಸಮೃದ್ಧತೆಯನ್ನು ಹೊಂದಿರುವಂತಹ ಅಪೂರ್ವ ಭಾಷೆಯಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ.
1: ತುಳು ಭಾಷೆಯ ವಿಚಾರದಲ್ಲಿ ಇದು ಕರ್ನಾಟಕ ರಾಜ್ಯದಲ್ಲಿ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗೆ ಅನ್ವಯವಾಗುವಂತೆ ಘೋಷಣೆ ಆಗಬೇಕು ಅನ್ನೋದು ನಿಮ್ಮೆಲ್ಲರ ಬಯಕೆ ಕೂಡ ಇತ್ತು. ತುಳು ಒಂದು ಭಾಷೆಯನ್ನಾಗಿ ಇವತ್ತು ನಾವು ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗೆ ಅನ್ವಯವಾಗುವಂತೆ ಈ ಘೋಷಣೆಯನ್ನ ನಾವೆಲ್ಲರೂ ಕೂಡ ರಾಜ್ಯದ ಎರಡನೆಯ ಹೆಚ್ಚುವರಿ ಭಾಷೆಯಾಗಿ ಮಾಡಲಿಕ್ಕೆ ಈಗಾಗಲೇ ತೀರ್ಮಾನವನ್ನ ಮಾಡಿದ್ದೇವೆ.
0: ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನಲ್ಲಿ 549.79 ಕೋಟಿ ರೂಪಾಯಿ ವೆಚ್ಚದಲ್ಲಿ ವೈದ್ಯಕೀಯ ಕಾಲೇಜು ಸ್ಥಾಪನೆಗೆ ಅನುಮೋದನೆ ದೊರೆತಿದೆ. ಉಡುಪಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಒಳಗೊಂಡಂತೆ ಮಲೆನಾಡು ಕರ್ನಾಟಕ ಪ್ರವಾಸೋದ್ಯಮ ನೀತಿ 2026ಕ್ಕೆ ಸಂಪುಟ ಹಸಿರು ನಿಶಾನೆ ತೋರಿದೆ. ಮುಖ್ಯಮಂತ್ರಿ ಅಧ್ಯಕ್ಷತೆಯಲ್ಲಿ ರಾಜ್ಯ ಪ್ರವಾಸೋದ್ಯಮ ಮಂಡಳಿ ಸ್ಥಾಪನೆ, ಹೂಡಿಕೆದಾರರ ಅನುಕೂಲಕ್ಕಾಗಿ ಪ್ರವಾಸೋದ್ಯಮ ಹೂಡಿಕೆ ಸಹಾಯ ಕೇಂದ್ರಗಳು ಮತ್ತು ಏಕಗವಾಕ್ಷಿ ವ್ಯವಸ್ಥೆಗಳನ್ನು ಜಾರಿಗೆ ತರಲು ನಿರ್ಧಾರ ತೆಗೆದುಕೊಳ್ಳಲಾಗಿದೆ. 500 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ನೀತಿ ಅನುಷ್ಠಾನ ಮಾಡಲಾಗುತ್ತಿದೆ. ಕರಾವಳಿ ಜಿಲ್ಲೆಗಳ ದ್ವೀಪಗಳ ಅಭಿವೃದ್ಧಿ ಉದ್ದೇಶದಿಂದ ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆಗಳಲ್ಲಿ ಒಟ್ಟು 12 ದ್ವೀಪಗಳನ್ನು ಅಭಿವೃದ್ಧಿಪಡಿಸಲು ಸಂಪುಟ ಅನುಮೋದನೆ ನೀಡಿದೆ. ಕಾರವಾರ ವಿಮಾನ ನಿಲ್ದಾಣವನ್ನು 250.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಭಿವೃದ್ಧಿಗೊಳಿಸಲು ಆಡಳಿತಾತ್ಮಕ ಅನುಮೋದನೆ ದೊರೆತಿದೆ. ಮಂಗಳೂರು ಮೀನುಗಾರಿಕಾ ಕಾಲೇಜಿನ ವಿದ್ಯಾರ್ಥಿಗಳ ಸಂಖ್ಯೆಯನ್ನು 60ರಿಂದ 200ಕ್ಕೆ ಹೆಚ್ಚಿಸಲು ನಿರ್ಧರಿಸಲಾಗಿದೆ. ಮಂಕಿ ಬಂದರಿನ ಬಹು ಉಪಯೋಗಿ ಬಂದರು ಮತ್ತು ಹಡಗು ನಿರ್ಮಾಣ ಕೇಂದ್ರ ಅಭಿವೃದ್ಧಿ ಮತ್ತು ಗಂಗೊಳ್ಳಿಯಲ್ಲಿ ಹಡಗುಗಳ ನಿರ್ಮಾಣ ಅಂಗಗಳ ಅಭಿವೃದ್ಧಿಗೂ ಹಸಿರು ನಿಶಾನೆ ದೊರೆತಿದೆ. ಕರ್ನಾಟಕ ಕಡಲ ಜೈವಿಕ ತಂತ್ರಜ್ಞಾನ ನೀತಿ 2026-2031ಕ್ಕೆ ಸಚಿವ ಸಂಪುಟ ಅನುಮೋದನೆ ನೀಡಿದೆ ಎಂದು ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. 2031ರ ವೇಳೆಗೆ ಬ್ಲೂ ಬಯೋ ಆರ್ಥಿಕತೆ ವಿಸ್ತರಿಸುವ ಗುರಿ ಹೊಂದಲಾಗಿದೆ. ಸಮುದ್ರ ಸಂಪನ್ಮೂಲಗಳನ್ನು ಸೌಂದರ್ಯ ವರ್ಧಕಗಳು, ಔಷಧೀಯ ಉತ್ಪನ್ನ, ಜೈವಿಕ ಗೊಬ್ಬರ ಹಾಗೂ ಉನ್ನತ ಮೌಲ್ಯದ ಉತ್ಪನ್ನಗಳಾಗಿ ಪರಿವರ್ತಿಸುವ ಮೂಲಕ ಕರಾವಳಿ ಆರ್ಥಿಕತೆಯಲ್ಲಿ ಹೆಚ್ಚಿನ ಮೌಲ್ಯವರ್ಧನೆ ಸಾಧಿಸುವುದು ನೀತಿಯ ಪ್ರಮುಖ ಉದ್ದೇಶವಾಗಿದೆ ಎಂದು ಪತ್ರಿಕಾ ಪ್ರಕಟಣೆ ಮೂಲಕ ಮಾಹಿತಿ ನೀಡಿದ್ದಾರೆ. ಈ ನೀತಿಯ ಅನುಷ್ಠಾನದ ಮೂಲಕ ರಾಜ್ಯದಲ್ಲಿ 10,000ಕ್ಕೂ ಹೆಚ್ಚು ಉದ್ಯೋಗದ ಅವಕಾಶ ಸೃಷ್ಟಿಯಾಗುವ ನಿರೀಕ್ಷೆ ಇದೆ ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಮಂಗಳೂರು ನೂತನ ಕೇಂದ್ರ ಕಾರಾಗೃಹದ ಮುಖ್ಯ ಗೋಡೆ ನಿರ್ಮಾಣಕ್ಕೆ 10 ಕೋಟಿ ರೂಪಾಯಿ ಅಂದಾಜು ವೆಚ್ಚದಲ್ಲಿ ಆಡಳಿತಾತ್ಮಕ ಅನುಮೋದನೆ ನೀಡಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಹೆಚ್ಎಲ್ ನಿರ್ಮಿತ ಲಘು ಯುದ್ದ ವಿಮಾನ ಮತ್ತು ನಾಗರಿಕ ಹೆಲಿಕಾಪ್ಟರ್ಗಳನ್ನು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಬೆಂಗಳೂರಿನಲ್ಲಿಂದು ಭಾರತೀಯ ವಾಯುಪಡೆ ಮತ್ತು ಪವನ್ ಹನ್ಸ್ ಸಂಸ್ಥೆಗೆ ಹಸ್ತಾಂತರಿಸಿದರು. 2 ತೇಜಸ್ ತರಬೇತಿ ವಿಮಾನಗಳು ಹಾಗೂ ಮೊದಲ FTT-40 ತರಬೇತಿ ವಿಮಾನವನ್ನು ವಾಯುಪಡೆಗೆ ಹಸ್ತಾಂತರಿಸಿದರು. ಇದೇ ವೇಳೆ ಧ್ರುವ್ ಎನ್ಜಿ ಹೆಲಿಕಾಪ್ಟರ್ಗಳನ್ನು ಪವನ್ ಹನ್ಸ್ ಸಂಸ್ಥೆಗೆ ನೀಡಿದರು. ನಾಗರಿಕ ವಿಮಾನಯಾನ ವಲಯಕ್ಕೆ ಸೇರ್ಪಡೆಯಾಗುತ್ತಿರುವಂತಹ ಧ್ರುವ್ ಎನ್ಜಿ AS-4 ನಿಯಮಾವಳಿಗಳಿಗೆ ಅನುಗುಣವಾಗಿ ಭಾರತದಲ್ಲಿ ಸಂಪೂರ್ಣ ದೇಶೀಯವಾಗಿ ನಿರ್ಮಾಣಗೊಂಡ ಮೊದಲ ನಾಗರಿಕ ಹೆಲಿಕಾಪ್ಟರ್ ಆಗಿದೆ. ಇದೇ ವೇಳೆ ಮಾತನಾಡಿದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಈ ಸಾಧನೆ ಭಾರತದ ಏರೋಸ್ಪೇಸ್ ಕ್ಷೇತ್ರದಲ್ಲಿನ ತಾಂತ್ರಿಕ ಮತ್ತು ಆತ್ಮನಿರ್ಭರತೆಯ ಜೊತೆಗೆ ಪ್ರಗತಿ ಪಥದ ಮಹತ್ವದ ಮೈಲಿಗಲ್ಲು ಎಂದು ಬಣ್ಣಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಆತ್ಮನಿರ್ಭರ ಭಾರತದ ಮೂಲದ ಮಂತ್ರದ ಮೂಲಕ ಈ ಸಾಧನೆ ಮಾಡಲಾಗಿದೆ ಎಂದು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಪ್ರಸ್ತುತ ದಿನಗಳಲ್ಲಿ ಯುದ್ದ ತಂತ್ರಜ್ಞಾನ ಬದಲಾಗುತ್ತಿದ್ದು ವಾಯುಪಡೆಯನ್ನು ಮತ್ತಷ್ಟು ಅಭಿವೃದ್ಧಿಗೊಳಿಸುವ ಅಗತ್ಯವಿದೆ ಎಂದು ಪ್ರತಿಪಾದಿಸಿದ್ದಾರೆ. ಇದೇ ವೇಳೆ ಈ ಲಘು ಯುದ್ದ ವಿಮಾನ ಮತ್ತು ನಾಗರಿಕ ಹೆಲಿಕಾಪ್ಟರ್ಗಳನ್ನು ನಿರ್ಮಿಸಿದ ತಂತ್ರಜ್ಞರಿಗೆ ಮತ್ತು ಸಿಬ್ಬಂದಿಗೆ ರಾಜನಾಥ್ ಸಿಂಗ್ ಅಭಿನಂದನೆ ಸಲ್ಲಿಸಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15ಕ್ಕೆ. ಜೀವ ವೈವಿಧ್ಯದ ಸಂರಕ್ಷಣೆ ಮತ್ತು ಸಸ್ಯತಳಿ ಸಂಪನ್ಮೂಲಗಳ ಸುಸ್ಥಿರ ಬಳಕೆಯು ವಿಕಸಿತ ಭಾರತದ ನಿರ್ಮಾಣಕ್ಕೆ ಅತ್ಯಂತ ನಿರ್ಣಾಯಕವಾಗಿದೆ ಎಂದು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ತಿಳಿಸಿದ್ದಾರೆ. ಬೆಂಗಳೂರಿನ ಹೆಸರುಘಟ್ಟದಲ್ಲಿರುವಂತಹ ಭಾರತೀಯ ಕೃಷಿ ಸಂಶೋಧನಾ ಮಂಡಳಿ ಅಧೀನದ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯಲ್ಲಿ ಆಯೋಜನೆ ಮಾಡಲಾಗಿದ್ದಂತಹ ಭಾರತದ ಪರ್ಯಾಯ ದ್ವೀಪದ ಸಸ್ಯತಳಿ ಸಂಪನ್ಮೂಲಗಳನ್ನು ಬಳಸಿಕೊಳ್ಳುವುದು ಜೀವ ವೈವಿಧ್ಯ ತಾಣದಿಂದ ಸುಸ್ಥಿರ ಜೈವಿಕ ಸಂಪನ್ಮೂಲ ಕೇಂದ್ರದವರೆಗೆ ಎಂಬ ರಾಷ್ಟೀಯ ವಿಚಾರ ಸಂಕಿರಣದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗಿಯಾಗಿ ಅವರು ಮಾತನಾಡಿದರು. ಇಂದು ನಿರ್ಲಕ್ಷ್ಯಕ್ಕೆ ಒಳಗಾಗಿರುವಂತಹ ಸ್ಥಳೀಯ ಬೆಳೆ ಪ್ರಭೇದಗಳೇ ನಾಳೆಯ ಹವಾಮಾನ ಸಹಿಷ್ಣು, ರೋಗ ನಿರೋಧಕ ಮತ್ತು ಪೌಷ್ಟಿಕಾಂಶಯುಕ್ತ ಬೆಳೆಗಳಾಗುವ ಸಾಮರ್ಥ್ಯವನ್ನು ಹೊಂದಿದೆ. ಇಂದು ಸಂರಕ್ಷಿಸುವ ಬೀಜಗಳೇ ಭವಿಷ್ಯದ ಆಹಾರ

0: ಭದ್ರತೆಗೆ ಭದ್ರ ಅಡಿಪಾಯವಾಗಲಿವೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇಂದು ರಾಜ್ಯ ಪ್ರವಾಸ ಕೈಗೊಳ್ಳಲಿದ್ದಾರೆ. ಇಂದು ಹುಬ್ಬಳ್ಳಿಯ ವಿಮಾನ ನಿಲ್ದಾಣಕ್ಕೆ ಆಗಮಿಸಲಿರುವ ಅವರು ನಗರದ ಖಾಸಗಿ ಹೋಟೆಲ್ನಲ್ಲಿ ವಾಸ್ತವ್ಯ ಹೂಡಲಿದ್ದಾರೆ. ನಾಳೆ ಹುಬ್ಬಳ್ಳಿಯ ಗಬ್ಬೂರು ಬೈಪಾಸ್ ಬಳಿ ನೂತನವಾಗಿ ನಿರ್ಮಿಸಲಾಗಿರುವಂತಹ ಕೆಎಲ್ಇ ಸಂಸ್ಥೆಯ 1,500 ಹಾಸಿಗೆಗಳ ಹೈಟೆಕ್ ಆಸ್ಪತ್ರೆ ಮತ್ತು ನೂತನ ವೈದ್ಯಕೀಯ ಮಹಾವಿದ್ಯಾಲಯದ ಕಟ್ಟಡವನ್ನು ಉದ್ಘಾಟನೆ ಮಾಡಲಿದ್ದಾರೆ. ಬಳಿಕ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಎಕ್ಸಂಬಾ ಗ್ರಾಮಕ್ಕೆ ಭೇಟಿ ನೀಡಲಿರುವ ಅವರು ಬೀರೇಶ್ವರ ಕೋ ಆಪರೇಟಿವ್ ಕ್ರೆಡಿಟ್ ಸೊಸೈಟಿಯ ನೂತನ ಕಟ್ಟಡವನ್ನು ಲೋಕಾರ್ಪಣೆಗೊಳಿಸಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ನಾಳೆ ನಡೆಯಲಿರುವ 20ನೇ ರೋಜ್ಗಾರ್ ಮೇಳದಲ್ಲಿ ವಿವಿಧ ಸರ್ಕಾರಿ ಇಲಾಖೆ ಮತ್ತು ಸಂಸ್ಥೆಗಳಲ್ಲಿ ಹೊಸದಾಗಿ ನೇಮಕಗೊಂಡ ಯುವಕರಿಗೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ 51,000 ಹೆಚ್ಚು ನೇಮಕಾತಿ ಪತ್ರಗಳನ್ನು ವಿತರಣೆ ಮಾಡಲಿದ್ದಾರೆ. ಈ ರೋಜ್ಗಾರ್ ಮೇಳವು ದೇಶದಾದ್ಯಂತ 45 ಸ್ಥಳಗಳಲ್ಲಿ ನಡೆಯಲಿದೆ. ಬೆಂಗಳೂರಿನ ಜಾಲಹಳ್ಳಿಯಲ್ಲಿ ಕೇಂದ್ರ ಭಾರಿ ಕೈಗಾರಿಕೆ ಮತ್ತು ಉಕ್ಕು ಖಾತೆ ಸಚಿವ ಎಚ್ ಡಿ ಕುಮಾರಸ್ವಾಮಿ ಭಾಗಿಯಾಗಲಿದ್ದಾರೆ. ಬೆಂಗಳೂರಿನ ಕ್ವೀನ್ಸ್ ರಸ್ತೆಯಲ್ಲಿರುವಂತಹ ಕಾವೇರಿ ಹಾಲ್ನಲ್ಲಿ ಕೇಂದ್ರ ಸಚಿವರಾದಂತಹ ಶೋಭಾ ಕರಂದ್ಲಾಜೆ ಪಾಲ್ಗೊಳ್ಳಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶದಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ. ಇದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಈಗ ಇಂಡಿಯಾ ಸೆಮಿಕಂಡಕ್ಟರ್ ಮಿಷನ್ 2021 ಕುರಿತ ಒಂದು ನೋಟ. ಇಂಡಿಯಾ ಸೆಮಿಕಂಡಕ್ಟರ್ ಮಿಷನ್ ಅಡಿಯಲ್ಲಿ ಈ ಯೋಜನೆಯಡಿಯಲ್ಲಿ ಇಲ್ಲಿಯವರೆಗೆ ಸುಮಾರು 1.6 ಲಕ್ಷ ಕೋಟಿ ರೂಪಾಯಿ ಮೌಲ್ಯದ 10 ಪ್ರಮುಖ ಯೋಜನೆಗಳಿಗೆ ಅನುಮೋದನೆ ನೀಡಲಾಗಿದ್ದು ಇವುಗಳಲ್ಲಿ 2 ಚಿಪ್ ತಯಾರಿಕಾ ಘಟಕ ಮತ್ತು 8 ಪ್ಯಾಕೇಜಿಂಗ್ ಘಟಕಗಳು ಸೇರಿವೆ. ಈ ಪೈಕಿ 4 ಘಟಕಗಳಲ್ಲಿ ಈಗಾಗಲೇ ಪ್ರಾಯೋಗಿಕ ಉತ್ಪಾದನೆ ಪ್ರಾರಂಭವಾಗಿದೆ. ದೇಶದ ಒಟ್ಟು ಸೆಮಿಕಂಡಕ್ಟರ್ ಕಂಪನಿಗಳಲ್ಲಿ 18%ಕ್ಕಿಂತ ಹೆಚ್ಚು ಬೆಂಗಳೂರಿನಲ್ಲೇ ನೆಲೆಯೂರಿವೆ. ಬೆಂಗಳೂರಿನಲ್ಲಿ ಸುಮಾರು 626 ಸೆಮಿಕಂಡಕ್ಟರ್ ಸಂಬಂಧಿತ ಕಂಪನಿಗಳು ಇವೆ. ಭಾರತದ ಸೆಮಿಕಂಡಕ್ಟರ್ ಈಕ್ವಿಟಿ ನಿಧಿಯಲ್ಲಿ ಬೆಂಗಳೂರು ಸುಮಾರು 40.1% ಪಾಲನ್ನು ಹೊಂದಿದೆ. ಚಿಪ್ ವಿನ್ಯಾಸ, ಸಂಶೋಧನೆ ಮತ್ತು ಅಭಿವೃದ್ಧಿ ಹಾಗೂ ಪರೀಕ್ಷಾ ಕೇಂದ್ರಗಳಿಗೆ ದೇಶದಲ್ಲಿ ಬೆಂಗಳೂರು ಖ್ಯಾತಿಯನ್ನ ಗಳಿಸಿದೆ. ಬೀದಿಬದಿ ವ್ಯಾಪಾರಿಗಳಿಂದ ಪಾದಚಾರಿ ಮಾರ್ಗಗಳು ಮರು ಒತ್ತುವರಿಯಾಗದಂತೆ ನಿರಂತರವಾಗಿ ನಿಗಾ ವಹಿಸಬೇಕು ಎಂದು ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಒಂದು ವೇಳೆ ವ್ಯಾಪಾರಿಗಳು ಒತ್ತುವರಿ ಮಾಡಿದರೆ ಅಥವಾ ಮುಂದಾದರೆ ಅವರ ವಸ್ತುಗಳನ್ನು ವಶಕ್ಕೆ ಪಡೆದು ದಂಡ ವಿಧಿಸಬೇಕು ಎಂದು ತಿಳಿಸಿದ್ದಾರೆ. ಅಧಿಕಾರಿಗಳೊಂದಿಗೆ ವರ್ಚುವಲ್ ಸಭೆಯಲ್ಲಿ ಮಾತನಾಡಿದ ಅವರು, ಶಿಸ್ತಿನ ಕಾರ್ಯಾಚರಣೆಯ ಪರಿಣಾಮ ಈಗಾಗಲೇ 5 ಪಾಲಿಕೆಯ ವ್ಯಾಪ್ತಿಯಲ್ಲಿ ಒಟ್ಟಾರೆಯಾಗಿ 1,373 ಕಿಲೋಮೀಟರ್ ರಸ್ತೆಯಲ್ಲಿ ಒತ್ತುವರಿ ತೆರವುಗೊಳಿಸಿ ಪಾದಚಾರಿಗಳ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡಲಾಗಿದೆ ಎಂದು ಅಧಿಕಾರಿಗಳ ಕಾರ್ಯವನ್ನು ಶ್ಲಾಘಿಸಿದ್ದಾರೆ. ಮರು ಒತ್ತುವರಿ ಪ್ರಕರಣಗಳನ್ನು ತಕ್ಷಣ ಗುರುತಿಸಿ ಫೋಟೋ ಹಾಗೂ ಜಿಯೋಟ್ಯಾಗ್ ಮಾಹಿತಿಯೊಂದಿಗೆ ವರದಿ ಮಾಡುವ ವ್ಯವಸ್ಥೆಯನ್ನು ಮಾಡಬೇಕು. ಮಾರ್ಷಲ್ ಮತ್ತು ಬೀಟ್ ಪೊಲೀಸ್ ಸಿಬ್ಬಂದಿ ಜಂಟಿಯಾಗಿ ನಿಯಮಿತವಾಗಿ ಪರಿಶೀಲನೆ ನಡೆಸಬೇಕು ಎಂದು ನಿರ್ದೇಶನ ನೀಡಿದ್ದಾರೆ. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆ ತಾಲೂಕು ಲಕ್ಕವಳ್ಳಿ ವಲಯದಲ್ಲಿ ಕಡವೆ ಬೇಟೆಯಾಡಿದಂತಹ 3 ಆರೋಪಿಗಳನ್ನು ಅರಣ್ಯ ಇಲಾಖೆಯವರು ದಾಳಿ ನಡೆಸಿ ಬಂಧಿಸಿದ್ದಾರೆ. ಬೆಂಗಳೂರು ನಗರ ಜಿಲ್ಲಾಧಿಕಾರಿಗಳ ಕಚೇರಿಯ ಸಭಾಂಗಣದಲ್ಲಿ ಜಿಲ್ಲಾ ಬಾಲ ಕಾರ್ಮಿಕ ಯೋಜನಾ ಸೊಸೈಟಿಯ 2026-27 ಸಾಲಿನ ಸರ್ವ ಸದಸ್ಯರ ಸಭೆ ಮತ್ತು ಬಾಲ ಹಾಗೂ ಕಿಶೋರ ಕಾರ್ಮಿಕ ಪದ್ಧತಿ ನಿರ್ಮೂಲನೆಗೆ ಸಂಬಂಧಪಟ್ಟಂತಹ ಜಿಲ್ಲಾ ಮಟ್ಟದ ಕಾರ್ಯಪಡೆ ಸಮಿತಿ ಸಭೆ ನಡೆಯಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ತುಳು ಭಾಷೆಗೆ ರಾಜ್ಯದ 2ನೇ ಅಧಿಕೃತ ಭಾಷಾ ಮಾನ್ಯತೆ, ಸಚಿವ ಸಂಪುಟ ಸಭೆಯಲ್ಲಿ ಮಹತ್ವದ ನಿರ್ಧಾರ. ಕರ್ನಾಟಕ ಕಡಲ ಜೈವಿಕ ತಂತ್ರಜ್ಞಾನ ನೀತಿ 2026-2031 ಸಂಪುಟ ಸಭೆಯಲ್ಲಿ ಅನುಮೋದನೆ. ಭಾರತೀಯ ವಾಯುಪಡೆಗೆ ಎಚ್ಎಎಲ್ ನಿರ್ಮಿತ ಲಘು ಯುದ್ಧ ವಿಮಾನ ಹೆಲಿಕಾಪ್ಟರ್ ಹಸ್ತಾಂತರಿಸಿದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ಜೀವ ವೈವಿಧ್ಯದ ಸಂರಕ್ಷಣೆ, ಸುಸ್ಥಿರ ಬಳಕೆ, ವಿಕಸಿತ ಭಾರತದ ಭವಿಷ್ಯಕ್ಕೆ ನಿರ್ಣಾಯಕ. ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅಭಿಮತ. ಹುಬ್ಬಳ್ಳಿಯಲ್ಲಿ ನಾಳೆ ಖಾಸಗಿ ಆಸ್ಪತ್ರೆ ಲೋಕಾರ್ಪಣೆಗೊಳಿಸಲಿರುವ ಕೇಂದ್ರ ಗೃಹ ಸಚಿವ ಅಮಿತ್ ಶಾ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
1: ಆಕಾಶವಾಣಿ ಬೆಂಗಳೂರು.

0: ಕೆಮ್ಮು, ದಮ್ಮು, ಅಲರ್ಜಿ, ಅಸ್ತಮಾ, ಉಸಿರಾಟದ ತೊಂದರೆ, ಕಫದ ತೊಂದರೆ, ನಿಮೋನಿಯಾ, ಎದೆಯಲ್ಲಿ ಬಿಗಿತ, ಕ್ಷಯರೋಗ, ಈ ಲಕ್ಷಣಗಳು ಯಾರಿಗಾದರೂ ಕಂಡು ಬಂದಲ್ಲಿ ತಕ್ಷಣ ಸಂಪರ್ಕಿಸಿ
1: ಡಾಕ್ಟರ್ ನೇಮಗೌಡ ಶ್ವಾಸಕೋಶ ಮತ್ತು ಎದೆ ರೋಗಗಳ ಆಸ್ಪತ್ರೆ, ಸೈನಿಕ ಶಾಲೆ ಎದುರು, ಅಥಣಿ ರಸ್ತೆ, ವಿಜಯಪುರ.
0: ಡಾಕ್ಟರ್ ಸಂತೋಷ್ ಆರ್ ನೇಮಗೌಡ ಅವರನ್ನು ಸಂಪರ್ಕಿಸಲು ದೂರವಾಣಿ ಸಂಖ್ಯೆ 355926, ಎಸ್ಟಿಡಿ ಕೋಡ್ ಸಂಖ್ಯೆ 08352.
2: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ ಸಾಯಿ ಬಾಲ್.
3: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.

0: ಇಂದಿನ ಕಾರ್ಯಕ್ರಮದಲ್ಲಿ ಕೋಳಿ ಸಾಕಾಣಿಕೆಯ ಅನುಭವ ಕುರಿತು ವಿಜಯಪುರ ಜಿಲ್ಲೆ ವಿಜಯಪುರ ತಾಲೂಕಿನ ಕತಿಜಾಪುರ ಗ್ರಾಮದ ಪ್ರವೀಣ್ ಮಲ್ಲಪ್ಪ ಬಿರಾದಾರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸಿದ್ದರ ಎನ್ ಸಾಳುಂಕೆ.
1: ಆತ್ಮೀಯ ರೈತ ಬಂಧವರಿಗೆಲ್ಲ ನಮಸ್ಕಾರ. ಆತ್ಮೀಯರೇ, ಇವತ್ತು ನಾವು ವಿಜಯಪುರ ಜಿಲ್ಲೆ ವಿಜಯಪುರ ತಾಲೂಕಿನ ಕತಿಜಾಪುರ ಗ್ರಾಮದಲ್ಲಿದ್ದೀವಿ. ಇಲ್ಲಿ ಒಬ್ಬರು ವಿಶೇಷ ಯುವ ರೈತರಿದ್ದಾರೆ, ಪ್ರವೀಣ್ ಮಲ್ಲಪ್ಪ ಬಿರಾದಾರ್ ಅಂಥೇಳಿ. ಇವರು ಸಮಗ್ರ ಕೃಷಿಯನ್ನು ಮಾಡ್ತಾರೆ, ಅದರ ಜೊತೆಗೆ ಇವರು ಕೋಳಿ ಸಾಕಾಣಿಕೆಯನ್ನು ಮಾಡಿ ಯಶಸ್ಸನ್ನು ಕಂಡಾರ. ಬನ್ನಿ, ಇವರನ್ನು ಮಾತಾಡಿಸಿ ಅವರ ಕೃಷಿ ಅನುಭವವನ್ನು ನಮ್ಮ ರೈತರೊಂದಿಗೆ ಹಂಚಿಕೊಳ್ಳೋಣಂತ. ಪ್ರವೀಣ್ ಮಲ್ಲಪ್ಪ ಬಿರಾದಾರ್ ಅವರೇ, ತಮಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಮತ್ತು ನಮಸ್ಕಾರ.
2: ತಮಗೂ ಕೂಡ ನಮಸ್ಕಾರಗಳು ಸರ್.
1: ಪ್ರವೀಣ್ ಅವರೇ, ಮೊದಲಿಗೆ ನಮ್ಮ ಕೇಳುವವರಿಗೆ ತಮ್ಮ ಪರಿಚಯವನ್ನು ಮಾಡಿಕೊಡಿ.
2: ನಮಸ್ಕಾರ, ನನ್ನ ಹೆಸರು ಪ್ರವೀಣ್ ಮಲ್ಲಪ್ಪ ಬಿರಾದಾರ್. ನಾನು ರೈತರು ಮತ್ತು ಹಾಗೂ ವಕೀಲ ವೃತ್ತಿಯನ್ನು ಮಾಡ್ತಿದ್ದೇನೆ.
1: ಪ್ರವೀಣ್ ಅವರೇ, ತಮ್ಮ ಹೊಲ ಎಷ್ಟಿದೆ ರೀ?
2: ಸರ್, ಒಂದು ಟೋಟಲ್ 7 ಎಕರೆ ಬರುತ್ತೆ ಸರ್.
1: ತಮ್ಮ 7 ಎಕರೆ ಹೊಲದಲ್ಲಿ ಯಾವ್ಯಾವ ಬೆಳೆಗಳನ್ನು ತಾವು ಬೆಳೀತಾ ಇದ್ದೀರಿ?
2: ಸರ್, ಅದು ಯೂಶ್ವಲಿ ನಾವೀಗ ಕಡಲೆ ಮತ್ತು ಜೋಳ ಗೋಧಿ ಈ ಒಣಬೇಸಾಯ ಆಗಿರೋಂಥರ ಈ ಒಣಬೇಸಾಯದ ಬೆಳೆಗಳನ್ನ ನಾವು ಬೆಳಿತೀವಿ ಸರ್.
1: ಅಂದರೆ ತಮ್ಮದು ನೀರಾವರಿ ಜಮೀನಿಲ್ಲ, ಒಣಬೇಸಾಯ ಜಮೀನು ಇದೆ, ಅದರಲ್ಲಿ ಈ ಜೋಳ ಕಡಲೆ ಮತ್ತು ತೊಗರಿ ಕೂಡ ತಾವು ಬೆಳೀತಾ ಇದ್ದೀರಿ ಅಂತ ಹೇಳ್ತಾ ಇದ್ದೀರಿ. ತಾವು ಏನು ರಾಸಾಯನಿಕ ಕೃಷಿಯನ್ನು ಮಾಡ್ತಾ ಇದ್ದೀರಾ ಅಥವಾ ಸಾವಯವ ಕೃಷಿ ಮಾಡ್ತೀರಾ?
2: ಸಾವಯವ ಕೃಷಿ ಇದೆ ಸರ್, ಸಾವಯವ ಕೃಷಿನೇ ಇದೆ. ರಾಸಾಯನಿಕದ್ದು ಯಾವುದೇ ನಾವು ಆ ರೀತಿ ಯೂಸ್ ಮಾಡಲ್ಲ, ಅವಶ್ಯಕತೆ ಬಿದ್ದರೆ ಅಷ್ಟೇ ಯೂಸ್ ಮಾಡ್ತೀವಿ.
1: ಅಂದರೆ ತಾವು ಸಂಪೂರ್ಣ ಸಾವಯವ ಮಾಡೋಂಗಿಲ್ಲ, ಒಂದು ವೇಳೆ ಅಂದ್ರೆ ಅನಿವಾರ್ಯಕ್ಕೆ ತಕ್ಕಂತೆ ರಾಸಾಯನಿಕಗಳನ್ನು ತಾವು ಬಳಸ್ತಾ ಇದ್ದೀರಿ?
2: ಅನಿವಾರ್ಯಕ್ಕೆ ತಕ್ಕಂತೆ ನಾವು ರಾಸಾಯನಿಕದನ್ನ ಬಳಸಲೇಬೇಕಾಗಿತ್ತು, ಬಳಸ್ತಿದ್ದೀವಿ ಸರ್.
1: ಈ ಸಾವಯವ ಮಾಡ್ತೀನಿ ಅಂತ ಹೇಳಿದ್ರಿ, ಈ ಸಾವಯವ ಕೃಷಿಯನ್ನು ಮಾಡೋಕ್ಕೆ ಯಾವ ಮೂಲಗಳನ್ನು ತಾವು ಅಳವಡಿಸ್ಕೊಂಡಿರಿ?
2: ಸರ್, ನಮ್ದು ಇದು ಮನೆಯಲ್ಲಿ ಎಮ್ಮೆ ಹಸು ಕರ ಇರೋದ್ರಿಂದ ಅದ್ರ ಗೊಬ್ಬರವನ್ನು ಯೂಸ್ ಮಾಡ್ತೀವಿ. ಇದು ನಮ್ಮದು ಕೋಳಿ ಸಾಕಾಣಿಕೆ ಇರೋದ್ರಿಂದ ಅದ್ರ ಗೊಬ್ಬರವನ್ನು ಯೂಸ್ ಮಾಡ್ತೀವಿ ಸರ್ ನಾವು.
1: ಅದೇ ರೀತಿ ಈಗ ತಾವು ಮಾತಾಡ್ತಾ ಹೇಳಿದ್ರಿ ಈ ತಾವು ಹಸುಗಳದಾವೆ ಅಂತೇಳಿ, ಈ ಹಸುಗಳು ಎಷ್ಟಿದೆ ರೀ ತಮ್ಮದು?
2: ನಮ್ಮಲ್ಲಿ ಒಂದು 2 ಎಮ್ಮೆ, 1-2 ಆಕಳದಾವೆ, ಅದರದ್ದನ್ನು ಗೊಬ್ಬರವನ್ನು ಯೂಸ್ ಮಾಡ್ತೀವಿ ಸರ್.
1: ಅಂದ್ರೆ ತಾವು ಏನಾದರೂ ಈ ಜೀವಾಮೃತ ಏನಾದರೂ ಯೂಸ್ ಮಾಡ್ತೀರಾ?
2: ಇಲ್ಲ, ಅದನ್ನು ಇನ್ನೂ ಮಾಡಿಲ್ಲ ಸರ್, ಅದನ್ನು ಮಾಡಬೇಕಾಗಿದೆ ಸರ್.
1: ಅದೇ ರೀತಿ ತಾವು ಎರೆಹುಳು ಗೊಬ್ಬರಗಳನ್ನು ಏನಾದರೂ ತಯಾರು ಮಾಡ್ತೀರಿ?
2: ಇಲ್ಲ ಸರ್, ಅದರದ್ದು ನಾವು ಇನ್ನೂ ಮಾಡಿಲ್ಲ ಸರ್. ಅದು ಮಾಡಬೇಕು, ಬಟ್ ಇನ್ನೂ ಮಾಡಿಲ್ಲ ಅದ್ರ ಬಗ್ಗೆ. ದನಕರುಗಳು ಇರೋದಂತ ಅದನ್ನು ಇನ್ನೂ ಪ್ರಯತ್ನ ಮಾಡಿಲ್ಲ, ಪ್ರಯತ್ನ ಮಾಡಿ ನೋಡ್ಬೇಕು ಅಂತ ಸರಿ.
1: ತಮ್ಮದು ಈ ಹಾಲಿನ ಉತ್ಪಾದನೆ ಕೂಡ ಇದೆ?
2: ನಮ್ಮ ಮನೆಗೆ

0: ಅಂತೈತೆ ಸರ್.
1: ಅಂದರೆ ಸಗಣಿ ಅದು ಏನಾಯಿತು, ತಮ್ಮ ಹೊಲಕ್ಕಾಯಿತು, ಈ ಹಾಲಿನ ಉತ್ಪನ್ನ ತಮ್ಮ ಮನೆ ಖರ್ಚಿಗೆ ಆಯಿತು, ತಮ್ಮ ಯೂಸ್ ಮಾಡೋಕ್ಕಾಯ್ತು ಅಂತ ತಾವು ಹೇಳ್ತಾ ಇದ್ದೀರಿ. ಅದೇ ರೀತಿ ತಾವು ಈಗ ಮಾತಾಡ್ತಾ ಹೇಳಿದಿರಿ ಕೋಳಿ ಸಾಕಾಣಿಕೆ ಮಾಡ್ತಾ ಇದ್ದೀನಿ ಅಂಥೇಳಿ, ಅದನ್ನು ಯಾವ ರೀತಿ ತಾವು ಮಾಡ್ಕೊಂಡ್ರಿ?
0: ಅದು 2 ವರ್ಷದಿಂದ ಈಗ ಅದು ಕೋಳಿ ಸಾಕಾಣಿಕೆ ನಡೆದಿದೆ. ಅದು ಅದು ಒಂದು 12 ವಾರದ್ದು ಮರಿ ತರ್ತೀವಿ, ಅದನ್ನು 12 ವಾರದ್ದು ಮರಿ ತಂದುಬಿಟ್ಟು ಅದನ್ನು ನಾವು ಇಲ್ಲಿ ಮಿನಿಮಮ್ 3 ತಿಂಗಳು ಅದನ್ನು ಮತ್ತೆ ಸಾಕಾಣಿಕೆ ಮಾಡಬೇಕು ನಾವು. ಅದು 3 ತಿಂಗಳು ಆದ ತಕ್ಷಣ ಅದು ತತ್ತಿ ಕೊಡೋಕೆ ಸ್ಟಾರ್ಟ್ ಆಗುತ್ತೆ. ಸ್ಯಾಂಪಲ್ ಆಗಿ ಫಸ್ಟ್ ಕೊಡುತ್ತೆ, ಆಮೇಲೆ ಮುಂದೆ ಅದು ಮಾರ್ಕೆಟಿಂಗ್ ಸೈಜ್ ಬರ್ಬೇಕಾದ್ರೆ ಮಿನಿಮಮ್ ಮತ್ತೆ 2 ತಿಂಗಳು ಹೋಗುತ್ತೆ. ಅದಾದಮೇಲೆ ಮಾರ್ಕೆಟಿಂಗ್ 56 ಸೈಜ್ ಅಂತ ಬರ್ತದೆ. 54 to 56 ಸೈಜ್ ಬಂದಾಗ ಈ ನಾವು ಸಾಮಾನ್ಯವಾಗಿ ಮಾರ್ಕೆಟ್ನಲ್ಲಿ ಮಾರಾಟಕ್ಕೆ ಅದು ಯೋಗ್ಯವಾಗಿರುತ್ತೆ ಸರ್.
1: ತಾವು ಮರಿಗಳನ್ನು ತರ್ತೀನಿ ಅಂತ ಹೇಳಿದ್ರಿ, ತಾವು ಮರಿಗಳನ್ನ ಎಲ್ಲಿಂದ ತರ್ತೀರಿ?
0: ಅದು ಯೂಶ್ವಲಿ ಇಲ್ಲಿ ವೀಟಾ, ಮಹಾರಾಷ್ಟ್ರ ಹತ್ರ ವೀಟಾ ಅಂತ ಬರುತ್ತೆ, ಹೈದರಾಬಾದ್ ಇರುತ್ತೆ. ನಾವು ಯಾರಾಗೆ ಆರ್ಡರ್ ಕೊಟ್ಟಿರ್ತೀವಲ್ಲ ಅದಿರುತ್ತೆ. ನಂದು ಆ್ಯಕ್ಚುಲಿ ಬಂದಿರೋದು ಇಲ್ಲಿ ಮುಧೋಳಿಂತ್ರ, ಮುಧೋಳ ಹತ್ರ ಯಾದವಾಡ ಅಂತಿದೆ, ಅಲ್ಲಿಂತ್ರ ಅದನ್ನು ಮರಿಗಳನ್ನು ತಂದಿದ್ವಿ ನಾವು.
1: ತಾವು ಮೊದಲಿಗೆ ಈ ಕೋಳಿ ಸಾಕಾಣಿಕೆಯನ್ನು ಮಾಡುವ ಸಂದರ್ಭದಲ್ಲಿ ಎಷ್ಟು ಮರಿಗಳನ್ನು ತಂದ್ರಿ?
0: ನಾನು ಸುಮಾರು 15,700 ಮರಿಗಳು ಇದ್ದೆ ಸರ್. ಅದು 15,700 ಮರಿಗಳನ್ನು ನಾವಲ್ಲಿ ಯಾದವಾಡ ಅಂತ 220 ರೂಪಾಯಿಗೆ ಒಂದು ಮರಿಯನ್ನು ತಂದಿದ್ವಿ ಅದನ್ನು.
1: ಈಗ ತಾವು ಮಾತಾಡ್ತಾ ಹೇಳಿದ್ರಿ ತಾವು ಯಾದವಾಡದಿಂದ ಮರಿಗಳನ್ನು ತರ್ತೀನಿ ಅಂತೇಳಿ, ಈಗ ಮೊದಲಿಗೆ ತಾವು ಮರಿಗಳನ್ನು ತರಬೇಕಾದ್ರೆ ಅವುಗಳನ್ನು ಯಾವ ಥರ ತಾವು ಉಪಚಾರ ಮಾಡ್ಕೊಂಡು ತೊಗೊಂಬಂದ್ರೆ ಅವನು?
0: ಅದು ಉಪಚಾರನ ಅವ್ರು ಏನು ಮಾಡ್ತಾರೆ, ಒನ್ ಡೇ ಮರಿಯನ್ನು ಒಂದು ಅದು ಸಮಥಿಂಗ್ ಒಂದು 30 to 50 ರುಪೀಸ್ ತನಕ ಬೀಳುತ್ತೆ. ಅದನ್ನು ತಂದು ಅವರು ಅವ್ರ ಹತ್ರ ಇಟ್ಕೊಂಡು ಅದನ್ನು ಪಾಲನೆ ಪೋಷಣೆ ಮಾಡಿ ಆಮೇಲೆ 12 ವಾರ ಆದ ನಂತರ ನಮಗೆ ಅದನ್ನು 220 ರೂಪಾಯಿಗೊಂದು ಮಾರ್ತಾರೆ ಸರ್. ಅವರು
1: ಅವುಗಳಿಗೆ ಮೊದಲಿಗೆ ಆಹಾರವನ್ನು ಯಾವ ರೀತಿ ತಾವು ನೀಡ್ತಾ ಇರ್ತೀರಿ?
0: ಈಗ ನಮ್ದಿಲ್ಲಿ 5% ಅಂತ ನಮ್ದಿರುತ್ತೆ, 5% 35% 50% ಈ ಥರದಲ್ಲಿದೆ. ಅದು 65% ನಮ್ದಿರೋದು 5%. 5%ಅಲ್ಲಿ ನಮ್ಮಲ್ಲಿ ಗೊಂಜಾಳ ಬರುತ್ತೆ ಸರ್, ಅದು ಗೊಂಜಾಳ, ಸೋಯಾಬೀನು, DORB ಅಂತ ಬರುತ್ತೆ, ಹೊಳೆ ಸ್ಟೋನ್ ಬರುತ್ತೆ. ಇದನ್ನೊಂದು 5%ದು ಒಂದು ಬ್ಯಾಗ್ ಬರುತ್ತೆ, ಅದು ವೆಂಕೀಸ್ ಕಂಪ್ನಿದು, ಅದನ್ನು ಯೂಸ್ ಮಾಡ್ತೀವಿ ನಾವು.
1: ತಾವು ಈಗ ಫುಡ್ಗಳನ್ನು ಈಗ ತಾವೇ ರೆಡಿ ಮಾಡ್ಕೋತೀರ ಅಂತ ಹೇಳ್ಬೋದಲ್ಲ?
0: ಹೌದು, ನಾವೇ ರೆಡಿ ಮಾಡ್ಕೋತೀವಿ. ಓನ್ ಮ್ಯಾನುಫ್ಯಾಕ್ಚರ್ ಅಂದರೆ ಓನ್ ಮ್ಯಾನುಫ್ಯಾಕ್ಚರ್ ಅಂದರೆ ಬೇರೆ ಕಡೆಯಿಂದ ತಂದು ನಾವೇ ತಯಾರು ಮಾಡಿ ಅದಕ್ಕೆ ಆಹಾರನ ನಾವು ಒದಗಿಸ್ತೀವಿ.
1: ಅಂದರೆ ಅವುಗಳಿಗೆ ಪೋಷಕಾಂಶಗಳನ್ನು ಯಾವ ರೀತಿ ನೀಡ್ತಿದ್ರಿ?
0: ಪೋಷಕಾಂಶ ಅಂದರೆ ಎಡಿಷ್ನಲ್ ಆಗಿ ಒಂದೊಂದು ಈ ಕಂಪ್ನೀಸ್ಗಳಿಗಿಂತ ಅದಕ್ಕೆ ವಿಟಾಮಿನ್ ಆಗಲಿ ಅಥವಾ ಕ್ಯಾಲ್ಸಿಯಮ್ಸ್ ಆಗಲಿ ಅದೆಲ್ಲ ಅದರದ್ದು ಬ್ಯಾಗ್ ಬರ್ತವೆ. ಆ ಬ್ಯಾಗನ್ನು ಇಷ್ಟೇ ಪ್ರಮಾಣದ ಅದಕ್ಕೆ ಹಾಕ್ಬೇಕಂತ ಇರೋದನ್ನು ಅದನ್ನು ಆ ಫುಡ್ಡಲ್ಲೇ ಮಿಕ್ಸ್ ಮಾಡಿ ಕೊಡ್ತೀವಿ ನಾವು ಅದನ್ನು.
1: ಅದೇ ರೀತಿ ಈಗ ನಾನು ನೋಡಿದೆ ತಮ್ಮ ಹೊಲದಲ್ಲಿರುವಂಥ ಶೆಡ್ನ, ಅದನ್ನು ಯಾವ ರೀತಿ ತಾವು ನಿರ್ಮಾಣ ಮಾಡ್ಕೊಂಡ್ರಿ?
0: ಅದು ಮೊದಲೇ ಹಂತದಾಗಿ ಅದನ್ನು ನಾವು ಸಿವಿಲ್ ವರ್ಕ್ ಎಲ್ಲ ಮಾಡಿಕೊಂಡು ಅದ್ರ ಮೇಲೆ ಈಗ ಒಂದು ಸೈಡಲ್ಲಿ ನನಗೆ 15,000 250 ಫುಟ್ ಉದ್ದ ಇರುತ್ತೆ, 48 ಫುಟ್ ಅಗಲ ಇರುತ್ತೆ. ಅದಾದಮೇಲೆ ಅದು ಟೋಟಲ್ 13 ಕಂಬಗಳು ಒಂದು ಸೈಡು, ಈ ಕಡೆ ಒಂದು 13 ಕಂಬಗಳು ಕೂತಿದ್ದಾವೆ. ಮೇಲ್ಗಡೆ ಎಲ್ಲ ಸಿಮೆಂಟ್ ಸೀಟ್ ಹಾಕಿದ್ದೀವಿ, ಅಂದರೆ ಹೀಟ್ ಆಗಬಾರ್ದು ಅನ್ನೋ ಉದ್ದೇಶದಿಂದ. ಒಳಗಡೆ ಜಾಳಿಗೆ ಅಂತ ಅದು ಜಾಲಿ ಬರುತ್ತೆ, ಅದಕ್ಕೆ ಫೀಡರು ಮತ್ತು ನಿಪ್ಪಲ್ಸು ನೀರಿಂದೆಲ್ಲ ಆಟೋಮೆಟಿಕಲ್ ಇರೋದ್ರಿಂದ ಅದು ಸುಮಾರು ಒಂದು 1 ಕೋಟಿ ಮೇಲ್ಗಡೆ ಅದ್ರದ್ದು ಖರ್ಚಾಗಿದೆ ಸರ್. ಅದನ್ನು
1: ತುಂಬ ಸಂತೋಷ. ಅದೇ ರೀತಿ ತಾವು ಶೆಡ್ ನಿರ್ಮಾಣ ಮಾಡೋಕ್ಕೆ ಗೌರ್ಮೆಂಟ್ನಿಂದ ಅವ್ರಿಗೆ ಏನಾದರೂ ಸಹಾಯಧನವನ್ನು ತೊಗೊಂಡಿದ್ರ?
0: ಅದು PMAGP ಅಂತ ಅಂತರೂ ಇದೆ, ಬಟ್ ನಾನು ಯಾವುದೇ ರೀತಿ ಸಹಾಯಧನ ತೊಗೊಂಡಿಲ್ಲ. ಒಂದು 2 ಸರಿ ಕೇಳಿದ್ವಿ, ಅದು ಅಕೌ ಲೇಟ್ ಆಗೋ ಪ್ರೊಸೀಜರ್ ಬರೋವಾಗ ನಾವು ಓನಾಗೇನೆ ಮಾಡ್ತಿರೋದು.
1: ತುಂಬ ಸಂತೋಷ. ಅದೇ ರೀತಿ ತಾವು ಈ ಮೊಟ್ಟೆಗಳನ್ನು ಕೂಡ ಮಾರ್ತೀರ?
0: ಹಾಂ, ಮೊಟ್ಟೆಗಳನ್ನು ಮಾರ್ತೀವಿ ಡೈಲಿ. ಈಗ ನಂದು ಪ್ರೊಡಕ್ಷನ್ನು ನಂದೀಗ ಆಲ್ಮೋಸ್ಟ್ 1 ವರ್ಷ ಆಯಿತು. 10 ವರ್ಷದಿಂದಾಗ 15,700 ಇತ್ತು. ಅದೊಂದು 1% to 2% ಲ್ಯಾಪ್ಸಸ್ ಇರುತ್ತೆ, ಕೋಳಿ ಅಲ್ಟರ್ನೇಟಿವ್ ಇಟ್ಟಿರುತ್ತೆ ಅಥವಾ ಒಂದು ಬಿಗ್ ಸೈಜ್ ಇಟ್ಟಾಗ ದೊಡ್ಡ ಪ್ರಮಾಣ ತತ್ತಿ ಇಟ್ಟಾಗ ಅದು ನೆಕ್ಸ್ಟ್ ಡೇ ಇಡೋದಿಲ್ಲ. ಹೀಗಾಗಿ ಒಂದೊಂದು 1-2% ಅಂತರೂ ಅದು ಹೋಗಿ ಇರುತ್ತೆ. ಅದಾದಮೇಲೆ ನಮಗೆ ಇವಾಗ ಪ್ರೆಸೆಂಟ್ ಬರ್ತಿರೋದು ಒಂದು 13,000 ಸಮಥಿಂಗ್ ಇದೆ. ಅಂದರೆ ಬೇಸಿಗೆಯಲ್ಲಿ ಒಂಚೂರು ಮೋರ್ಟಲಿಟಿ ಇರುತ್ತೆ, ಕೋಳಿಗಳ ಸಾವುಗಳು ಜಾಸ್ತಿ ಆಗಿರೋದ್ರಿಂದ, ನಮ್ಮಲ್ಲಿ ಬಿಸಿಲು ಜಾಸ್ತಿ ಆಗಿರೋದ್ರಿಂದ ಕೋಳಿಗಳ ಇದನ್ನೇನಿದೆಯಲ್ಲ ಸಾವು ಜಾಸ್ತಿನೇ ಇದೆ.
1: ಅದೇ ರೀತಿ ಈಗ ತಾವು ಹೇಳ್ತಾ ಇದ್ರಿ ಈ ಕೋಳಿಗಳನ್ನು ಬೇಸಿಗೆಯಲ್ಲಿ ಸಾವಾಗ್ತಾವ ಅಂತೇಳಿ, ಅದು ಯಾಕೆ ಆಗ್ಬೋದು ಅಂತ ತಾವು ಹೇಳ್ತೀರಾ?
0: ಇಲ್ಲಿ ನಮ್ಮಲ್ಲಿ ಬಿಸಿಲು ಜಾಸ್ತಿ ಇರೋದ್ರಂತರ ಆ ಕೋಳಿ ಕೂಡ ಈ ಮನುಷ್ಯನ ಥರ ಯಾವುದಿದೆಯಲ್ಲ ಅದೇ ಆರ್ಗನ್ಸ್ ಇದ್ದಾವೆ, ಕಿಡ್ನಿ ಆಗಿರ್ಬೋದು, ಕಣ್ಣಾಗಿರ್ಬೋದು, ನೀರಾಗಿರ್ಬೋದು, ಎಲ್ಲನೂ ಮನುಷ್ಯನ ಥರ ಇರೋದ್ರಿಂತರ ಅದಕ್ಕೆ ಅದೊಂದು ಹೀಟನ್ನು ತಡ್ಕೊಳ್ಳೋ ಕೆಪಾಸಿಟಿ ಕಮ್ಮಿ ಇರುತ್ತೆ, ಒಂದೊಂದು ವೀಕ್ನೆಸ್ ಆಗಿರ್ತವೆ, ಒಂದೊಂದು ಕ್ಯಾಲ್ಸಿಯಂ ಕಮ್ಮಿ ಆಗಿರ್ತವೆ, ಆ ಒಂದು ಕಣಕ್ಕಾಗಿಂತರ ಅದು ಸಾವುಗಳು ಸ್ವಲ್ಪ ಜಾಸ್ತಿನೇ ಆಗ್ತವೆ.
1: ಅದೇ ರೀತಿ ಈಗ ತಾವು ಹೇಳಿದ್ರಿ ಈಗ ಮೊಟ್ಟೆಗಳನ್ನು ಮಾರ್ತೀನಿ ಅಂತೇಳಿ, ಈ ಮೊಟ್ಟೆಯನ್ನು ಮಾರ್ಕೆಟ್ಗೆ ಯಾವ ರೀತಿ ಕಳಿಸ್ತಾ ಇದ್ದೀರಿ?
0: ಮಾರ್ಕೆಟಿಂಗ್ ಅಂದರೆ ಅವರು ಯಾರಾದರೂ ಇಲ್ಲಿ ಬಿಜಾಪುರದಲ್ಲಿರೋದು ಡಿಸ್ಟಿಕ್ಕಲ್ಲಿ, ಅವ್ರಿಗೆ ಅವಶ್ಯಕತೆ ಇದ್ದವ್ರು ನಮ್ಮ ಹತ್ರ ಬರ್ತಾರೆ, ಟ್ರೇಡರ್ಸ್ ಅಂತ ಇರ್ತಾರೆ, ಅವ್ರು ಬಂದು ನಮ್ಮಲ್ಲಿ ಒಯ್ತಾರೆ ಸರ್ ಅದನ್ನು. ಅದು ಮಾರ್ಕೆಟಿಂಗ್ ರೇಟ್ ಹೆಂಗೆ ಫಿಕ್ಸ್ ಮಾಡ್ತಾರೆ ಅಂದರೆ, ಈಗ ಹೊಸಪೇಟೆ ಝೋನ್ ಅಂತ ಒಂದಿದೆ, ವಿಟಾ ಝೋನು, ಮಂಗಳೂರು ಝೋನು, ಬೆಂಗಳೂರು ಝೋನು, ನಮಕ್ಕಲ್ಲು, ಈ ಥರದ್ದು ಒಂದು ರೇಟ್ ಫಿಕ್ಸ್ ಮಾಡ್ತಾರೆ ಸರ್. ಎವ್ರಿ ಡೇ ಪೇಪರಲ್ಲಿ ಬರುತ್ತೆ, ಇವತ್ತಿನ ರೇಟ್ ಏನಿದೆಯಲ್ಲ ನಿನ್ನೆ 6 ಗಂಟೆಗೆ ಫಿಕ್ಸ್ ಆಗಿಬಿಟ್ಟು ಇವತ್ತು ಪ್ರಿಂಟ್ ಆಗಿಬಿಟ್ಟು ಡೈಲಿ ಬರುತ್ತೆ. ಅದ್ರ ಮೇಲೆ ನಾವು -20 ಪೈಸೆ ಅಂತ ನಮ್ಮಲ್ಲೇ ಸೇಲ್ ಆಗುತ್ತೆ. ಈಗ ಎಕ್ಸಾಂಪಲ್ 5 ರೂಪಾಯಿ ಇತ್ತಂದರೆ 4 ರೂಪಾಯಿ 80 ಪೈಸೆಗೆ ಹೋಗ್ತದೆ. ಇವತ್ತಿನ ರೇಟ್ 6 ರೂಪಾಯಿ 30 ಪೈಸೆ ಇದೆ, 6 ರೂಪಾಯಿ 30 ಪೈಸೆ ಇದೆ ಇವತ್ತಿನ ರೇಟ್ ಅಂದಾಗ 6 ರೂಪಾಯಿ 10 ಪೈಸೆಗೆ ನಮ್ಮದು ಇಲ್ಲಿಂದ ಮಾರ್ಕ್ ಹೋಗುತ್ತೆ ಸೇಲ್ಗೆ.
1: ಅದನ್ನು ತಾವೇನು ಕಳಿಸ್ತೀರಾ ಅವರೇ ಬಂದು ಹೋಗ್ತಾರೆ?
0: ಇಲ್ಲ, ಅವರೇ ಅವ್ರ ಗಾಡಿ ತೊಗೊಂಡು ಬಂದು ಅವರೇ ಲೋಡಿಂಗ್ ಮಾಡ್ಕೊಂಡು ಹೋಗ್ಬಿಡ್ತಾರೆ.
1: ಬೈ ಎಕ್ಸಾಂಪಲ್ ಕೇಳ್ಬೇಕಂದ್ರೆ ತಮಗೆ ಈಗ ಒಂದು

0: ಶಕೆ ಈ ತತ್ತಿಯಿಂದ ಎಷ್ಟು ಆದಾಯ ಬರ್ಬೋದು?
1: ಅದು ಆದಾಯ ಅಂತಂದ್ರೆ ಒಂದು ತತ್ತಿಯಿಂದ ನಾವು 80 ಪೈಸೆಯಂತ್ರ 1 ರೂಪಾಯಿ ಹಿಡಿಬಹುದು. ಯಾಕಂದ್ರೆ ಇವಾಗ ಜಾಸ್ತಿ ಆಗ್ತಿದೆ, ಎಲ್ಲದರದೂ ಬೆಲೆ ಜಾಸ್ತಿ ಆಗೋದ್ರಿಂದ ಪೂರ್ತಿ ನಾವು ಹೋಲ್ ಅಂತ ಸೋಲ್ ತೆಗೆದಾಗ ಈಗ ಒಂದೊಂದು ಸಾರಿ ಅಮಾವಾಸ್ಯ ದಿನ ಅದು ಸೇಲ್ ಆಗೋದಿಲ್ಲ, ವಾಪಸ್ ಈ ಯಾವುದು ನಮ್ದು ಹಬ್ಬ ಹರಿದಿನಗಳಲ್ಲಿನೂ ಸೇಲ್ ಆಗಲ್ಲ. ದೀಪಾವಳಿ ಬಂತು ಅಂದ್ಕೊಳ್ಳಿ, ಅಥವಾ ನಮ್ಮದು ಈ ಶ್ರಾವಣ ಬಂದಾಗ, ಯುಗಾದಿ ಬಂದಾಗ, ಗಣಪತಿ ಹಬ್ಬ, ಈ ದಸರಾ, ಈ ದಿನಗಳಲ್ಲಿ ತತ್ತಿ ಸೇಲ್ ಆಗೋದಿಲ್ಲ. ಆವಾಗ ರೇಟ್ ಮಾರ್ಕೆಟ್ ರೇಟೂ ಡೌನ್ ಆಗಿಬಿಟ್ಟಿರುತ್ತೆ. ಆವಾಗ ಅದನ್ನು ನಾನು ಹೋಲ್ ಆ್ಯಂಡ್ ಸೋಲ್ ಎಂಟೈರ್ ಒಂದು ಬ್ಯಾಚ್ ಟು ಬ್ಯಾಚ್ ತೆಗೆದಾಗ ಒಂದು 80 ಪೈಸೆ ಅಂತ 1 ರೂಪಾಯಿ ಗಂಟ ಒಂದು ತತ್ತಿಯಿಂದ ಸಿಗ್ಬೋದು ಅಂತ ನಾನು ಅನಿಸಿಕೆ ಹೇಳ್ತೀನಿ.
0: ಅದೇ ರೀತಿ ಈಗ ತಾವು ತತ್ತಿ ಮಾರ್ಕೆಟ್ನ ಆಯಿತು, ಈಗ ಕೋಳಿ ಮಾರುಕಟ್ಟೆ ಅಂತ ಇರುತ್ತೆ, ಈಗ ಈ ಮೋಸಕ್ಕಾಗಿ ಕೋಳಿಗಳನ್ನು ಒಯ್ತಾ ಇರ್ತಾರೆ, ಅದನ್ನು ಯಾವ ಥರ ತಾವು ಮಾರುಕಟ್ಟೆಗೆ ಕಳಿಸ್ತಾ ಇರ್ತೀರಿ?
1: ಇಲ್ಲ, ನಂದು ಆ್ಯಕ್ಚುಲಿ ನಂದು ಇರೋದು ತತ್ತಿ ಬಿಸ್ನೆಸ್, ಅಂದರೆ ತತ್ತಿ ಮಾರಾಟದಷ್ಟೇ ಇರೋದ್ರಿಂದ ಈ ಕೋಳಿ ಮಾರಾಟದ ಬಗ್ಗೆ ನನಗೆ ಅಷ್ಟು ಬಗ್ಗೆ ಇದನ್ನಿಲ್ಲ, ಗಮನಕ್ಕಿಲ್ಲ.
0: ತುಂಬ ಸಂತೋಷ ಪ್ರವೀಣ್ ಅವರೇ. ಅದೇ ರೀತಿ ತಾವು ಹೇಳ್ತಾ ಇದ್ರಿ ಈಗ ಕೋಳಿಗಳನ್ನು ಮೊಟ್ಟೆಗೋಸ್ಕರ ತಾವು ಈ ಉದ್ಯೋಗವನ್ನು ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರಿ, ಇವುಗಳನ್ನು ತಾವು ಸಂರಕ್ಷಣೆ ಮಾಡ್ಬೇಕಂದ್ರೆ ಯಾವ್ಯಾವ ರೀತಿಯ ವ್ಯವಸ್ಥೆಗಳನ್ನು ಮಾಡ್ಕೊಂಡ್ರಿ?
1: ಈಗ ನಮ್ಮದಲ್ಲಿ ಫೀಡರ್ ಅಂತ ಇದೆ, ಅದು ಅದಕ್ಕೆ ಆಹಾರದ ಪರ್ ಡೇ ಈಗ 15,000 ಕೋಳಿ ಅಂದರೆ ಒಂದು 1.5 ಟನ್ ಅದಕ್ಕೆ ಊಟದ ವ್ಯವಸ್ಥೆ ಇದೆ. ಡೈಲಿ ಒಂದು 5,000 ನೀರು ಹೋಗುತ್ತೆ ಅದಕ್ಕೆ, ಮತ್ತು ಅದಕ್ಕೆ ಅದರದೇ ಆದಂಥ ಔಷಧಿಗಳು, ಉಪಚಾರಗಳಿದೆ, ಎವ್ರಿ ಡೇ ಅದನ್ನು ನಾವು ಮಾಡಲೇಬೇಕು. ಮತ್ತು ವ್ಯಾಕ್ಸಿನ್ ಬರುತ್ತೆ, ಎವ್ರಿ 3 ಮಂತ್ಸ್ಗೋಸ್ಕರ ಒಂದು ವ್ಯಾಕ್ಸಿನ್ ಇರುತ್ತೆ, ಎಂಡಿಕೇಲ್ಡು, VV ND, ಮತ್ತು ಇದು ಹೆಪ್ಟೋಕರ್ ಅಂತ, ಅದು ಕಿಡ್ನಿಗೋಸ್ಕರ ಅದು ಡೈಲಿ ಔಷಧ ಹಾಕ್ತೀವಿ. ಮತ್ತು ಅದೇ ರೀತಿ ಒಂದು 3-4 ಇನ್ನೂ ಜಾಸ್ತಿ ಔಷಧ ಇದನ್ನಿದ್ದಾವೆ, ಇಂಜೆಕ್ಷನ್ನು ಅದು ಅದಕ್ಕೆ ಕೊಡಲೇಬೇಕಾಗುತ್ತೆ. ಅದು ಕೊಟ್ಟಾದ ನಂತರ ಅದು ಕ್ಯಾಲ್ಸಿಯಮನ್ನು ನೋಡ್ಕೋಬೇಕು, ಕ್ಯಾಲ್ಸಿಯಂ ನೋಡಿ ಅದು ಆಹಾರ ಡೆಪಿಟೇಷನ್ ಆಗದೇ ಇದ್ದನ್ನು ನೋಡಿಕೊಂಡು ಅದರ ಸಂರಕ್ಷಣೆ ಮಾಡ್ತಿದ್ದೀವಿ ಸರ್.
0: ತುಂಬ ಸಂತೋಷ. ಅದೇ ರೀತಿ ಈಗ ತಾವು ಮಾತಾಡ್ತಾ ಹೇಳ್ತಾ ಇದ್ರಿ ಇವುಗಳಿಗೆ ರೋಗಗಳು ಬರ್ತಾವೆ ಅಂತೇಳಿ, ಯಾವ್ಯಾವ ರೋಗಗಳು ಬರ್ಬೋದು ಇದಕ್ಕೆ?
1: ಇದಕ್ಕೆ ಈಗ ಬ್ಲಡ್ ಫ್ಲೋ ಅಂತ ಬರುತ್ತೆ ನಮ್ಮದು, ಬ್ಲಡ್ ಫ್ಲೋ, ಅದಕ್ಕೆ ಕಾಲು ಕುಂಠಿತ ಆಗೋದಾಗಲಿ, ಅದರದ್ದು ಹೀಟ್ ಜಾಸ್ತಿ ಆಗಿ ಅದು ಮೋಟಿಲಿಟಿ ಅಂತ ಹೇಳ್ತೀವಿ ನಾವು, ಅದರಲ್ಲಿ ಆ ಮೋಟಿಲಿಟಿ ಜಾಸ್ತಿ ಆಗ್ತವೆ, ವಾಪಸ್ ಅದಕ್ಕೆ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ಸು ಜಾಸ್ತಿ ಇದೆ, ಯಾವುದಾದ್ರೂ ಜೋರವಾದ ಸೌಂಡ್ ಆಗೋದ್ರಿಂದ ಆಗಲಿ ಆ ಥರದ್ದಾಗೋದೂ ಚಾನ್ಸಸ್ ಇದ್ದಾವೆ ಜಾಸ್ತಿ.
0: ಅದೇ ರೀತಿ ಈಗ ತಾವು ಹೇಳಿದ್ರಿ ಈಗ ರೋಗಗಳು ಬರ್ತಾವೆ ಅಂತೇಳಿ ಕೋಳಿಗಳಿಗೆ, ಇವುಗಳು ಬರಬಾರ್ದು ಅನ್ನೋ ರೀತಿಯಲ್ಲಿ ತಾವು ತಮ್ಮ ಈ ಹೊಲದಲ್ಲಿರುವಂಥ ಶೆಡ್ಡನ್ನು ರೋಡಿಂದ ಹೆಚ್ಚಿಗೆ ದೂರದಲ್ಲಿ ಇಟ್ಕೊಂಡ್ರಿ, ಆದರೆ ಅದಕ್ಕೆ ಈಗ ಅಂದರೆ ಈ ವಾತಾವರಣದ ವೈಪರೀತ್ಯದಿಂದಾಗಿ ಅಂದರೆ ಅತಿ ಕೋಲ್ಡ್ನೂ ಆಗಬಾರ್ದು ಅತಿ ಹೀಟ್ನೂ ಆಗಬಾರ್ದು, ಅದಕ್ಕೆ ಒಂದು ಒಳ್ಳೆಯ ರೀತಿಯ ವಾತಾವರಣ ಸೃಷ್ಟಿ ಮಾಡಬೇಕು, ಅದಕ್ಕೆ ಏನಾದರೂ ವ್ಯವಸ್ಥೆಗಳನ್ನು ಮಾಡ್ಕೊಂತೀರಾ?
1: ಟೆಂಪ್ರೇಚರ್ ನಾವು ಮೇಂಟೈನ್ ಮಾಡ್ತೀವಿ, ಅದಕ್ಕೆ ಜಾಸ್ತಿ ಹೀಟ್ ಆದಾಗ ನಾವು ಅದಕ್ಕೆ ನೀರು ಸ್ಪ್ರಿಂಕ್ಲರ್ ಮಾಡಿದ್ದೀವಿ, ಮೇಘ ಫಾಗರ್ ಮಾಡಿದ್ದೀವಿ, ಫ್ಯಾನ್ಗಳಿದ್ದಾವೆ ಹೀಟ್ ಆಗದೆ ಇರೋ ಥರ, ಮತ್ತು ಈಗ ವಾಪಸ್ ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ಅದಕ್ಕೆ ಕವರ್ ಮಾಡ್ಕೋತೀವಿ, ಶೆಡ್ಡನ್ನು ಪೂರ್ತಿ ತಡಪತ್ರೆಯಿಂದ ಕವರ್ ಮಾಡಿಕೊಂಡು ಅದನ್ನು ಬೇಕಾದಾಗ ಅವಶ್ಯಕತೆ ಇದ್ದಾಗ ಮೇಲ್ಗಡೆ ಇರಿಸೋದು, ಕೆಳಗಡೆ ಇಳಿಸೋದು, ಈ ಥರದ್ದನ್ನು ಎಲ್ಲ ಮಾಡ್ತೀವಿ. ಅದನ್ನು ಅದನ್ನ ಕೋಲ್ಡ್ ಟೆಂಪ್ರೇಚರ್ ಅಥವಾ ನಾವು ಟೆಂಪ್ರೇಚರ್ ಮೇಂಟೈನ್ ಮಾಡಲೇಬೇಕಾಗುತ್ತೆ, ಅದಕ್ಕೋಸ್ಕರ ಅದು ನಮ್ಮಲ್ಲಿ ಈಗ ಆಲ್ರೆಡಿ ರೆಡಿ ಇದೆ.
0: ತುಂಬ ಸಂತೋಷ ಪ್ರವೀಣ್ ಅವರೇ. ಅದೇ ರೀತಿ ಈ ಕೋಳಿಗಳ ಹಿಕ್ಕಿಗಳು ಇರ್ತಾವೆ ಅಂದರೆ ಈಗ ಗೊಬ್ಬರ ಅಂತ ಹೇಳ್ತೀವಿ ನಾವು ಸಾಮಾನ್ಯವಾಗಿ, ಈ ಗೊಬ್ಬರವನ್ನು ತಾವು ಮಾರಾಟ ಮಾಡ್ತೀರಾ?
1: ಆ ಗೊಬ್ಬರನೂ ಮಾರಾಟ ಆಗುತ್ತೆ, ಅದು ಅವರು ಏಜೆಂಟ್ರು ಇದ್ದಾರೆ, ಅವ್ರವ್ರು ಬಂದು ಹೋಗ್ತಾರೆ, ನಮ್ಮ ಹೊಲಕ್ಕೆ ಯೂಸ್ ಆಗ್ತದೆ, ರೈತರು ಏನಿದ್ದಾರಲ್ಲ ಅವರು ಬಂದು ಹೋಗ್ತಾರೆ, ಏಜೆಂಟ್ರಿಗೆ ಒಂಚೂರು ಜಾಸ್ತಿ ಬೆಲೆಯಲ್ಲಿ ಹೋಗುತ್ತೆ, ರೈತರಿಗೆ ಏನಿದಾಗ ಸಾಮಾನ್ಯವಾಗಿ ನಾವು ಕಮ್ಮಿ ಬೆಲೆಯನ್ನು ಕೊಡ್ತಿದ್ದೀವಿ. ಅದನ್ನು
0: ಅಂದರೆ ಯಾವ ರೀತಿ ಮಾರಾಟ ಮಾಡ್ತೀರಿ, ಎಷ್ಟು ರೇಟ್?
1: ಟನ್ನೇಜ್ ಮ್ಯಾಗಿದೆ, ಟನ್ನಿಗೆ 3,500, 4,000 ಅದ್ರ ಮೇಲೆ ಇದೆ.
0: ತುಂಬ ಸಂತೋಷ. ಈಗ ತಾವು ಮಾತಾಡ್ತಾ ಹೇಳಿದ್ರಿ ಈ ಹಿಕ್ಕೆಯನ್ನು ಕೂಡ ಮಾರಾಟ ಮಾಡ್ತೀನಿ ಅಂತೇಳಿ, ಈ ಹಿಕ್ಕೆಯಿಂದ ಕೂಡ ತಮಗೆ ಆದಾಯ ಬರ್ತಾ ಇದ್ದಾರೆ?
1: ಬರುತ್ತೆ, ಅದನ್ನು ಎವ್ರಿ 3 ಮಂತ್ಸ್ಗೋಸ್ಕರ ನಾವು ಮಾರಾಟನೂ ಆಗುತ್ತೆ, ನಾವು ಡಿಪೆಂಡ್ಸ್ ಆನ್ ನಮ್ಮ ಮೇಲೆ, ನಾವು 6 ತಿಂಗಳಿಗೆ ಮಾರ್ಬೋದು, 1 ವರ್ಷಕ್ಕೂ ಮಾರ್ಬೋದು. ಈಗ ನಂದು ಸರಿ ಸುಮಾರು 1 ವರ್ಷದ್ದಿದೆ, ಈಗ ನೆಕ್ಸ್ಟ್ ಬ್ಯಾಚಿಗೋಸ್ಕರ ನನ್ನದು ಇಟ್ಟಿದ್ದೀನಿ, ಅಂದರೆ ಇನ್ವೆಸ್ಟ್ಮೆಂಟ್ ನಾನು ಕಮ್ಮಿ ಆಗೋಸ್ಕರ ಒಮ್ಮಿಗ್ಲೇ ಸೇಲ್ ಮಾಡಿಬಿಟ್ಟು ನೆಕ್ಸ್ಟ್ ಈ ಕೋಳಿ ತೆಗೆದಾದ್ಮೇಲೆ ಇದರದ್ದು ವೇಸ್ಟ್ ಅಂದರೆ ಅದರದ್ದು ಹಿಕ್ಕೆ ಮತ್ತು ಆ ಕೋಳಿ ಓದಿ ನೆಕ್ಸ್ಟ್ ಕೋಳಿಗೆ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೋಸ್ಕರ ಅಂತಲೇ ನಾನು ಇಟ್ಟಿರೋದು, ಅದನ್ನು ಕೊಟ್ಟಿರಲ್ಲ ಇನ್ನೂ.
0: ಅಂದಾಜು ಈ ಹಿಕ್ಕೆಯಿಂದ ತಮಗೆ ವರ್ಷಕ್ಕೆ ಎಷ್ಟು ಟನ್ ಆದಾಯ ಬರ್ಬೋದು?
1: ಅದು ನನಗೂ ಇನ್ನೂ ಫಸ್ಟ್ ಟೈಮ್ ಇದೆ, ಸರಿ ಸುಮಾರು ಇವಾಗ ನಂದು ಸ್ಟೋರೇಜ್ ಆಗಿರೋದೊಂದು ಮಿನಿಮಮ್ 15-20 ಟನ್ ಮೇಲ್ಗಡೆ ಇದೆ ಅದು ಈಗಿರೋ ಸ್ಟೋರೇಜ್ ಇರೋದು.
0: ತುಂಬ ಸಂತೋಷ. ಅದೇ ರೀತಿ ತಾವು ಈಗ ಕಡಲೆ, ಜೋಳ ಮತ್ತು ತೊಗರಿಯನ್ನು ತಾವು ಬೆಳಿತೀನಿ ಅಂತ ಹೇಳಿದ್ರಿ, ಇದ್ರ ಯಾವ ರೀತಿ ತಾವು ಬೆಳಿತಾ ಇದ್ರಿ?
1: ಈ ಕಡಲೆ ಮತ್ತು ಜೋಳದ್ದು ಇದು ನನ್ನ ತಂದೆಯವರು ಇರೋದ್ರಿಂದ ನಮ್ಮ ತಂದೆಯವ್ರನ್ನ ಈ ರೈತಕ್ಕಿದ ಏನಿದೆಲ್ಲ ಅಲ್ಲ ಅವರು ನೋಡ್ಕೋತಾರೆ. ನಂದು ಇದನ್ನೇನು ಪಾರ್ಟ್ ಆಫ್ ದಿ ಒಂದು ಸೈಡ್ ಇಟ್ಟಿರೋದ್ರಿಂದ ನಂದು ಯೂಶ್ವಲಿ ನಾವು ವೃತ್ತಿಯಲ್ಲಿ ವಕೀಲರಾಗಿರೋದ್ರೆ ವಕೀಲ ವೃತ್ತಿ ಕಡೆ ನಾನು ಜಾಸ್ತಿ ಗಮನ ಇರೋದ್ರಿಂದ ನಾನು ಅಲ್ಲೇ ಹೆಚ್ಚಿರೋದು, ಏನು ರೈತಕ್ಕಿ ಏನಿದೆಲ್ಲ ನಮ್ಮ ತಂದೆಯವ್ರು ನೋಡ್ಕೋತಾರೆ.
0: ಅಂದ್ರೆ ಕೋಳಿ ಸಾಕಾಣಿಕೆಯನ್ನು ತಾವು ಅಂದ್ರೆ ಒಂದು ಪಾರ್ಟ್ ಟೈಮ್ ಜಾಬ್ ತರ ಟ್ರೀಟ್ ಮಾಡ್ಕೊಂಡು ಅದನ್ನ ನೋಡ್ಕೋತಾ ಇರ್ತೀರಿ, ಆದರೆ ಉಳಿದಿದ್ದ ಜಮೀನನ್ನೆಲ್ಲ ತಮ್ಮ ತಂದೆಯವ್ರು ನೋಡ್ತಾರೆ ಅಂತ ಹೇಳ್ತಾ ಇದ್ದೀರಿ?
1: ಹೌದೌದು, ಉಳಿದಿರೋದು ನಮ್ಮ ತಂದೆನೇ ನೋಡ್ಕೋತಾರೆ. ನಂದೇನಿದೆಲ್ಲ ಹೆಚ್ಚಾಗಿ ನಾನು ಕ್ರಿಮಿನಲ್ ಪ್ರಾಕ್ಟೀಸ್ನರ್ ಆಗಿರೋದ್ರಿಂದ ನಾನು ಅಲ್ಲಿ ಪ್ರಾಕ್ಟೀಸ್ ವಕೀಲಿಕಿ ಬಗ್ಗೆ ನಾನು ಹೆಚ್ಚು ಒತ್ತು ಕೊಟ್ಟು ಇದೇನಿದೆ ಒಂದು ಪಾರ್ಟ್ ಟೈಮ್ ಥರ ಮಾಡಿರ್ತಾರೆ ಅಷ್ಟೆ.
0: ತುಂಬ ಸಂತೋಷ ಪ್ರವೀಣ್ ಅವರೇ. ತಾವು ಈ ವಕೀಲ ವೃತ್ತಿಯ ಜೊತೆಗೆ ಈ ಕೋಳಿ ಸಾಕಾಣಿಕೆಯನ್ನು ಮಾಡ್ತಾ ಇದ್ದೀರಿ, ಇದು ತಾವು ಒಬ್ಬರೇ ಮಾಡ್ತೀರಾ ಮತ್ತು ನಿಮಗೆ ಯಾರಾದರೂ ಸಹಾಯ ಮಾಡ್ತಾ ಇದ್ದಾರೆ?
1: ಇದು ನನ್ನ ಹೆಂಡ್ತೀನಿ ಅದನ್ನು ಸಂಪೂರ್ಣವಾಗಿ ಅದ್ರದ್ದು ನೋಡ್ಕೋತಾರೆ. ಅದು ನಾನು ಏನು ಅವಶ್ಯಕತೆ ಅದು ಬಿದ್ದರೆ ಯಾವುದಾದ್ರು ಮಟೀರಿಯಲ್ ತರಿಸೋದಾಗಲಿ ಅವ್ರು ಕಮ್ಯುನಿಕೇಷನ್ ಮಾಡೋಕ್ಕೆ ನಾನು ಹೆಲ್ಪ್ ಮಾಡ್ತಿರೋದಷ್ಟೇ, ಅದು ಎಂಟೈರ್ ನೋಡ್ಕೊಳ್ಳೋದು ಅವಳೇ ನೋಡ್ಕೋತಾಳೆ. ನನ್ನ ಹೆಂಡ್ತೀನಿ ಅದ್ರದ್ದು ಪೂರ್ತಿ ವ್ಯವಹಾರ

0: ಅದು ಬಿ ಕಾಮ್ ಆಗಿರೋದ್ರಿಂದ ಅದ್ರದ್ದು ಸಂಪೂರ್ಣ ವ್ಯವಹಾರನ ಅವಳೇ ನೋಡಿಕೊಂಡು ನಾನು ಏನಾದರೂ ಅವಶ್ಯಕತೆ ಬಿದ್ದಾಗ ಅಷ್ಟೇ ಮಾತ್ರ ಅದ್ರ ಬಗ್ಗೆ ನಾನು ಗಮನ ಕೊಟ್ಟಿರ್ತೀನಿ ಹೊರತು ಅದ್ರ ಬಗ್ಗೆ ಉಳಿದಿರೋದ್ ಬಗ್ಗೆ ನನಗೆ ಅಷ್ಟು ಅವಳಿಗೆ ಐಡಿಯಾ ಇರೋದಷ್ಟೇ.
1: ತುಂಬ ಸಂತೋಷ ಪ್ರವೀಣ್ ಅವರೇ. ಇಲ್ಲಿ ತನಕ ಕೋಳಿ ಸಾಕಾಣಿಕೆ ಕುರಿತು ತಾವು ಮಾತಾಡ್ತಾ ಇದ್ರಿ. ಈಗ ನಮ್ಮ ಯುವ ರೈತರು ಈ ಕೋಳಿ ಸಾಕಾಣಿಕೆ ಮಾಡ್ಬೇಕನ್ನ ಅವರಿಗೆ ತಾವು ಏನು ಕಿವಿ ಮಾತು ಹೇಳಕ್ಕೆ ಬಯಸ್ತೀರಿ?
0: ಎಲ್ಲರೂ ಸಾಮಾನ್ಯವಾಗಿ ಮಾಡಲೇಬೇಕು ಇದನ್ನು ತಮಗೆ ಅನುಕೂಲಕ್ಕಂದರೆ. ಯಾರಾದರೂ ರೈತರಿದ್ದರೆ ಅವ್ರು ಸುಮಾರು ಒಂದು 100 ಅಥವಾ 200 ಮಾಡಿದರೆ ಅದ್ರ ಗೊಬ್ಬರ ಯೂಸ್ ಆಗುತ್ತೆ, ಮತ್ತು ತತ್ತಿ ಮಾರಾಟ ಮಾಡ್ಬೋದು. ಅದನ್ನು ಚೆನ್ನಾಗಿ ಮಾಡಬೇಕು. ಯಾವುದೇ ಪ್ರಾಣಿಯನ್ನು ಸಂರಕ್ಷಣೆ ಮಾಡಬೇಕಾದ್ರೆ ಅದರಿಂದ ನಮಗೆ ಬರ್ತಕ್ಕಂಥ ಲಾಭನ ಯೋಚನೆ ಮಾಡಿಬಿಟ್ಟು ನಾವು ಅದನ್ನು ಜೀವವಾಗಿ ಇಟ್ಕೊಳ್ಳೋದು, ಅಂದರೆ ಅದನ್ನು ಸಂರಕ್ಷಣೆ ಮಾಡಬೇಕಾಗಿದ್ದು ನಮ್ಮ ಕರ್ತವ್ಯ. ಅದನ್ನು ಸುಮ್ಮನೆ ಯಾವುದೋ ಒಂದು ತರೋದು ಮಾಡೋದು ಟ್ರೈ ಆ್ಯಂಡ್ ಎರರ್ ಮಾಡೋಕ್ಕೆ ಹೋಗಬಾರ್ದು. ಅದನ್ನು ತಂದು ಅದನ್ನು ಸಕ್ಸಸ್ ಮಾಡಲೇಬೇಕು ಅನ್ನೋದು ವಿಚಾರ ತಲೆಯಲ್ಲಿ ಇಟ್ಕೊಂಡು ಮಾಡಬೇಕು. ಮತ್ತೊಂದು ಅದಕ್ಕೆ ಊಟ ಕೊಡೋದೇ ಇರೋದಾಗಲಿ ಆ ಥರದ್ದು ಮಾಡ್ಬೋದು. ಅದಕ್ಕಿಂದ ಲಾಭ ಬರ್ತದೆ ಅಂದರೆ ಅದನ್ನು ನಾವು ಆದಷ್ಟು ಉಳಿಸ್ಕೊಳ್ಳೋಕ್ಕೇ ಪ್ರಯತ್ನ ಪಡಬೇಕು, ಯಾವುದೇ ಪ್ರಾಣಿಯನ್ನಾಗಲಿ.
1: ತುಂಬ ಸಂತೋಷ ಪ್ರವೀಣ್ ಅವರೇ. ಇಲ್ಲಿ ತನಕ ನಮ್ಮ ರೈತರಿಗೆ ಈ ಕೋಳಿ ಸಾಕಾಣಿಕೆ ಕುರಿತು ಸಾಕಷ್ಟು ಮಾಹಿತಿಯನ್ನು ಹಂಚಿಕೊಂಡ್ರಿ. ಅದಕ್ಕಾಗಿ ನಮ್ಮ ರೈತರು ತಮ್ಮ ಜೊತೆ ಮಾತಾಡಿ ಈ ಕೋಳಿ ಸಾಕಾಣಿಕೆ ಕುರಿತು ತಮ್ಮಿಂದ ಸಲಹೆ ಮಾಹಿತಿಯನ್ನು ಪಡಿಬೇಕಂದ್ರೆ ತಮ್ಮ ನಂಬರ್ ಕೊಡ್ತೀರಿ?
0: ಹಾಂ, ಅವಶ್ಯವಾಗಿ ಸರ್. ನಮ್ದು ಇಲ್ಲಿ ಖತೀಜಾಪುರ ಗ್ರಾಮದಲ್ಲಿ ಅಲ್ಲಿ ಎಡಿ ಈಶ್ವರ್ ಗುಡಿ ಇದೆ, ಅದರ ಅಪೋಸಿಟೇ ನಂದು ಫಾರ್ಮ್ ಇರೋದು. ಯಾವುದೇ ರೈತರು ಮಾಡಬೇಕನ್ನೋ ಇಚ್ಛಾಶಕ್ತಿ ಇದ್ದವರು ನಾನು ಕರೆಯನ್ನು ಮಾಡ್ಬೋದು, ಅಲ್ಲಿ ಬಂದು ತಾವು ನೋಡಲೂಬೋದು, ನಮಗೆ ಮುಕ್ತವಾಗಿ ಅವಕಾಶ ಇರುತ್ತೆ. ನನ್ನ ಮೊಬೈಲ್ ನಂಬರ್ 9741093496.
1: ಆತ್ಮೀಯರಿ, ಪ್ರವೀಣ್ ಮಲ್ಲಪ್ಪ ಬಿರಾದಾರ್ ಅವರು ಹೇಳಿದಂಥ ನಂಬರನ್ನು ನಾನು ಮತ್ತೊಮ್ಮೆ ಹೇಳ್ತೀನಿ, ತಾವು ಬರ್ಕೋಬೋದು. 9741093496 ಈ ನಂಬರ್ಗೆ ಕರೆ ಮಾಡಿ ಪ್ರವೀಣ್ ಮಲ್ಲಪ್ಪ ಬಿರಾದಾರ್ ಅವ್ರ ಜೊತೆ ಮಾತಾಡಿ ಅವರಿಂದ ತಾವು ಸಲಹೆಯನ್ನು ಪಡಿಬೋದು. ಒಳ್ಳೆಯದು ಪ್ರವೀಣ್ ಮಲ್ಲಪ್ಪ ಬಿರಾದಾರ್ ಅವರೇ. ಇಲ್ಲಿ ತನಕ ನಮ್ಮ ರೈತರಿಗೆ ಹಾಗೂ ನಮಗೆ ಈ ಕೋಳಿ ಸಾಕಾಣಿಕೆ ಕುರಿತು ಸಾಕಷ್ಟು ಮಾಹಿತಿಯನ್ನು ಹಂಚಿಕೊಂಡ್ರಿ. ಅದಕ್ಕಾಗಿ ನಮ್ಮ ಪರವಾಗಿ ಹಾಗೂ ನಮ್ಮ ಆಕಾಶವಾಣಿ ಪರವಾಗಿ ತಮಗೆ ತುಂಬು ಹೃದಯದ ಧನ್ಯವಾದಗಳು. ನಮಸ್ಕಾರ.
0: ಹಾಂ, ನಮಸ್ಕಾರ ಸರ್. ಎಲ್ಲ ರೈತರಿಗೂ ಒಳ್ಳೆಯದಾಗಲಿ. ನಮಸ್ಕಾರ ಸರ್.
2: ಇದುವರೆಗೆ ಕೋಳಿ ಸಾಕಾಣಿಕೆಯ ಅನುಭವ ಕುರಿತು ವಿಜಯಪುರ ಜಿಲ್ಲೆ ವಿಜಯಪುರ ತಾಲೂಕಿನ ಖತೀಜಾಪುರ ಗ್ರಾಮದ ಪ್ರವೀಣ್ ಮಲ್ಲಪ್ಪ ಬಿರಾದಾರ್ ಅವರೊಂದಿಗೆ ಸಂದರ್ಶನ ಕೇಳಿದ್ರಿ. ಸಂದರ್ಶಿಸಿದವರು ಸಿದ್ರ ಎನ್ ಸಾಳುಂಕೆ. ಇನ್ನು ಮುಂದೆ ಕೇಳಿ ಒಂದು ಕೃಷಿ ಹಾಡು.

ಇದುವರೆಗೆ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಸಂದರ್ಶನ ಹಾಗೂ ರೈತ ಗೀತೆಗಳನ್ನು ಕೇಳಿದಿರಿ. ಈಗ ಕೇಳಿ ಜನಪದ ಸಂಗೀತ ಕಾರ್ಯಕ್ರಮ. ಸರ್ಪಭೂಷಣ ಅವರ ರಚನೆಯನ್ನು ಹಾಡಿದ್ದಾರೆ ಬಾಳಪ್ಪ ಹುಕ್ಕೇರಿ.

0: ಇದುವರೆಗೆ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಸರ್ಪಭೂಷಣ ಸವಿಯೋಗಿ ಅವರ ರಚನೆಯನ್ನು ಕೇಳಿದ್ರಿ, ಬಾಳಪ್ಪ ಹುಕ್ಕೇರಿಯವರ ಧ್ವನಿಯಲ್ಲಿ. ಇದಾಗಿತ್ತು ಜನಪದ ಸಂಗೀತ ಕಾರ್ಯಕ್ರಮ.
1: ಇದಾಗಿತ್ತು ನಮ್ಮ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮ.

0: ಆಕಾಶವಾಣಿ
1: ಆಕಾಶವಾಣಿ
2: ಆಕಾಶವಾಣಿ
3: ಆಕಾಶವಾಣಿ
4: ಆಕಾಶವಾಣಿ
5: ಆಕಾಶವಾಣಿ
6: ಆಕಾಶವಾಣಿ
7: ಆಕಾಶವಾಣಿ
8: ಆಕಾಶವಾಣಿ
9: ಆಕಾಶವಾಣಿ
10: ಆಕಾಶವಾಣಿ
11: ಆಕಾಶವಾಣಿ
12: ಆಕಾಶವಾಣಿ
13: ಆಕಾಶವಾಣಿ
14: ಆಕಾಶವಾಣಿ
15: ಆಕಾಶವಾಣಿ
16: ಆಕಾಶವಾಣಿ
4: ಆಕಾಶವಾಣಿ
6: ಆಕಾಶವಾಣಿ
8: ಆಕಾಶವಾಣಿ
2: ಆಕಾಶವಾಣಿ
0: ಆಕಾಶವಾಣಿ
17: ನಾವೆಲ್ಲ ವಿಜಯಪುರ ಆಕಾಶವಾಣಿ ಆಸೆಗಳು, ನೀವೆಲ್ಲ ಟ್ಯೂನ್ ಮಾಡಿ 101.8 FM.

ಆಕಾಶವಾಣಿ ವಿಜಯಪುರ ಕೇಂದ್ರ, ಸಮಯ 7:34 ಈ ನಂತರ ಕೆಲವು ಅಂಚೆ ಪ್ರಕಟಣೆಗಳು 7:35 ಕನ್ನಡದಲ್ಲಿ ವಾರ್ತೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.

ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. 21ನೇ ಆವೃತ್ತಿಯ ಉದ್ಯೋಗ ಮೇಳ ನಾಳೆ. ಪ್ರಧಾನಿ ನರೇಂದ್ರ ಮೋದಿ ಅವರಿಂದ 51,000 ಅಭ್ಯರ್ಥಿಗಳಿಗೆ ನೇಮಕಾತಿ ಪತ್ರ ವಿತರಣೆ. ಭಾರತೀಯ ವಾಯುಪಡೆಗೆ ತರಬೇತಿ ವಿಮಾನ ಹೆಲಿಕಾಪ್ಟರ್ ಹಸ್ತಾಂತರಿಸಿದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ಜಾಗತಿಕ ಸೆಮಿಕಂಡಕ್ಟರ್ ಉದ್ಯಮದಲ್ಲಿ ಭಾರತ ವಿಶ್ವಾಸಾರ್ಹ ಪಾಲುದಾರ ರಾಷ್ಟ್ರ. ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್. ಪ್ರಾದೇಶಿಕ ಶಾಂತಿ ಭದ್ರತೆ ಸ್ಥಿರತೆಗೆ ಸಹಕಾರ ಮುಂದುವರಿಕೆ. ಭಾರತ ಯುಎಇ ಪುನರುಚ್ಚಾರ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಅವರು ನಾಳೆ ನಡೆಯಲಿರುವ 20ನೇ ಆವೃತ್ತಿಯ ಉದ್ಯೋಗ ಮೇಳದಲ್ಲಿ ವಿವಿಧ ಸರ್ಕಾರಿ ಇಲಾಖೆ ಮತ್ತು ಸಂಸ್ಥೆಗಳಲ್ಲಿ ನೂತನವಾಗಿ ನೇಮಕಗೊಂಡ ಅಭ್ಯರ್ಥಿಗಳಿಗೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ 51,000 ಹೆಚ್ಚು ನೇಮಕಾತಿ ಪತ್ರಗಳನ್ನು ವಿತರಣೆ ಮಾಡಲಿದ್ದಾರೆ. ಈ ಸಂದರ್ಭದಲ್ಲಿ ಅವರು ಸಭೆಯನ್ನುದ್ದೇಶಿಸಿ ಭಾಷಣ ಮಾಡಲಿದ್ದಾರೆ. ಈ ಉದ್ಯೋಗ ಮೇಳವು ದೇಶದಾದ್ಯಂತ 45 ಸ್ಥಳಗಳಲ್ಲಿ ಜರುಗಲಿದೆ. ಹೊಸದಾಗಿ ನೇಮಕಗೊಂಡ ಅಭ್ಯರ್ಥಿಗಳು ಭಾರತ ಸರ್ಕಾರದ ವಿವಿಧ ಸಚಿವಾಲಯ ಮತ್ತು ಇಲಾಖೆಗಳಿಗೆ ಸೇರ್ಪಡೆಗೊಳ್ಳಲಿದ್ದಾರೆ. ಇವುಗಳಲ್ಲಿ ಕಂದಾಯ ಇಲಾಖೆ, ರೈಲ್ವೆ ಸಚಿವಾಲಯ, ಗೃಹ ಸಚಿವಾಲಯ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ, ಹಣಕಾಸು ಸೇವೆಯ ಇಲಾಖೆ ಮತ್ತು ರಕ್ಷಣಾ ಸಚಿವಾಲಯ ಸೇರಿದೆ. ಯುವಕರಿಗೆ ಉದ್ಯೋಗದ ಅವಕಾಶ ಸೃಷ್ಟಿಸುವ ಮತ್ತು ದೇಶದ ಅಭಿವೃದ್ದಿಗೆ ಈ ಪಯಣದಲ್ಲಿ ಹೆಚ್ಚಿನ ಭಾಗವಹಿಸುವಿಕೆ ಖಚಿತಪಡಿಸುವ ಸರ್ಕಾರದ ನಿರಂತರ ಪ್ರಯತ್ನವನ್ನು ಉದ್ಯೋಗ ಮೇಳ ಪ್ರತಿಬಿಂಬಿಸುತ್ತದೆ. ಹೆಚ್ಎಲ್ ಸಂಸ್ಥೆ ತಯಾರಿಸಿದಂತಹ ವಿವಿಧ ತರಬೇತಿ ವಿಮಾನ ಮತ್ತು ಹೆಲಿಕಾಪ್ಟರ್ಗಳನ್ನು ಭಾರತೀಯ ವಾಯುಪಡೆ ಮತ್ತು ಪವನ್ ಹನ್ಸ್ ಸಂಸ್ಥೆಗೆ ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಬೆಂಗಳೂರಿನಲ್ಲಿಂದು ಹಸ್ತಾಂತರಿಸಿದರು. ಈ ಸಂದರ್ಭದಲ್ಲಿ ವಿಮಾನಯಾನ ಸಚಿವ ಕೆ ರಾಮಮೋಹನ್ ನಾಯ್ಡು ಉಪಸ್ಥಿತರಿದ್ದರು. ಭಾರತೀಯ ವಾಯುಪಡೆಗೆ 2 ತೇಜಸ್ ತರಬೇತಿ ವಿಮಾನಗಳು

0: ಎರಡು ಹಾಗೂ ಮೊದಲ ಎಫ್ಟಿಟಿ 40 ತರಬೇತಿ ವಿಮಾನಗಳನ್ನು ಹಸ್ತಾಂತರಿಸಲಾಯಿತು. 2023-2034 ವೇಳೆಗೆ ಎಚ್ಎಲ್ ವಾಯುಪಡೆಗೆ 29 MK-1A ಎರಡು ಆಸನದ ವಿಮಾನಗಳನ್ನು ತಲುಪಿಸುವಂತಹ ಗುರಿಯನ್ನು ಹೊಂದಲಾಗಿದೆ. ಇದರ ಜೊತೆಗೆ ಧ್ರುವ್ ಎನ್ಜಿ ಹೆಲಿಕಾಪ್ಟರ್ಗಳನ್ನು ಪವನ್ ಹನ್ಸ್ ಸಂಸ್ಥೆಗೆ ಹಸ್ತಾಂತರಿಸಲಾಯಿತು. ನಾಗರಿಕ ವಿಮಾನಯಾನ ವಲಯಕ್ಕೆ ಸೇರ್ಪಡೆಯಾಗುತ್ತಿರುವಂತಹ ಧ್ರುವ್ ಎನ್ಜಿ AS-4 ನಿಯಮಾವಳಿಗಳಿಗೆ ಅನುಗುಣವಾಗಿ ಭಾರತದಲ್ಲಿ ಸಂಪೂರ್ಣ ದೇಶೀಯವಾಗಿ ನಿರ್ಮಾಣಗೊಂಡ ಮೊದಲ ನಾಗರಿಕ ಹೆಲಿಕಾಪ್ಟರ್ ಆಗಿದೆ. ರಕ್ಷಣಾ ಸಚಿವಾಲಯ 70 ಎಫ್ಟಿಟಿ 40 ವಿಮಾನಗಳ ಪೂರೈಕೆಗೆ ಒಪ್ಪಂದ ಮಾಡಿಕೊಂಡಿದ್ದು, ಇವುಗಳ ಸೇರ್ಪಡೆ ಭಾರತೀಯ ವಾಯುಪಡೆಯ ಪೈಲಟ್ ತರಬೇತಿ ಕ್ಷೇತ್ರದಲ್ಲಿ ದೇಶದ ಸಾಮರ್ಥ್ಯವನ್ನು ಮತ್ತಷ್ಟು ಬಲಪಡಿಸಲಿದೆ. ಇದೇ ವೇಳೆ ಮಾತನಾಡಿದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಈ ಸಾಧನೆ ಭಾರತದ ಏರೋಸ್ಪೇಸ್ ಕ್ಷೇತ್ರದಲ್ಲಿನ ತಾಂತ್ರಿಕ ಮತ್ತು ಆತ್ಮನಿರ್ಭರತೆಯ ಜೊತೆಗೆ ಪ್ರಗತಿ ಪಥದ ಮಹತ್ವದ ಮೈಲಿಗಲ್ಲು ಎಂದು ಶ್ಲಾಘಿಸಿದ್ದಾರೆ. ಪ್ರಸ್ತುತ ದಿನಗಳಲ್ಲಿ ಯುದ್ಧ ತಂತ್ರಜ್ಞಾನ ಬದಲಾಗುತ್ತಿದ್ದು, ವಾಯುಪಡೆಯನ್ನು ಮತ್ತಷ್ಟು ಅಭಿವೃದ್ಧಿಗೊಳಿಸುವ ಅಗತ್ಯ ಇದೆಯೇ ಎಂದು ಅವರು ಪ್ರತಿಪಾದಿಸಿದ್ದಾರೆ. ಜಾಗತಿಕ ಸೆಮಿಕಂಡಕ್ಟರ್ ಉದ್ಯಮದಲ್ಲಿ ಭಾರತ ವಿಶ್ವಾಸಾರ್ಹ ಪಾಲುದಾರನಾಗಿ ಹೊರಹೊಮ್ಮುತ್ತಿದೆ ಎಂದು ಕೇಂದ್ರ ವಿದ್ಯುನ್ಮಾನ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವ ಅಶ್ವಿನಿ ವೈಷ್ಣವ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಡೆದ ಸೆಮಿಕಾನ್ ಇಂಡಿಯಾ 2026 ಕಾರ್ಯಕ್ರಮದ ಸಂವಾದವೊಂದರಲ್ಲಿ ಮಾತನಾಡಿದ ಅವರು, ಬೌದ್ಧಿಕ ಆಸ್ತಿಯ ರಕ್ಷಣೆಯಿಂದ ಹಿಡಿದು ಜಾಗತಿಕ ಕಂಪನಿಗಳು ಭಾರತದಲ್ಲಿಯೇ ಸಂಪೂರ್ಣ ಉತ್ಪನ್ನಗಳನ್ನು ವಿನ್ಯಾಸಗೊಳಿಸಲು ಅನುವು ಮಾಡಿಕೊಡುವವರೆಗೆ ಸೆಮಿಕಂಡಕ್ಟರ್ ಉದ್ಯಮದಲ್ಲಿ ವಿಶ್ವಾಸ ಎಂಬುದು ಅತ್ಯಂತ ನಿರ್ಣಾಯಕವಾಗಿದೆ ಎಂದು ಪ್ರತಿಪಾದಿಸಿದರು. ಮುಂದಿನ 10 ವರ್ಷಗಳಲ್ಲಿ 85,000 ಸೆಮಿಕಂಡಕ್ಟರ್ ವಿನ್ಯಾಸ ಎಂಜಿನಿಯರ್ಗಳಿಗೆ ತರಬೇತಿ ನೀಡುವ ಗುರಿಯನ್ನು ಭಾರತ ಹೊಂದಿದೆ ಎಂದು ತಿಳಿಸಿದ ಅವರು, ಈಗಾಗಲೇ 4 ವರ್ಷಗಳಲ್ಲಿ 70,000 ಮಂದಿಗೆ ತರಬೇತಿಯನ್ನು ನೀಡಲಾಗಿದೆ. ದೇಶಾದ್ಯಂತ ವಿದ್ಯಾರ್ಥಿಗಳು ಈಗ ಚಿಪ್ಗಳನ್ನು ವಿನ್ಯಾಸಗೊಳಿಸುತ್ತಿದ್ದಾರೆ. ಸುಮಾರು 400 ಎಂಜಿನಿಯರಿಂಗ್ ವಿದ್ಯಾರ್ಥಿ ಕಾಲೇಜುಗಳಿಗೆ ಉದ್ಯಮ ಮಟ್ಟದ ಎಲೆಕ್ಟ್ರಾನಿಕ್ ಡಿವೈಸ್ ಆಟೋಮೇಷನ್ ಪರಿಕರಗಳು ಲಭ್ಯವಿದೆ ಎಂದು ಮಾಹಿತಿಯನ್ನು ನೀಡಿದ್ದಾರೆ. ಸೆಮಿಕಂಡಕ್ಟರ್ ವಲಯಕ್ಕಾಗಿ ಭಾರತಕ್ಕೆ ಸ್ಪಷ್ಟವಾದ 20 ವರ್ಷಗಳ ಕಾರ್ಯಯೋಜನೆ ಅಗತ್ಯವಿದೆ ಎಂದು ಪ್ರತಿಪಾದಿಸಿದ ಸಚಿವ ಅಶ್ವಿನಿ ವೈಷ್ಣವ್, ಸುಸ್ಥಿರ ಮತ್ತು ದೀರ್ಘಕಾಲೀನ ಬೆಳವಣಿಗೆಗಾಗಿ ಬಲವಾದ ಅಡಿಪಾಯ ನಿರ್ಮಿಸುವುದು ಭಾರತದ ವಿಧಾನವಾಗಿದೆ ಎಂದು ಹೇಳಿದ್ದಾರೆ. ಇಂಡಿಯಾ ಸೆಮಿಕಂಡಕ್ಟರ್ ಮಿಷನ್ 2.0 6 ಪ್ರಮುಖ ಕ್ಷೇತ್ರಗಳ ಮೇಲೆ ಗಮನ ಹರಿಸುತ್ತದೆ. ಇವುಗಳಲ್ಲಿ ಚಿಪ್ ವಿನ್ಯಾಸ, ಕಚ್ಚಾ ವಸ್ತುಗಳು, ಉತ್ಪಾದನೆ, ಜೋಡಣೆ, ಪರೀಕ್ಷೆ, ಗುರುತಿಸುವಿಕೆ ಮತ್ತು ಪ್ಯಾಕೇಜಿಂಗ್, ಸಂಶೋಧನೆ ಮತ್ತು ಅಭಿವೃದ್ಧಿ ಹಾಗೂ ಸಂಗ್ರಹಣೆ ಸೇರಿವೆಯಿದೆ ಎಂದು ಅವರು ತಿಳಿಸಿದ್ದಾರೆ. ಪ್ರಾದೇಶಿಕ ಶಾಂತಿ, ಭದ್ರತೆ ಮತ್ತು ಸ್ಥಿರತೆಯನ್ನು ಉತ್ತೇಜಿಸುವ ನಿಟ್ಟಿನಲ್ಲಿ ನಿರಂತರ ಸಹಕಾರ ಮತ್ತು ಸಮನ್ವಯ ಮುಂದುವರಿಸಲು ಭಾರತ ಮತ್ತು ಯುನೈಟೆಡ್ ಅರಬ್ ಎಮಿರೇಟ್ಸ್ UAE ತಮ್ಮ ಬದ್ಧತೆಯನ್ನು ಪುನರುಚ್ಚರಿಸಿವೆ. ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಇಂದು UAE ಅಧ್ಯಕ್ಷ ಶೇಖ್ ಮೊಹಮ್ಮದ್ ಬಿನ್ ಜಾಯೆದ್ ಅಲ್ ನಹ್ಯಾನ್ ದೂರವಾಣಿ ಕರೆ ಮಾಡಿ ಮಾತನಾಡಿದರು. ಉಭಯ ನಾಯಕರು ಪಶ್ಚಿಮ ಏಷ್ಯಾದ ಇತ್ತೀಚಿನ ಬೆಳವಣಿಗೆಗಳ ಕುರಿತು ಅಭಿಪ್ರಾಯವನ್ನು ವಿನಿಮಯ ಮಾಡಿಕೊಂಡರು. ಇಂಧನ, ರಕ್ಷಣಾ, ತಂತ್ರಜ್ಞಾನ, ಹೂಡಿಕೆ ಮತ್ತು ಆರೋಗ್ಯ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಭಾರತ UAE ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸುವ ಕುರಿತು ನೂತನ ಕ್ರಮಗಳ ಬಗ್ಗೆಯೂ ಚರ್ಚೆ ನಡೆಸಲಾಯಿತು. UAE ಅಧ್ಯಕ್ಷರು ಭಾರತದ ಯಶಸ್ವಿ ಬ್ರಿಕ್ಸ್ ಅಧ್ಯಕ್ಷತೆಗಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಅಭಿನಂದಿಸಿದರು. ಬ್ರಿಕ್ಸ್ ಶೃಂಗಸಭೆಯಲ್ಲಿ ಯುವರಾಜ ಶೇಖ್ ಖಾಲೇದ್ ಭಾಗವಹಿಸಿದ್ದನ್ನು ಪ್ರಧಾನಿ ನರೇಂದ್ರ ಮೋದಿ ಶ್ಲಾಘಿಸಿದರು. ಭಾರತದ ಅಧ್ಯಕ್ಷತೆಯಲ್ಲಿ ಬ್ರಿಕ್ಸ್ನಲ್ಲಿ ಮಹತ್ವದ ಫಲಿತಾಂಶಗಳನ್ನು ಸಾಧಿಸಲು UAE ನೀಡಿದ ಸಹಕಾರ ಮತ್ತು ಪಾಲುದಾರಿಕೆಗೆ ಪ್ರಧಾನಿ ನರೇಂದ್ರ ಮೋದಿ ಮೆಚ್ಚುಗೆ ವ್ಯಕ್ತಪಡಿಸಿದರು. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರಧಾನಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ಜರುಗುತ್ತಿದೆ. ಜನಸೇವೆಯೇ ದೇಶ ಸೇವೆ ಎಂಬ ಮಂತ್ರದಡಿ ಸೇವೆ ಮತ್ತು ಸುಶಾಸನದ ದೃಷ್ಟಿಕೋನದೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಎಲ್ಲರನ್ನೂ ಒಳಗೊಂಡಂತಹ ಅಭಿವೃದ್ಧಿ ಮತ್ತು ಸಾಮಾಜಿಕ ಸಬಲೀಕರಣದ ಮೂಲಕ ದೇಶದ ಜನರ ಜೀವನದಲ್ಲಿ ಮಹತ್ವದ ಪರಿವರ್ತನೆ ತರಲಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದು ಸೆಮಿಕಂಡಕ್ಟರ್ ಮಿಷನ್ 2021 ಕುರಿತ ವರದಿ ಇದೀಗ ಮೂಡಿಬರಲಿದೆ. 2021 ಡಿಸೆಂಬರ್ 21 ಸೆಮಿಕಾನ್ ಇಂಡಿಯಾ ಯೋಜನೆಗೆ ಚಾಲನೆಯನ್ನ ನೀಡಲಾಯಿತು. 76,000 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಈ ಯೋಜನೆ ಜಾರಿಗೆ ಬಂದಿತು. 2021 ಜಾಗತಿಕ ಚಿಪ್

ವಾಹನ ಹಾಗೂ ವಿದ್ಯುನ್ಮಾನ ಉತ್ಪಾದನಾ ರಂಗಗಳ ಮೇಲೆ ಭಾರಿ ಪ್ರಭಾವ ಬೀರಿದ ಹಿನ್ನೆಲೆಯಲ್ಲಿ ಭಾರತ ವಿದೇಶಿ ಪೂರೈಕೆ ಸರಪಳಿಯ ಮೇಲಿನ ತನ್ನ ಅವಲಂಬನೆ ತಗ್ಗಿಸಲು ಈ ಯೋಜನೆಯನ್ನು ಅನುಷ್ಠಾನಗೊಳಿಸಲಾಯಿತು. ಈ ಬೃಹತ್ ಯೋಜನೆಯ ಉಸ್ತುವಾರಿ ಮತ್ತು ಅನುಷ್ಠಾನಕ್ಕಾಗಿ ಇಂಡಿಯಾ ಸೆಮಿಕಂಡಕ್ಟರ್ ಮಿಷನ್ ಅನ್ನು ಸೃಜಿಸಲಾಯಿತು. ಈ ಯೋಜನೆಯಡಿಯಲ್ಲಿ ಇಲ್ಲಿಯವರೆಗೆ ಸುಮಾರು 1.6 ಲಕ್ಷ ಕೋಟಿ ರೂಪಾಯಿ ಮೌಲ್ಯದ 10 ಪ್ರಮುಖ ಯೋಜನೆಗಳಿಗೆ ಅನುಮೋದನೆ ನೀಡಲಾಗಿದ್ದು, ಇವುಗಳಲ್ಲಿ 2 ಚಿಪ್ ತಯಾರಿಕಾ ಘಟಕಗಳು ಮತ್ತು 8 ಪ್ಯಾಕೇಜಿಂಗ್ ಘಟಕಗಳು ಸೇರಿವೆ. ಈ ಪೈಕಿ 4 ಘಟಕಗಳಲ್ಲಿ ಈಗಾಗಲೇ ಪ್ರಾಯೋಗಿಕ ಉತ್ಪಾದನೆ ಪ್ರಾರಂಭವಾಗಿದೆ. ಕೈಗಾರಿಕಾ ಸಾಮರ್ಥ್ಯವು ಒಂದೇ ಪ್ರದೇಶಕ್ಕೆ ಸೀಮಿತವಾಗದಂತೆ ಗುಜರಾತ್, ಅಸ್ಸಾಂ ಸೇರಿದಂತೆ ವಿವಿಧ ರಾಜ್ಯಗಳಲ್ಲಿ ಈ ಘಟಕಗಳನ್ನು ವಿಸ್ತರಣೆ ಮಾಡಲಾಗಿದೆ. ಮಧ್ಯಪ್ರದೇಶದ ಕುನು ರಾಷ್ಟೀಯ ಉದ್ಯಾನವನದಲ್ಲಿ ಭಾರತದಲ್ಲಿಯೇ ಜನಿಸಿದ ಹೆಣ್ಣು ಚೀತಾ 4 ಮರಿಗಳಿಗೆ ಜನ್ಮವನ್ನು ನೀಡಿದೆ. ಪ್ರಾಜೆಕ್ಟ್ ಚೀತಾ ಅಡಿ ಇದೊಂದು ಮಹತ್ವದ ಮೈಲಿಗಲ್ಲಾಗಿದೆ. ಈ ಯೋಜನೆಯು 4 ವರ್ಷಗಳನ್ನು ಪೂರೈಸಿದ ಮರುದಿನವೇ ಈ ಸಂತಸದ ಸುದ್ದಿ ವರದಿಯಾಗಿದೆ. ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಹರ್ಷ ವ್ಯಕ್ತಪಡಿಸಿರುವಂತಹ ಕೇಂದ್ರ ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವ ಭೂಪೇಂದ್ರ ಯಾದವ್, ಈ 4 ಮರಿಗಳ ಜನನವು ಭರವಸೆ, ಸ್ಥಿತಿಸ್ಥಾಪಕತ್ವ ಮತ್ತು ದೇಶದಲ್ಲಿ ಚೀತಾ ಸಂರಕ್ಷಣೆಗೆ ಹೆಚ್ಚುತ್ತಿರುವ ಯಶಸ್ಸಿನ ಸಂಕೇತವಾಗಿದೆ ಎಂದು ಹೇಳಿದ್ದಾರೆ. ಕುನೋ ರಾಷ್ಟೀಯ ಉದ್ಯಾನವನ ಮತ್ತು ಪ್ರಾಜೆಕ್ಟ್ ಚೀತಾ ತಂಡಕ್ಕೆ ಸಚಿವರು ಅಭಿನಂದನೆ ಸಲ್ಲಿಸಿದ್ದಾರೆ. ಭಾರತದ ಸೃಜನಶೀಲ ಆರ್ಥಿಕತೆಯು ವೇಗವಾಗಿ ಬೆಳೆಯುತ್ತಿದೆ. ಆಲೋಚನೆ, ಕಲ್ಪನಾ ಶಕ್ತಿ, ಸಂಸ್ಕೃತಿ, ನಾವೀನ್ಯತೆ ಮತ್ತು ಬೌದ್ಧಿಕ ಆಸ್ತಿಯು ಈ ಬೆಳವಣಿಗೆಗೆ ಚಾಲನೆ ನೀಡುತ್ತಿವೆ ಎಂದು ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ರಾಜ್ಯ ಸಚಿವ ಡಾ ಎಲ್ ಮುರುಗನ್ ಹೇಳಿದ್ದಾರೆ. ಹರಿಯಾಣದ ಸೋನಿಪತ್ನಲ್ಲಿ ಓಪಿ ಜಿಂದಾಲ್ ಗ್ಲೋಬಲ್ ವಿಶ್ವವಿದ್ಯಾಲಯದಲ್ಲಿ ನಡೆದಂತಹ ಕಾನೂನು, ನೀತಿ ಮತ್ತು ಸೃಜನಶೀಲ ಆರ್ಥಿಕತೆ ಕುರಿತಂತಹ ವಿಚಾರ ಸಂಕಿರಣ ಉದ್ದೇಶಿಸಿ ಅವರು ಮಾತನಾಡಿದರು. ಚಲನಚಿತ್ರ, ಸಂಗೀತ, ಗೇಮಿಂಗ್, ಅನಿಮೇಷನ್, ವಿನ್ಯಾಸ, ಪ್ರಕಾಶನ, ಜಾಹೀರಾತು ಮತ್ತು ಡಿಜಿಟಲ್ ವಿಷಯಗಳಂತಹ ಕ್ಷೇತ್ರಗಳು ಉದ್ಯೋಗ ಮತ್ತು ಉದ್ಯಮಶೀಲತೆಗೆ ನೂತನ ಅವಕಾಶಗಳನ್ನು ಸೃಷ್ಟಿಸುತ್ತಿವೆ. ಸೃಜನಶೀಲ ಆರ್ಥಿಕತೆಯು ಜಾಗತಿಕ ಜಿಡಿಪಿಗೆ ಶೇಕಡ 3.1 ಮತ್ತು ಜಾಗತಿಕ ಉದ್ಯೋಗದಲ್ಲಿ ಶೇಕಡ 6.2 ಕೊಡುಗೆಯನ್ನು ನೀಡುತ್ತದೆ ಎಂದು ಅವರು ತಿಳಿಸಿದರು. ಸುಮಾರು 5.7 ಕೋಟಿ ಭಾರತೀಯರು ಈಗಾಗಲೇ ಸಾಂಸ್ಕೃತಿಕ ಮತ್ತು ಸೃಜನಶೀಲ ವೃತ್ತಿಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ. ಭಾರತದ ಮಾಧ್ಯಮ ಮತ್ತು ಮನರಂಜನಾ ವಲಯದ ಮೌಲ್ಯವು ಸುಮಾರು 2.5 ಟ್ರಿಲಿಯನ್ ರೂಪಾಯಿಗಳಷ್ಟಿದೆ ಎಂದು ಸಚಿವ ಡಾ ಎಲ್ ಮುರುಗನ್ ಮಾಹಿತಿ ನೀಡಿದ್ದಾರೆ. ಪಾಕಿಸ್ತಾನದ ಖೈಬರ್ ಪಖ್ತುಂಖ್ವಾ ಪ್ರಾಂತ್ಯದ ಕೊಹತ್ ಜಿಲ್ಲೆಯಲ್ಲಿ ಮಸೀದಿಯೊಂದರ ಬಳಿ ಸಂಭವಿಸಿದ ಸ್ಫೋಟದಲ್ಲಿ 15 ನಾಗರಿಕರು ಮೃತಪಟ್ಟಿದ್ದು 50 ಹೆಚ್ಚು ಜನರು ಗಾಯಗೊಂಡಿದ್ದಾರೆ ಎಂದು ವರದಿಯಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 20ನೇ ಆವೃತ್ತಿಯ ಉದ್ಯೋಗ ಮೇಳ ನಾಳೆ. ಪ್ರಧಾನಿ ನರೇಂದ್ರ ಮೋದಿ ಅವರಿಂದ 51,000 ಅಭ್ಯರ್ಥಿಗಳಿಗೆ ನೇಮಕಾತಿ ಪತ್ರ ವಿತರಣೆ. ಭಾರತೀಯ ವಾಯುಪಡೆಗೆ ತರಬೇತಿ ವಿಮಾನ, ಹೆಲಿಕಾಪ್ಟರ್ ಹಸ್ತಾಂತರಿಸಿದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ಜಾಗತಿಕ ಸೆಮಿಕಂಡಕ್ಟರ್ ಉದ್ಯಮದಲ್ಲಿ ಭಾರತ ವಿಶ್ವಾಸಾರ್ಹ ಪಾಲುದಾರ ರಾಷ್ಟ್ರ, ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್. ಪ್ರಾದೇಶಿಕ ಶಾಂತಿ, ಭದ್ರತೆ, ಸ್ಥಿರತೆಗೆ ಸಹಕಾರ ಮುಂದುವರಿಕೆ, ಭಾರತ ಯುಎಇ ಪುನರುಚ್ಚಾರ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05 ಕ್ಕೆ.

ಆಕಾಶವಾಣಿ ವಿಜಯಪುರ ಕೇಂದ್ರ, ಸಮಯ 7:45. ಈಗ ಕೇಳೋಣ ಕನ್ನಡ ಚಿತ್ರಗೀತೆಗಳನ್ನು. ಆರಂಭದಲ್ಲಿ ಕೇಳಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿಯವರ ಧ್ವನಿಯಲ್ಲಿ ಯುದ್ಧಕಾಂಡ ಚಿತ್ರದ ಗೀತೆಯನ್ನು.

0: ರಾಜ ಶರವೇಗದ ಸರದಾರ. ಯೋನ್ ಪ್ರಕಾರ ಬೈಕ್ ಹತ್ತು ಹಿಂಗ ಒಂದಿನ ಸಂಜೆ ಮುಂದ ಬೈಕ್ ಅನ್ನ ರಸ್ತೆ ಮೇಲೆ ಓಡಿಸೋ ಮುಂದ ಎದುರಿಗೆ ಬಂತೊಂದು ಭೂತ.
1: ಯಾರು ಯಾರು ನೀ ಯಾರು
0: ಅಂತ ಕೇಳದ ರಾಜ.
2: ನಿನ್ ಹಂಗ ದಿನಾ ನಾನು ಮಾಡ್ತಿದ್ದೆ ಮಜಾ, ಆದ್ರೆ ಹೆಲ್ಮೆಟ್ ಇಲ್ಲದಕ್ಕ ಸಿಕ್ತು ನನಗ ಸಜಾ. ಇವತ್ತು ಇದು ನನ್ನ ಪರಿಸ್ಥಿತಿ, ನೀನು ಬರ್ತೀಯೇನು ನನ್ ಜೊತೆ?
3: ಇಲ್ಲ ಇಲ್ಲ, ನಾನು ಬದುಕಬೇಕು.
0: ಅಂದ್ಮೇಲೆ ರಾಜ ಹೆಲ್ಮೆಟ್ ಹಾಕೋಬೇಕು. ಹೆಲ್ಮೆಟ್ ರಹಿತ ಪ್ರಯಾಣ ಮೃತ್ಯುವಿಗೆ ಆಹ್ವಾನ. ದ್ವಿಚಕ್ರ ಓಡಿಸೋ ಮುಂದ ಹೆಲ್ಮೆಟ್ ಧರಿಸ್ರಿ, ನಿಮ್ ತಲೆ ಉಳಿಸ್ರಿ.
2: ಇಲ್ಲಾಂದ್ರೆ ನನಗ್ ಕಂಪನಿ ಕೊಡ್ರಿ.

0: ಆ ಮಿಂಚು ಹುಳದ ಬೆಳಕಿಗೆ ನಾನು ಕರ್ಪೂರದ ಗೊಂಬೆ ತರ ಕರಗ ಹೋದ್ರೂ ಪರವಾಗಿಲ್ಲ, ಯಾಕಂದ್ರೆ ಕರ್ಪೂರ ದೇವ್ರ ಮುಂದೆ ಆರ್ತಿಯಾಗಿ ಹ್ಯಾಗ ಕರಗೋಗುತ್ತೋ ಹಾಗೆ ನಾನು ಕರಗಿ ನಿನ್ ಮುಂದೆ ಆರ್ತಿ ಆಗ್ತೀನಿ.
1: ಏ ರಾಜಿ, ಈ ಗಾಳಿ ಜೋರಾಗಿ ಬೀಸಿದ್ರೆ ಗಂಧದ ಗೊಂಬೆ ಆಗಿರೋ ನೀನು ಎಲ್ಲಿ ಸೌದೋಗ್ತೀಯೋ ಅಂತ ಭಯ ಆಗ್ತಿದೆ. ಸಕ್ಕರೆ ಬೊಂಬೆ ತರ ಇರೋ ನಿನ್ನ ಈ ಇರುವೆಗಳು ಎಲ್ಲಿ ಮುಚ್ಚಿ ತಿಂದಾಕುತ್ತೋ ಅಂತ

0: ನಾನು ಕಲ್ಲಿಡ್ವಿ ಬಿದ್ದು ಒಡೆದು ಹೋದ್ರು ನಾನಿರೋದು ನಿನ್ನ ಹೃದಯದೊಳಗೆ ಅಲ್ವಾ? ಅಲ್ಲಿ ಸಾವಿರ ಚೂರಾಗಿ ಒಂದೊಂದು ಚೂರಲ್ಲೂ ಪ್ರೀತಿಯ ಪ್ರತಿಬಿಂಬ ಆಗಿ ನಿಂಗೆ ಕಾಣಿಸ್ತಾನೆ ಇರ್ತೀನಿ.
1: ರಾಜಿ, ನೀನ್ ಸ್ವರ್ಗ ಅನ್ನೋ ತವರ್ ಮನೆಯಿಂದ ಹಿಡಿದು ಭೂಮಿಗೆ ಬಂದೆ ಅಂತ ಆ ಮೂಡುಗಳು ಕಣ್ಣೀರ್ ಹಾಕಿದ್ರೆ ಮಣ್ಣಿನ ಗೊಂಬೆ ಆಗಿರೋ ನೀನು ಎಲ್ಲಿ ಕರ್ಗ ಹೋಗ್ತೀಯೋ ಅಂತ ನನಗೆ ಭಯ ಆಗ್ತಿದೆ. ಆ ರವಿ ಮೇಲೆ ಬಂದು ನಿನ್ನ ಸೌಂದರ್ಯ ನೋಡಿದ್ರೆ ಮಂಜಿನ ಗೊಂಬೆ ಆಗಿರೋ ನೀನು ಎಲ್ಲಿ ಮಾಯವಾಗಿ ಹೋಗ್ತೀಯೋ ಅಂತ ನನಗೆ ತೆಗೆದಾಗ್ತದೆ.

ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿದ್ರಿ ಸ್ವಸ್ತಿಕ್ ಚಿತ್ರದ ಗೀತೆಯನ್ನು. ಧ್ವನಿ ನೀಡಿದರು ರಾಜೇಶ್, ಸುಮಾಶಾಸ್ತ್ರಿ ಹಾಗೂ ರಾಘವೇಂದ್ರ. ಇದಾಗಿತ್ತು ಚಿತ್ರಗೀತೆಗಳ ಕಾರ್ಯಕ್ರಮ. ಇದು ಆಕಾಶವಾಣಿ ವಿಜಯಪುರ ಕೇಂದ್ರ, ಸಮಯ 8 ಗಂಟೆ. ಏನಂತರ ಕೇಳೋಣ ಗಾತಾ ರಹೇ ಮೇರಾ ದಿಲ್, ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ.

ಅನುರಾಧ ಪೋಡ್ವಾಲ್ ಹಾಗೂ ಸುರೇಶ್ ವಾಡ್ಕರ್ ಅವರ ಧ್ವನಿಯಲ್ಲಿ ಕೇಳಿದ್ರಿ ದಿಲ್ ಚಿತ್ರದ ಗೀತೆಯನ್ನು. ಅನುರಾಧ ಪೋಡ್ವಾಲ್ ಹಾಗೂ ಜ್ಯೋತಿ ಮುಖರ್ಜಿ ಅವರ ಧ್ವನಿಯಲ್ಲಿ ಕೇಳಿ ಸಾತಿ ಚಿತ್ರದ ಗೀತೆಯನ್ನು.

ಇದುವರೆಗೆ ಮೊಹರಾ ಚಿತ್ರದ ಗೀತೆಯನ್ನು ಕೇಳಿದ್ರಿ. ಮೂಡಿ ಬಂದಿರುವ ಧ್ವನಿಗಳು ಪಂಕಜ್ ಉದಾಸ್, ಸಾಧನಾ ಸರ್ಗಮ್.

0: ए, क्या मैं ही कहता रहूंगा।
1: ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿದ್ರಿ ಧಡಕನ್ ಚಿತ್ರದ ಗೀತೆಯನ್ನ. ಮೂಡಿ ಬಂದಿರುವ ಧ್ವನಿಗಳು ಅಭಿಜಿತ್ ಹಾಗೂ ಅಲ್ಕಾ ಯಾಜ್ಞಿಕ್. ಇದುವರೆಗೆ ಗಾತಾ ರಹೇ ಮೇರಾ ದಿಲ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಿದ್ರಿ. ಇದು ಆಕಾಶವಾಣಿ ವಿಜಯಪುರ ಕೇಂದ್ರ, ಸಮಯ 8:30. ಇನ್ನು ಮುಂದೆ ಕೇಳೋಣ ಪುಷ್ಪಹಾರ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ.

ಕ್ರಾಂತವೀರ ಚಿತ್ರದ ಗೀತೆಯನ್ನು ಕೇಳಿ ಹಾಡಿದ್ದಾರೆ ಶ್ರೇಯ ಘೋಷಾಲ್ ಹಾಗೂ ಶ್ರೇಯ ಘೋಷಾಲ್.

ಬೇಲೂರು, ಹಳೆಬೀಡು, ಸೋಮನಾಥಪುರಾದಿಗಳಲ್ಲಿ ಶಿಲ್ಪದಲ್ಲೇ ಕನ್ನಡ ನಾಡಿನ ಇತಿಹಾಸವನ್ನು, ಸಂಗೀತ ನೃತ್ಯ ಸಾಹಿತ್ಯಗಳನ್ನು ನಿರ್ಮಿಸಿದ ಜಕಣಾಚಾರಿ ಉದಿಸಿದ ನಾಡು ನಮ್ಮ ಕನ್ನಡ ನಾಡು.